107.8 FM. Radio Saran. Ega app nalu kuda labhya.

0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ. ಜ್ಞಾನ ಸಿಗಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಬಹುಶಃ ನಾನು ಹಾದಿ ತಪ್ಪಿ ಬೇರೆ ಹಾದಿಗೆ ಹೋಗ್ತಾ ಇದ್ದೀನಿ. ನನಗೆ ಏನು ಬೇಕೋ ಅದು ಗೊತ್ತಾಗ್ತಾ ಇಲ್ಲ, ನಾನು ಹುಡುಕ್ತೀನಿ ಬೇರೆ. ಇನ್ನು ದೇಹದಿಂದ ಆಗೋ ಕೆಲಸ ಅಲ್ಲ ಇದು. ನೋಡಿ ಎಷ್ಟು ಚೆಂದ ಅದು ಹೇಳೋದು, ದೇಹದಿಂದ ಆಗೋದಲ್ಲ ಇದು, ಇದನ್ನು ಬೇರೆ ಮಾಡಬೇಕು, ನಾನು ಧ್ಯಾನದಿಂದ ಮಾಡಬೇಕು ಅಂತ ಹೇಳಿ ಸ್ನಾನ ಮಾಡಿ ಎದ್ದು ಬಂದವನು ಆ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡ. ಅರಳಿ ಮರದ ಕೆಳಗೆ ಕೂತ್ಕೊಂಡು ಹೇಳಿದ, ಇವತ್ತು ನನಗೆ ಜ್ಞಾನೋದಯ ಆಗೋ ತನಕನು ನಾನು ಹೇಳೋದಿಲ್ಲ. ನನ್ನ ಮೂಳೆಗಳು ಪುಡಿ ಪುಡಿಯಾಗಿ ಬಿದ್ದರೂ ಅಡ್ಡಿ ಇಲ್ಲ, ಚರ್ಮ ಉದುರಿ ಹೋದರೂ ಅಡ್ಡಿ ಇಲ್ಲ, ನಾನು ಹೇಳೋಲ್ಲ ಇಲ್ಲಿಂದ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ. ಆಗ ಅಲ್ಲೊಬ್ಬ ಹೆಣ್ಮಗಳು ಬರ್ತಾಳೆ, ಆಕೆ ಹೆಸರು ಸುಜಾತ ಅಂತ. ಅದಕ್ಕೆ ಬುದ್ಧ ಧರ್ಮದಲ್ಲಿ ಸುಜಾತ ಭಾಳ ದೊಡ್ಡ ಹೆಸರು. ಅದು ಅಲ್ಲಿ ಜನಕ್ಕೆ ನಂಬಿಕೆ ಏನಂದ್ರೆ ವೃಕ್ಷ ದೇವತೆಗಳು ಅಂತ ನಂಬ್ಕೋತಾರೆ, ಮರಕ್ಕ ದೇವತೆಗಳು, ಹರಕೆ ಹೊತ್ಕೋಬೇಕು ಅಂತ. ಈಗ ಅದ್ರ ನಮ್ಮ ಕೆಲವು ಕಡೆ ಪದ್ಧತಿ ಇದೆ, ವಿದುರಾಶ್ವತ್ಥಕ್ಕೆ ಹೋದರೆ ಆ ಗಿಡಕ್ಕೇನೋ ಬೇಡ್ಕೋಬೇಕು, ಕಟ್ಟಬೇಕು, ಕಟ್ಕೊಂಡ್ಬಂದ್ರೆ ಬೇಡಿಕೆ ಇದ್ದದೆಲ್ಲ ಆಗ್ತದೆ ಅಂತೆಲ್ಲ ಇರ್ತದಲ್ಲ, ಹಾಗೆ ವೃಕ್ಷ ದೇವತೆಗಳು ಅಂತ ನಂಬಿಕೆ. ಅಲ್ಲಿ ಹುಡುಗಿಗೆ ಮದುವೆ ಆಗದಿಲ್ಲ ಅಂದರೆ ವೃಕ್ಷ ದೇವತೆಗೆ ಬೇಡ್ಕೋಬೇಕು, ಮದುವೆ ಆಗ್ತದೆ ಅಂತ. ಹಂಗೆ ಈ ಹುಡುಗಿ ಸುಜಾತ ಬೇಡ್ಕೊಂಡಿದ್ಲಂತೆ, ಆಕೆ ಮದುವೆ ಆಯಿತು. ಆದಮೇಲೆ ತನ್ನ ಹರಕೆ ತೀರಿಸ್ಕೋಬೇಕಲ್ಲ, ವೃಕ್ಷ ದೇವತೆಗೆ ಪ್ರಸಾದ ಕೊಡಬೇಕು, ನೈವೇದ್ಯ ತರಬೇಕು ಅಂತ ಹೇಳಿ ದೊಡ್ಡ ಬಟ್ಟಲು ತುಂಬ ಪಾಯಸ ಮಾಡ್ಕೊಂಬಂದಿದ್ದಾಳೆ. ಆಕೆ ಬರೋ ಹೊತ್ತಿಗೆ ಸಾಯಂಕಾಲ ಆಗಿಬಿಟ್ಟಿದೆ, ಸುಮಾರು 5-6 ಗಂಟೆ ಆಗಿರ್ಬೇಕು ಸಾಯಂಕಾಲ. ಬುದ್ಧ ಕೂತಿದ್ದಾನೆ ಮರದ ಕೆಳಗೆ ಕಣ್ಣು ಮುಚ್ಕೊಂಡು. ಆಕೆ ಬಂದು ನೋಡ್ತಾಳೆ, ಅವನ ಮುಖದಲ್ಲಿ ಒಂದು ವಿಶೇಷವಾದಂಥ ಅಲೌಕಿಕ ಕಾಂತಿ ಇದೆ. ಆಕೆ ಹೇಳ್ತಾಳೆ, ವೃಕ್ಷ ದೇವತೆ ನಾನು ಬರೀ ವೃಕ್ಷದಲ್ಲಿ ನೋಡ್ತಾ ಇದ್ದೆ, ಮನುಷ್ಯ ರೂಪದಲ್ಲಿ ಬಂದ್ಬಿಟ್ಟಿದೆ ಇವತ್ತು ವೃಕ್ಷ ದೇವತೆ ಅಂತ. ನೀ ದೇವತೆನಾ ಅಂತ ಕೇಳಿದ್ರು. ಈತ ಏನೂ ಮಾತಾಡಲಿಲ್ಲ. ಆಕೆ ಹೇಳಿದ್ದು, ನಾನು ಹರಕೆ ತೀರಿಸ್ಕೊಳ್ಳೋಕೆ ಬಂದಿದ್ದೀನಿ, ತಗೋ ಇದನ್ನ ಅಂತ ಕೊಟ್ಲು. ಬುದ್ಧ ಕಣ್ಣು ತೆಗೆದ, ಪಾಯಸ ಕೊಡ್ತೀಯಾ, ಕೊಡಮ್ಮ ಭಿಕ್ಷೆ ಅಂದ. ಆಕೆ ಅಷ್ಟೇ, ಭಿಕ್ಷೆ ಅಲ್ಲ ನೈವೇದ್ಯ ಅಂದ್ಲಕೆ. ಅವನು ಹೇಳಿದ, ನಿನ್ನ ನೈವೇದ್ಯ ನನಗೆ ಭಿಕ್ಷೆ ಅದು, ಕೊಡು ಅಂತ ಇಸ್ಕೊಂಡು ಆತ ಮೊಟ್ಟ ಕಡೆದು ಬುದ್ಧ ಬುದ್ಧ ಆಗೋದಕ್ಕಿಂತ ಮೊದಲು ತೆಗೆದುಕೊಂಡಂಥ ಪ್ರಸಾದ ಅಂದರೆ ಅದು ಪಾಯಸ, ಸುಜಾತ ಕೊಟ್ಟಂಥ ಪಾಯಸ. ಅದಾದಮೇಲೆ ಅವನಿಗೆ ಸಮೃದ್ಧಿ ಆದದ್ದು. ಆದ್ದರಿಂದ ಪ್ರಸಾದ ತೊಗೊಂಡ, ಪಾಯಸ ಕುಡ್ದ, ಕಳಿಸಿದ ಆಕೆನ. ಆಮೇಲೆ ಕೂತ್ಕೊಂಡು ವಿಂಚೆ ಮಾಡೋಕ್ಕೆ ಶುರು ಮಾಡಿದ. ನಿಧಾನ ಧ್ಯಾನಕ್ಕೆ ಇಳಿದ ಇಳಿದ ಇಳಿದ, ಅದು ಧ್ಯಾನದ ಸೊಗಸೇ ಬೇರೆ. ಆಳಕ್ಕೆ ಇಳಿದಾಗಲೇ ಅದರ ಖುಷಿಯಾಗಿ ಗೊತ್ತ ಆಗೋದು. ಒಳಗೆ ಹೋದಾಗ ಅವನ ವಿಚಾರಣಾ ಸರಣಿ ಸರಿಯಾಗಿ ಬರೋಕ್ಕೆ ಶುರು ಆಯಿತು. ಮನಸ್ಸು ಹತೋಟಿಗೆ ಬಂತು. ದುಃಖಕ್ಕೆ ಏನು ಕಾರಣ ಹಾಗಾದರೆ, ಮನುಷ್ಯ ಬರೀ ದುಃಖ ಕಾಣ್ತಿತ್ತು ಹೊರತಾಗಿ ದುಃಖದ ಕಾರಣ ಕಾಣಿಸ್ತಿರ್ಲಿಲ್ಲ. ಒಂದೊಂದಾಗಿ ಹುಡ್ಕೋ ಹೋದ, ಇದಾದರೆ ಆಗ್ತದ, ಇದಾದರೆ ಕಾರಣ ಆಗುತ್ತಾ, ಇದಕ್ಕೆ ಕಾರಣ ಆಗುತ್ತಾ ಅಂತ ಹುಡ್ಕೊಂಡು ಹೋದ. ವಿಚಾರ ಸರಣಿ ಹೇಗೆ ಬಂತು ಅಂದರೆ ಸರ ಸರ ಸರ ಸರ ಬರ್ತಾ ಹೋಯ್ತು ಉತ್ತರ ಎಲ್ಲ ಕಣ್ಣಿಗೆ. ಯಾವುದೋ ಒಂದು ಕ್ಷಣದಲ್ಲಿ ಆತನ ಮನಸ್ಸು ಪೂರ್ತಿ ನಿರಮ್ಮಳಾದಂಗೆ ಆಗ್ಬಿಡ್ತು.

0: रेडियो सारंग 107.8 FM।
1: ನೀರಲ್ಲಿ ಮುಣುಗಿಬಿಡ್ತೇವೆ, ಈ ಸರಿಯಾಗಿ ಬರಲ್ಲ ಅಂತ ಇಟ್ಕೊಳ್ಳಿ, ನೀರಲ್ಲಿ ಮುಣಿದ ಉಸಿರುಗಟ್ಟಿಬಿಡ್ತದೆ, ಸತ್ತೆ ಹೋಗ್ತೀನಿ ಅಂತ ಅನ್ನೋ ಪ್ರಸಂಗ ಬಂದಾಗ ಆ ಕ್ಷಣಕ್ಕೆ ನೀವು ಮೇಲೆ ಬರ್ತಿರಲ್ಲ ಗಾಳಿಯಿಂದ, ಅದು ಏನು ಸುಖ ಸಿಗ್ತದೆ, ನಿರಮ್ಮಳ ಆಗಿ ಆ ತಪ್ಪ ಮುಗಿದ ಕ್ಷಣ ಪಾರಾದೆ ನಾನು ಅಂತನೋ ಹಾಗೆ ಹಾಗಾಗ್ಬಿಡ್ತಂತೆ ಅವನಿಗೆ. ಒಂದೇ ಸಲ ತನ್ನ ಮನಸ್ಸು ಪೂರ್ತಿ ಖಾಲಿ ಆಯಿತು ಅನಿಸ್ಬಿಡ್ತಂತೆ. ಇದನ್ನು ಬಹಳ ಮುಖ್ಯವಾಗಿ ಹೇಳಬೇಕು ನಾನು. ಈಗ ಎನ್ಲೈಟನ್ಮೆಂಟ್ ಅಥವಾ ಜ್ಞಾನೋದಯ ಆಯಿತು ಅಂತ ಹೇಳ್ತೀವಲ್ಲ, ಅಂದ್ರೆ ಏನಾಗ್ತದೆ ಅವಾಗ ಅಂತ ಅದ್ರ ಬುದ್ಧ ವಿವರಣೆ ಮಾಡಲಿಲ್ಲ ಅಂತ ಮೊನ್ನೆ ಹೇಳಿದೆ ನಾನು. ಆ ಮನುಷ್ಯ ಪೂರ್ತಿ ಖಾಲಿ ಆದಂಗೆ ಅನಿಸ್ಬಿಡ್ತು, ತನ್ನ ಭಾರ ಇಲ್ಲ, ತಾನು ಸಿದ್ಧಾರ್ಥ, ಶುದ್ಧೋಧನನ ಮಗ, ರಾಜನ ಮಗ, ಇದೆಲ್ಲ ಏನು ಅರ್ಥವೇ ಇಲ್ಲ ಅನಿಸ್ಬಿಡ್ತು. ನಾನೊಬ್ಬ ಮನುಷ್ಯ ಇದ್ದಿದ್ದೀನಿ, ದುಃಖವನ್ನು ತೆಗೆ ಹೋಗ್ತಿದ್ದೀನಿ, ದುಃಖದ ಹಾದಿ ಹುಡುಕ್ತಾ ಇದ್ದೀನಿ, ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ದೀನಿ ಅನ್ಕೊಂಡು ಹೋದಾಗ ಎಷ್ಟು ಹಗುರಾಗ್ಬಿಡ್ತು ಅಂದರೆ ಅವನಿಗೆ ಯಾವ ನೋವಿಲ್ಲ, ಸಂತೋಷ ಇಲ್ಲ, ದುಃಖ ಇಲ್ಲ. ಒಂದು ಕ್ಷಣ ಆತನಿಗೆ ಅನಿಸ್ತು ಪೂರ್ತಿ ಖಾಲಿ ಆಗಿದ್ದೀನಿ ಅಂತ. ಮುಂದೆ ಎಷ್ಟೋ ಒಂದು ಬುದ್ಧ ಹೋದ್ಮೇಲೆ 60-70 ವರ್ಷದ ಮೇಲೆ ಒಬ್ಬ ಬುದ್ಧ ಸನ್ಯಾಸಿ ಸುಭೂತಿ ಅಂತಿದ್ದ, ಸುಭೂತಿ ಅಂತ, ಅವನು ಅರ್ಹತ ಆದವನು. ಮುಂದೆ ನಾವು ಕತೆ ಕೇಳ್ತೀವಲ್ಲ ಬುದ್ಧಂದು, ನೀವು ಪಾಲಿ ಭಾಷೆಯಲ್ಲಿ ನೋಡ್ತಾ ಹೋದರೆ ಇವೊಬ್ಬನೇ ಬುದ್ಧ ಅಲ್ಲ, ಇತ್ತ ಬುದ್ಧರು ಬಹಳ ಜನ ಬಂದು ಹೋಗಿದ್ದಾರೆ, ಸಂಬುದ್ಧರು ಅಂತ, ಅರ್ಹತರು ಅಂತ ಬಹಳ ಜನ ಬಂದು ಹೋಗಿದ್ದಾರೆ. ಅವ್ರದ್ದೆಲ್ಲರೂ ಬರೀತಾರೆ ಸುಭೂತಿ ಅನ್ನೋಬನಾದ. ಅವನು ಹೀಗೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅನಿಸ್ಬಿಡ್ತಂತೆ ನಾನು ಖಾಲಿ ಆಗಿದ್ದೀನಿ ಅನಿಸ್ಬಿಡ್ತಂತೆ. ಮೇಲಿಂದ ಹೂಗಳು ಬೀಳೋಕೆ ಶುರು ಆಯ್ತಂತೆ. ಯಾರು ಹೂ ಹಾಕ್ತಾರೆ ಅಂತ ನೋಡ್ದ, ದೇವತೆಗಳ ತಲೆ ಮೇಲೆ ಹೂ ಹಾಕ್ತಾ ಇದ್ರಂತೆ. ಯಾಕೆ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ದ. ಅವ್ರು ಹೇಳಿದ್ರಂತೆ ಎಷ್ಟೋ ವರ್ಷಗಳ ನಂತರ ಮೊಟ್ಟ ಮೊದಲನೇ ಬಾರಿಗೆ ಮನುಷ್ಯ ಹೀಗೆ ಪೂರಾ ಖಾಲಿ ಆಗಿದ್ದನ್ನು ಕಂಡಿದ್ದೇವೆ ನಾವು, ಇದುವರೆಗೆ ಯಾರೂ ಆಗಿರಲಿಲ್ಲ ಹಾಗೆ ಖಾಲಿ ಅಂತ. ಇವನು ಹೇಳಿದಂತೆ ನಾನು ಖಾಲಿ ಆಗಿದ್ದೀನಿ ಅಂತ ನಿಮಗೆ ಹೇಳಲಿಲ್ಲಲ್ಲ ಅಂದ. ಅವ್ರು ಹೇಳಿದಂತೆ ನೀ ಹೇಳಿದ್ರೆ ಖಾಲಿ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಖಾಲಿ ಆಗಿದ್ದೇನೆ ಅಂತ ಹೇಳಿದ್ರೆ ಇನ್ನೂ ಅಹಂಕಾರ ಉಳ್ಕೊಂಡಿದೆ ಅಂದಂಗಾಯ್ತು. ಹಾಗೆ ಖಾಲಿ ಆಗೋದಿದೆಯಲ್ಲ ಬುದ್ಧನಿಗೆ ಅನಿಸ್ಬಿಡ್ತು, ಖಾಲಿ ಆಗಿದ್ದೀನಿ, ತನಗೇನೂ ಭಾರ ಇಲ್ಲ, ಯಾವ ಬಂಧನ ಇಲ್ಲ, ಯಾರ ಬಗ್ಗೆ ಕೋಪ ಇಲ್ಲ, ಯಾರ ಬಗ್ಗೆ ತಾಪ ಇಲ್ಲ ಅನಿಸ್ಬಿಡ್ತು. ಎದ್ದ, ಹೊರಗೆ ಕಣ್ಣು ತೆಗೆದು ನೋಡ್ತಾನೆ, ಬೆಳ್ಳಗೆ ಹಾಲು ಚೆಲ್ಲಿದಂಗೆ ಬೆಳದಿಂಗ್ಳು ಬಿದ್ದಿದೆ.

0: Sarang 107.8 FM.
1: ಆನಂತರ ಇದು ಹೇಗೆ ಅಂದ್ರೆ ಮನಸ್ಸಲ್ಲಿ ಒಂದು ಸಂತೋಷ ಸಿಕ್ಕಿದೆ, ಅದು ಹಂಚ್ಕೋಬೇಕು ಈಗ ಯಾರ ಹತ್ರ. ಶಿಷ್ಯರು ನೋಡಿದ, ಯಾರು ಶಿಷ್ಯರಿದ್ದಾರೆ, ತನ್ನಿಬ್ಬರು ಗುರುಗಳು ಕಾಲುವಾದದ್ದು ಗೊತ್ತಾಯ್ತು ಅವನಿಗೆ. 5 ಜನ ಇದ್ರಲ್ಲ ನನ್ನ ಶಿಷ್ಯರು, ಹುಡ್ಕೊಂಡು ಹೋಗ್ಬೇಕು ಅಂತ ಹುಡ್ಕೊಂಡು ಹೋದ. ಕೇಳ್ಕೊಂಡು ದಾರಿ ಎಲ್ಲಿ ಹೋದ್ರು, ಯಾವ್ದೋ ಮುದುಕಿ ಹೇಳಿದ್ಲು, ನಮ್ಮ ಮನೇಲಿದ್ರಪ್ಪ ನಿನ್ನೆ, ಇವತ್ತು ಹೋದ್ರು ಆ ಕಡೆ ಹೋದ್ರು, ಎಲ್ಲಿ ಹೋದ್ರು, ಇಲ್ಲಿ ಸಾರನಾಥ್ ಅಂತಿದೆ ಅಲ್ಲಿ ಹೋದ್ರು ಅಂತ. ಈಗ ಸಾರನಾಥ್ ಅಂತೀವಿ, ಮೊದಲು ಬೇರೆ ಪ್ರಸಂಗ ಅದು. ಅಲ್ಲಿ ಹೋದ, ಹೋದ್ರೆ 5 ಜನ ಕೂತಿದ್ದಾರೆ ಅವರು. ಇವ್ ನೋಡಿದ್ರು, ಇವನೇ ಅಲ್ವಾ ಬುಟಾಟಿಕೆ ಸನ್ಯಾಸಿ, ಯಾಕೆ ನೋಡಿದ್ರಲ್ಲ ಇವರು. ಮತ್ತೆ ಬಂದಪ್ಪ ಮುಡ್ಕೊಂಡು, ಇವನು ಈ ಸಲ ಬಂದ್ರೆ ಅವನು ಸೇವೆ ಮಾಡಲ್ಲ ಅಂತ ಹೇಳೋಣ ಅನ್ಕೊಂಡು ಎಲ್ಲ ಮಾತಾಡ್ಕೊಂಡ್ರು. ಅವನು ಇನ್ನೂ ಹತ್ತಿರ ಬಂದಾಗ 5 ಜನರಲ್ಲಿ ವಾಷ್ಪ ಅಂತಿದ್ನಲ್ಲ, ಬಹಳ ಸೆನ್ಸಿಟಿವ್ ಹುಡುಗ, ಅಶ್ವಜಿತ ಬಹಳ ಬುದ್ಧ, ಎಲ್ಲರೂ ಬುದ್ಧ ಅಂದ್ರೆ ಕೌಂಡಿಣ್ಯ, ಮಹಾನಾಮ, ಭದ್ರಿಕಾ ಎಲ್ಲರೂ ದೊಡ್ಡವರೇ. ಆ ವಾಷ್ಪ ಅನ್ನೋನು ಹತ್ತಿರದಿಂದ ನೋಡ್ದ, ಏ ಗೆಳೆಯರು ಹೇಳ್ದ, ಅಲ್ಲೋ ಇವನ್ ಬೇರೆ ಇದ್ದಾನೆ, ಇವನು ಅವನಲ್ಲ, ಅವನೇ, ಆದ್ರೆ ಅವನು ಇಲ್ಲ, ಈಗ ಪೂರ ಬೇರೆ ಆಗಿದ್ದಾನೆ. ಅವನ ಮುಖದಲ್ಲಿ ನೋಡು ಕಾಣ್ತಿ ಹೆಂಗಿದೆ, ಅವನಿಗೆ ಆಗಿರ್ಬೇಕು ಸಂಬುದ್ಧಿ, ಆಗಿರ್ಬೇಕು ಅವನಿಗೆ, ಅವನ್ ಬುದ್ಧ ಆಗಿರ್ಬೇಕು, ಬೋಧಿ ಜ್ಞಾನ ಸಿಕ್ಕಿದೆ ಅವನಿಗೆ ಅಂತ. ಅವ್ರು ಬಂದ್ರು, ಹೌದು ಅನ್ಸುತ್ತೆ ನೋಡಿದ್ರೆ ಅಂತ. ಅವನು ಬಂದ, ಮಿತ್ರರೇ ಹೇಗಿದ್ದೀರಿ ಅಂತ ಕೇಳಿದ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂತ ಕೇಳಿದ್ರು. ನಿಮಗೇನಾಯ್ತು ಅಂತ ಹೇಳಿದ. ಹಿಂಗೆ ಹೋಗಿದ್ದೆ ನಾನು, ಧ್ಯಾನ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಹೊಳಿತು, ನಿಮ್ಗೆ ಹಂಚ್ಕೋಬೇಕು ಅಂತ ಬಂದಿದ್ದೆ ನಿಮ್ಮ ಹತ್ರ ಅಂತ. ಕೂಡಿಸ್ಕೊಂಡು ತನಗಾದಂಥ ಜ್ಞಾನದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಮೊಟ್ಟ ಮೊದಲನೇ ಉಪನ್ಯಾಸ ಅದು, ಬುದ್ಧ ಮಾಡಿದ್ದು. ಮೊದಲನೇ ಧರ್ಮೋಪದೇಶ ಮಾಡಿದ್ದು ಸಾರನಾಥದಲ್ಲಿ 5 ಜನ ಶಿಷ್ಯರ ಮುಂದೆ ಮಾಡಿದ್ದು. ಪ್ರಥಮ ಪಂಚ ಶಿಷ್ಯರು ಅಂತ ಹೆಸರಿವರು, ಮೊದಲನೇ 5 ಜನ ಶಿಷ್ಯರು. ಅವ್ರು ಹೇಳಿದಾಗ ಹ್ಯಾಕೆ ಕೂತಿದ್ರು ಬೆರಗ್ ಬಿಟ್ಕೊಂಡು ಅಂತಂದ್ರೆ, ಪೂರ್ತಿ ತನ್ನ ಸಿದ್ಧಾಂತ ಏನಿತ್ತೋ, ತನ್ನ ಉಪದೇಶ ಏನಿತ್ತೋ, ಅದನ್ನು ಸಾರವಾಗಿ ಹೇಳ್ತಾನೆ ಅವ್ರಿಗೆ. ಅದು ಹೇಳಿದಾಗ ಮೊದಲೇದು ಕೇಳ್ತಾರ ಅವರು, ನೀನು ಭಿಕ್ಷೆ ಬೇಡಕ್ಕೆ ಹೋದೆಯಲ್ಲ, ನಿನ್ನ ಮೇಲೆ ನಂಬಿಕೆ ಕಮ್ಮಿ ಆಗಿತ್ತು ನಮಗೆ, ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದರು. ಆತ ಹೇಳ್ತಾನೆ, ನೋಡಪ್ಪ ನನಗೆ ಅರ್ಥ ಆದದ್ದು, ನಿಸರ್ಗದ ವಿರುದ್ಧ ಹೋಗಬಾರ್ದು ಯಾವಾಗಲೂ. ದೇಹವನ್ನು ನಿಸರ್ಗದ ಪ್ರಕಾರ ಹೇಗೆ ಮೇಂಟೈನ್ ಮಾಡಬೇಕು ಹಾಗೆ ಮಾಡ್ಕೋಬೇಕು, ಮಾಡದೆ ಹೋದರೆ ನಿಮಗದು ಅನುಕೂಲ ಆಗೋ ಬದಲು ಅನಾನುಕೂಲ ಆಗ್ತದೆ. ದೇಹಾನೇ ಅಡ್ಡ ಬರ್ತದೆ ಸಾಧನೆ ಮಾಡೋದಕ್ಕೆ. ಕೆಲವರು ನೋಡಬೇಕು, ಸಂಕಟಪಟ್ಟು 2 ಏಕಾದಶಿ ಮಾಡ್ತಾರೆ, ಪ್ರೀತಿಯಿಂದ ಮಾಡೋದು ಬೇರೆ. 2ನೇ ದಿವಸ ಬರೀ ಮರು ದ್ವಾದಶಿ ಚಿಂತೆನೆ, ನಾಳೆ 8 ಗಂಟೆಗೆ ಪಾರಣೆ, ಏಕಾದಶಿ ಮುಗಿದೋಗಿದೆ ಯಾವಾಗಲೂ. ಯಾಕೆಂದರೆ ಯಾವಾಗ ನಿಮಗೆ ದ್ವಾದಶಿ ಕಾಡ್ತದೋ ಏಕಾದಶಿಗೆ ಅರ್ಥ ಇಲ್ಲ. ಅದಕ್ಕೆ ಮಹಾವೀರ ಬಹಳ ದೊಡ್ಡ ಹೆಸರು ಕೊಟ್ಟವನು, ಉಪವಾಸ ಅಂತ ಪದ ಕೊಟ್ಟವನು ಅವನು ನಮಗೆ. ಉಪವಾಸ ಅಂದರೆ ಉಪ ಆವಾಸ, ಪಕ್ಕದಲ್ಲಿ ಕೂತ್ಕೋಬೇಕು. ಭಗವಂತನ ಪಕ್ಕ ಕೂತವನಿಗೆ ಊಟ ಮರ್ತು ಹೋಗುತ್ತೆ, ಊಟ ಮರೆತರೆ ಭಗವಂತನ ದರ್ಶನ ಆಗಲ್ಲ. ಅವನು ಎಷ್ಟು ತನ್ಮಯನಾಗಿಬಿಟ್ಟಿದ್ದ ಭಗವಂತನ ಚಿಂತನೆಯಲ್ಲಿ ಅಂದರೆ, ಊಟ ಮರ್ತು ಹೋಯ್ತು ಅವನಿಗೆ ಅಷ್ಟೇ. ಅದು ಉಪ ಆವಾಸ್, ಮಗ್ಗಲೇ ಕೂತ್ಕೊಳ್ಳೋದು. ಉಪಾಸನ ಉಪ ಆವಾಸ್ ಎರಡು ಒಂದೇ. ಇಲ್ಲಿ ಅದು ಹೇಳ್ತಾನೆ, ನನಗೆ ಅರ್ಥ ಆಯ್ತಪ್ಪ, ಮಧ್ಯಮ ಮಾರ್ಗ ಮಾಡ್ಕೋಬೇಕು ಅಂತ ಗೊತ್ತಾಯ್ತು, ನೀವು ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ.

0: Radio Sarang 107.8 FM.
1: ಅದನ್ನ ನಮ್ಮ ಗುಂಡಪ್ಪನವ್ರು ಎಷ್ಟು ಚಂದ ಹೇಳ್ತಾರೆ, ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆ ಮನಸುಮ್ಮ ನಿಹುದೆ. ಎಷ್ಟು ಚಂದ ಅದು. ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆ ಮನಸುಮ್ಮ ನಿಹುದೆ. ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗ ಉಪಾಯ ಮಂಕುತಿಮ್ಮ. ಪೂರ್ತಿ ಸಮರಿ ಎಷ್ಟು ಅಂತ ಹೇಳ್ತಾರೆ ನೋಡಿ. ಈ ಜಗದ ಗಂಧ ಇದೆಯಲ್ಲ, ಏನು ವಾಸನೆ ಪ್ರಪಂಚ ಇದು. ಹಿಂಗೆ ಹೋಗ್ತಿರ್ಬೇಕಾದ್ರೆ ಮಲ್ಲಿಗೆ ಹೂವಿನ ವಾಸನೆ ಬರ್ತದೆ, ಯಾವುದು ಹೋಟೆಲ್ ಒಂದು ಮಸಾಲ ದೋಸೆ ವಾಸನೆ ಬರುತ್ತೆ, ಮನಸ್ಸನ್ನು ಎಲ್ಲ ಎಳಿತಾವಲ್ಲ, ಹತ್ತು ಕಡೆ ಎಳಿತಾವಲ್ಲ ಮನಸ್ಸು. ಅಷ್ಟು ಎಳಿತಿರ್ಬೇಕಾದ್ರೆ ಮನಸ್ಸು ಕೊಡಿಸು ಅಂತದೆ. ನೀವು ಕೊಡಲ್ಲ ಅಂದ್ರೆ ಏನು ಮಾಡ್ತದೆ ಅದು? ಅದಕ್ಕೆ ಹೇಳ್ತಾನೆ ಅವನು, ಭೋಜನವ ನೀಡೇನೇನೆ, ಊಟ ಕೊಡೋದಿಲ್ಲ ಅಂತಂದ್ರೆ ಮನಸ್ಸುಮ್ಮನೆ ಹುದೇ, ಮನಸ್ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸಹಜಗಳ ಕೊಲ್ಲೆನ್ನುವ ಈ ಸಹಜವಾದ ಅಪೇಕ್ಷೆಗಳನ್ನು ಕೊಲ್ಲು ಅನ್ನುವಂಥ ಹಠಯೋಗಕ್ಕಿಂತ ರಾಜಯೋಗ ಉಪಾಯ ಮಂಕುತಿಮ್ಮ ಒಳ್ಳೇದು. ರಾಜಯೋಗ ಉಪಾಯ ಒಳ್ಳೇದು. ಯಾಕಂದ್ರೆ ರಾಜಯೋಗ ಉಪಾಯ ಅಂದ್ರೆ ಏನು, ಎಷ್ಟು ಬೇಕೋ ಅಷ್ಟು ಕೊಡು, ಅತಿಯಾಗಿ ಪ್ಯಾಂಪರು ಮಾಡಬೇಡ, ಅತಿಯಾಗಿ ದಂಡಿಸ್ಲೂ ಬೇಡ. ಅದು ಕಂಡ್ಕೊಂಡೆ ನಾನು ಅಂತ ಹೇಳ್ತೇನೆ. ಇವತ್ತು ನಾನು ಇಡೀ ಬುದ್ಧನ ದರ್ಶನ ಅಂತೇನಿದೆಯೋ, ಬುದ್ಧ ಏನು ದರ್ಶನ ಕೊಟ್ಟ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ಸ್ಥೂಲವಾಗಿ ಕೆಲವು ಪಾಯಿಂಟ್ಗಳಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಬುದ್ಧನ ಚಿಂತನೆ ಮಾಡಿದಾಗ ಅವನು ಏನು ಹೇಳ್ದ ಅಂತ ಕೊನೆಗೆ ಗೊತ್ತೇ ಆಗದಿದ್ದರೆ 4 ದಿವಸ ವೇಸ್ಟ್ ಆಗ್ತದೆ. ಅದು ಅದಕ್ಕೆ ಬುದ್ಧನ ಸಾಧನೆ ಏನು ಮಾಡಿದ್ದು, ಅವನು ಹೇಳಿದ್ದೇನು, ಎಷ್ಟು ಸುಲಭವಾಗಿ ಹೇಳಿದ. ಬಹುದೊಡ್ಡ ಕೆಲಸ ಬುದ್ಧ ಮಾಡಿದ್ದು ಅಂದರೆ ಕೆಲವರಿಗೆ ಮಾತ್ರ ದೊರೆಯಬಹುದಾದಂಥ ಜ್ಞಾನವನ್ನು ಅವರು ಮಾತಾಡೋ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಹಂಚಿಬಿಟ್ಟ ಎಲ್ಲರಿಗೂ, ಸಾಮಾನ್ಯರಿಗೆ ಮುಟ್ಟಬೇಕು ಅನ್ನುವಂಥ ಅಪೇಕ್ಷೆ ಇತ್ತು. ಅವನ ಕರುಣೆ ಬಹಳ ದೊಡ್ಡದು. ಅವನು ಹೇಳ್ತಾನೆ 4 ಆರ್ಯ ಸತ್ಯಗಳು ಅಂತ. ಇದು ಬಹಳ ಮುಖ್ಯವಾದಂಥದ್ದು. ಅವನಿರೋದು 2 ಮುಖ್ಯ ಪಾಯಿಂಟ್. ಮೊದಲು 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗ, ಪಂಚಶೀಲಗಳು, ಈ 3 ತತ್ವಗಳು ಮುಖ್ಯ ಬುದ್ಧನ ಸಿದ್ಧಾಂತಗಳು. ಮೊದಲು 4 ಆರ್ಯ ತತ್ವಗಳು ಅಂತ, ಆರ್ಯ ಸತ್ಯಗಳು ಅಂತ. ಮೊದಲನೇ ಆರ್ಯ ಸತ್ಯ ಅಂದರೆ ಲೋಕದಲ್ಲಿ ದುಃಖ ತುಂಬಿದೆ, ಜಗತ್ತಲ್ಲಿ ತುಂಬ ದುಃಖ ಇದೆ. ಅವನು ಹೇಳ್ತಾನೆ ಹುಟ್ಟಿದವರಿಗೆ ರೋಗ, ಮುಪ್ಪು, ಸಾವು ಇವುಗಳಿಂದ ದುಃಖ ಆಗ್ತದೆ, ತಪ್ಸ್ಕೊಳ್ಳೋಕೆ ಬರಲ್ಲ ಅದು, ಇದು ತಪ್ಸ್ಕೊಳ್ಳೋಕೆ ಆಗೋದೇ ಇಲ್ಲ, ಇರೋದೆ. ರೋಗ, ಮುಪ್ಪು, ಸಾವುಗಳಿಂದ ದುಃಖ ಆಗ್ತದೆ, ಸ್ವಯಂಕೃತ ಅಪರಾಧಗಳಿಂದನೂ ದುಃಖ ಆಗ್ತದೆ. ನಾನೇನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತ ಆಗ್ತದೆ, ಅದಕ್ಕೂ ನೋವಾಗ್ತದೆ. ಯಾವತ್ತೋ ತಪ್ಪು ಮಾಡಿರ್ತೀನಿ, ಈಗ ಜೈಲಿಗೆ ಹೋಗ್ಬೇಕಾದ್ರೆ ದುಃಖ ಪಡಬೇಕಾಗಿಲ್ಲ, ಯಾಕಂದ್ರೆ ಮಾಡಿದ ತಪ್ಪು ನಾವೇ ತಾನೆ, ಸ್ವಯಂಕೃತ ಅಪರಾಧ ಅದು. ಅದರಿಂದ ನಾನು ಮಾಡಿದಂಥ ಸ್ವಯಂಕೃತ ಅಪರಾಧಗಳಿಂದನೂ ದುಃಖ ಆಗ್ತದೆ. ಇನ್ನೊಂದು ಅದನ್ನು ಹೇಳ್ತಾನೆ ಚಂದ, ದುಃಖ ಯಾವ್ಯಾವ ರೀತಿ ಆಗ್ತದೆ ಅಂತ. ನಮ್ಮ ತಪ್ಪಿಲ್ಲದೆ ಮತ್ತೊಬ್ಬರ ಸ್ವಾರ್ಥ, ದ್ವೇಷ, ಅಸೂಯೆಗಳಿಂದಲೂ ದುಃಖ ಆಗ್ತದೆ. ನಿಮ್ದೇನೂ ತಪ್ಪಿಲ್ಲ ಅದರೊಳಗೆ, ಮತ್ತೊಬ್ಬರು ನಿಮ್ಮ ಬಗ್ಗೆ ಅಸೂಯೆ. ಹೊಸ ಕಾರ್ ತಗೊಂಡ್ರಿ ನೀವು, ಅವ್ರಿಗೇನ್ರಿ ಹೊಸ ಕಾರ್ ತಗೊಂಡ್ರು, ನೀವೇನು ಪಾಪ ಅವ್ರಿಗೇನು ಅವ್ರ ಕಡೆ ದುಡ್ಡು ಇಸ್ಕೊಂಡಿಲ್ಲ ನೀವು. ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹೋದಾಗ ಒಂದು ಗೀರ್ ಹಾಕೋಬಿಡೋದು ಕಾರ್ ಮೇಲೆ, ಹಿಂಗೆ ಸುಮ್ಮ ತೃಪ್ತಿ. ಅದು ನಿಮಗೆ ನೋವಾಯ್ತು, ನೀವು ಯಾರು ಮಾಡಿದ್ರಿ, ಏನು ನೋವು ಮಾಡಿದ್ರಿ, ಯಾರಿಗೂ ಮಾಡಿಲ್ಲ. ಮತ್ತೊಬ್ಬರ ಅಸೂಯೆ, ಮತ್ತೊಬ್ಬರ ಸಿಟ್ಟು, ಮತ್ತೊಬ್ಬರ ದ್ವೇಷ ನಿಮಗೆ ನೋವು ಮಾಡ್ತದೆ, ನಿಮ್ಮ ಕಾರಣ ಇರಲಿಕ್ಕಿಲ್ಲ. ಇನ್ನೊಂದು ಹೇಳ್ತಾನೆ ಬಹಳ ದೊಡ್ಡದು, ಬೇರೆಯವರ ಅಪರಾಧ ಇದ್ದಿದ್ರು ನಿಮ್ಗೆ ದುಡ್ಡು ದುಃಖ ಆಗ್ತದೆ ಅಂತ. ದ್ವೇಷ ಅಸೂಯೆ ಇಲ್ಲ, ಅವ್ರು ತಪ್ಪು ಮಾಡಿದಾಗ ನೀವು ಸಿಕ್ಕಾಕೋತೀರಿ. ಯಾರೊಬ್ಬರು ರಸ್ತೆ ಮೇಲೆ ಮನೆ ಕಟ್ತಾರೆ, ಬೆಂಗಳೂರಲ್ಲಿ ಬೇಕಾದಲ್ಲಿ ಕಟ್ತಾರೆ ಮನೆ, ತಮ್ಮ ಸೈಟಲ್ಲೇ ಕಟ್ಟಬೇಕು ಅಂತೇನಿಲ್ಲ, ರಸ್ತೆಯಲ್ಲೂ ಮನೆ ಕಟ್ಟಿದವರು ಇದ್ದಾರೆ. ಅವ್ರು ನೀವು ನಿಮ್ಗೇನು ಸಂಬಂಧ ಇಲ್ಲ ಪಾಪ, ಅವನು ದುಡ್ಡು ಹಾಕಿ ಯಾವುದೋ ಲಂಚ ಕೊಟ್ಟು ಮಾಡ್ಕೊಂಡು ಕಟ್ಬಿಟ್ಟಾಕ ಬಿಲ್ಡಿಂಗ್ ಅವನು, ಆ ಮನೆ ಬಿದ್ದು ನಿಮ್ಮ ಮನೆ ಮೇಲೆ ಬಿತ್ತು. ಗೊತ್ತಾಯ್ತಲ್ಲ ಬುದ್ಧನ ಎಷ್ಟು ಚಂದ ಆಳಚಿಂತೆ ಇದೆ ಗೊತ್ತಾ. ದುಃಖ ಬರೋದು ಯಾವ್ಯಾವ ರೀತಿ ಅಂತ ಅಂದರೆ, ನಿಮ್ಗೆ ಆಗಬೇಕಾದ ನೈಸರ್ಗಿಕವಾಗಿ ಆದಂಥ ದುಃಖ ಬೇರೆ, ನಿಮ್ಮ ತಪ್ಪಿನಿಂದ ಆಗುವಂಥ ದುಃಖ, ನಿಮ್ಮ ತಪ್ಪಿಲ್ಲದೆ ಮತ್ತೊಬ್ಬರ ದ್ವೇಷದಿಂದ ಆಗುವಂಥ ದುಃಖ, ಅದಲ್ಲದೆ ನೀವೇನೂ ಸಂಬಂಧ ಇಲ್ಲದೇನೆ ಮತ್ತೊಬ್ಬರ ಅಪರಾಧಕ್ಕೆ ನೀವು ಸಿಕ್ಕಾಕೋಬೇಕಾಗ್ತದೆ, ಹೀಗಾಗಿ ದುಃಖ ಆಗುವಂಥದ್ದು ಇರ್ತದೆ ಅಂತ ಮೊದಲೇ.

0: You're listening to Radio Sarang, 107.8 FM.
1: ಎರಡನೇದು ಆರ್ಯ ಸತ್ಯ, ದುಃಖಕ್ಕೆ ಒಂದು ಕಾರಣ ಇದ್ದೇ ಇರುತ್ತದೆ ಅಂತ. ಕಾರ್ಯಕಾರಣ ಸಿದ್ಧಾಂತ ಅಂತ ಹೇಳ್ತೀವಿ. ಪ್ರತಿಯೊಂದು ಕಾರ್ಯಕ್ಕೂ ಹೇಗೆ ಒಂದು ಕಾರಣ ಇರಬೇಕೋ ಹಾಗೆ ಯಾವುದೇ ಒಂದು ದುಃಖ ಪಡ್ತಿದ್ರೆ ಅದಕ್ಕೊಂದು ಕಾರಣ ಇರಬೇಕು. ಇದು ನಾನು ಹೇಳಬೇಕು ಭಾಳ ಮುಖ್ಯವಾಗಿ. ನಾವು ಅಂತೀವಿ, ನಮ್ಗೆ ಯಾಕೆ ಹಿಂಗೆ ತೊಂದರೆ ಆಗಬೇಕು, ನಾವೇನು ಮಾಡಿದ್ವಿ ಅಂತ ಎಲ್ಲರೂ ಅನ್ಕೋತೀವಿ ನಾವು ಅಲ್ವಾ. ನಾವು ಮಾಡಿದ್ದು ಮರ್ತು ಹೋಗಿರ್ತೀವಿ. ಅದಕ್ಕೆ ಒಂದು ಹೇಳ್ತಾರೆ, ವೆನ್ ಯುವರ್ ಮೈಂಡ್ ಗೋಸ್ ಟುವರ್ಡ್ಸ್ ಸಿನ್, ವೆನ್ ಯುವರ್ ಮೈಂಡ್ ಕಮಿಟ್ಸ್ ಟು ಸಿನ್, ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ. ಭಾಳ ಅದ್ಭುತ ಮಾತದು. ವೆನ್ ಯುವರ್ ಮೈಂಡ್ ಗೋಸ್ ಟು ಸಿನ್, ತಪ್ಪು ಮಾಡೋದಕ್ಕೆ ಮನಸ್ಸು ಹೋದರೆ, ನೀವು ತಪ್ಪು ಮಾಡಬೇಕು ಅಂತಲ್ಲ, ತಪ್ಪಿನ ಕಡೆಗೆ ನಿಮ್ಮ ಮನಸ್ಸು ಹೋದರೂ ಕೂಡ ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್. ನೀವೇ ಜಡ್ಜು, ನೀವೇ ಶಿಕ್ಷೆ ಕೊಟ್ಕೊಂಡ್ಬಿಡ್ತೀರಿ. ಅದು ಇವತ್ತೇ ಬರ್ಬೋದು, ನಾಳೆ ಬರ್ಬೋದು, 10 ವರ್ಷ ಬಿಟ್ಟು ಬರ್ಬೋದು, 20 ವರ್ಷ ಬಿಟ್ಟು ಬರ್ಬೋದು. ಆಗ 20 ವರ್ಷದಿಂದ ಮಾಡಿದ್ದು ಮರ್ತು ಹೋಗಿರುತ್ತೆ. ನನಗೆ ಯಾಕೆ ಹಿಂಗಾಯ್ತು, ನಾನು ಏನು ಮಾಡಿದ್ದೆ, ಮರ್ತು ಹೋಗಿರಬೇಕು. ಅದು ಹೇಳ್ತಾನವನು, ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಅವನು ಹೇಳೋದು ಇದು ಬಹಳ ಮುಖ್ಯವಾದಂಥ ಆರ್ಯ ಸತ್ಯ ಅಂತ ಹೇಳ್ತಾನೆ. ನಾವು ಹುಟ್ಟುವುದಕ್ಕೂ ಕೂಡ ಆಸೆ ಕಾರಣ, ಬದುಕಿನಲ್ಲಿ ಹಲವು ರೀತಿಯ ಆಸೆಗಳೇ ದುಃಖಕ್ಕೆ ಕಾರಣವಾಗ್ತವೆ. ಆಸೆಯೇ ದುಃಖಕ್ಕೆ ಕಾರಣ. ಇದು ಬಹಳ ಎರಡನೇ ಸತ್ಯ. ಒಂದು ನಾವು ಎಲ್ಲಿವರೆಗೂ ಆಸೆ ಇದೆಯೋ ಅಲ್ಲಿವರೆಗೂ ದುಃಖ ಬರೋದು ಗ್ಯಾರಂಟಿ. ಎಲ್ಲಿ ಆಸೆ ಇಲ್ಲವೋ ಅಲ್ಲಿ ಬರೋಲ್ಲ. ಮೂರನೇದು ಬಹಳ ಮುಖ್ಯ, ಮೂರನೇ ಸತ್ಯ, ಆ ದುಃಖವನ್ನು ಕೊನೆಗಾಣಿಸಲು ಸಾಧ್ಯ ಇದೆ. ಇದು ಬಹಳ ಆಸೆ ಕೊಡುವಂಥದ್ದು. ದುಃಖ ಕೊನೆಗಾಣಿಸಲು ಸಾಧ್ಯ ಇದೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಹುಟ್ಟುವುದಕ್ಕೆ ಆಸೆ ಕಾರಣ. ಆಸೆಗಳಲ್ಲಿ ಇದ್ದಿದ್ರೆ ಹುಟ್ಟೋ ಇಲ್ಲ, ಹುಟ್ಟದೇ ಇದ್ದರೆ ರೋಗ ಮುಪ್ಪು ಸಾವು ಬರೋದಿಲ್ಲ. ಅಂದರೆ ಆಸೆಗಳನ್ನು ಗೆದ್ದರೆ ಮಾತ್ರ ದುಃಖ ನಿವಾರಣೆ ಆಗ್ತದೆ. ಸುಲಭ ಸ್ವಾಮಿ ಹೇಳೋದಿದನು, ಆಸೆ ಪಡಬೇಡ್ರಿ, ದುಃಖ ಆಗಲ್ಲ. ಕರೆಕ್ಟ್, ನಮಗೂ ಗೊತ್ತಿದೆ ಅದು. ಆದರೆ ಮುಂದಿನ ಮಾತು ಹೇಳ್ತಾನೆ ಅವನು, ಆಸೆಯನ್ನು ಗೆಲ್ಲೋದು ಹೇಗೆ ಅಂತ. ಅದು ಮುಖ್ಯ, ಅದು ಮುಖ್ಯ ಭಾಳ ಹೇಳ್ತಾನೆ. ಅದು ನಾಲ್ಕನೇದು, ದುಃಖವನ್ನು ಕೊನೆಗಾಣಿಸಲು ದಾರಿ ಇದೆ ಎಂಬುದೇ ನಾಲ್ಕನೇ ಸತ್ಯ. ಯಾವ ದಾರಿ ಅದು? ಆ ನಾಲ್ಕನೇದನ್ನು ವಿವರಣೆಗಾಗಿ ಅವನು ಅಷ್ಟಾಂಗ ಮಾರ್ಗ ಅಂತ ಹೇಳಿದ. ಯಾವ ಮಾರ್ಗದಲ್ಲಿ ಹೋದರೆ ನಮ್ಮ ಆಸೆಗಳನ್ನು ನಿಗ್ರಹ ಮಾಡಬಹುದು, ಪೂರ್ತಿ ತ್ಯಾಗ ಮಾಡೋದು, ನಾವು ಸಮೃದ್ಧಿಯಾಗಿಬಿಡ್ತೀವಿ, ಅವಾಗ ಬುದ್ಧರಾಗಿಬಿಡ್ತೀವಿ. ಆದರೆ ನಿಗ್ರಹ ಮಾಡೋಕ್ಕೆ ಸಾಧ್ಯ ಇದೆಯಾ, ಎಷ್ಟು ಸಾಧ್ಯದ ಮಟ್ಟ ನಿಗ್ರಹ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅಷ್ಟಾಂಗ ಮಾರ್ಗ ಅಂತ ಕೊಡ್ತಾನೆ. ನಾಲ್ಕನೇ ಆರ್ಯ ಸತ್ಯಕ್ಕೆ ವಿವರಣೆಯಾಗಿ ಬರುವಂಥದ್ದು ಈ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗ ಯಾವುದದು? ಮೊದಲನೇದು ಸಮ್ಯಕ್ ದೃಷ್ಟಿ ಅಂತ. ಸಮ್ಯಕ್ ದೃಷ್ಟಿ ಅಂದರೆ ನನ್ನ ನಾಲ್ಕು ಆರ್ಯ ಸತ್ಯಗಳನ್ನು ಏನು ಹೇಳಿದ್ದಾನೆ ಅದರ ಸ್ಪಷ್ಟ ಕಲ್ಪನೆ ನಮಗಿರಬೇಕು, ಅದರಲ್ಲಿ ಡೌಟ್ ಇರಬಾರ್ದು. ಅದು ಕರೆಕ್ಟೋ ಇಲ್ಲೋ ಅಂದರೆ ನಿಮ್ಗೆ ಆಗೋಲ್ಲ. ಆ ನಾಲ್ಕು ಆರಿಸಿದ ಬಗ್ಗೆ ಖಂಡಿತವಾಗಿ ನಂಬಿಕೆ ಇರಬೇಕು, ಹೌದು ಆಸೆಯೇ ದುಃಖಕ್ಕೆ ಕಾರಣ ಅಂತ ನಂಬ್ಕೋಬೇಕು ಮೊದಲೇದು. ಅಂಥ ಶ್ರದ್ಧೆಯಿಂದ ಯಾವ ಮಾತನ್ನು ನಂಬದೇ ಸ್ವಯಂ ಪ್ರಮಾಣೀಕರಿಸಿ ನೋಡಬೇಕು. ಯಾವ ಮಾತೇ ಇದ್ದರೂ ಪ್ರಮಾಣೀಕರಿಸಿ ಆಲೋಚಿಸಿ ಮಾಡಬೇಕು. ಆ ಮಾತು ಹೇಳ್ತಾನೆ, ಅಪಕಾರಿಗಳಿಗೆ ಕೂಡ ಉಪಕಾರ ಮಾಡಬೇಕು. ಅವನು ಹೇಳೋ ಮಾತು, ಈ ದೃಷ್ಟಿ ಹೇಗಿರಬೇಕು ಅಂದರೆ, ನನಗೆ ಮೋಸ ಮಾಡೋರು ಯಾರೂ ಇಲ್ಲ. ಅವ್ರ ಅಕಸ್ಮಾತ್ ಮೋಸ ಮಾಡಿದರೂ ಕೂಡ ನನ್ನ ಸ್ವಭಾವ ಅವ್ರು ಸಹಾಯ ಮಾಡೋದು ಮಾಡೇ ಮಾಡ್ತೀನಿ. ಇದು ಮೊದಲನೇದು ಸಮ್ಯಕ್ ದೃಷ್ಟಿ. ಎರಡನೇದು ಸಮ್ಯಕ್ ಸಂಕಲ್ಪ ಅಂತ, ಸರಿಯಾದ ಸಂಕಲ್ಪ. ಸುಖ ಲೋಲಪತಿಯನ್ನು ಬಿಟ್ಟು ಆದಷ್ಟು ಮಟ್ಟಿಗೆ ರಾಗದ್ವೇಷಗಳನ್ನು ಕಡಿಮೆ ಮಾಡಿ ಲೋಕದ ಸಕಲ ಜೀವಿಗಳ ಕುಶಲವನ್ನು ಬಯಸುವ ಪ್ರತಿಜ್ಞೆ ಮಾಡಬೇಕಂತೆ. ಮೊದಲು ಬಯಸೋದ ಆನಂತರ ಮೊದಲು ಪ್ರತಿಜ್ಞೆ ಮಾಡಬೇಕು, ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ, ಅವ್ರು ನನಗೆ ಮಾಡಿದ್ರೆ ಅಡ್ಡಿ ಇಲ್ಲ, ನಾನು ಮಾತ್ರ ಕೆಟ್ಟ ಬಯಸೋದಿಲ್ಲ ಅನ್ನೋದನ್ನು ಪ್ರತಿಜ್ಞೆ ಮಾಡಬೇಕು. ಅದೇ ಸಂಕಲ್ಪ. ಸ್ವಾರ್ಥರಹಿತ ಸಂಕಲ್ಪ, ಯಾರಿಗೂ ದ್ರೋಹ ಮಾಡಬಾರದೆಂಬ ಸಂಕಲ್ಪ, ಅಹಿಂಸೆಯ ಸಂಕಲ್ಪ. ಈ ಮೂರು ಸಂಕಲ್ಪಗಳು ಕೂಡ ಸಮ್ಯಕ್ ಸಂಕಲ್ಪದ ಒಂದು ಭಾಗ ಅಂತ ಹೇಳ್ತಾರೆ.

0: Radio Sarang 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಸುದ್ದಿಗಳನ್ನು ಓದ್ತಿರುವುದು ನಾನು, ನಿಮ್ಮ RJ ಸೈಫುಲ್ ಕುತ್ತಾರ್. ಹಾಗೆಯೇ ನಮ್ಮ ಜೊತೆಗೆ ಸಂತ ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವಂತಹ ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಇದೀಗ ಒಂದಿಷ್ಟು ಸುದ್ದಿಗಳನ್ನು ನೋಡುವುದಾದರೆ, 14 ತಾಲೂಕಿಗೆ ಬರ ಎಂದಿದೆ. ಕೇಂದ್ರ ಅನುದಾನಕ್ಕಾಗಿ ಪರಂಪತ್ರ. ರಾಜ್ಯದ 157 ತಾಲೂಕುಗಳಲ್ಲಿ ಮಳೆ ಕೊರತೆ, ಸಚಿವ. ರಾಜ್ಯದ 45 ತಾಲೂಕುಗಳ ಪೈಕಿ ಕೇವಲ 15 ತಾಲೂಕುಗಳಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದ್ದು 157 ತಾಲೂಕುಗಳಲ್ಲಿ ಮಳೆ ಕೊರತೆ ದಾಖಲಾಗಿದೆ. ಈ ಪೈಕಿ 14 ತಾಲೂಕುಗಳಲ್ಲಿ ತೀವ್ರ ಕೊರತೆಯಾಗಿದೆ. ಜೂನ್ 1 ಜೂಲ್ 15 ರಾಜ್ಯದಲ್ಲಿ ಒಟ್ಟಾರೆ ಶೇಕಡ 37% ಮಳೆ ಕೊರತೆಯಾಗಿದ್ದು ಪರಿಸ್ಥಿತಿ ಹದಗೆಟ್ಟಿದೆ. ಈ ಸಂಬಂಧ NDRF ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಕಂದಾಯ ಸಚಿವ ಉಪ ಮುಖ್ಯಮಂತ್ರಿ DG Parameshwar ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ ತಿಂಗಳಲ್ಲಿ 10 ಜಿಲ್ಲೆಯಲ್ಲಿ ಶೇಕಡ 30-60% ಹಾಗೂ 13 ಜಿಲ್ಲೆಯಲ್ಲಿ ಶೇಕಡ 60-97% ಮಳೆ ಕೊರತೆ ದಾಖಲಾಗಿದೆ. ಕೇವಲ 8 ಜಿಲ್ಲೆಯಲ್ಲಿ ಮಾತ್ರ ಸಾಮಾನ್ಯ ಪ್ರಮಾಣದ ಮಳೆಯಾಗಿದೆ. ಕಳೆದ 15 ದಿನಗಳಿಂದ ಬೆಂಗಳೂರಿನಲ್ಲಿಯೂ ಮಳೆ ಇಲ್ಲದಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಹೇಳಿದರು.
1: ದಕ್ಷಿಣ ಕನ್ನಡ ಜಿಲ್ಲೆಯು ಸಾಕ್ಷರತಾ ಜಿಲ್ಲೆ ಎಂದು ಘೋಷಣೆಯಾಗಿದ್ದರೂ 2011 ಜನಗಣತಿ ಪ್ರಕಾರ ಜಿಲ್ಲೆಯಲ್ಲಿ 200,000 ಅನರಕ್ಷಸರು ಇದ್ದಾರೆ. ಹಾಗಾಗಿ ಜಿಲ್ಲೆಯ ಅನರಕ್ಷಸರನ್ನು ಸಮೀಕ್ಷೆ ಮಾಡಿ ಸಾಕ್ಷರನನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕಲಿಯಲು ಪ್ರೋತ್ಸಾಹಿಸಿದ, ಶಾಲೆಗೆ ಹೋಗದ, ಕನ್ನಡ ಓದಲು ಬರೆಯಲು ಹಾಗೂ ಸರಳ ಲೆಕ್ಕಾಚಾರ ಮಾಡಲು ಬರದ, ಅಜ್ಜಿ ಅಥವಾ ಅಜ್ಜ, ತಂದೆ ತಾಯಿ ಅಥವಾ ಮನೆಯಲ್ಲಿರುವ ಯಾವುದೇ ಅನಕ್ಷರಸ್ಥ ಸದಸ್ಯರನ್ನು ನೋಂದಾಯಿಸಿಕೊಳ್ಳಬೇಕಾಗಿದೆ. ಅಂಥವರಿಗೆ ಸರ್ಕಾರದ ವತಿಯಿಂದ ಉಚಿತ ಪುಸ್ತಕ, ಪೆನ್ನು, ಪೆನ್ಸಿಲ್ ಹಾಗೂ ಇತರ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಗುತ್ತದೆ. ಒಂದು ವೇಳೆ ತೀವ್ರ ಅನಾರೋಗ್ಯದಿಂದ ಹಾಗೂ ಓದಲು ಬರೆಯಲು ಶಕ್ತರಿಲ್ಲದಿದ್ದರೂ ಜುಲೈ 25 ಮಾಹಿತಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಈ ಮಾಹಿತಿಯನ್ನು ಗೌಪ್ಯವಾಗಿಡಿಕೊಳ್ಳಲಾಗುತ್ತದೆ.
0: ರಾಜ್ಯದ 39,000 ದೇಗುಲಗಳಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲು, DG Param. ಹುಂಡಿ ಕಳ್ಳತನ, ಕಾಣಿಕೆ ಹಣದ ದುರುಪಯೋಗ ಹಾಗೂ ಲೆಕ್ಕಪತ್ರದ ಅಕ್ರಮಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ರಾಜ್ಯದ ಮುಜರಾಯಿ ಇಲಾಖೆಗೆ ಸೇರಿದ ಸುಮಾರು 39,000 ದೇವಸ್ಥಾನಗಳಲ್ಲಿ 4 ದಿಕ್ಕುಗಳಿಂದ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿ ಅವುಗಳ ಮೇಲ್ವಿಚಾರಣೆಗೆ ಕೇಂದ್ರ ನಿಯಂತ್ರಣ ಕೊಠಡಿ ಸ್ಥಾಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಮುಜರಾಯಿ ಸಚಿವ DG Parameshwar ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎ ವರ್ಗದ ದೇವಸ್ಥಾನಕ್ಕೆ ಭಕ್ತರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಕೆ ಬರುತ್ತಿದ್ದು ಪ್ರತಿಯೊಂದು ಹುಂಡಿಯ ಮೇಲೂ ನಿರಂತರ ನಿಗಾ ಇರಲಿದೆ. ಎ ವರ್ಗದ ದೇವಸ್ಥಾನಗಳಲ್ಲಿ ಒಟ್ಟು 2,521 ಕೋಟಿ ರೂಪಾಯಿ ಸ್ಥಿರ ಠೇವಣಿ ಇದ್ದು ಈ ಹಣವನ್ನು ಬೇರೆ ಉದ್ದೇಶಕ್ಕೆ ಬಳಸುವುದಿಲ್ಲ. ತಿರುಪತಿಯಲ್ಲಿ ಕರ್ನಾಟಕ ಮುಜರಾಯಿ ಇಲಾಖೆಗೆ ಸೇರಿದ 7 ಭೂಮಿಯಲ್ಲಿ ಯಾತ್ರಿಕರ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದೇ ಮಾದರಿಯಲ್ಲಿ ಶ್ರೀಶೈಲ, ವಾರಣಾಸಿ ಮತ್ತು ತುಳುಜಾಪುರದಲ್ಲಿರುವ ಇಲಾಖೆಯ ಆಸ್ತಿಯಲ್ಲೂ ವಸತಿ ಗೃಹ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದರು.
1: ರಾಜ್ಯ ಸರ್ಕಾರವು ಮಾದಕ ದ್ರವ್ಯಗಳ ವಿರುದ್ಧ ಶೂನ್ಯ ಸಹಿಷ್ಣುತೆಯನ್ನು ಘೋಷಿಸಿದೆ. ಈ ನಡುವೆ ಡ್ರಗ್ಸ್ ಮುಕ್ತ ಮಂಗಳೂರು ಅಭಿಯಾನವನ್ನು ಮತ್ತಷ್ಟು ಬಿಗಿಗೊಳಿಸಿರುವ ಮಂಗಳೂರು ಪೊಲೀಸರು ಡ್ರಗ್ಸ್ ಪೂರೈಕೆ ಮತ್ತು ಮಾರಾಟಗಾರರು ಕುಣಿಕೆ ಆಗುತ್ತಿರುವುದು ಮಾತ್ರವಲ್ಲದೆ ಡ್ರಗ್ಸ್ ಪೂರೈಕೆ ಜಾಲವನ್ನೇ ಜಾಲಾಡುತ್ತಿದೆ. ದೇಶದ ರಾಜಧಾನಿ ದಿಲ್ಲಿಯಿಂದ ಬೆಂಗಳೂರು, ಮಂಗಳೂರು ಹಾಗೂ ಕೇರಳ ಮೊದಲಾದ ಕಡೆ MDMA ಪೂರೈಕೆ ಮಾಡಲು ಮುಂದಾಗಿದ ಡ್ರಗ್ಸ್ ಪೂರೈಕೆದಾರರ ಜಾಲವೊಂದನ್ನು ಬಾಗಲಕೋಟೆಯಲ್ಲಿ ಬುಧವಾರ ಬಂಧಿಸಿರುವ ಮಂಗಳೂರು CCB ಪೊಲೀಸರವರಿಂದ 5 kg ಹಾಗೂ 5.20 ಕೋಟಿ ರೂಪಾಯಿ ಮೌಲ್ಯದ MDMA ವಶಕ್ಕೆ ಪಡೆದಿದ್ದಾರೆ. ಕಳೆದ ವರ್ಷ MDMA ದಾಯರು ಮಾಡಿದ್ದ ಜಾಲವೊಂದನ್ನು ಭೇದಿಸಿದ್ದ ಮಂಗಳೂರು ಪೊಲೀಸರು ನೈಜೀರಿಯಾ ಮೂಲದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು.
0: ಕೋಟಾ ನೋಟು ದಂಧೆಕೋರರು ಸುಮಾರು 2 ಹಿಂದೆ ಈ ಮನೆಯನ್ನ ಬಾಡಿಗೆಗೆ ಪಡೆದಿದ್ರು. ಈ ಮನೆಯ ಮುಖ್ಯರಸ್ತೆಯಿಂದ ಸುಮಾರು 200 ಒಳಭಾಗದಲ್ಲಿದ್ದು ಸುತ್ತಮುತ್ತ ಯಾವುದೇ ಮನೆಯಿಲ್ಲ ಎಂಬುದನ್ನು ತಿಳಿದುಕೊಂಡೇ ಅವರು ಈ ಮನೆ ಪಡೆದಿದ್ದಾರೆ ಎನ್ನಲಾಗಿದೆ. ಕಣಿಯೂರು ಗ್ರಾಮದ ಅಡಂಜದಲ್ಲಿರುವ 4 ಈ ವಸತಿ ಸಂಕೀರ್ಣ ಇದ್ರೀಸಿಗೆ ಸೇರಿದ್ದಾಗಿದೆ. ಅವರು ಕೆಲವು ಸಮಯದ ಹಿಂದೆ ಇಲ್ಲಿ ಜಾಗ ಖರೀದಿಸಿ ವಸತಿ ಸಂಕೀರ್ಣ ನಿರ್ಮಿಸಿದ್ರು. ಅವರ ಮನೆ ಸ್ವಲ್ಪ ದೂರದಲ್ಲಿದೆ. ಈ ವಸತಿ ಸಂಕೀರ್ಣದ 3 ಮನೆಯನ್ನ ಆರೋಪಿಗಳು ಬಾಡಿಗೆಗೆ ಪಡೆದಿದ್ರು. ಒಂದು ಮನೆಯಲ್ಲಿ ಮೊದಲಿನಿಂದಲೂ ಕೂಲಿ ಕಾರ್ಮಿಕರೋರ್ವರು ಬಾಡಿಗೆ ಇದ್ದು ಅವರಿಗೆ ಹತ್ತಿರದ ಮನೆಯಲ್ಲಿ ಯಾರಿದ್ದಾರೆ ಎಂಬ ಮಾಹಿತಿ ಇರಲಿಲ್ಲ. ಮನೆ ಬಾಡಿಗೆಗೆ ಪಡೆದ ಬಳಿಕ ಆರೋಪಿಗಳು ಯಾರಿಗೂ ಗೊತ್ತಾಗದಂತೆ ಒಂದೊಂದೇ ಯಂತ್ರೋಪಕರಣಗಳನ್ನು ತಂದಿರಿಸಿ ಕೋಟಾ ನೋಟು ಮುದ್ರಣ ಆರಂಭಿಸಿದ್ರು. ಸ್ಥಳೀಯ ಮೂಲಗಳ ಪ್ರಕಾರ ಆರೋಪಿಗಳು ಹಗಲು ಹೊತ್ತಿನಲ್ಲಿ ಕಾಣಿಸುತ್ತಿರಲಿಲ್ಲ. ರಾತ್ರಿ ಮನೆಯಲ್ಲಿದ್ದು ತಮ್ಮ ಚಟುವಟಿಕೆಯನ್ನು ನಡೆಸ್ತಾ ಇದ್ರು ಎನ್ನಲಾಗಿದೆ. ಪೊಲೀಸರು ಬಂದು ಕಾರ್ಯಾಚರಣೆ ನಡೆಸುವವರೆಗೂ ಅಲ್ಲಿ ಕೋಟಾ ನೋಟು ಮುದ್ರಣವಾಗುತ್ತಿತ್ತು ಎಂಬ ಸಣ್ಣ ಸುಳಿವು ಕೂಡ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಎಂದು ಸ್ಥಳೀಯರು ಅಚ್ಚರಿಪಟ್ಟಿದ್ದಾರೆ. ರಾತ್ರಿ ವೇಳೆ ಸ್ಥಳೀಯರು ಮೀನು ಹಿಡಿಯಲು ಇದೇ ಮನೆಯ ಪಕ್ಕದಿಂದ ಸಾಗುತ್ತಿದ್ದು ಅವರಿಗೂ ಯಾವುದೇ ಸಂಶಯ ಬಂದಿರಲಿಲ್ಲ. ಮನೆಯ ಒಂದು ಭಾಗದಲ್ಲಿ ಒಂದಷ್ಟು ನೋಟುಗಳನ್ನು ಸುಟ್ಟಿರುವ ಅವಶೇಷಗಳು ಪತ್ತೆಯಾಗಿದ್ದು ಪ್ರಾಯೋಗಿಕ ಮುದ್ರಣದ ವೇಳೆ ಎಡವಟ್ಟಾದ ನೋಟುಗಳನ್ನು ಸುಡಲಾಗಿದೆ. ಜತೆಗೆ ಕೆಲವು ನಕಲಿ ನೋಟನ್ನು ಹರಿದು ಬಿಸಾಡಿರುವುದು ಕೂಡ ಪತ್ತೆಯಾಗಿದೆ. ಆರೋಪಿಗಳು ಬಳಸುತ್ತಿದ್ದ ದ್ವಿಚಕ್ರ ವಾಹನಗಳು ಕೂಡ ಮನೆಯ ಮುಂಭಾಗದಲ್ಲಿ ಪತ್ತೆಯಾಗಿವೆ ಎಂದು ಹೇಳಲಾಗಿದೆ.
1: ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೂತನವಾಗಿ ಅಧಿಕಾರಿ ಸ್ವೀಕರಿಸಿದ ಕುಲಸಚಿವ ಕೆಎಎಸ್ ಅಧಿಕಾರಿ ಸಂತೋಷ್ ಪಿ ಚಕಲಸಾರ ಬುಧವಾರ ಬೆಳಗ್ಗೆ ವಿಶ್ವವಿದ್ಯಾನಿಲಯದಲ್ಲಿರುವ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಆರೋಗ್ಯ ಕೇಂದ್ರದ ದಾಸ್ತಾನು ಕೊಠಡಿಯಲ್ಲಿದ್ದ ಔಷಧಗಳು ವೈದ್ಯಕೀಯ ಪರಿಕರಗಳು ಹಾಗೂ ದಾಖಲೆಗಳನ್ನು ಪರಿಶೀಲಿಸಿದ ಕುಲಸಚಿವರು ಕೆಲ ಔಷಧಗಳ ಅವಧಿ ಮುಕ್ತಾಯಗೊಳ್ಳಲು ಇನ್ನು ಸುಮಾರು 2 ತಿಂಗಳು ಮಾತ್ರ ಬಾಕಿ ಇರುವುದನ್ನು ಗಮನಿಸಿ ಅಂತಹ ಔಷಧಗಳನ್ನು ಆದ್ಯತೆಯಾಗಿ ಬಳಕೆ ಮಾಡುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿದರು. ಜೊತೆಗೆ ಪ್ರತಿಯೊಂದು ಔಷಧದ ಅವಧಿಯನ್ನು ನಿಯಮಿತವಾಗಿ ಪರಿಶೀಲಿಸಿ ಅವಧಿ ಮುಗಿಯುವ ಮುನ್ನವೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದರು. ಆರೋಗ್ಯ ಕೇಂದ್ರದಲ್ಲಿ ಔಷಧಗಳ ಸಂಗ್ರಹ, ದಾಖಲೆ, ನಿರ್ವಹಣೆ ಹಾಗೂ ಸೇವಾ ವ್ಯವಸ್ಥೆಯನ್ನು ಪರಿಶೀಲಿಸಿದ ಅವರು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯ ಆರೋಗ್ಯದ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬಾರದೆಂದು ಅಲ್ಲಿಯ ಸಿಬ್ಬಂದಿಗೆ ಸೂಚನೆ ನೀಡಿದರು.
0: ಸದ್ಯದಲ್ಲೇ ಎದುರಾಗಲಿರುವ ಗೋವಾ, ಪಂಜಾಬ್ ಸೇರಿ 3 ರಾಜ್ಯದ ಚುನಾವಣೆಗೆ ಹಣ ಸಂದಾಯ ಮಾಡಲು ಸರ್ಕಾರ ರಾತ್ರಿ ಭೂಮಿಗೆ ಕೈ ಹಾಕಿದೆ. ಇದು ಕೇವಲ ಬಿಡದಿಯ ರೈತರ ಪ್ರಶ್ನೆಯಲ್ಲ, ಇಡೀ ರಾಜ್ಯದ ರೈತರ ಪ್ರಶ್ನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವವರೆಗೆ ನಾವು ಸದನ ನಡೆಯಲು ಬಿಡುವುದಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಸವಾಲು ಹಾಕಿದರು. ಇನ್ನು ಬಿಡದಿ ಹೋಬಳಿಯ ಮಂಡಲಹಳ್ಳಿ ಗ್ರಾಮದಲ್ಲಿ ಸೋಮವಾರ ಜಂಟಿ ಸರ್ವೆ ಮಾಡಲು ಬಂದಿದ್ದ ಅಧಿಕಾರಿಗಳ ಮೇಲೆ ಪೊರಕ್ಕೆ ಸೇವೆ ಮಾಡಿದ್ದ ರೈತರ ವಿರುದ್ದ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಆರೋಪದಡಿ ಎಫ್ಐಆರ್ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಮಹಿಳೆಯರ ಮನೆಗೆ ಭೇಟಿ ನೀಡಿ ಧೈರ್ಯ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಬೆಂಗಳೂರು ಸುತ್ತಮುತ್ತ ಸುಮಾರು 20,000 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಸಂಚು ರೂಪಿಸಿದೆ. ಮುಂಬರುವ 3 ರಾಜ್ಯದ ಚುನಾವಣೆಗಳಿಗೆ ಹಣ ಒದಗಿಸುವ ಸಲುವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನರವೀಲ್ಯ ನೀಡಿದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಶಿವಕುಮಾರ್ ಅವರನ್ನು ಸಿಎಂ ಮಾಡಲು ಒಪ್ಪಂದವಾಗಿದೆ. ಈ ಯೋಜನೆಯ ಮೂಲಕ ಬರುವ ಹಣವನ್ನು ಚುನಾವಣೆಗೆ ಬಳಸಿಕೊಳ್ಳುವ ಪಕ್ಕ ಸ್ಕೀಮ್ ಇದಾಗಿದ್ದು ಈಗಾಗಲೇ ಗೋಮಾಳ ಸೇರಿ ಸರ್ಕಾರಿ ಜಾಗವನ್ನು ಗುಳುಂ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದು ಅವರು ಆರೋಪಿಸಿದರು. ಸೊ ಇನ್ನು ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಯನ್ನು ಪ್ರತಿಷ್ಠಾನದ ಅಧ್ಯಕ್ಷರೂ ಆದ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಕೆ ಗುರುವಾರ ಪ್ರಕಟಿಸಿದ್ದಾರೆ. ಪ್ರತಿಷ್ಠಾನದ ವಾರ್ಷಿಕ ಗೌರವ ಪ್ರಶಸ್ತಿಗೆ 3 ಆಯ್ಕೆ ಮಾಡಲಾಗಿದ್ದು ಜನಪದ ಕ್ಷೇತ್ರದಲ್ಲಿ 2022 ವಾರ್ಷಿಕ ಗೌರವ ಪ್ರಶಸ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಬಿಎ ವಿವೇಕರೈ ಅವರು ಪುರಸ್ಕೃತರಾಗಿದ್ದಾರೆ. ಸಮಗ್ರ ಸಾಹಿತ್ಯ ಕ್ಷೇತ್ರದಲ್ಲಿ 2023 ವಾರ್ಷಿಕ ಗೌರವ ಪ್ರಶಸ್ತಿಗೆ ಕಲಬುರಗಿ ಜಿಲ್ಲೆಯ ಪ್ರೊಫೆಸರ್ ಎಚ್ಟಿ ಪೋತೆ ಹಾಗೂ ಸಂಶೋಧನೆ ಮತ್ತು ವಿಮರ್ಶಾ ಕ್ಷೇತ್ರದಲ್ಲಿ 2024 ವಾರ್ಷಿಕ ಗೌರವ ಪ್ರಶಸ್ತಿಗೆ ಬೆಂಗಳೂರು ಜಿಲ್ಲೆಯ ನೇಮಿ ಚಂದ್ರ ಅವರು ಪುರಸ್ಕೃತರಾಗಿದ್ದಾರೆ. ಪ್ರತಿಷ್ಠಾನದ ಯುವ ಪ್ರಶಸ್ತಿಗೆ 3 ಆಯ್ಕೆಯಾಗಿದ್ದಾರೆ. 2022 ಸಾಲಿನ ಯುವ ಪ್ರಶಸ್ತಿಗೆ ವಿಜಯಪುರ ಜಿಲ್ಲೆಯ ಡಾಕ್ಟರ್ ವಿನಯ ನಂದಿಹಾಳ, 2023 ಸಾಲಿನ ಪ್ರಶಸ್ತಿಗೆ ತುಮಕೂರು ಜಿಲ್ಲೆಯ ಡಾಕ್ಟರ್ ಗೋವಿಂದರಾಜು ಕೆಎಂ ಹಾಗೂ 2024 ಸಾಲಿನ ಬೆಂಗಳೂರಿನ ವಿಜಯನಗರ ನಿವಾಸಿ ಶಶಿ ತರೀಕೆರೆ ಅವರು ಪುರಸ್ಕೃತರಾಗಿದ್ದಾರೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಪ್ರತಿಷ್ಠಾನ ಸಭೆಯಲ್ಲಿ ಅರ್ಹರಿಗೆ ಪ್ರಶಸ್ತಿಗಳನ್ನು ಅಂತಿಮಗೊಳಿಸಲಾಗಿದೆ.
1: ನಂದಿಗೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ M11 ಕಂಪನಿಯಿಂದ ಉಂಟಾಗುತ್ತಿರುವ ದುರ್ವಾಸನೆ ಹಾಗೂ ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಜುಲೈ 17 ತಾಂತ್ರಿಕ ತಜ್ಞರ ಸಮಿತಿಯಿಂದ ಮತ್ತೊಮ್ಮೆ ಕುಲಂಕುಶ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಡಿಕೆ ಸೂಚಿಸಿದ್ದಾರೆ. ಕಂಪನಿಯಿಂದ ಉಂಟಾಗುತ್ತಿರುವ ಮಾಲಿನ್ಯ ಕುರಿತ ಸ್ಥಳೀಯರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಕಾಪು ಶಾಸಕ ಕುರ್ಮೆ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಂದಿಗೂರು ಭಾಗದ ಸ್ಥಳೀಯರು, ಕಂಪನಿಯ ಪ್ರತಿನಿಧಿಗಳು ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ, ತಜ್ಞರ ಸಮಿತಿ ಸಲ್ಲಿಸುವ ವರದಿಯಲ್ಲಿನ ಶಿಫಾರಸುಗಳನ್ನು ಕಂಪನಿ ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲವಾದಲ್ಲಿ ಕಂಪನಿಯ ವಿರುದ್ಧ ಕಾನೂನುಬದ್ಧ ಹಾಗೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಶಾಸಕ ಕುರ್ಮಿ ಸುರೇಶ್ ಶೆಟ್ಟಿ ಮಾತನಾಡಿ, ಪರಿಸರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಕಂಪನಿ ಅಗತ್ಯ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕು. ತಜ್ಞರ ಸಮಿತಿ ವರದಿಯಲ್ಲಿನ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ಘಟಕ ಕಾರ್ಯ ನಿರ್ವಹಿಸಲು ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿದರು. ಸಭೆಯಲ್ಲಿ ಅಪಾರ ಜಿಲ್ಲಾಧಿಕಾರಿ ಆಬಿದ್ ಘಾಟಿಯಲ್, ಪರಿಸರ ಇಲಾಖೆ ಹಿರಿಯ ಅಧಿಕಾರಿಗಳು, ತಾಂತ್ರಿಕ ತಜ್ಞರು, ತಾಲೂಕು ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳು, ಕಂಪನಿಯ ಪ್ರತಿನಿಧಿಗಳು ಹಾಗೂ ನಂದಿಗೂರು ಭಾಗದ ಗ್ರಾಮಸ್ಥರು ಉಪಸ್ಥಿತರಿದ್ದರು.
0: ಇದು ಸಾರ್ವಜನಿಕ ಹಣದ ಪೋಲು ಎಂದರೆ ತಪ್ಪಲ್ಲ. ಏಕೆಂದರೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ ಮಾರ್ಕೆಟ್ ಕಟ್ಟಡದಲ್ಲಿ ಇರುವುದು ಕೇವಲ 1 ಮಳಿಗೆ. ಕುದ್ರೋಳಿ ಅಳಕೆಯಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಹಳೆಯ ಮಾರುಕಟ್ಟೆ ಸ್ಥಳದಿಂದ ಸ್ವಲ್ಪ ಹಿಂದಕ್ಕೆ ನಿರ್ಮಾಣಗೊಂಡಿರುವ ಅಳಕೆ ಮಾರುಕಟ್ಟೆ ವ್ಯಾಪಾರಸ್ಥರ ಸಾರ್ವಜನಿಕರ ಪ್ರಯೋಜನಕ್ಕೆ ಸಿಗುತ್ತಿಲ್ಲ. ಉದ್ಘಾಟನೆಗೊಂಡು 5 ವರ್ಷಗಳು ಕಳೆದಿದ್ದರೂ ಮಾರುಕಟ್ಟೆ ಖಾಲಿಯಾಗಿ ಇದೆ. ಈಗ ಬಹುತೇಕ ಪಾಳು ಬಿದ್ದ ಸ್ಥಿತಿಯಲ್ಲಿದೆ. 2016-17 ಆರಂಭಗೊಂಡಿದ್ದ ಅಳಪೆ ಮಾರುಕಟ್ಟೆಯ ಕಾಮಗಾರಿ ಮೊದಲು ಅಂದಾಜು 87 ಲಕ್ಷ ರೂಪಾಯಿಗಳ ಯೋಜನೆಯಾಗಿತ್ತು. ಅನಂತರ ಮತ್ತೆ 30 ಲಕ್ಷ ರೂಪಾಯಿ ವೆಚ್ಚ ಮಾಡಲಾಗಿತ್ತು. ಅಂತೂ ಇಂತೂ 2020 ಉದ್ಘಾಟನೆಗೊಂಡಿತ್ತು. ಆದರೂ ಕೂಡ ಅದು ಖಾಲಿಯಾಗಿಯೇ ಇತ್ತು. ಕೆಲವು ತಿಂಗಳ ಬಳಿಕ ಈ ಹಿಂದೆ ಹಳೆಯ ಮಾರುಕಟ್ಟೆಯಲ್ಲಿದ್ದ ವ್ಯಾಪಾರಿಯನ್ನು ಹೊಸ ಮಾರುಕಟ್ಟೆಗೆ ಸ್ಥಳಾಂತರಿಸಲಾಯಿತು. ಇಲ್ಲಿ ಒಟ್ಟು 30 ಮಳಿಗೆಗಳಿದ್ದು ಈ ಹಿಂದೆ ಹಳೆಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದವರಿಗೆ 6 ಮಳಿಗೆಯನ್ನು ನೀಡಲಾಗಿತ್ತು. ಇತರ ಮಳಿಗೆಗೆ ಟೆಂಡರ್ ಕರೆಯಲಾಗಿತ್ತು, ಆದರೆ ಸೂಕ್ತ ಸ್ಪಂದನೆ ಸಿಗಲಿಲ್ಲ. ಒಂದೊಮ್ಮೆ ಸುಮಾರು 6 ಮಳಿಗೆಯಲ್ಲಿ ವ್ಯಾಪಾರಸ್ಥರಿದ್ದರು. ಆದರೆ ಈಗ ಕೋಳಿ ಮಾಂಸದ ಅಂಗಡಿ ಮಾತ್ರ ತೆರೆದುಕೊಂಡಿದೆ. 2-3 ಮಂದಿ ಮೀನುಗಾರರ ಮಾರಾಟದ ಮಹಿಳೆಯರು ಬರ್ತಾರೆ. ಉಳಿದಂತೆ ಎಲ್ಲಾ ಮಳಿಗೆಗಳು ಶಟರ್ ಹಾಕಿ ಮುಚ್ಚಲ್ಪಟ್ಟಿವೆ ಎಂದು ಹೇಳಲಾಗಿದೆ. ಕೇಳುಗ್ರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಷ್ಟು ಹೊತ್ತು ಸುದ್ದಿಗಳನ್ನು ಓದಿದವರು ನಾನು ನಿಮ್ಮ ಆರ್ಜೆ ಸೈಫುಲ್ಲಾಕುತ್ತಾರ್, ಹಾಗೆಯೇ ನನ್ನ ಜೊತೆಗೆ ಕೇಳುಗ್ರೆ. ಇದು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
2: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
3: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಕೇಳುಗ್ರೆ, ಇದೀಗ 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ಪರಾಗ್, ಇದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಮೂಡಿಬರುತ್ತೆ. 9:00 ಗಜಲ್ ಹಾಡುಗಳು ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಕಾನೂನು ಅರಿವು, ಕೆಎಸ್ ಅಡಿಗ ಅವರ ಮಾತುಗಳು ಪ್ರಸಾರವಾಗುತ್ತೆ. 10:00 ಹಲೋ ಡಾಕ್ಟರ್ ಧ್ವನಿ ಮುದ್ರಿತ ಪ್ರಸಾರ. 11:00 ಯಕ್ಷಗಾನ ಬಂಗಾರು ಬಡದಿ ಭಾಗ 8 ಪ್ರಸಾರ. 11:30 ತುಳು ಕಾರ್ಯಕ್ರಮದಲ್ಲಿ ಬೀರದ ಬುಲ್ಪು ಭಾಗ 1 ಪ್ರಸಾರ. 12:00 ತುಳು ಹಾಡುಗಳು. 12:30 ಬಾವಲಹರಿ. ಹಾಗೆಯೇ 1:30 ಪ್ರಾದೇಶಿಕ ವಾರ್ತೆ. 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. 4:00 ಮಾರ್ಗದರ್ಶಿ ಧ್ವನಿ ಮುದ್ರಿತ ಪ್ರಸಾರವಾಗುತ್ತೆ. ಹಾಗೆಯೇ 6:00 ರೇಡಿಯೋ ಸಂಜೆ, 8:00 ಯಕ್ಷಗಾನ ಮರುಪ್ರಸಾರ, 8:30 ಎಂದೂ ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಕೇಳುಗ್ರೆ, ಇದು ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗು 07.8 FM, ಬಣ್ಣ ಬಣ್ಣದ ಬದುಕು.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಮೋಟಾರು ವಾಹನಗಳ ಕಾಯ್ದೆ ಮತ್ತು ತಿದ್ದುಪಡಿಯ ಬಗೆಗಿನ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಾದ ಕೆಎಸ್ ಅಡಿಗ ಇವರ ಮಾತುಗಳನ್ನು ಕೇಳೋಣ.
1: ಕಾರ್ಯಕ್ರಮದ ವಿಶೇಷವಾದಂತಹ ಅಂಶ ಏನು ಅಂತಂದರೆ, ಕಾನೂನಿನ ಅರಿವನ್ನು ಕೊಡಬೇಕು ಅಂತ. ಕಾನೂನಿನ ಅರಿವು ಯಾಕೆ ಅಂತಂದರೆ ಅದು ಉರಿ ಯಾಕೆ ಅಂತಂದರೆ ಅದು ಸುಟ್ಟು ಹೋಗ್ತದೆ. ಗೊತ್ತಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ಎಷ್ಟೋ ಮಂದಿ ನಾನು ನೋಡಿದ್ದೇನೆ, ಹೆಲ್ಮೆಟ್ ಹಾಕಲಿಲ್ಲ, ಹಿಡಿದ್ರು, ಸರ್ ನನಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಏನು ಅಂತ ಹೇಳುವಂಥದ್ದು ಕಾರಣ ಅಲ್ಲ. ಗೊತ್ತಿಲ್ಲದೆ ಉರಿಯನ್ನು ಮಡಿಲಲ್ಲಿ ಇಟ್ಟುಕೊಂಡ್ರೆ ಉರಿದು ಹೋಗ್ತದೆ. ಅದಕ್ಕೋಸ್ಕರವಾಗಿ ಕಾನೂನಿನ ಅರಿವು ನಮಗೆಲ್ಲರಿಗೂ ಆಗಬೇಕು, ಸಮಾಜಕ್ಕೆ ಇದನ್ನು ನಾವು ಕೊಡಬೇಕು, ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ಜಿಲ್ಲಾ ಪ್ರಾಧಿಕಾರದ ಒಂದು ಪ್ರಾಮುಖ್ಯವಾದಂಥ ಉದ್ದೇಶ. ಇವತ್ತು ಆರಿಸಿಕೊಂಡಂತಹ ಅಂಶ ಬಹಳ ಸ್ಪಷ್ಟ. ಮೋಟಾರು ವಾಹನ ಕಾಯಿದೆಯ ಅಧ್ಯಾಯ 11 ಮತ್ತು 12 ಅಷ್ಟೇ. ಇಡೀ ಕಾಯಿದೆಯನ್ನು ವಿವರಣೆ ಕೊಡಬೇಕಾದ್ರೆ ಎಷ್ಟು ತಿದ್ದುಪಡಿಯಾಗಿದೆ, ಏನಾಗಿದೆ, ಮೊದಲು ಏನಿತ್ತು, ಈಗೇನಿತ್ತು ಅಂತ ಹೇಳಬೇಕು ಅಂತಿದ್ರೆ 7 ದಿವಸದ ಕಾರ್ಯಕ್ರಮ ಬೇಕಿಲ್ಲಿ. ಹೇಳಬೇಕಾದ ವಿಷಯಗಳನ್ನೆಲ್ಲ ಹೇಳಬೇಕು ಅಂತಿದ್ರೆ ಬರೀ ತಿದ್ದುಪಡಿಯನ್ನು ಹೇಳಿದ್ರಾಗುವುದಿಲ್ಲ. ರಾಮನು ಕಾಡಿಗೆ ಹೋಗಿ ಹೀಗೆ ಹೀಗೆ ಮಾಡಿದಂತ ಹೇಳೋದ್ರಲ್ಲಿ ಯಾವುದೋ ಒಂದು ತಿದ್ದುಪಡಿಯನ್ನು ಮಾತ್ರ ಹೇಳಿದ್ರಾಗುವುದಿಲ್ಲ, ಇಡೀ ಸೆಂಟೆನ್ಸ್ ಹೇಳಬೇಕು. ಇಲ್ಲಿ ಕೆಲವೊಂದು ವಿಷಯಗಳನ್ನು ತಿದ್ದುಪಡಿ ಮಾಡಿಕೊಂಡಿದ್ದಾರೆ, ಕೆಲವೊಂದು ಸೆಕ್ಷನ್ಗಳಲ್ಲಿ ತಿದ್ದುಪಡಿಯಾಗಿದೆ. ತಿದ್ದುಪಡಿ ಆದಂತಹ ವಿಷಯವನ್ನು ಮಾತ್ರ ಹೇಳಿದರೆ ಸಂಪೂರ್ಣ ಅರ್ಥ ಆಗೋದಿಲ್ಲ, ಅದು ಏನು ಅಂತ ತಿಳ್ಕೊಳ್ಬೇಕಾಗ್ತದೆ. 2019 ಜಾರಿಗೆ ಬಂದಂತಹ ಒಂದು ಕಾನೂನು 2022 ತನಕ ನಿದ್ರೆ ಮಾಡಿತ್ತು. ನಮ್ಮ ಕಾನೂನಿನಲ್ಲಿ ಬೇಕಾದಷ್ಟು ವಿಷಯಗಳನ್ನು ನಾವು ಹೇಳಬಹುದು. ಯಾಕಂತಂದರೆ ಶಾಸಕಾಂಗವೋ ಅಥವಾ ಇನ್ನೇನೋ ನಮ್ಮ ಲಾ ಮೇಕರ್ಸ್ ಎಷ್ಟೇ ಕಾನೂನುಗಳನ್ನು ಮಾಡಿದರೂ ಕೂಡ ಆ ಕಾನೂನನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಮೀನಾಮೇಷ ಎಣಿಸುವಂತಹ ಒಂದು ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ. ಆದ ಕಾರಣ 2019 ಕಾಯಿದೆ ಇದು, 2022 ಕಾಯಿದೆ ಅಲ್ಲ. ಮೋಟಾರು ವಾಹನ ಕಾಯಿದೆಯ ತಿದ್ದುಪಡಿ 2019, ಆದರೆ ನವೆಂಬರ್ನಲ್ಲಿ ಬಂದಿದೆ ಇದು. ಆದರೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದು 2022 ಏಪ್ರಿಲ್ 1 ಬಳಿಕ, ವಿತ್ ಎಫೆಕ್ಟ್ ಫ್ರಾಮ್ ಏಪ್ರಿಲ್ 1, 2022. ಅಲ್ಲಿಯ ತನಕ ಇದರಲ್ಲಿರುವಂತಹ ವಿಷಯಗಳು ಏನು ಅಂತ, ಮೋಟಾರು ವಾಹನ ಕಾಯಿದೆಯ ಕೇಸ್ಗಳನ್ನು ನಡೆಸುವಂತಹ ನಮ್ಮಂಥವರಿಗೆ ಬಹಳ ಅಯೋಮಯವಾದಂತಹ ಪರಿಸ್ಥಿತಿ ಇತ್ತು. ಯಾವುದನ್ನು ಎಲ್ಲಿ ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು ಅಂತ. ಈ ಕಾಯಿದೆಯ ತಿದ್ದುಪಡಿಯ ಪ್ರಧಾನ ಲಕ್ಷಣದ ಪ್ರಕಾರ ಹಲವಾರು ಒಳ್ಳೆಯ ವಿಷಯಗಳನ್ನು ಕಾನೂನು ಪ್ರಪಂಚಕ್ಕೆ ನೀಡಿದೆ. 2017 ಮಾಡಿದಂತಹ ಸೆನ್ಸಸ್ನ ಪ್ರಕಾರ 500,000 ಅಪಘಾತಗಳು ಭಾರತದಲ್ಲಿ ನಡೆಯಿತು. 500,000 ಅಪಘಾತಗಳು, ಅದರಲ್ಲಿ ಸುಮಾರು 150,000 ಸಾವು ಸಂಕಟಗಳು. ಬರೀ ಅಪಘಾತದಿಂದ ಇಷ್ಟೆಲ್ಲ ಸಾವು ಸಂಭವಿಸಿದರೆ ಒಂದು ಪ್ರಳಯ ಆದ ಹಾಗಾಯಿತು. ಇದನ್ನು ನೋಡಿಕೊಂಡು ಯಾವುದಾದರೂ ಒಂದು ರೀತಿಯಲ್ಲಿ ನಮ್ಮ ಕಾನೂನನ್ನು ತಿದ್ದುಪಡಿ ಮಾಡುವ ಮೂಲಕವಾಗಿ ಚಾಲಕರಲ್ಲಿರುವಂತಹ ಕ್ಷಮತೆಯನ್ನು ಹೆಚ್ಚಿಸಬೇಕು. ಅದರ ಜೊತೆಯಲ್ಲಿ ಚಾಲಕನು ತನ್ನ ಜವಾಬ್ದಾರಿಯನ್ನು, ಹೊಣೆಯನ್ನು ಸರಿಯಾಗಿ ನಿರ್ವಹಿಸುವಂತೆ ಕಾನೂನಿನ ಮೂಲಕವಾಗಿ ಅವನಿಗೆ ಒಂದು ರೀತಿಯ ಪ್ರೆಷರನ್ನು ಹಾಕಬೇಕು. ಅದರ ಜೊತೆಯಲ್ಲಿ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇರಿಸುವಂತಹ ನಿಟ್ಟಿನಲ್ಲಿ ಯಾವುದಾದರೂ ಕ್ರಮಗಳನ್ನು ಕೈಗೊಳ್ಳಬೇಕು. ಇದೆಲ್ಲ ವಿಚಾರಗಳನ್ನು ಗಮನದಲ್ಲಿರಿಸಿಕೊಂಡು 2019 ಈ ಅಮೆಂಡ್ಮೆಂಟ್ ಬಂದದ್ದು. ತಿದ್ದುಪಡಿಯನ್ನು ಸಮಾಜಕ್ಕೆ ಲಾ ಮೇಕರ್ಸ್ ಕೊಟ್ಟಿದ್ದಾರೆ. ಪ್ರಧಾನವಾದ ಇದರ ಅಂಶಗಳಲ್ಲಿ ಮುಖ್ಯವಾಗಿ ಲಾಭ ಏನು ಅಂತಂದರೆ, ಹಿಟ್ ಆ್ಯಂಡ್ ರನ್ ಕೇಸ್. ಒಂದು ವಾಹನ ನಡೆದುಕೊಂಡು ಹೋಗುವ ಯಾವುದೋ ಒಬ್ಬ ವ್ಯಕ್ತಿಗೆ ಹೊಡೆದು ಆ ವಾಹನ ಯಾವುದೇ ಸುಳಿವನ್ನು ಕೊಡದೆ ಓಡಿ ಹೋದಾಗ ಅದರಲ್ಲಿ ತೀರಿ ಹೋದವನಿಗೆ ಅಥವಾ ಗಾಯಗೊಂಡವನಿಗೆ ಏನು ಲಾಭ, ಅವನಿಗೆ ಏನು, ಅದರಲ್ಲಿ ಯಾವುದೇ ರೀತಿಯ ಪರಿಹಾರ ಸಿಗ್ತದೆ ಎನ್ನುವುದನ್ನು ಬಹಳ ಸ್ಪಷ್ಟವಾಗಿ ಇದರಲ್ಲಿ ತಿಳಿಸಿದ್ದಾರೆ. ಆರಂಭದ 1988 ಕಾಯ್ದೆಯಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಸಿಕ್ಕಬೇಕಾದಂತಹ ಪರಿಹಾರದ ಅಂಶ, ಸತ್ತರೆ 25,000, ಗ್ರೀವಿಯಸ್ ಇಂಜುರಿ ಗಂಭೀರವಾದ ಗಾಯಗಳಿಗೆ 12,500. ಎಲ್ಲಿಗೆ ಸಾಕಿತು, ಆಸ್ಪತ್ರೆಗೆ ಹೋಗಿ ಒಳಗೆ ಹೋಗಬೇಕಾದ್ರೆ 12,000 ಮುಗೀತದೆ. ಹಾಗಿದ್ರೆ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ, ಇಡೀ ಭಾರತೀಯ ಪ್ರಜೆಗಳಿಗೆ ಕೊಡಬೇಕಾದಂತಹ ನಿಟ್ಟಿನಲ್ಲಿ ಅದನ್ನು ಹೆಚ್ಚು ಮಾಡಿ 200,000 ಸಂದರ್ಭದಲ್ಲಿ 50,000 ಗಂಭೀರ ಗಾಯದ ಸಂದರ್ಭದಲ್ಲಿ ಅಂತ ಬದಲಾವಣೆ ಮಾಡಿದ್ದು ಒಂದು ಪ್ರಧಾನ ಅಂಶ. ಎರಡನೇ ಅಂಶ, ಸಮಾಜದಲ್ಲಿರುವಂತಹ ಯಾವ ಮಾರ್ಗಗಳಿವೆ ಅಲ್ಲಿ ಒಂದು ರೀತಿಯ ಸುರಕ್ಷಾ ಕ್ರಮವನ್ನು ವೃದ್ಧಿಗೊಳಿಸುವಂಥದ್ದು, ಸೇಫ್ಟಿ ಮೆಷರ್ಸನ್ನು ಹೆಚ್ಚುಗೊಳಿಸುವಂಥದ್ದು, ಆ ನಿಟ್ಟಿನಲ್ಲಿ ಪ್ರಧಾನವಾದ ಅಂಶಗಳನ್ನು ಈ ಕಾಯ್ದೆಯಲ್ಲಿ ತಂದಿದ್ದಾರೆ. ರೋಡ್ ಸೇಫ್ಟಿ ಬೋರ್ಡ್ ಅಂತ ಸರ್ಕಾರದಿಂದ ಒಂದು ರಚನೆಯಾಗಿ, ಆ ರಚನೆಯಾದಂತಹ ಆ ಬೋರ್ಡಿನ ಮೂಲಕ, ಮಂಡಳಿಯ ಮೂಲಕವಾಗಿ ಯಾವುದೆಲ್ಲ ರೂಪದಲ್ಲಿ ಸಮಾಜದ ರಸ್ತೆಯ ಸುಸ್ಥಿತಿಯನ್ನು ಮಾಡಬಹುದು ಎಂಬುದನ್ನು, ಮತ್ತು ಯಾವುದೇ ರೀತಿಯಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಅಪಘಾತದಿಂದ ಹೆಚ್ಚು ಗಾಯಗಳಾಗದಂತೆ ಮಾಡಬಹುದು ಎಂಬುದನ್ನು ಸರಕಾರ ಪರಿಶೀಲನೆಗೆ ತರುವಂತಹ ಒಂದು ಅವಕಾಶವನ್ನು ಈ ಕಾಯ್ದೆಯಲ್ಲಿ ತರಲಾಗಿದೆ. ಆಮೇಲೆ ದಂಡವನ್ನು ಹೆಚ್ಚು ಮಾಡಿಕೊಂಡು, ಮೊದಲೆಲ್ಲ ದಂಡ 500 ರೂಪಾಯಿ ದಂಡ ತಗೊಳ್ಳೋದಂತೇಳಿ ಪೊಲೀಸ್ ಅಧಿಕಾರಿಗಳಿಗೆ ಏನು 500 ರೂಪಾಯಿ ತಗೊಳ್ಳೋದಪ್ಪ, 5000 ಕೇಳಿಸಿದ್ರು. ಆವಾಗ ತಗೊಳ್ಳುವಾಗಲೂ ಒಂದು ಅದಕ್ಕೊಂದು ಪ್ರೆಸ್ಟೀಜ್, ನಾವೊಂದು ಸಣ್ಣ ಸಣ್ಣ ಅಮೌಂಟ್ ಅಲ್ಲ. ಇದರ ಕಾರಣದಿಂದ ಜವಾಬ್ದಾರಿ ಹೆಚ್ಚಿತ್ತು ಚಾಲಕರಲ್ಲಿ. ಈ ಅಮೆಂಡ್ಮೆಂಟ್ ಯಾಕೆ ಕೊಟ್ಟರು ಅಂತಂದರೆ 5000 5000 ಮಾಡಿದರು. ವಾಹನಗಳನ್ನು ಸುಸ್ಥಿತಿಯಲ್ಲಿ ಪ್ರೊಡ್ಯೂಸ್ ಮಾಡದೇ ಇದ್ದರೆ ಅಥವಾ ಅದನ್ನು ಪ್ರೊಡಕ್ಷನ್ ಮಾಡದೇ ಇದ್ದರೆ ಅವರಿಗೆ ಎಷ್ಟೋ ಕೋಟಿ ರೂಪಾಯಿ ಎಷ್ಟು ದಂಡವನ್ನು. ಇನ್ನು ನಾನು ವಾಹನವನ್ನು ಸರಿಯಾದ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಮೇಂಟೈನ್ ಮಾಡದೇ ಇದ್ದರೆ 1,00,000 ದಂಡ ಬರ್ತದೆ ಅಂತ ವಾಹನಗಳು ಸುಸ್ಥಿತಿಯಲ್ಲಿ ಬರಲಿಕ್ಕೆ ಆರಂಭವಾಯಿತು. ಎಲ್ಲ ಪ್ರೆಷರ್, ನಾವು ಒಂದು ರೀತಿಯದಾದಂತಹ ಅಂಜಿಕೆಯನ್ನು ಜನರ ಮನಸ್ಸಿನಲ್ಲಿ ತರುವ ಮೂಲಕವಾಗಿ ಜನರಲ್ಲಿ ಇಂತಹ ವಿಶೇಷವಾದ ಪ್ರಜ್ಞೆಯನ್ನು ತರುವಂತಹದ್ದು. ಅದರ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜದ ಜನರಿಗೆ ಒಂದು ಜವಾಬ್ದಾರಿ. ಮೊದಲು ಹೇಗೆ ಅಂತಂದರೆ ಒಂದು ಅಪಘಾತ ಆಯಿತು ಅಂತಾದರೆ, ಅಪಘಾತ ಆದ ತಕ್ಷಣವೇ ಒಬ್ಬ ರಿಕ್ಷಾದಲ್ಲಿಯೋ ಮೋಟರ್ ಸೈಕಲ್ನಲ್ಲಿ ಹೋಗ್ತಾನಂತಾದರೆ ನಾವೆಲ್ಲ ನೋಡಿರ್ಬೋದು, ಇದು ಸಾಮಾನ್ಯವಾಗಿ ಸಮಾಜದಲ್ಲಿ ನಡೆಯುವಂಥದ್ದು. ಅವ ನೋಡ್ತಾನೆ, ಮೊಬೈಲ್ ತೆಗಿತಾನೆ, ಒಂದು ಫೋಟೋ ತೆಗಿತಾನೆ, ಅಪ್ಲೋಡ್ ಮಾಡ್ತಾನೆ, ಇವತ್ತು ಇದು ನಂತೂರಿನಲ್ಲಿ ನನ್ನ ಮುಂದೆ ಅಂತ ಹೇಳ್ತಾನೆ, ಅವ ಹೋಗ್ತಾನೆ, ಬಿದ್ದವ ಸತ್ತೇ ಹೋದ, ಏನು ಮಾಡಬೇಕು ಅವನಿಗೆ? ಅಂಥ ಸಂದರ್ಭದಲ್ಲಿ ಸಮಾಜದ ಜನರ ಹೊಣೆಯನ್ನು ಅವನಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ನೀನು ಯಾರು ನರಳುತ್ತಾ ಇದ್ದಾನೋ ಅವನನ್ನು ಆಸ್ಪತ್ರೆಗೆ ಸೇರಿಸು, ನಿನ್ನ ಕಿಸೆಯಿಂದ ಹೋಗುವುದಿಲ್ಲ. ಹೇಳೋದು ಹೇಗೆ ಅಂತೇಳಿದ್ರೆ, ನಾನು ಆಸ್ಪತ್ರೆ ಸೇರಿಸಿ ನನ್ನ ಕಿಸೆಯಿಂದ ಹಣ ಹೋಗ್ತದೆ ಅಂತ ಇಲ್ಲ, ನಿನ್ನ ಕಿಸೆಯಿಂದ ಹೋಗುವುದಿಲ್ಲ. ಗೋಲ್ಡನ್ ಹವರ್ ಅಂತ ಹೇಳುವಂತಹ ಒಂದು ವಿಶೇಷವಾದಂತಹ ಒಂದು ಕಾನ್ಸೆಪ್ಟ್ ಅಂತಂದ್ರು ಈ ಅಮೆಂಡ್ಮೆಂಟ್ನಲ್ಲಿ, ಗೋಲ್ಡನ್ ಹವರ್. ಆ ಮೂಲಕವಾಗಿ ಅಪಘಾತ ಆದ 1 ಗಂಟೆಯ ಒಳಗಾಗಿ ಯಾವನೇ ವ್ಯಕ್ತಿ ಗಾಯಾಳುವನ್ನು ಆಸ್ಪತ್ರೆಗೆ ಸೇರಿಸಿದರೆ ಅವ ಹಣ ಕೊಡಬೇಕು ಅಂತಲಿಲ್ಲ, ಸರ್ಕಾರ ಹಣ ಕೊಡ್ತದೆ ಅದಕ್ಕೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವಿದಿನ್ 1 hours ಆಫ್ ದ ಆಕ್ಸಿಡೆಂಟ್, ದಿಸ್ ಗೋಲ್ಡನ್ ಹವರ್. ಗೋಲ್ಡನ್ ಹವರ್ ಅನ್ನಂತ ಹೇಳುವಂತಹ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಅಂತಂದರು. ಆ ಮೂಲಕವಾಗಿ ಎಲ್ಲರಿಗೆ ಜವಾಬ್ದಾರಿ ಹೆಚ್ಚಿತ್ತು. ಜವಾಬ್ದಾರಿ ಯಾಕೆ ಕಡಿಮೆ ಆಯಿತು ಅಂತಂದ್ರೆ, ನಾನು ಕರ್ಕೊಂಡು ಹೋದರೆ ನನ್ನ ಮೇಲೆ ಪೊಲೀಸ್ ಕೇಸ್ ಮಾಡ್ತಾರೆ, ನೀನು ಹೊಡೆದು ಹೋ. ಯಾವುದೇ ರೀತಿಯಲ್ಲಿ ಪೊಲೀಸರು ಅವರ ಮೇಲೆ ಕೇಸ್ ಹಾಕುವಂತಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನಿನಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಗಾಯಗೊಂಡಂತಹ ವ್ಯಕ್ತಿಯನ್ನು ಆಸ್ಪತ್ರೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದರೆ ಅವನ ಮೇಲೆ ಯಾವುದೇ ಮೊಕದ್ದಮೆಯನ್ನು ಹಾಕುವ ಹಾಗಿಲ್ಲ. ಅವನನ್ನು ಸ್ಪಷ್ಟವಾಗಿ ಒಂದು ವಿಶೇಷವಾದಂತಹ ಹೆಸರಿನಲ್ಲಿ ಕರೆದ್ರು ಏನು ಅಂತಂದರೆ, ಅವನಿಗೊಂದು ವಿಶೇಷ ಸೆಮ್ಯಾರಿಟನ್ಸ್ ಅಂತ ಕರೆದ್ರು. ಏನಂತಂದರೆ, ಅವನಿಗಿರ್ತಕ್ಕಂತಹ ಹೊಣೆ, ಅವ ನಿಜವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಉಳಿಸಲಿಕ್ಕೆ, ಅವ ಆ ಸಾವನ್ನು ತಪ್ಪಿಸಲಿಕ್ಕೆ ಅವ ಮಾಡಿದಂತಹ ಪ್ರಯತ್ನ, ಅದಕ್ಕೋಸ್ಕರವಾಗಿ ಸರ್ಕಾರ ನೀನು ಮಾಡಿದ ಕೆಲಸಗಳಿಗೆ ನಾನು ನಿನಗೊಂದು ಬಿರುದು ಕೊಡ್ತೇನೆ ಅಂತ, ಗುಡ್ ಸೆಮ್ಯಾರಿಟಿ. ಅವನನ್ನು ಹಾರಿ ಪ್ರಕಾರವಾಗಿ ಹೆಸರಿಸಿದರು. 1 ಗಂಟೆಯ ಒಳಗೆ ನಡೆದಂತಹ ಎಲ್ಲ ಖರ್ಚುಗಳನ್ನು ಸರ್ಕಾರ ಕೊಟ್ಟಿತು, ಕ್ಯಾಶ್ಲೆಸ್ ಪೇಮೆಂಟ್. ಇದು ಈ ಹೊಸ ಯಾವ ಅಮೆಂಡ್ಮೆಂಟ್ ಆಯಿತೋ ಈ ಅಮೆಂಡ್ಮೆಂಟ್ನ ಅದರ ಜೊತೆಯಲ್ಲಿ ಈಗಲೂ ಕೂಡ 15 ವರ್ಷ ಕಳೆದಂತಹ ವಾಹನಗಳು ಬೀದಿಯಲ್ಲಿ ಉಂಟು. ಆ ಎಲ್ಲ ವಾಹನಗಳನ್ನು ವಾಪಸ್ ಕರೆಸಲಿಕ್ಕೆ, ಯಾವುದೇ ವಾಹನ ಅದರ ಫಿಟ್ನೆಸ್ ಎಲ್ಲಿ ದಾಟಿತೋ, ಆ ದಾಟಿದ ಫಿಟ್ನೆಸ್ ಯಾವುದೇ ವಾಹನ ರೋಡ್ನಲ್ಲಿ ಹೋಗಬಾರ್ದು, ರಸ್ತೆಯಲ್ಲಿ ಸಂಚರಿಸುವಾಗಿಲ್ಲ. ಆ ಎಲ್ಲ ವಾಹನಗಳನ್ನು ವಾಪಸ್ ಕರೆಸಿಕೊಂಡಿತು, ಎಲ್ಲ ವಾಹನಗಳನ್ನು ವಾಪಸ್ ತೆಗೆಯಿಸಿತು, ಯಾವುದೇ ವಾಹನ ಬೀದಿಯಲ್ಲಿ ಬರಲಿಕ್ಕಿಲ್ಲ. ಇದರ ಮೂಲಕವಾಗಿ ಜನರಲ್ಲಿ ಒಂದು ರೀತಿಯದಾದಂತಹ ಸುರಕ್ಷಾ ಭಾವನೆ ಇದರ ಮೂಲಕವಾಗಿ ಜನರಲ್ಲಿ ಬಂತು. ಈ ಎಲ್ಲ ವಿಶೇಷವಾದಂತಹ ಪ್ರಕ್ರಿಯೆಗಳನ್ನು ಹೊಂದಿರುವಂತಹ ಈ ಕಾನೂನು ಚಾಪ್ಟರ್ 11 ಮತ್ತು 12 ಮಾತ್ರ ಈಗ ನಾವು ವಿವರಣೆ ಕೊಡಬೇಕಾದದ್ದು. ಇದರಲ್ಲಿ ಪ್ರಧಾನವಾದಂತಹ ಯಾವ ಅಮೆಂಡ್ಮೆಂಟ್ ಅದನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಚಾಪ್ಟರ್ 11 ಇನ್ಸೂರೆನ್ಸ್ ಪಾಲಿಸಿಗೆ ಸಂಬಂಧಪಟ್ಟಂತಹದ್ದು. ಹೊಸತಾದಂತಹ ಒಂದು ಸೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದರು, ಸೆಕ್ಷನ್ 149. ಇದನ್ನು ಇಂಟ್ರೊಡ್ಯೂಸ್ ಮಾಡುವ ಮೂಲಕವಾಗಿ, ಇದರ ಮೊದಲೊಂದು ಸೆಕ್ಷನ್ 149 ಇತ್ತು, ಅದನ್ನು ತೆಗೆದು ಅದನ್ನು ಮುಂದೆ ಹಾಕಿ 2019 ಅಮೆಂಡ್ಮೆಂಟ್ನಲ್ಲಿ 149 ಸೆಕ್ಷನ್ನ ಮೂಲಕವಾಗಿ ಸೆಟ್ಲ್ಮೆಂಟ್ ಅದನ್ನು ಮಾಡಿದರು. ಇನ್ಸೂರೆನ್ಸ್ ಕಂಪನಿಯವರು ಒಬ್ಬ ವ್ಯಕ್ತಿಯನ್ನು ಸೆಟ್ಲ್ಮೆಂಟ್ ಮಾಡಲಿಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬೇಕು. ಆ ನೇಮಕ ಮಾಡಿದಂತಹ ವ್ಯಕ್ತಿ ಯಾವಾಗ ಕ್ಲೈಮೆಂಟ್ನಿಂದ ಈ ರೀತಿ ಅಪಘಾತ ಆಗಿದೆ ಅಂತ ಹೇಳುವಂತಹ ಮಾಹಿತಿ ಸಿಕ್ಕಿತೋ ಆ ತಕ್ಷಣ ತನ್ನ ಇನ್ಸೂರೆನ್ಸ್ ಕಂಪನಿ ಹೌದಾಗಿದ್ದರೆ ಕೂಡಲೇ ಅವನನ್ನು ಭೇಟಿಯಾಗಿ ಅವನ ಜೊತೆಯಲ್ಲಿ ಮಾತುಕಳಿಸಿ ಸಂಧಾನ ಮಾಡಿ ಅವನ ಏನು ಕಷ್ಟಗಳು ನಷ್ಟಗಳು ಅವನಿಗೆ ಆದ ಖರ್ಚುಗಳು ಹೇಳು ಆ ಖರ್ಚುಗಳನ್ನೆಲ್ಲ ತಾನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಆ ಸೆಟ್ಲ್ಮೆಂಟ್ ಮಾಡುವ ಮೂಲಕವಾಗಿ ಅವನಿಗೆ ಶೀಘ್ರ ಹಣ ಪಾವತಿ. ಇವತ್ತು ಕೋರ್ಟ್ನಲ್ಲಿ ಒಂದು ಕೇಸು 1995 ಫೈಲ್ ಆಗಿದ್ದರೆ 2025 ಹಾಗೆ ಇರ್ತದೆ, ಯಾವುದೇ ಮುಂದುವರಿಕೆ ಇಲ್ಲ. ಮುಂದುವರೆದರೂ ಕೂಡ ಇಲ್ಲಿಂದ ತಗೊಂಡು ಹೋಗಿ ಅಪೀಲ್ ಹೋಗಿ ಅಲ್ಲಿಡ್ತಾರೆ ಇನ್ಸೂರೆನ್ಸ್ ಕಂಪನಿಯವರು, ಅಲ್ಲಿಟ್ಟರೆ ಅಲ್ಲಿ ಒಂದು 25 ಇರ್ತದೆ. ಅಂತೂ ಆ ಹಣ ಸಿಕ್ಕುವಾಗ ಈ ವ್ಯಕ್ತಿ ಸತ್ತವನು 10 ಪಿಂಡ ಇಡ್ತಾರೆ. ಅದು ನಡೀಬಾರದು. ಅದಕ್ಕೋಸ್ಕರವಾಗಿ ಅಮಿಕೇಬಲ್ ಸೆಟಲ್ಮೆಂಟ್ ಆಫ್ ಆಲ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಪಾರ್ಟೀಸ್. ಇನ್ಸೂರೆನ್ಸ್ ಕಂಪನಿಯವರು ಖುದ್ದಾಗಿ ಹೋಗಿ ಅವರನ್ನು ನೋಡಿ ನಿನಗೆ ಎಷ್ಟು ಖರ್ಚಾಗಿದೆ, ಏನು ಖರ್ಚಾಗಿದೆ, ಇದು ನನ್ನದಿಷ್ಟು, ಇಷ್ಟು ಕೊಡ್ತೇನೆ ನಾನು, ನಿನಗೂ ನಷ್ಟ ಆಗಬಾರ್ದು, ನನಗೂ ನಷ್ಟ ಆಗಬಾರ್ದು. ಈ ಮಾತುಕತೆಯಿಂದ ಸೆಟಲ್ಮೆಂಟ್ ಮಾಡಿ ವಿದಿನ್ 30 ಆಫ್ ದಿ ಆಕ್ಸಿಡೆಂಟ್ ಆ ಹಣವನ್ನು ಅವನಿಗೆ ಪಾವತಿ ಮಾಡುವಂತಹ ನಿಟ್ಟಿನಲ್ಲಿ ಸೆಕ್ಷನ್ 149 ಅವನಿಗೆ ವಿಶೇಷವಾದಂತಹ ಇನ್ಸೂರೆನ್ಸ್ ಕಂಪನಿಗೆ ಒಂದು ವಿಶೇಷ ಜವಾಬ್ದಾರಿಯನ್ನು ಹೊರಿಸಿದೆ. ಆಮೇಲೆ 146-147 ಅದು ಆ್ಯಕ್ಚುಲಿ ಇದ್ದದ್ದೇ ಅದರಲ್ಲಿ, ಆದರೆ 147 ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಆ 147 ಯಾರೆಲ್ಲ ಕವರೇಜ್ ಇದ್ದಾರೆ ಅಂತ ಹೇಳೋದ್ರಲ್ಲಿ ಕೆಲವು ವಿಷಯಗಳನ್ನು ತೆಗೆದುಬಿಟ್ಟಿದ್ದಾರೆ. ಆಮೇಲೆ ಸೆಕ್ಷನ್ 149 ನಂತರ ಸೆಕ್ಷನ್ 150 ಎಲ್ಲ ರೀತಿಯಲ್ಲಿ ಸೆಟಲ್ಮೆಂಟ್ ಆದ ನಂತರ ಅವನಿಗೆ ಆ ಹಣವನ್ನು ತಲುಪಿಸುವಂತಹ ಜವಾಬ್ದಾರಿ ಇದು ಇನ್ಸೂರೆನ್ಸ್ ಕಂಪನಿಗೆ. ಈ ಇನ್ಸೂರೆನ್ಸ್ ಕಂಪನಿಗೆ ಏನಾಗಿದೆ ಅಂತಂದರೆ, ಈಗ ಕೆಲವೊಂದು ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ತದೆ ಇನ್ಸೂರೆನ್ಸ್ ಕಂಪನಿಯವರು. ಏನು ಅಂತಂದರೆ, ಯಾವ ಒಂದು ವಿಶೇಷ ಸಂದರ್ಭಗಳಲ್ಲಿ ಕಂಪನಿ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೊಡುವುದಿಲ್ಲ ಎನ್ನುವಂತಹ ಕೆಲವೊಂದು ಪ್ರೊವಿಷನ್ಸ್ ಸೆಕ್ಷನ್ 147 ಸೆಕ್ಷನ್ 147 ಯಾವ ವಿಷಯಗಳಲ್ಲಿ ಯಾವ ಕಾರಣಕ್ಕೆ ಯಾವ ಸಂದರ್ಭಗಳಲ್ಲಿ ಇನ್ಸೂರೆನ್ಸ್ ಕಂಪನಿಯವರು ಹಣ ಕೊಡುವುದು ಬೇಡ, ಆ ಸಂದರ್ಭಗಳನ್ನೆಲ್ಲ ಅದನ್ನು ಹೊಣೆ ತಪ್ಪಿಸ್ಲಿಕ್ಕೆ ತಾನು ಪ್ರಯತ್ನ ಪಡುವಂಥದ್ದು, ಅದನ್ನು 150 ಅದನ್ನು ಮೇಲೆ ಕೊಂಡೋದ್ರು. ಯಾವೆಲ್ಲ ಸಂದರ್ಭದಲ್ಲಿ ವಿಮಾ ಪಾಲಿಸಿ ಇದ್ದಂತಹ ವಾಹನದ ಮಾಲಕ ಅಥವಾ ಇನ್ಸೂರೆನ್ಸ್ ಕಂಪನಿ ಹಣವನ್ನು ಕೊಡಲಿಕ್ಕೆ ಬಾಧ್ಯಸ್ಥನಲ್ಲ ಎನ್ನುವಂತಹ ನಿಟ್ಟಿನಲ್ಲಿ, ಒಂದು ಹೈಯರ್ ಆರ್ ರಿವಾರ್ಡ್ನ ಮೂಲಕವಾಗಿ ವಾಹನವನ್ನು ಚಲಾಯನ ಮಾಡಿದರೆ, ಒಂದು ವಾಹನ ಬಾಡಿಗೆ ಕೊಡಲಿಕ್ಕಿಲ್ಲ, ಬಾಡಿಗೆಗೆ ಹೋಗುವಂಥ ವಾಹನ ಅಲ್ಲ, ಪ್ರೈವೇಟ್ ವೆಹಿಕಲ್ ಆಗಿದ್ದರೆ ಆ ಪ್ರೈವೇಟ್ ವೆಹಿಕಲ್ನಲ್ಲಿ ಬಾಡಿಗೆ ಮಾಡಬಾರ್ದು. ನೀನು ಅದನ್ನು ಬಾಡಿಗೆ ಮಾಡಿದರೆ ಅದರಿಂದ ಅಪಘಾತ ಆದರೆ ಅಪಘಾತದ ಒಳಗಿದ್ದಂತಹ ವ್ಯಕ್ತಿಗಳಿಗೆ ನಾವು ಹಣ ಕೊಡಲಿಕ್ಕಿಲ್ಲ ಅಂತ ಕಂಪನಿಯವರು ಹೇಳ್ತಾರೆ. ಒಂದದು. ಎರಡನೆಯದ್ದು, ಯಾವುದೇ ವಾಹನವನ್ನು ರೇಸಿಂಗ್ ಅಥವಾ ಸ್ಪೀಡ್ ಟೆಸ್ಟಿಂಗ್ ಉಪಯೋಗಿಸಬಾರ್ದು. ಅದನ್ನು ಉಪಯೋಗಿಸಿ ಅಪಘಾತ ಆದರೆ ನಾವು ಇನ್ಸೂರೆನ್ಸ್ ಕಂಪನಿಯವರು ಕೊಡೋದಿಲ್ಲ. ಮೂರನೆಯದ್ದು, ಈ ಕಾಯ್ದೆಯ ಅಡಿಯಲ್ಲಿ ಕೆಲವು ಪರ್ಮಿಟ್ ಅಂತ ಕೊಡ್ತಾರೆ. ಪರ್ಮಿಟ್ ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ವಾಹನವನ್ನು ಚಾಲನೆ ಮಾಡಬೇಕು ಅಂತ. ಗುಡ್ಸ್ ವೆಹಿಕಲ್, ಟೂರಿಸ್ಟ್ ವೆಹಿಕಲ್, ಟೂರಿಸ್ಟ್ ವೆಹಿಕಲನ್ನು ಸಂಚಾರ ಸಂದರ್ಭದಲ್ಲಿ ಪ್ರಯಾಣಿಕರನ್ನು ಸಾಗಿಸ್ಲಿಕ್ಕೆ ಮಾತ್ರ, ಟೂರಿಸ್ಟ್ಗಳನ್ನು ಸಾಗಿಸ್ಲಿಕ್ಕೆ ಮಾತ್ರ. ಗುಡ್ಸ್ ವೆಹಿಕಲ್ ಸಾಮಾನು ಸರಂಜಾಮುಗಳನ್ನು ಸಾಗಿಸ್ಲಿಕ್ಕೆ ಮಾತ್ರ. ಆ ಸಾಮಾನು ಸರಂಜಾಮುಗಳನ್ನು ಸಾಗಿಸುವಂತಹ ಗುಡ್ಸ್ ವೆಹಿಕಲ್ನಲ್ಲಿ ಪ್ರಯಾಣಿಕರು ಹೋದರೆ ಅದು ಪರ್ಮಿಟ್ ವಯಲೇಷನ್ ಆಯಿತು. ಅಂತಹ ಪರ್ಮಿಟ್ ವಯಲೇಷನ್ ಆದಂತಹ ಸಂದರ್ಭಗಳಲ್ಲಿ ನಾವು ಹಣ ಕೊಡಲಿಕ್ಕಿಲ್ಲ. ಆಮೇಲೆ ಸಿಂಧುವಲ್ಲದಂತಹ ಚಾಲನಾ ಪತ್ರವನ್ನು ಹೊಂದಿರುವವ, ಡ್ರೈವಿಂಗ್ ಲೈಸೆನ್ಸ್ ಸಿಂಧುವಲ್ಲದಂತಹ ನಾಟ್ ವ್ಯಾಲಿಡ್ ಅಂದರೆ ಚಾಲನಾ ಪತ್ರ ಉಂಟು ಆದರೆ ಆ ವಾಹನ ಚಲಾಯಿಸಲಿಕ್ಕೆ ಚಾಲನಾ ಪತ್ರ ಇಲ್ಲ. ಚಾಲನಾ ಪತ್ರ ಇದೆ. ಚಾಲನಾ ಪತ್ರಗಳಲ್ಲಿ ವಿಧ ವಿಧವಾದ ಬೇರೆ ಬೇರೆ ಹಂತಗಳನ್ನು ಹೇಳಿದ್ದಾರೆ. ಮೋಟರ್ ಸೈಕಲ್ ವಿತ್ ಗೇರ್, ವಿದೌಟ್ ಗೇರ್, ಆಮೇಲೆ LMV ಲೈಟ್ ಮೋಟರ್ ವೆಹಿಕಲ್, ಆಮೇಲೆ ಒಂದೊಂದೇ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಹಾಗೆ ಬರ್ತದೆ, HGV ಹಾಗೆಲ್ಲ ಮೇಲೆ ಮೇಲೆ ಬರ್ತದೆ. ಮೋಟರ್ ಸೈಕಲ್ ಚಲಾವಣೆ ಮಾಡಲಿಕ್ಕಿರುವಂತಹ ಲೈಸೆನ್ಸ್ ಇದ್ದವ LMV ಚಲಾಯಿಸ್ಲಿಕ್ಕಿಲ್ಲ. LMV ಚಲಾಯಿಸ್ಲಿಕ್ಕೆ ಮಾತ್ರ ಮೋಟರ್ ಸೈಕಲ್ ಅಥವಾ ಲೈಸೆನ್ಸ್ ಇದ್ದವ ಹೆವಿ ಗೂಡ್ಸ್ ಅಥವಾ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಚಲಾಯಿಸ್ಲಿಕ್ಕಿಲ್ಲ. ಯಾರಿಗೆ ಹೆವಿ ಗೂಡ್ಸ್ ವೆಹಿಕಲ್ ಉಂಟು ಅವ ಮೋಟರ್ ಸೈಕಲ್ ಚಲಾಯಿಸ್ಲಿಕ್ಕಿಲ್ಲ. ಇನ್ವ್ಯಾಲಿಡ್ ಲೈಸೆನ್ಸ್ ಅಂತ ಹೇಳ್ತಾರೆ. ಅಂತಹ ಇನ್ವ್ಯಾಲಿಡ್ ಲೈಸೆನ್ಸ್ ಯಾರು ಹೊಂದಿಕೊಂಡು ಅದರ ಮೂಲಕವಾಗಿ ಅಪಘಾತ ಆಯಿತು, ಆವಾಗ ಸರಿಯಾದ ಸಿಂಧುವಲ್ಲದಂತಹ ಒಂದು ಚಾಲನಾ ಪತ್ರದಿಂದ ನೀನು ಚಾಲನೆ ಮಾಡಿದ್ದರಿಂದ ನಾನು ಹಣ ಕೊಡಲಿಕ್ಕಿಲ್ಲ. ಈ ರೀತಿಯಾಗಿ ಬೇರೆ ಬೇರೆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾನು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ತೇನೆ ಅಂತ ಇನ್ಸೂರೆನ್ಸ್ ಕಂಪನಿಯವರು ಹೇಳುವಾಗ, ಇತ್ತೀಚೆಗಿನ ದಿನಗಳಲ್ಲಿ ಹೊಸತಾದಂತಹ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಮತ್ತು ಈ ಅಮೆಂಡ್ಮೆಂಟ್ನ ಪ್ರಕಾರ ಇನ್ಸೂರೆನ್ಸ್ ಕಂಪನಿ ಆ ವಾಹನವನ್ನು ತಾನು ವಿಮೆಗೆ ಒಳಪಡಿಸಿದ್ದರೆ ಸಿಂಧುವಾದಂತಹ ವಿಮಾ ಕವರೇಜ್ ಇದ್ದರೆ ಯಾರಿಗೆ ಏನು ಗಾಯಗಳಾಗಿವೆ, ಎಷ್ಟು ಖರ್ಚುಗಳಾಗಿದೆ, ನಷ್ಟಗಳಾಗಿದೆ, ಅದು ಸೆಟಲ್ಮೆಂಟ್ ಆದಂತಹ ವಿಷಯ ಇರಬಹುದು, ಕೋರ್ಟ್ನಿಂದ ಬಂದಂಥ ಅವಾರ್ಡ್ ಇರಬಹುದು, ಆ ಹಣವನ್ನು ಫಸ್ಟ್ ಯು ಮಸ್ಟ್ ಪೇ ಆ್ಯಂಡ್ ದೆನ್ ಯು ಕ್ಯಾನ್ ರಿಕವರ್ ಇಟ್ ಫ್ರಾಮ್ ದಿ ಇನ್ಸೂರರ್ ಇನ್ಸೂರ್ಡ್. ಇದು ಕಾನೂನು ಹೇಳುವಂತಹ ರೀತಿ. ನೀನು ಹಣ ಕೊಡು, ಆಮೇಲೆ ಆರ್ ಸಿ ಓನರಿದ್ದ ವಾಹನ ಮಾಲೀಕರಿಂದ ಪರ್ಚಿ ತಕೋ, ಅವನು ನಿನ್ನ ಕೈಯಲ್ಲಿದ್ದಾನಲ್ಲ ತಕೋ. ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ದಂಡ ಆಗಲಿಕ್ಕೆ, ನಾವು ಯಾವುದೋ ಆಟೋ ರಿಕ್ಷಲ್ಲಿ ಹೋಗುವ ಆಟೋ ರಿಕ್ಷಾ ಹತ್ತು ಮುನ್ನ ನಿಲ್ಲಿಸಿ ನಿನಗೆ ಲೈಸೆನ್ಸ್ ಉಂಟಾ, ನಿನಗೆ ಪರ್ಮಿಟ್ ಉಂಟಾ ಅಂತ ಕೇಳುವಂಥ ಪ್ರಶ್ನೆ ಇಲ್ಲ. ಚಾಲನಕನ ಹತ್ರ ನೀನು ಲೈಸೆನ್ಸ್ ಉಂಟಾ, ನಿನಗೆ ಸರಿಯಾಗಿ ಲೈಸೆನ್ಸ್ ಓಡಿಸ್ಲಿಕ್ಕೆ ಗೊತ್ತುಂಟಾ, ಇದೆಲ್ಲ ಕೇಳಿ ಯಾರು ಹತ್ತುವುದಿಲ್ಲ. ಪಾಪ, ಏನು ಗೊತ್ತಿಲ್ಲದ ಥರ್ಡ್ ಪಾರ್ಟೀಸ್, ಅವರು ಹತ್ತುತ್ತಾರೆ, ವಾಹನಕ್ಕೆ ಹತ್ತುತ್ತಾರೆ, ಮಧ್ಯದಲ್ಲಿ ಅಪಘಾತ ಆಯಿತು, ಈ ಅಪಘಾತದಿಂದ ಮತ್ತೆ ಗೊತ್ತಾಗ್ತದೆ, ಕೊನೆಯ ಸಂದರ್ಭದಲ್ಲಿ ಗೊತ್ತಾಗ್ತದೆ. ನಾವು ಎಷ್ಟೋ ಸಲ ಎಡವಿ ಬಿದ್ದಿದ್ದೇವೆ ವಕೀಲರು, ನಾವು ಹೋಗಿ ಕೇಸ್ ಸಿಗ್ತದಲ್ಲಿ ಹೋಗಿ ತಕ್ಕೊಂಡು ಎಲ್ಲ ತಕ್ಕೊಂಡು ಎಲ್ಲ ಆಗಿ ಫೈಲ್ ಆಗಿ ಮತ್ತೆ ನೋಡುವಾಗ ಲೈಸೆನ್ಸ್ ಇಲ್ಲ ಅಂತ ಇರ್ತದೆ. ವಕೀಲರು ಆಗಲೇ ಸುಮಾರು ಒಂದು 30-40 ಸಾವಿರ 1 ಲಕ್ಷ ರೂಪಾಯಿ ಬಿಲ್ ಪೇಮೆಂಟ್ ಮಾಡಿರ್ತಾರೆ, ಏನು ಮಾಡೋದು, ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕಾನೂನು ಹೇಳುತ್ತದೆ, ಯು ಮಸ್ಟ್ ಪೇ ಫಸ್ಟ್, ನೀನು ಹಣ ಕೊಡು ಇನ್ಸೂರೆನ್ಸ್ ಕಂಪನಿ, ನಿನಗೆ ಹಣ ಕೊಡು, ಆಮೇಲೆ ನಿನ್ನ ಹಿಡಿತದಲ್ಲಿದ್ದಾನಲ್ಲ ಆರ್ ಸಿ ಒಂದು ಅದನ್ನು ರಿಕವರಿ ಮಾಡು. ಇದು ಕಾನೂನಿನ ಪ್ರಕಾರ ಒಂದು ವಿಶೇಷವಾದಂತಹ ರೀತಿಯಲ್ಲಿ ಅದನ್ನು ಬೆಳವಣಿಗೆ ತಂದಿದ್ದಾರೆ. ಆಮೇಲೆ ಸೆಕ್ಷನ್ 155 ವಿಶೇಷವಾದಂತಹ ಒಂದು ಸೆಕ್ಷನ್, ಇದು ಇನ್ಸೂರೆನ್ಸ್ ಕಂಪನಿಯವರಿಗೆ ಸರಿಯಾದ ರೀತಿಯಲ್ಲೇ ಒಂದು ಅಂಕುಶ ಇಡತಕ್ಕಂತಹ ಒಂದು ಸೆಕ್ಷನ್ 155 150 ಸಬ್ ಕ್ಲಾಸ್ 5. ಆ ಕ್ಲಾಸ್ನಲ್ಲಿ ಏನು ಹೇಳ್ತಂತಂದರೆ, ಈ ನಾನು 4 ಕಾರಣಗಳನ್ನು ಹೇಳಿದಲ್ಲ, ಈ 4 ಕಾರಣಗಳಲ್ಲದೆ ಬೇರೆ ಯಾವ ಕಾರಣಗಳನ್ನು ಮುಂದಿಟ್ಟು ನೀನು ಪರಿಹಾರ ನಿರಾಕರಿಸುವ ಹಾಗಿಲ್ಲ. ಎಷ್ಟೋ ಜನ ಈಗ ಹೆಲ್ಮೆಟ್ ಅಂತ ಹೇಳೋದು ಮುಂದಿಟ್ಟಿದ್ದಾರೆ, ಹೆಲ್ಮೆಟ್ ಇಲ್ಲ ಆಯಿತು, ಅಥವಾ ಬೇರೆ ಏನೋ ಕಾರಣಗಳನ್ನು ಮುಂದಿಟ್ಟುಕೊಂಡು ಕುಡಿದಿದ್ದಾನಂತ ಹೇಳುವಂಥದ್ದು ಕೂಡ ಒಂದು ಕಾರಣ. ಈಗ ಹೊಸ ಅಮೆಂಡ್ಮೆಂಟ್ನಲ್ಲಿ ಯಾವುದರಲ್ಲಿ ಅವರು ಹಣ ಕೊಡಲಿಕ್ಕೆ ಬಾಧ್ಯಸ್ಥರಲ್ಲ ಅಂತ ಹೇಳೋದಕ್ಕೆ 2 ವಿಷಯಗಳನ್ನು ಸೇರಿಸಿಕೊಂಡಿದ್ದಾರೆ, ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಏನು ಅಂತಂದರೆ, 1 ಪೊಲ್ಯೂಷನ್ ಸರ್ಟಿಫಿಕೇಟ್ ಬೇಕು, 2 ಅವ ಕುಡಿದಿರಬಾರದು ಅಥವಾ ಅಮಲು ವಸ್ತು ಸೇವಿಸಿರಬಾರ್ದು. ಈ ಕುಡಿದಿರಬಾರ್ದು ಅಂತಂದರೆ ವಾಸನೆ ಬಂದ ಮಾತ್ರಕ್ಕೆ ಕುಡಿದಿದ್ದಾನಂತ ಹೇಳಲಿಕ್ಕೆ ಆಗುದಿಲ್ಲ, ವಾಸನೆ ಬಾಯಿ ವಾಸನೆ ಬಂದಿದೆ ಅಂತ ಹೇಳೋದಕ್ಕೆ ಕುಡಿದಿರಲಿಕ್ಕೆ ಆಗುದಿಲ್ಲ. ಸೆಕ್ಷನ್ 185 ಆಫ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್, ಅದರಲ್ಲಿ ಹೇಳ್ತದೆ ಕುಡಿದಿದ್ದಾನೆ ಅಂತ ಹೇಳುವುದನ್ನು ಪರಿಹಾರ ಕೊಡಲಿಕ್ಕೆ ನಾನು ಬಾಧ್ಯಸ್ಥನಲ್ಲ ಅಂತ ಹೇಳುವ ಮಟ್ಟಿಗೆ ನೀನು ಏರಿಸಬೇಕು ಅಂತಿದ್ರೆ, ಆ ಕುಡಿದಿರುವವನ 30 ಮಿಲಿ ಲೀಟರ್ ಬ್ಲಡ್ನಲ್ಲಿ 100 ml ಆಲ್ಕೋಹಾಲ್ ಇರಬೇಕು. ಯಾರು ತಗೊಳ್ಳೋದು ಇದನ್ನು? ಅದನ್ನು ಯಾವುದೇ ಒಬ್ಬ ಸ್ಪಷ್ಟವಾದಂತಹ ಕ್ವಾಲಿಫೈಡ್ ಮೆಡಿಕಲ್ ಆಫೀಸರ್ ಅದನ್ನು ಟೆಸ್ಟ್ ಮಾಡಿ, ಅವನ ಬ್ಲಡ್ ಟೆಸ್ಟ್ ಮಾಡಿ, ಅವನ ಅಷ್ಟು ಕ್ವಾಂಟಿಟಿ ಬ್ಲಡ್ನಲ್ಲಿ ಇಷ್ಟು ಕ್ವಾಂಟಿಟಿ ಆಲ್ಕೋಹಾಲ್ ಇದ್ದರೆ ಮಾತ್ರ ಇನ್ಸೂರೆನ್ಸ್ ಕಂಪನಿ ಅವ ಡ್ರಂಕನ್ ಅಂತ ತೀರ್ಮಾನ ಮಾಡುವುದು, ಇಲ್ಲಾಂತ ಮಾಡಲಿಕ್ಕೆ ಆಗೋದಿಲ್ಲ. ಬರೀ ವಾಸನೆ ಬಂದಿದ್ದು, ನನಗೆ ವಾಸನೆ ಬರ್ತಾ ಇತ್ತು ಸ್ವಾಮಿ ಅಂತ ಹೇಳಿ ಆಗೋದಿಲ್ಲ. ಅಥವಾ ಅದೇ ಕ್ವಾಂಟಿಟಿಯಲ್ಲಿ ಅವನ ದೇಹದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಚಾಲನೆ ಮಾಡ್ತಾ ಇದ್ದಾನೆ ಅಂತ ಹೇಳುವಂಥ ಅಮಲ ಪದಾರ್ಥ ಎಲ್ಲ ತಗೊಂಡ, ಈಗ ಎಲ್ಲ ಅಮಲ ಪದಾರ್ಥ ಉಂಟು, ಒಂದು ಮಾತ್ರ ತಗೊಂಡ್ರೆ ಅಮಲ ಪದಾರ್ಥ ಉಂಟು, ಒಂದು ಟಾನಿಕ್ನಲ್ಲಿ ಅಮಲ ಪದಾರ್ಥ ಉಂಟು, ಮೊನ್ನೆ ಕೆಮ್ಮಿಗೆ ಔಷಧ ತಗೊಂಡು ನನ್ನ ಅತ್ತೆ, ಏನು ಮಾತಾಡೋದಿಲ್ಲ, ಏನು ಅಂತ ಕೇಳಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ತಾರಲ್ಲ ಅಮಲ ಪದಾರ್ಥ ಉಂಟು ಅಂತ, ಹಾಗಂತ ನಾವು ಅವರನ್ನು ಕುಡಿದಿದ್ದಾರೆ ಅಂತ ಹೇಳಲಿಕ್ಕೆ ಆಗ್ತದೆ? ಎಲ್ಲದರಲ್ಲಿ ಕೂಡ ಅಮಲ ಪದಾರ್ಥ ಸೇರ್ತಾರೆ. ಆದರೆ ಆ ಅಮಲ ಪದಾರ್ಥವನ್ನು ಸ್ವೀಕಾರ ಮಾಡಿದ ಕಾರಣದಿಂದ ಅವನಿಗೆ ಚಾಲನೆ ಮಾಡಲಾಗದಷ್ಟು ಅವನ ದೇಹ ನಿಯಂತ್ರಣ ತಪ್ಪಿತ್ತು ಅಂತಾದರೆ ಆಗಲೂ ಕೂಡ ಇನ್ಸೂರೆನ್ಸ್ ಕಂಪನಿ

ಪ್ರಶ್ನಿಸಿ ಇನ್ಸೂರೆನ್ಸ್ ಕಂಪನಿಯವರು ಅಪೀಲ್ ಹೋದರು. 2015 ಅಪೀಲ್ ಡಿಸ್ಪೋಸ್ ಆಯಿತು. ಕೆಳಗಿನ ಕೋರ್ಟ್ ಮಾಡಿದಂತಹ ತೀರ್ಮಾನ ಕರೆಕ್ಟ್ ಸರಿ ಇದೆ, ಆದ ಕಾರಣ ಪೇನ್ ರಿಕವರಿ ಮಾಡಲಿಕ್ಕೆ ಟ್ರಿಬ್ಯುನಲ್ನವರಿಗೆ ಕೂಡ ಹಕ್ಕಿದೆ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂತು. ನಿಜವಾಗಿ ಟ್ರಿಬ್ಯುನಲ್ನಲ್ಲೂ ಆ ಒಂದು ಪೇನ್ ರಿಕವರಿ ಆರಂಭದಲ್ಲಿ ಬಂದದ್ದು ಹೇಗೆಂತಂದರೆ, ಆರ್ಟಿಕಲ್ 142 ಅಂತ ಒಂದು ಆರ್ಟಿಕಲ್ ಇದೆ ಕಾನ್ಸ್ಟಿಟ್ಯೂಷನ್ನಲ್ಲಿ. ಆ ಕಾನ್ಸ್ಟಿಟ್ಯೂಷನ್ನಲ್ಲಿರುವಂಥ ಆರ್ಟಿಕಲ್ 142ನ ಪ್ರಕಾರ ಸುಪ್ರೀಂ ಕೋರ್ಟಿಗೆ ಕೆಲವೊಂದು ವಿಚಾರಗಳಲ್ಲಿ ಯಾರು ಕ್ಲೈಮೆಂಟ್ ಇದ್ದಾರೆ ಅಥವಾ ಯಾರು ವಾದಿ ಇದ್ದಾರೆ ಅವರಿಗೆ ಫೇವರ್ ಆಗಿ ಜಜ್ಮೆಂಟ್ ಕೊಡುವಂಥ ಅಧಿಕಾರ ಉಂಟು. ಆ 142 ಆರ್ಟಿಕಲ್ನ ಪ್ರಕಾರ ಪೇನ್ ರಿಕವರಿ ಆರ್ಡರ್ ಮಾಡಿ ಒಬ್ಬ ವ್ಯಕ್ತಿಗೆ ಆದೇಶ ಮಾಡಿತು. ಅಲ್ಲಿ ಏನಾಗಿದೆ ಅಂತಂದರೆ ಇನ್ಸೂರೆನ್ಸ್ ಪಾಲಿಸಿ ಆ್ಯಕ್ಟ್ ಪಾಲಿಸಿ ಆಗಿತ್ತು. ಆ ಆ್ಯಕ್ಟ್ ಪಾಲಿಸಿಯಲ್ಲಿ ಯಾರು ಒಳಗಿದ್ದಾನೋ ಅವ ನಾಟ್ ಕವರ್ಡ್, ಆದ ಕಾರಣ ಅವನಿಗೆ ಇನ್ಸೂರೆನ್ಸ್ ಕಂಪನಿಯವರು ಹಣ ಕೊಡುವ ಬಾಧ್ಯತೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಹಣ ಕೊಡಲಿಕ್ಕೆ ಬಾಧ್ಯತೆ ಇಲ್ಲದಿನ ಅಂತ ಸಂದರ್ಭ ಅಥವಾ ಇನ್ಸೂರೆನ್ಸ್ ಪಾಲಿಸಿಯೇ ಇಲ್ಲದಿರುವಂಥ ಸಂದರ್ಭ ಸುಪ್ರೀಂ ಕೋರ್ಟಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಕ್ಲೈಮೆಂಟ್ಗೆ ನ್ಯಾಯ ಒದಗಿಸುವಂಥ ಅಧಿಕಾರ ಇದೆ. ಆದರೆ ವಿಮಾ ಪಾಲಿಸಿ ಸರಿಯಾಗಿ ಇದ್ದಂಥದ್ದಕ್ಕೆ ಸುಪ್ರೀಂ ಕೋರ್ಟೇ ಮಾಡಬೇಕು ಅಂದಿರಲಿಲ್ಲ. ಟ್ರಿಬ್ಯುನಲ್ ಕ್ಯಾನ್ ಆರ್ಡರ್ ಪೇ ಆ್ಯಂಡ್ ರಿಕವರಿ ಅಂತ ಇತ್ತೀಚೆಗಿನ ತೀರ್ಪುಗಳು ಬಂದಿದೆ. ಅದು ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ, ಅದು ತಮಗೇನು ಅದರ ಇದಿಲ್ಲ. ಆದರೂ ಪೇ ಆ್ಯಂಡ್ ರಿಕವರಿ ಅಂತ ಹೇಳುವಂಥ, ಯಾಕೆಂದರೆ ನನಗೆ ಗೊತ್ತಿದೆ ಪೊಲೀಸ್ ಅಧಿಕಾರಿಗಳು ತುಂಬ ಕೇಸುಗಳಲ್ಲಿ ಕ್ಲೈಮೆಂಟಿಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಗೆ ವಿಷಯ ಗೊತ್ತಾಗ್ತದೆ ಪೊಲೀಸ್ ಅಧಿಕಾರಿಗಳು ನಮ್ಮ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಅಂತ, ಅವರು ಕೆಲವೊಂದು ಒಳ್ಳೊಳ್ಳೆಯ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ, ಅವರಿಗೂ ಈ ವಿಚಾರ ತಿಳಿಯಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಕ್ಲೈಮೆಂಟ್ಸ್ಗಳಿಗೆ ಈ ವಿಚಾರವನ್ನು ತಾವು ತಿಳಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪೇ ಆ್ಯಂಡ್ ರಿಕವರಿ ಅವಕಾಶ ಉಂಟು ಅಂತ ಹೇಳುವಂಥ ನಿಟ್ಟಿನಲ್ಲಿ. ಆ ಬಳಿಕ 156ನೇ ಸೆಕ್ಷನ್ ಪ್ರಕಾರ ಯಾವುದೇ ವಾಹನ ಅಪಘಾತ ಆದಾಗ ಅದರ ವಿಮಾ ಮಾಹಿತಿ ಕ್ಲೈಮೆಂಟ್ಗೆ ಸಿಗದೇ ಇದ್ದಂತಹ ಪಕ್ಷದಲ್ಲಿ ವಿಮಾ ಕಂಪನಿಯವರಿಗೆ ಅಥವಾ ಯಾವ ವಿಮಾ ಕಂಪನಿಯಲ್ಲಿ ಕವರೇಜ್ ಉಂಟು ಅಂತ ಹೇಳುವಂಥ ವಿಷಯ ಕ್ಲೈಮೆಂಟಿಗೆ, ಯಾರು ಗಾಯಾಳು ಇದ್ದಾನೆ ಅಥವಾ ತೀರಿಕೊಂಡವನ ಉತ್ತರಾಧಿಕಾರಿಗಳಿದ್ದಾರೆ ಅವನಿಗೆ ಸಿಕ್ಕದಿರುವಂತಹ ಪಕ್ಷದಲ್ಲಿ ವಾಹನ ಮಾಲಕನು ಅದನ್ನು ಸರಿಯಾದ ರೀತಿಯಲ್ಲಿ ಆ ಯಾರು ಕೇಸ್ ಆಗ್ತಾನೆ ಅಂತಹ ಒಬ್ಬ ಕ್ಲೈಮೆಂಟಿಗೆ ಕೊಡಬೇಕು ಅಂತ ಸೆಕ್ಷನ್ 156ನಲ್ಲಿ ಹೇಳ್ತಾರೆ. 150 ಸಬ್ ಕ್ಲಾಸ್ 6. ಇದು ಯಾಕೆ ಅಂತಂದರೆ, ಕೆಲವೊಮ್ಮೆ ತಮ್ಮ ಮುಂದೆ ಹಾಜರುಪಡಿಸಿದಂತಹ ಇನ್ಸೂರೆನ್ಸ್ ಪಾಲಿಸಿಯನ್ನು ಗಡಿಬಿಡಿಯಿಂದ ತಾವು ಪರಿಶೀಲನೆ ಮಾಡುವುದಿಲ್ಲ. ನಿಮ್ಮ ತಪ್ಪನ್ನು ನಾನು ಹೇಳೋದಲ್ಲ, ಗಡಿಬಿಡಿಯಿಂದ ಪರಿಶೀಲನೆ ಮಾಡುವುದಿಲ್ಲ. ಅವರು ಕೊಟ್ಟಂಥ ಇನ್ಸೂರೆನ್ಸ್ ಪಾಲಿಸಿಯ ನಂಬರ್ ಬರೀತೀರಿ, 160 ನೋಟಿಸ್ ಕೊಡ್ತೀರಿ ನಮಗೆ. ಆ 160 ನೋಟಿಸ್ನಲ್ಲಿ ವಿಮಾ ಕಂಪನಿ ಒಂದು ಕೇಸ್ನಲ್ಲಿ ಬಹಳ ಒಂದು ವಿಶೇಷವಾದಂತಹ ಒಂದು ಪ್ರಸಂಗವನ್ನು ನಾನು ಹೇಳ್ತೇನೆ. ನನ್ನ ಅನುಭವದಲ್ಲಿ 160 ನೋಟಿಸ್ನ ಪ್ರಕಾರ ಕೊಟ್ಟಂತಹ ಇನ್ಸೂರೆನ್ಸ್ ಹೆಸರೇ ಬೇರೆ, ನಮ್ಗೆ ಗೊತ್ತಿಲ್ಲ ಅದು. ನಾವು ಕೇಸ್ ಫೈಲ್ ಮಾಡಿದೆವು, ಅವರನ್ನು ರೆಸ್ಪಾಂಡೆಂಟ್ ಆಗಿ ಮಾಡಿದೆವು. ಆವಾಗ ವೈಗಾಂಕರ್ ಅಂತ ಹೇಳಿದ್ರು, ಒಳ್ಳೆಯ ಜಡ್ಜ್, ನಮಗೆ ಫಸ್ಟ್ ಎಡಿಷನ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದರು. ಅವರ ಕೇಸ್ನಲ್ಲಿ ಅವರ ಪ್ರಕರಣಗಳಲ್ಲಿ ನಾವು ಕೇಸ್ಗಳನ್ನು ವಾದ ಮಾಡ್ತಿರುವಂಥ ಸಂದರ್ಭದಲ್ಲಿ ಪಾರ್ಟಿಯನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಏಳು ಶಣಿ ಅಂತ ಹೇಳುವಂಥ ಒಬ್ಬರು ಇನ್ಸೂರೆನ್ಸ್ ವಕೀಲರಿದ್ದರು. ಅವರು ಎದ್ದು ನಿಂತುಕೊಂಡು ನೋ ಕ್ರಾಸ್ ಅಂತ ಹೇಳಿದರು. ದೊಡ್ಡ ಕ್ಲೈಮ್, ಸುಮಾರು 25-30 ಲಕ್ಷ, ಆವಾಗ ಸುಮಾರು ಒಂದು 10 ವರ್ಷದ ಹಿಂದೆ ಆಲೋಚನೆ ಮಾಡಿಕೊಳ್ಳಿ. ಆಮೇಲೆ ಮತ್ತೊಂದು ಯಾವುದೋ ಒಂದು ವಿಷಯ ಬಂತು, ಇನ್ಸೂರೆನ್ಸ್ ಯಾವುದೊಂದು ವಿಟ್ನೆಸ್ಸನ್ನು ನಾವು ತಂದೆವು, ಡಾಕ್ಟರನ್ನು ತಂದೆವು, ಇವನು ಇಂತಿಷ್ಟು ಗಾಯಿತು, ಪ್ಯಾರಾಪ್ಲೇಜಿ ಆಗಿದೆ ಅಂತ ನಾವು ಎವಿಡೆನ್ಸ್ ತರಿಸಿದೆವು. ಆಗಲೂ ಏಳು ಶಣೆ ನಿಂತು ಹೇಳಿದರು ನೋ ಕ್ರಾಸ್ ಅಂತ ಹೇಳಿದರು. ಇದೆಲ್ಲ ಕೇಳುವಾಗ ನಮ್ಮ ಸಂಶಯ ಇತ್ತು ಏನಾಗಿರಬಹುದು ಅಂತ. ವೈಗಾಂಕರು ಕೇಳಿದರು, ಜಡ್ಜರು ಕೇಳಿದರು, ಯಾಕೆ ನೋ ಕ್ರಾಸ್ ಹೇಳ್ತಾ ಇದ್ದೀರಿ, ನೀವು ಕ್ರಾಸ್ ಮಾಡಿದರೆ ಗಂಟೆಗಟ್ಟಲೆ ಕ್ರಾಸ್ ಮಾಡ್ತೀರಿ ಯಾಕೆ? ಇಲ್ಲ, ನನಗೇನು ಕ್ರಾಸ್ ಇಲ್ಲ, ನಾನು ಕ್ರಾಸ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾಕೆ ಅಧಿಕ ಪ್ರಸಂಗ ಅಂತ ಹೇಳಿದರು. ಮತ್ತೆ ನೋಡುವಾಗ ಇನ್ಸೂರೆನ್ಸ್ ಕಂಪನಿಯೇ ಬದಲಾಗಿದೆ, ನಾವು ಜವಾಬ್ದಾರಿಯೇ ಇಲ್ಲ ಅಂತ ಹೇಳಿದ್ರು. ನಮಗೆ ಜವಾಬ್ದಾರಿ ಇಲ್ಲ, ಯಾಕೆ ಅಲ್ಲಿ ಕೊಟ್ಟಂಥ 160ನಲ್ಲಿ ಕೊಟ್ಟಂಥ ಇನ್ಸೂರೆನ್ಸ್ ಕಂಪನಿ ಹೆಸರೇ ಬೇರೆ, ನಿಜವಾಗಿ ಕವರ್ ಇರುವಂಥ ಇನ್ಸೂರೆನ್ಸ್ ಕಂಪನಿಯೇ ಬೇರೆ. ಮತ್ತೆ ನಾವು ಆ ಕಂಪನಿಯವರನ್ನು ತರಿಸಿ ಈ ಕಂಪನಿಯವರನ್ನು ಡಿಲೀಟ್ ಮಾಡಿಸಿ ಮತ್ತೆ ಕೇಸ್ ಮುಂದುವರಿಸಿದವು. ಇಂಥ ಸಂದರ್ಭಗಳು ಬಂದಾಗ ಗೊತ್ತಿಲ್ಲದಿರುವಂತಹ ಒಬ್ಬ ಪಾರ್ಟಿ ಯಾವುದೋ ಒಂದು ಇನ್ಸೂರೆನ್ಸ್ ಪಾಲಿಸಿ ಸಿಕ್ಕಿದೆ ಅಂತ ಹೇಳ್ಕೊಂಡು ಅದನ್ನು ಮಾಡಿಕೊಂಡು ಹೋದರೆ ಅದರಿಂದ ಅವನ ನಷ್ಟ ಅನುಭವಿಸ್ತಾನೆ. ಆದ್ದರಿಂದ ಇಟ್ ಈಸ್ ದ ಡ್ಯೂಟಿ ಆಫ್ ದ ಆರ್ ಸಿ ಓನರ್ ಟು ಪ್ರೊವೈಡ್ ಆ್ಯಂಡ್ ಫರ್ನಿಷ್ ಎಂಟೈರ್ ಇನ್ಸೂರೆನ್ಸ್ ಪರ್ಟಿಕ್ಯುಲರ್ಸ್, ಯಾವುದೆಲ್ಲ ಇನ್ಸೂರೆನ್ಸ್ ಪಾಲಿಸಿ ಉಂಟು, ಏನೆಲ್ಲ ಉಂಟು, ಎಷ್ಟು ಕವರೇಜ್ ಉಂಟು, ಅದನ್ನು ಕೊಡುವಂತಹ ಒಂದು ಹೊಣೆಯನ್ನು ಈ ಅಮೆಂಡ್ಮೆಂಟ್ನ ಪ್ರಕಾರ ಅವನಿಗೆ ಆರ್ ಸಿ ಓನರ್ನಿಗೆ ಕೊಟ್ಟರು. ಆಮೇಲೆ ಅಪಘಾತದಲ್ಲಿ ವಿಮಾದಾರರು ಕೆಲವೊಮ್ಮೆ ಮರಣಿಸ್ತಾರೆ, ಅಂಥ ಸಂದರ್ಭದಲ್ಲಿ ಇದು ಎರಡು ರೀತಿಯಲ್ಲಿ ಇದು ಅಮೆಂಡ್ಮೆಂಟ್ ಆಗಿದೆ. ಒಂದು ಹೇಳಿ ನಾನು ಹೇಳ್ತೇನೆ, ಒಂದು 156 ಮತ್ತೊಂದು ಅಲ್ಲಿ 166ನಲ್ಲಿ ಇನ್ನೊಂದು ಅಮೆಂಡ್ಮೆಂಟ್ ಆಗಿದೆ. ಈ 156ನ ಪ್ರಕಾರ ಮತ್ತು 166ನ ಪ್ರಕಾರ ಇಲ್ಲಿ ಕೇಸ್ ಹಾಕಿದ ನಂತರ ವಿಮಾ ಕಂಪನಿಯ ಎದುರು ಇರುವಂತಹ ಯಾವ ಪಾಲಿಸಿಯನ್ನು ಕವರೇಜ್ ಮಾಡಿಕೊಂಡಿದ್ದಾನೆ ವಿಮಾದಾರ ಅಂತ ಹೇಳ್ತೇವೆ ನಾವು, ಇನ್ಸೂರರ್ ಇನ್ಸೂರ್ಡ್ ಅಂತ ಹೇಳ್ತೇವೆ. ಆ ವಿಮಾದಾರ ತೀರಿ ಹೋದರೆ ಇನ್ಸೂರೆನ್ಸ್ ಕಂಪನಿಯವರು ಹೇಳ್ತಾರೆ ಅವ ತೀರಿ ಹೋಗಿದ್ದಾನೆ, ನನಗೆ ಲಯಬಿಲಿಟಿ ಇಲ್ಲ. ಯಾಕೆಂತಂದರೆ ಪರ್ಸನಲ್ ಆಕ್ಸಿಡೆಂಟ್ಸ್ ಡೈಸ್ ವಿತ್ ಪರ್ಸನ್, ಇದು ಸೆಕ್ಷನ್ 306 ಆಫ್ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಅದರ ಪ್ರಕಾರ ಒಂದು ಪರ್ಸನಲ್ ಕ್ಲೈಮ್ ಇದೆ.

0: ಅಂದರೆ ಅದು ಪರ್ಸನ್ ಒಟ್ಟಿಗೆ ತೀರಿ ಹೋಗ್ತದಂತೆ, ಪರ್ಸನ್ ಒಟ್ಟಿಗೆ ಮುಗಿದು ಹೋಗ್ತದೆ. ಇದು 306 ಹೇಳ್ತದೆ. ಯಾವುದೇ ಒಂದು ವಿಷಯದಲ್ಲಿ ಕೇಸ್ ಹಾಕಿದಾಗ ಆ ಕೇಸ್ ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ಯಾರು ಕೇಸ್ ಮಾಡಿದ್ದಾನೆ ಅವನು ತೀರಿ ಹೋದರೆ ಅವನ ಜೊತೆಯಲ್ಲಿ ಅವನು ಮಾಡಿದಂಥ ಕ್ಲೈಮ್ ತೀರಿ ಹೋಗ್ತದೆ, ಅದರಿಂದ ಮುಂದೆ ಕೇಸ್ ನಡೆಸುವ ಹಾಗಿಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಇದು ಕವರೇಜ್ ಉಂಟು ಅಂತೇಳಿ 306 ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅದನ್ನು ಅನುಸರಿಸಿ ಇಲ್ಲಿ 306 ಇಸ್ ನಾಟ್ ಅಪ್ಲಿಕೇಬಲ್ ಟು ದಿ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಹೇಳಿಕೊಂಡು ವಿಮಾದಾರ ತೀರಿ ಹೋದರೂ ಕೂಡ, ಒಂದು ವೇಳೆ RC ಓನರ್ ತೀರಿ ಹೋದರೂ ಕೂಡ ಅವನ ಲೀಗಲ್ ಹ್ಯಾರ್ಸನ್ನು ಇಂಪ್ಲೀಡ್ ಮಾಡಿಕೊಂಡು ಕೇಸನ್ನು ಮುಂದುವರಿಸಲಿಕ್ಕೆ ಆಗ್ತದೆ. ಇಲ್ಲರೆ ವಿಮಾ ಕಂಪನಿಯವರು ನಮಗಲ್ಲಿ ಅಲ್ಲಿಲ್ಲ ಯಾರಿಲ್ಲ ಅವನಿಗೆ ಜವಾಬ್ದಾರಿ ಬಂದರೆ ಮಾತ್ರ ನಾನು ಅಂತ. ಇದು ಹೇಗಂತಂದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದ ಮೇಲೆ ಭೂಮಿಗೆ, ಚಂದ್ರನಿಗೆ ಬೆಳಕಿಲ್ಲ. ಹಾಗೆ RC ಓನರಿಗೆ ಇನ್ಸೂರೆನ್ಸ್ ಕಂಪನಿಯವರು ಲಯಬಿಲಿಟಿ ಇಲ್ಲ. RC ಓನರಿಗೆ ನ್ಯಾಯಾಲಯದಿಂದ ಅವನು ಕೊಡಬೇಕು ಅಂತಾದ ಮೇಲೆ ಅವನಿಗೆ ಇಂಡೆಮಿನಿಫಿಕೇಷನ್ ಇನ್ಸೂರೆನ್ಸ್ ಕಂಪನಿಯವರು, ನೀನು ಕೊಡಲಿಕ್ಕೆ ಬಾಧ್ಯಸ್ಥನಾದ್ದರಿಂದ ನಿನ್ನ ಮತ್ತು ನನ್ನ ಜೊತೆಯಲ್ಲಿ ಆದಂಥ ಇನ್ಸೂರೆನ್ಸ್ ಪಾಲಿಸಿಯ ಆ ಅಗ್ರಿಮೆಂಟ್ನ ಪ್ರಕಾರ ನಿನಗಾದ ನಷ್ಟವನ್ನು ನಾನು ಇಂಡೆಮಿನಿಫಿಕೇಷನ್ ಮಾಡ್ತೇನೆ, ಆದ ಕಾರಣ ನನಗೆ ಲಯಬಿಲಿಟಿ. ಈಗ ನೀನೇ ಇಲ್ಲ ಅಂತಾದ್ರೆ ನಾನು ಯಾರಿಗೆ ಇಂಡೆಮಿನಿಫಿಕೇಷನ್ ಮಾಡುವಂಥದ್ದು? ಹಾಗೆ ತಪ್ಪಿಸಿಕೊಳ್ಳುವಂತಹ ಪ್ರಸಂಗ ಬಂದಾಗ ಈ ಒಂದು ಆಕ್ಷನ್ ಈ ಒಂದು ಸೆಕ್ಷನ್ನ ಪ್ರಕಾರ ವಿಮಾದಾರರು ತೀರಿ ಹೋದರೂ ಕೂಡ ಅವನ ಲೀಗಲ್ ಹ್ಯಾರ್ಸನ್ನು ಇಂಪ್ಲೀಡ್ ಮಾಡಿಕೊಂಡು ಕೇಸು ಮುಂದುವರಿಸಬಹುದು. 166 ಕೇಸ್ ನಡೆಸಿಕೊಂಡು ಹೋಗುವಂತಹ ಪಿಟಿಷನರ್ಸ್ ತೀರಿ ಹೋದಾಗ ಎಷ್ಟೋ ಪ್ರಕರಣಗಳಲ್ಲಿ ಕೇಸ್ ಡಿಸ್ಮಿಸ್, ಯಾಕೆಂದರೆ ಪರ್ಸನಲ್ ಇಂಜುರಿ ಡೈಸ್ ವಿತ್ ಪರ್ಸನ್. ನನಗೆ ಆಕ್ಸಿಡೆಂಟ್ ಆಯಿತು, ನನಗೆ ಗಾಯ ಆಯಿತು, ನಾನು ಕೇಸ್ ಹಾಕಿದೆ, ಕೇಸ್ ಇರುವಂಥ ಸಂದರ್ಭದಲ್ಲಿ ನಾನು ತೀರಿ ಹೋದೆ, ಕೇಸ್ ಮುಗಿಯಿತು. ಯಾಕೆಂತಂದರೆ ನನ್ನ ಯಾವ ಕ್ಲೈಮ್ ಉಂಟು ಅದು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಮೇಲೆ ನಾವು ಎಷ್ಟೋ ಕೇಸು ಹಾಕಿ ಅಪೀಲು ಹಾಕಿ ಎಲ್ಲ ಮಾಡಿ ಮತ್ತು ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಮೆಡಿಕಲ್ ಬಿಲ್ ಖರ್ಚಾದ ಮಾತು ಕೊಡ್ತೇವೆ ಅಂತ ಹೇಳಿ ಜಡ್ಜರು ಸ್ವಲ್ಪ ಏನು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದುಂಟು ನಾವು. ಆದರೆ ಇಲ್ಲಿ ಈ ಅಮೆಂಡ್ಮೆಂಟ್ನ ಪ್ರಕಾರ 166 ಪ್ರಕಾರ ಯಾವ ಕ್ಲೈಮೆಂಟ್ ತೀರಿ ಹೋದರೂ ಕೂಡ ಅವನ ಲೀಗಲ್ ಹ್ಯಾರ್ಸಿಗೆ ಅವ ತೀರಿ ಹೋದದ್ದು ಆಕ್ಸಿಡೆಂಟ್ನಿಂದ ಆದ ಗಾಯದಿಂದಲೇ ಆದರೂ ಅಥವಾ ಆಕ್ಸಿಡೆಂಟಿನಿಂದ ಆದ ಗಾಯದ ಪರಿಣಾಮದಿಂದ ಅಲ್ಲವಾದರೂ ಕೂಡ ಇದೆರಡು ಪರಿಸ್ಥಿತಿಯಲ್ಲಿಯೂ ಅವರ ಲೀಗಲ್ ಹ್ಯಾರಿಗೆ ಕ್ಲೈಮ್ ಮಾಡುವಂಥ ಅಧಿಕಾರವನ್ನು ಈ ಅಮೆಂಡ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಸೆಕ್ಷನ್ 161 ನಾನು ಆರಂಭದಲ್ಲಿ ಹೇಳಿದ್ದೇನೆ, ಹಿಟ್ ಆ್ಯಂಡ್ ರನ್ ಕೇಸ್. ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ 25,000 ಪರಿಹಾರವನ್ನು 200,000 12,500 ಇಂಜುರಿಗಿದ್ದ ಪರಿಹಾರವನ್ನು 50,000 ಕೇರಿಸಿದರು. ಈಗ ಸಮಸ್ಯೆ ಏನು ಅಂತಂದರೆ ಹಣ ಕೊಡುವವರು ಯಾರು? ಹಣ ಕೊಡಲಿಕ್ಕೆ ಜನ ಇಲ್ಲ. ಯಾರು ಹಣ ಕೊಡೋದು? ಯಾವ ಇನ್ಸೂರೆನ್ಸ್ ಕಂಪನಿ? ವೆಹಿಕಲ್ ಇಲ್ಲದ್ರೆ ಇನ್ಸೂರೆನ್ಸ್ ಕಂಪನಿ ಯಾವುದು? ಅಂಥ ಸಂದರ್ಭದಲ್ಲಿ ಸೆಕ್ಷನ್ 164 ಪ್ರಕಾರ ಆ ಸೆಕ್ಷನ್ನಲ್ಲಿ ಒಂದು ವಿಶೇಷವಾದಂತಹ ಒಂದು ಇನ್ಸೂರೆನ್ಸ್ ಒಂದು ಕಮಿಟಿಯನ್ನು ತೀರ್ಮಾನ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಹ ಒಂದು ಕಮಿಟಿ ಇನ್ಸೂರೆನ್ಸ್ ಜನರಲ್ ಇನ್ಸೂರೆನ್ಸ್ ಅಂತಲ್ಲಿ ಮಾಡಿ ಆ ಜನರಲ್ ಇನ್ಸೂರೆನ್ಸ್ನವರು ಈ ಪೇಮೆಂಟ್ ಮಾಡಬೇಕು ಅಂತ ಹೇಳುವಂಥ ಒಂದು ವಿಶೇಷ ಕಾನೂನು ಈ ಅಮೆಂಡ್ಮೆಂಟ್ನ ಪ್ರಕಾರ ಬಂದಿದೆ. ಆಮೇಲೆ ಸೆಕ್ಷನ್ 163A ಅದನ್ನು ತೆಗೆದುಹಾಕಿ ಸೆಕ್ಷನ್ 164 ಅಂತ ಹೇಳೋದನ್ನು ಇನ್ಸರ್ಟ್ ಮಾಡಿದ್ದಾರೆ. ಸೆಕ್ಷನ್ 163A ಏನು ಹೇಳ್ತಂತಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಮಾಡಿದ ವ್ಯಕ್ತಿಯ ತಪ್ಪಿನಿಂದಲೇ ಅಪಘಾತ ಆಗಿದ್ದರೆ ಆ ಸಂದರ್ಭದಲ್ಲಿ ಸೆಕ್ಷನ್ 163A ಪ್ರಕಾರ ಅವನು ಪ್ರಕರಣ ದಾಖಲಿಸಬಹುದು. ಆ ಸಂದರ್ಭದಲ್ಲಿ ನಿನ್ನ ತಪ್ಪು ಉಂಟು ಅಂತ ಹೇಳುವಂಥದ್ದು ವಾದಿಸಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನೋ ಫಾಲ್ಟ್ ಲಯಬಿಲಿಟಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಸ್ಟ್ರಕ್ಚರ್ ಫಾರ್ಮುಲಾದ ಪ್ರಕಾರ ಒಂದು ನಿರ್ದಿಷ್ಟವಾದಂತಹ ಮೊತ್ತವನ್ನು ಅವನ ಪ್ರಾಯ ಮತ್ತು ಅವನಿಗಿರುವಂಥ ಸಂಪಾದನೆಗೆ ಅನುಸರಿಸಿಕೊಂಡು ಅಲ್ಲಿ ಅವನ ಇನ್ಕಮನ್ನು ರೆಡ್ಯೂಸ್ ಮಾಡಿಕೊಂಡು ಲಿಮಿಟ್ ಮಾಡಿಕೊಂಡು ಸೀಲ್ ಮಾಡಿಕೊಂಡು ಅಲ್ಲಿ ಒಂದು ಕಂಪನ್ಸೇಷನ್ ಕೊಡುವಂಥ ಕ್ರಮ 163A ಇತ್ತು. ಅದನ್ನು 2018 ಅದನ್ನು ತೆಗೆದು ಹಾಕಿದ್ದರೂ ಕೂಡ ಅದಕ್ಕೆ ಸರಿಯಾದ ರೂಪವನ್ನು 2019 ಈ ಅಮೆಂಡ್ಮೆಂಟ್ನಲ್ಲಿ ಕೊಟ್ಟರು. ಅದರ ಪ್ರಕಾರ 164 ಅಪ್ಲಿಕೇಶನ್ ಹಾಕಿದರೆ ಯಾವ ಕ್ಲೈಮೆಂಟ್ ಅಪ್ಲಿಕೇಶನ್ ಹಾಕಿದ್ದಾನೆ ಅವನು ಯಾರ ತಪ್ಪಿನಿಂದ ಅಪಘಾತ ಆಗಿದೆ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ತೀರಿ ಹೋದಂತಹ ಸಂದರ್ಭದಲ್ಲಿ 500,000 ಫಿಕ್ಸ್ಡ್ ಪರಿಹಾರ, ಗ್ರೀವಿಯಸ್ ಇಂಜುರಿ ಮತ್ತು ಡಿಸೆಬಿಲಿಟಿ ಇದ್ದಂತಹ ಸಂದರ್ಭದಲ್ಲಿ 250,000 ರೂಪಾಯಿ ಪರಿಹಾರವನ್ನು ಇದರಲ್ಲಿ ಫಿಕ್ಸ್ಡ್ ಆಗಿ ಅವನಿಗೆ ಕೊಡಬೇಕು ಅಂತ ಇದರಲ್ಲಿ ತೀರ್ಮಾನ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಹೊಸತಾದಂತಹ 2-3 ಸೆಕ್ಷನ್ಗಳು ಅದೆಲ್ಲ ಸೆಕ್ಷನ್ನಲ್ಲಿ ಕೊನೆಗೆ 165 ಟ್ರಿಬ್ಯುನಲ್ಗಳನ್ನು ರಚನೆ ಮಾಡುವಂತಹ ಅಧಿಕಾರಗಳು, ಒಂದೊಂದು ಜಿಲ್ಲೆಗಳಲ್ಲಿ ಟ್ರಿಬ್ಯುನಲ್ಗಳು ಮೋಟಾರು ವಾಹನದ ಈ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಕ್ಲೈಮ್ಗಳನ್ನು ತೀರ್ಮಾನ ಮಾಡಲಿಕ್ಕೆ ಹೊಸದಾದಂತಹ ಟ್ರಿಬ್ಯುನಲ್ ಮಾಡುವಂಥ ಅಧಿಕಾರ. 166 ಯಾವ ರೀತಿಯಲ್ಲಿ ಪರಿಹಾರವನ್ನು ತಾವು ಸ್ವೀಕಾರ ಮಾಡಬಹುದು, ಅದಕ್ಕೆ ಅರ್ಜಿಯನ್ನು ಹೇಗೆ ಹಾಕಬಹುದು ಅಂತ ಹೇಳುವುದನ್ನು 166 ಹೇಳಿದೆ. ಅದರಲ್ಲಿ 166(3) ಇದು ಅಮೆಂಡ್ಮೆಂಟ್. 166(3) ಪ್ರಕಾರ ಮೊದಲು 1994 ಅಮೆಂಡ್ಮೆಂಟ್ನ ಮೊದಲು 6 ತಿಂಗಳ ಒಳಗೆ ಕೇಸ್ ಹಾಕಬೇಕು. ಆಕ್ಸಿಡೆಂಟ್ ಆದ ಕೂಡಲೇ ಅಲ್ಲಿಂದ ಡೇಟ್ ರನ್ ಆಗ್ತದೆ, 6 ತಿಂಗಳನೊಳಗೆ ಕೇಸ್ ಮಾಡಬೇಕಿತ್ತು. 1994 ಅದನ್ನು ತೆಗೆದುಹಾಕಿ ಆ ಲಿಮಿಟೇಷನ್ ತೆಗೆದುಹಾಕಿದರು. ಪುನಃ ಅದನ್ನು ಈಗ 2019 ಅಮೆಂಡ್ಮೆಂಟ್ನಲ್ಲಿ 166(3)ಯಲ್ಲಿ ಪೀರಿಯಡ್ ಆಫ್ ಲಿಮಿಟೇಷನನ್ನು ಪುನಃ 6 ಮಂತಿಗೆ ಮಾಡಿದ್ದಾರೆ. ಆಕ್ಸಿಡೆಂಟ್ ಆದ ಡೇಟ್ನಿಂದ 6 ಮಂತ್, ಆಮೇಲೆ 166(5). ನಾನು ಆವಾಗ ಹೇಳಿದಾಗ ಪ್ರಕರಣದ ಮಧ್ಯದಲ್ಲಿ ಅರ್ಜಿದಾರ ತೀರಿ ಹೋದರೆ ಅವನ ಲೀಗಲ್ ಹ್ಯಾಸನ್ ತರಬಹುದು ಅಂತ ಹೇಳುವುದನ್ನು 166(5)ಯಲ್ಲಿ ಅದನ್ನು ಇನ್ಸಲ್ಟ್ ಮಾಡಿ ಈ ರೀತಿಯಲ್ಲಿ ಹೊಸತಾದಂತಹ ಒಂದು ಕಾನೂನನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಬಂಧುಗಳೇ, ಒಂದು ವಿಷಯವನ್ನು ನಾನು ತಿಳ್ಕೊಳ್ಳಿ, ಯಾವುದೇ ಅಮೆಂಡ್ಮೆಂಟ್ ಆದರೂ ಕೂಡ, ಯಾವುದೇ ಕಾನೂನು ತಿದ್ದುಪಡಿ ಆದರೂ ಕೂಡ ಅದನ್ನು ತಿದ್ದುಪಡಿ ಮಾಡಿದ್ದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಒಂದು ಸರಿಯಾದಂತಹ ಒಂದು ಮೆಷಿನರಿ ಸಮಾಜದಲ್ಲಿ ಇಲ್ಲದಿದ್ದರೆ ಯಾವುದೇ ಅಮೆಂಡ್ಮೆಂಟ್ ಪ್ರಯೋಜನಕ್ಕೆ ಬರುವುದಿಲ್ಲ.
1: ಇದುವರೆಗೆ ಹಿರಿಯ ನ್ಯಾಯವಾದಿಗಳಾದ ಕೆಎಸ್ ಅಡಿಗ ಇವರ ಮಾತುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಹಲೋ ಬೆನ್ಲೋ ಕಾರ್ಯಕ್ರಮದ 181ನೇ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಮೇ ತಿಂಗಳ 31ನೇ ತಾರೀಕು. ಸ್ನೇಹಿತರೆ, ಮೇ ತಿಂಗಳ 31ನೇ ತಾರೀಕು ಎಂದಾಗ ಜಾಗತಿಕ ವಲಯದಲ್ಲಿ ಒಂದು ಪ್ರಧಾನ ದಿನವನ್ನು ನಾವು ಆಚರಿಸ್ತೇವೆ. ಸೊ ಈ ದಿನ ಏನು, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಹೇಳ್ತೇವೆ. ಸೊ ಇದರಿಗೆ ನಾವು ವಿಶ್ವ ತಂಬಾಕು ವಿರೋಧಿ ದಿನ. ಸೊ ಈ ದಿನವನ್ನು ನಾವು ಆಚರಿಸ್ತಾ ಇರ್ತೇವೆ. ಪ್ರತಿ ವರ್ಷ ಏನು WHO ಈ ದಿನವನ್ನು ಆಚರಿಸಲಿಕ್ಕೆ ಕರೆ ನೀಡಿದೆ. 1987 ಅಲ್ಲಿ ಈ ದಿನ ಸ್ಥಾಪನೆ ಆದದ್ದು. ಸೊ ಹೀಗಾಗಿ ಪ್ರತಿ ವರ್ಷ ಒಂದು ತಂಬಾಕು ಅನ್ನು ಅದಕ್ಕೆ ನೋ ಹೇಳಿ, ಅದು ಬೇಡ, ಸೊ ಅದನ್ನು ದೂರ ಮಾಡಿ, ಅದರಿಂದ ದೂರವಿರಿ, ಅದರಿಂದ ನಿಮ್ಮವರನ್ನು ದೂರವಿರಿಸಿ, ಎಲ್ಲ ರೀತಿಯ ಒಂದು ಸ್ಲೋಗನ್ಸ್ ಗಳನ್ನು ಹೇಳುವಂತ ದಿನ ಹೌದು. ಸೊ ಹೀಗಾಗಿ ತಂಬಾಕು ಎಷ್ಟು ಆರೋಗ್ಯಕ್ಕೆ ಹಾನಿಕಾರಕ, ಸೊ ಅದರ ಬಗ್ಗೆ ನಾವು ಮನನ ಮಾಡಲಿಕ್ಕಿದೆ. ಸೊ ಪ್ರತಿ ಸಾರಿ ಇದರ ಬಗ್ಗೆ ಎಷ್ಟೆಷ್ಟು ಎಚ್ಚರಿಕೆ ನೀಡಿದ್ರು ಕೂಡ ಅಷ್ಟೇ ಜನರು ಆ ಒಂದು ಹೊಂಡಕ್ಕೆ ಬೀಳ್ತಾರೆ, ಆ ಒಂದು ಪ್ರಪಾತಕ್ಕೆ ಬೀಳ್ತಾರೆ, ಬದುಕನ್ನು ಅವರು ನಾಶ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ ವರ್ಲ್ಡ್ ನೋ ಟೊಬ್ಯಾಕೋ ಡೇ ದಿನ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡಲು, ಅದೇ ರೀತಿ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸಲು ನಮ್ಮೊಂದಿಗಿದ್ದಾರೆ ನಮ್ಮವರಾದ ಡಾಕ್ಟರ್ ಮುರಳೀಧರ್ ಅಡಿಯಾಳ್ ಇವರು. ಸೊ ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್.
1: ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ.
0: ಸೊ ಕೇಳುಗರೆ, ಡಾಕ್ಟರ್ ಮುರಳೀಧರ್ ಅಡಿಯಾಳ್ ಇವರ ಬಗ್ಗೆ ನಮಗೆ ಗೊತ್ತೇ ಇದೆ, ಅವರು ಫಿಸಿಷಿಯನ್ ಆಗಿ ಸರ್ಕಾರಿ ವಿನ್ಲಾಕ್ ಆಸ್ಪತ್ರೆಯಲ್ಲಿ ದುಡಿತಾ ಇದ್ದಾರೆ, ಜೊತೆಗೆ ಅವರು KMC ಯಲ್ಲಿ ಕೂಡ ವೈದ್ಯರಾಗಿ ದುಡಿತಾ ಇದ್ರು, ಜೊತೆಗೆ ದುಡಿತಾ ಇದ್ದಾರೆ, ಜೊತೆಗೆ ಪ್ರೊಫೆಸರ್ ಆಗಿ KMC ಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಹೆಸರಾಂತ ವೈದ್ಯರು, ಅವರು ಹೆಸರಾಂತ ಫಿಸಿಷಿಯನ್ ಕೂಡ ಆಗಿದ್ದಾರೆ. ಜನರಲ್ ಮೆಡಿಸಿನ್ ಅಲ್ಲಿ ಅವರು ತಮ್ಮ ಒಂದು ಎಜುಕೇಶನ್ ಅನ್ನು ಮಾಡಿದ್ದು. ಸೊ ಹೆಚ್ಚಿನವರಿಗೆ ಅವರ ಪರಿಚಿತರಾಗಿದ್ದಾರೆ. ಸೊ ಡಾಕ್ಟರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಥವಾ ಒಂದು ತಂಬಾಕು ರಹಿತ ದಿನದ ಕುರಿತು, ತಂಬಾಕಿಗೆ ಬೇಡ ಎಂಬಂತ ಒಂದು ವಿಚಾರದ ಕುರಿತು ಮಾತಾಡುವಾಗ ಸರ್, ಮೊದಲನೇದಾಗಿ ಹೇಳಬೇಕು, ವರ್ಲ್ಡ್ ನೋ ಟೊಬ್ಯಾಕೋ ಡೇ ಆಚರಣೆಗೆ ನಾನು ಹೇಳಿದ್ದೆ 1987 ಅಲ್ಲಿ ಬಂದದಾದ್ರೂ ಕೂಡ ಈ ದಿನ ಪ್ರತಿ ವರ್ಷ ಹೋಗುವಾಗ, ಇವತ್ತೇನು 37ನೇ ವಾರ್ಷಿಕೋತ್ಸವವನ್ನು ಆಚರಿಸುವಾಗ, ಎಷ್ಟು ಒಂದು ಅಭಿವೃದ್ಧಿ ಆಗಿದೆ ಈ ದಿನ ಬೆಳಕಿಗೆ ಬಂದ ನಂತರ, ಜನರಲ್ಲಿ ಜಾಗೃತಿ ಆಗಿದೆಯಾ ಸರ್?
1: ಜಾಗೃತಿ ಅನ್ನೋದು ಇದೆ, ಆದರೆ ಈಗ ನಮ್ಮ ತೊಂದರೆ ಗೊತ್ತಿದ್ದು ಗೊತ್ತಿದ್ದು ನಾವು ಹಗಲು ಕಂಡ ಬಾವಿಗೆ ರಾತ್ರಿ ಬೀಳುದ್ರಲ್ಲಿ ವಿಚಾರ ಇಲ್ಲ, ರಾತ್ರಿ ಕಂಡ ಬಾವಿಗೆ ನೀವು ಹಗಲಲ್ಲಿ ಬೀಳುದು ವಿಚಾರ ಆಗಿದೆ. ಸೊ ನಿಮಗೆ ಗೊತ್ತಿದೆ, ನಿಮಗೆ ಸ್ಪಷ್ಟವಾಗಿ ಏನು ತೊಂದರೆ ಅಂತ ಅರಿವಿದೆ, ಅರಿವಿನ ಜ್ಞಾನ ಇದೆ, ಏನು ತೊಂದರೆಗಳು ಬರ್ಬೋದು ಅಂತ ನಿಮಗೆ ಎಲ್ಲ ಸ್ಪಷ್ಟ ಗೊತ್ತಿದೆ. ಸೊ ಇದು ಒಂದು ನಿಟ್ಟಿನಲ್ಲಿ ನಮಗೆ ಪುನಃ ಮನವರಿಕೆ ಮಾಡಿ, ಇಲ್ಲ ನಾವು ಇದರಿಂದ ಹೊರಗೆ ಬರಬೇಕು, ಇದರಿಂದ ಹೇಗೆ ಹೊರಗೆ ಬರೋದು ಅಂತ ಹೇಳಿ ಮಾಡಲಿಕ್ಕೆ WHO ಅವರು ಒಂದು ದಿನವನ್ನು ಇಟ್ಟು, ಆ ದಿನ ವಿಚಾರ ಸಂಕಿರಣ, ಆ ದಿನ ನಾವು ಇದರ ಬಗ್ಗೆ ಡಿಸ್ಕಷನ್ ಮಾಡಿ ಈ ಸೊಸೈಟಿಯನ್ನು ಇದರಿಂದ ಹೇಗೆ ಸ್ವಲ್ಪ ಹೊರಗೆ ತರುವುದು, ಇದರ ದುಷ್ಪರಿಣಾಮಗಳಿಂದ ಹೇಗೆ ಹೊರಗೆ ಬರುವುದು ಅಂತ ಮಾಡಲಿಕ್ಕೆ ವಿಚಾರ ಸಂಕಿರಣ, ಎಲ್ಲರಿಗೂ ಎಜುಕೇಷನ್ ಪುನಃ ಜನರಿಗೆ ಒತ್ತಿ ಹೇಳಿ ತಿಳಿ ಹೇಳಿ ಈ ಚಕ್ರ, ನಾನು ಇದನ್ನು ಚಕ್ರವ್ಯೂಹ ಅಂತ ಹೇಳ್ತೇನೆ. ಸೊ ಇದರಲ್ಲಿ ಒಳಗೆ ಹೋಗ್ಲಿಕ್ಕೆ, ಈ ಪ್ರಪಾತಕ್ಕೆ ಬಿದ್ದರೆ ಹೊಂಡಕ್ಕೆ ಬಿದ್ದರೆಲ್ಲ ಎತ್ಲಿಕ್ಕೆ ಸಮೂಹ ಫ್ರೆಂಡ್ಸ್ ಹಿಡಿದು ಎಳೆದು ಹೊರಗೆ ಹಾಕ್ಬೋದು, ಚಕ್ರವ್ಯೂಹದೊಳಗೆ ಹೋದಾಗೆ ಇದು ಈ ಒಂದು ಸಲ ಸಬ್ಸ್ಟೆನ್ಸ್ ಅಬ್ಯೂಸ್ ಸ್ಟಾರ್ಟ್ ಆದ್ರೆ ಒಳಗೆ ಹೋಗ್ಲಿಕ್ಕೆ ಮಾತ್ರ ಇದಕ್ಕೆ
0: ದಾರಿ ಸಿಗಲ್ಲ.
1: ಈಗ ನಾವು ಒನ್ ಆಫ್ ದ ಬೆಸ್ಟ್ ರಿಹ್ಯಾಬ್ ಸೆಂಟರ್ ಬೆಂಗಳೂರಲ್ಲಿ ಇದೆ, ಮಂಗಳೂರಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಇದೆ. ಎಲ್ಲರೂ ಹೇಳ್ತಾರೆ ಏನು ತುಂಬಾ ಒತ್ತಡ ಆದ್ರೆ ರಿಹ್ಯಾಬ್ ಸೆಂಟರ್ಗೆ ಯಾಕೆ ಅಂತ. ರಿಹ್ಯಾಬ್ ಸೆಂಟರ್ ಅಲ್ಲಿ ಸಕ್ಸಸ್ ರೇಟ್ ಇಸ್ ನಾಟ್ ಮೋರ್ ದೆನ್ 20%, ಅಂದ್ರೆ 100 ಜನರನ್ನು ನಾವು ಅಡ್ಮಿಟ್ ಮಾಡಿದ್ರೆ ಖಾಲಿ 20% ಜನ ಅದರಿಂದ ಮುಕ್ತಿ ಹೊಂದ್ಕೊಳ್ತಾರೆ. ಈ ಉಳಿದವರು ಖಾಲಿ ಒಂದು ಹೆಚ್ಚಿನವರು, ಅಂದ್ರೆ 80% ಅಲ್ಲಿಂದ ಹೊರಗೆ ಬಂದ ಕೂಡಲೇ ನಮ್ಮ ವಾತಾವರಣ ಆಗಿದೆ,
0: ಮತ್ತೆ ಅದೇ ಗಾಳಿ ಬೀಸುತ್ತದೆ,
1: ಮತ್ತೆ ಅದೇ ತೊಂದರೆಗೆ ಸಿಕ್ಕಾಕೊಳ್ಳಿಕ್ಕೆ ಸಮಯಗಳೇ ಬೇಡ. ಸೊ ಅಫ್ಕೋರ್ಸ್ ನಾವು ಹೇಳ್ತೇವೆ ಪುನಃ ರಿಅಡ್ಮಿಟ್ ಮಾಡಿ, ಪುನಃ ತೊಂದರೆ, ಪುನಃ ಪ್ರಯತ್ನ ಮಾಡಿ, ಪ್ರಯತ್ನಗಳನ್ನು ಬಿಡಬೇಡಿ ಅವರನ್ನು ತಂಬಾಕುಯಿಂದ ಹೊರಗೆ ತರಲಿಕ್ಕೆ ಅಥವಾ ಯಾವುದೇ ಸಬ್ಸ್ಟೆನ್ಸ್ ಅಬ್ಯೂಸ್ ಹೊರಗೆ ತರಲಿಕ್ಕೆ. ತಂಬಾಕು ಅನ್ನೋದು ಅಷ್ಟು ಅಂತ ಹೇಳಿದ್ರೆ ಈ ಆಲ್ಕೋಹಾಲ್ ಅಥವಾ ಬೇರೆ ಸಬ್ಸ್ಟೆನ್ಸ್ ಅಬ್ಯೂಸಿಗೆ ತುಂಬ ಲೀಗಲ್ ಇಶ್ಯೂಸ್ ಇದೆ. ತಂಬಾಕುಗೆ ಸ್ಮೋಕ್ ಮಾಡಲಿಕ್ಕೆ ಈಗ ಗೌರ್ಮೆಂಟ್ ಅವರು ಪ್ರಯತ್ನ ಮಾಡಿದ್ದಾರೆ, ನಿಮ್ಮನ್ನು ಔಟ್, ಈಗ ಪಬ್ಲಿಕ್ ಸ್ಪೇಸಲ್ಲಿ ಸ್ಮೋಕಿಂಗ್ ಇಲ್ಲ, ವೆಹಿಕಲ್ಸ್ ಅಲ್ಲಿ ಇಲ್ಲ, ಕಾರಲ್ಲಿ ನಿಮ್ಮದು, ಈವನ್ ರೋಡಲ್ಲಿ ಸ್ಮೋಕ್ ಮಾಡುವಾಗೇ ಇಲ್ಲ, ಬಸ್ ಸ್ಟ್ಯಾಂಡಲ್ಲಿ ಮಾಡುವಾಗ ಇಲ್ಲ, ರೈಲ್ವೆ ಸ್ಟೇಷನ್ ಮಾಡುವಾಗ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಲಿ ಮಾಡುವಾಗ ಇಲ್ಲ. ಸೊ ರಿಸ್ಟ್ರಿಕ್ಷನ್ಸ್ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಲಿ ಮಾಡುವಾಗ ಇಲ್ಲ, ರಿಸ್ಟ್ರಿಕ್ಷನ್ಸ್ ಬೇಕಾದಷ್ಟಿದೆ. ಬಟ್ ಅನ್ಫಾರ್ಚುನೇಟ್ಲಿ ಫಾಲೋ ಮಾಡೋದು ಕೂಡ, ಒಂದು ಟಾಯ್ಲೆಟ್ಗೆ ಹೋಗಿ ವಿಮಾನದಲ್ಲಿ 100 ಬೋರ್ಡ್ ಹಾಕಿರ್ತಾರೆ, ಟಾಯ್ಲೆಟಲ್ಲಿ ಸ್ಮೋಕ್ ಮಾಡಬೇಡಿ, ಇಲ್ಲಿ ಸ್ಮೋಕ್ ಡಿಟೆಕ್ಟರ್ ಉಂಟಂತ. ಇಲ್ಲಿ ಪೇಷಂಟ್ಗಳು ಆಸ್ಪತ್ರೆಲಿ ಅಡ್ಮಿಟ್ ಆಗಿ ಟಾಯ್ಲೆಟ್ ಒಳಗೆ ಹೋಗಿ ಸ್ಮೋಕ್ ಮಾಡಿ ಹೊರಗೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತುಂಟು ಎಲ್ಲಿ ಕದ್ದು ಎಳಿಬಹುದು, ಹೇಗೆ ಮಾಡಬಹುದು ಅಂತೇಳಿ. ಅನ್ಫಾರ್ಚುನೇಟ್ಲಿ ಸಿಸ್ಟರ್ಸಿಗೆ ಕೌಂಟರ್ ಸಿಸ್ಟರ್ಗೆ ದೂರಂದ್ರೆ ಗೊತ್ತಾಗ್ತದೆ, ಸರ್ ಆ ರೂಮಲ್ಲಿ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂತೇಳಿ. ಏನು ಮಾಡಿದ್ರು ಅವರು ಕದ್ದು ಮುಚ್ಚಿ ಮಾಡುವಂಥದ್ದು ಮಾಡ್ತಾನೆ ಇರ್ತಾರೆ. ಸೊ ಇವತ್ತಿನ ನಾವು ಒಂದು ಹೊಸ ಪ್ರತಿಜ್ಞೆ, ಹೊಸ ಪ್ರಯತ್ನ ಮಾಡಬೇಕು. ನಾವು ನಮ್ಮವರು, ನಮಗೆ ತಿಳಿದವರು ಯಾರೆಲ್ಲ ತಂಬಾಕುವಿನ ವರ್ತುಲದಲ್ಲಿ ಚಕ್ರವ್ಯೂಹದೊಳಗೆ ಸಿಕ್ಕಿದ್ದಾರೆ, ಅವರನ್ನು ಹೊರತರಲಿಕ್ಕೆ ಒಂದು ಹೊಸ ಪ್ರಯತ್ನ, ಒಂದು ಪುನರ್ ಪ್ರಯತ್ನ ಮಾಡಿ ಅದರಿಂದ ಸಕ್ಸಸ್ ಆಗುದಿಲ್ಲ ಅಂತ ಸ್ಟಾರ್ಟ್ ಮಾಡುದಲ್ಲ, ನಾವು ಇದರಿಂದ ಹೊರಗೆ ತರಲೇಬೇಕಂತ ಮನೋ ಪ್ರಯತ್ನದಲ್ಲಿ ಸ್ಟಾರ್ಟ್ ಮಾಡ್ಬೇಕು.
0: ಹೌದು ಸರಿ. ಇವತ್ತು ಈ ವರ್ಷ ಪ್ರತಿ ವರ್ಷ ಒಂದೊಂದು ಥೀಮ್ ಇರುತ್ತೆ ಸರ್, ವಿಶ್ವ ತಂಬಾಕು ಒಂದು ವಿರೋಧಿ ದಿನಕ್ಕೆ. ಈ ವರ್ಷ ಏನಾದ್ರೂ ಥೀಮ್?
1: ಈ ವರ್ಷದ ಥೀಮ್ನಲ್ಲಿ ಮಕ್ಕಳನ್ನು ಟೊಬ್ಯಾಕೋ ಇಂಡಸ್ಟ್ರಿಯಿಂದ ಪ್ರೊಟೆಕ್ಟ್ ಮಾಡ್ಬೇಕಂತೇಳಿ. ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಸಣ್ಣ ಸಣ್ಣ ಪ್ರಾಯದಲ್ಲಿ ಸ್ಟಾರ್ಟ್ ಆಗ್ತಾ ಉಂಟು. ಸ್ಕೂಲಲ್ಲಿ ಸೆಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ, ಸ್ಕೂಲ್ನ ಹೊರಭಾಗದಲ್ಲಿ ಸೆಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಟೊಬ್ಯಾಕೋ ಸಣ್ಣ ಪ್ರಾಯದಲ್ಲಿ ಒಮ್ಮೆ ನಿಕೋಟಿನ್ ಅಬ್ಯೂಸ್ ಆಗಿಬಿಟ್ರೆ ಅದರಿಂದ ಆ ವಿಷವರ್ತುಲದಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆಗಳು ಭಾರಿ ಕಡಿಮೆ. ಸೊ ಕಳೆದ ವರ್ಷದ ಥೀಮ್ ಇತ್ತು ಅಗ್ರಿಕಲ್ಚರ್ ಬೇಸ್ಡ್. ಅಗ್ರಿಕಲ್ಚರ್ ಅಂದ್ರೆ
0: ಕೃಷಿಕರಿಗೆ
1: ನೀವು ತಂಬಾಕುವನ್ನು ಬೆಳಿಬೇಡಿ, ನೀವು ತಂಬಾಕುವನ್ನು ಕ್ಯಾಶ್ ಕ್ರಾಪ್, ಅದು ಕ್ಯಾಶ್ ಕ್ರಾಪ್ ಅಂದ್ರೆ ಅದು ಎಡಿಬಲ್ ಕ್ರಾಪ್ ಅಲ್ಲ, ಅದು ಕ್ಯಾಶ್ ಕ್ರಾಪ್ ಅಲ್ಲಿ ಬರ್ತದೆ. ಕ್ಯಾಶ್ ಕ್ರಾಪ್ ಇಂದ ಹೊರಗೆ ಬನ್ನಿ, ನೀವು ಅದರ ಬದಲಿಗೆ ಯು ಸ್ಟಾರ್ಟ್ ಗ್ರೋಯಿಂಗ್ ವೆಜಿಟೇಬಲ್ಸ್ ಅಥವಾ ರೈಸ್ ಅಥವಾ ರಾಗಿ, ಏನು ಎಡಿಬಲ್ ಕ್ರಾಪ್ ಇದೆ ಅದನ್ನು ಬೆಳೆಯಿರಿ. ಸೊ ಲಾಸ್ಟ್ ಇಯರ್ ಥೀಮ್ ವಾಸ್ ಸೋರ್ಸ್ಗೆ ಕಂಟ್ರೋಲ್ ಮಾಡುವ ಅಂತ ಹೇಳಿ, ಈ ವರ್ಷ ಥೀಮ್ ಇಸ್ ನಮ್ಮ
0: ಮಕ್ಕಳನ್ನು
1: ಆದ್ರೆ ಆ ವಿಷವರ್ತುಲಕ್ಕೆ ಒಳಗೆ ಹೋಗೋದಾಗಿ ನೋಡಿಕೊಳ್ಳಿಕ್ಕೆ. ಇದಕ್ಕೆ ನಾವು ಯೂಶುವಲಿ ಒಂದು ನೆನ್ಪಿಟ್ಕೊಳ್ಬೇಕು, ರೋಲ್ ಮಾಡೆಲ್. ಈ ಸ್ಕೂಲ್ ಟೀಚರ್ಸ್, ಸ್ಕೂಲ್ ಮಾಸ್ಟರ್ಸ್, ಪಿ ಟಿ ಮಾಸ್ಟರ್ ಅವರು ರೋಲ್ ಮಾಡೆಲ್ ಆಗಿರ್ತಾರೆ ಮಕ್ಕಳಿಗೆ. ಏನೇ ಹೇಳಿ ಅವರು ಹಿಂಬದಿಯಿಂದ ಒಂದು ಕಣ್ಣಿನಲ್ಲಿ ಅವರು ನೋಡ್ತಾ ಇರ್ತಾರೆ. ಆ ಗ್ರೂಪ್ನವರು ತುಂಬ ಒಂದು ಸಮಾಜಕ್ಕೆ ಹೇಗೆ ನಡಿಬೇಕಂತ ದಾರಿದೀಪವಾಗಿ ಇರುವಷ್ಟು ರೀತಿ ನಡೆದರೆ, ಅಂದರೆ ಮಾತಿನಲ್ಲಿ ಕ್ರಮದಲ್ಲಿ ಈ ತಂಬಾಕುವಿನ ಬಗ್ಗೆ ಆಲ್ಕೋಹಾಲ್ ಬಗ್ಗೆ ನಾವು ಸ್ಪಷ್ಟವಾಗಿ ಅವರಿಗೆ ಇಲ್ಲ ಅಂತ ಹೇಳಿದರೆ ಆ ಮಕ್ಕಳಲ್ಲಿ ಅದು ಗ್ರ್ಯಾಜುವಲಿ ಅರಿವು ಮೂಡ್ತದೆ. ಅದನ್ನು ಮತ್ತೆ ಸಣ್ಣ ಪ್ರಾಯದಲ್ಲಿ ಸ್ಪಷ್ಟ ಹೇಳಬೇಕು, ಇದನ್ನು ಟ್ರೈ ಮಾಡಬಾರ್ದು ಅಂತೇಳಿ. ಈ ಯೂಶುವಲಿ ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ 11ನೇ ವರ್ಷದಿಂದ 18ನೇ ವರ್ಷದೊಳಗೆ ಈ ಗ್ರೂಪಲ್ಲಿ, ಈಗ ಒಂದು ಗ್ರೂಪಲ್ಲಿ 2 ಜನ ಸ್ಮೋಕ್ ಮಾಡ್ತಾರೆ, 3ನೇ ಹುಡುಗ ಸ್ಮೋಕ್ ಮಾಡುವುದಿಲ್ಲ. ಆ ಗ್ರೂಪಲ್ಲಿ ಇರಬೇಕಾದ್ರೆ ಅವನು ಸ್ಮೋಕ್ ಮಾಡಬೇಕಾಗತ್ತೆ. ಸೊ ಪಿಯರ್ ಪ್ರೆಷರ್ ಅಂತ ಹೇಳಿದ್ರೆ ನಿಮ್ಮ ಸಹಪಾಠಿಗಳ ಒತ್ತಡ, ಇದೆಲ್ಲದೂ ರಾಂಗ್, ಇದರ ಅವಶ್ಯಕತೆ ಇಲ್ಲ, ಇದಿಲ್ಲದೆ ಜೀವನವನ್ನು ಸುಂದರವಾಗಿ ಸಾಗಿಸಬಹುದು ಅಂತೇಳಿ ಈ ವರ್ಷದ ಥೀಮ್ನಲ್ಲಿ ಮಕ್ಕಳನ್ನು ಟೊಬ್ಯಾಕೋ ಇಂಡಸ್ಟ್ರಿಯಿಂದ ಆದಷ್ಟು ದೂರ ಇಡಬೇಕು, ಟೊಬ್ಯಾಕೋ ಇಂಡಸ್ಟ್ರಿ ಒಳಗೆ ಅವರು ಹೋಗದಾಗೆ ನೋಡಿಕೊಳ್ಬೇಕು, ಅದಕ್ಕೆ ತಾಗದಾಗೆ ನೋಡಿಕೊಳ್ಬೇಕಂತ ಈ ವರ್ಷದೊಂದು ಪ್ರಯತ್ನ.
0: ಅಂದ್ರೆ ದೇಶದಲ್ಲಿ ಎಷ್ಟೋ ಮಕ್ಕಳಿದ್ದಾರೆ, ಒಂದು ವರ್ಷಕ್ಕೆ ಎಷ್ಟೋ ಮಕ್ಕಳಲ್ಲಿ ಎಷ್ಟೋ ಮಕ್ಕಳು ಒಳಗಾದ್ರೆ ಆ ಒಂದು ಚಟಕ್ಕೆ ಅವರನ್ನು ಮತ್ತೆ ಜೀವನ ಪರ್ಯಂತ ಚಟದ ದಾಸರನ್ನಾಗಿ ಮಾಡಬೇಕಾಗ್ತದೆ. ಸರ್, ಕೆಲವರು ಹೇಳ್ತಾರೆ ತಂಬಾಕು ಎಂದಾಗ ಓನ್ಲಿ ಪುಗೆ ಪೋಪಿನ ಡಾಕ್ಟ್ರೆ ಅಂತ. ಸೊ ಅದರಲ್ಲಿ ನಮ್ಗೆ ಸಾಮಾನ್ಯ ಜ್ಞಾನ ಇದ್ರೂ ಕೂಡ ಮತ್ತೊಮ್ಮೆ ಏನ್ ಹೇಳ್ತೀರ ಸರ್, ತಂಬಾಕು ಎಂದಾಗ ಓನ್ಲಿ ನಾವು ಹೊಗೆ ಬಿಡುವುದು ಮಾತ್ರ ಅಥವಾ ಜಗಿಯುವುದು ಕೂಡ ಇದೆ ಸರ್?
1: ತಂಬಾಕಿನಲ್ಲಿ ಹಲವು ವಿಧ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ಓಲ್ಡನ್ ಡೇಸ್ ನಲ್ಲಿ ನಶ್ಯ, ಈಗ ಈ ಎಲ್ಡರ್ಲಿ ಪೀಪಲ್ ಅಂತ ಹೇಳಿದ್ರೆ ಈ ಒಂದು 60 ವರ್ಷದ ಹೆಚ್ಚಿನವರಲ್ಲಿ ಆ ಹಿಂದಿನ ಕಾಲದಲ್ಲಿ ಕದ್ದು ಮುಚ್ಚಿ ಮಾಡ್ಲಿಕ್ಕೆ ಸುಲಭ ಇದ್ದದ್ದು ನಶ್ಯ. ನಶ್ಯ ಇಸ್ ಎ ವೆರಿ ಪವರ್ಫುಲ್ ತಂಬಾಕು. ತಂಬಾಕುವಿನ ಹೈಯೆಸ್ಟ್ ಪ್ಯೂರ್ ಫಾರ್ಮ್ ಇಸ್ ನಶ್ಯ. ನಶ್ಯದಲ್ಲಿ ಇಟ್ ಇಸ್ ನಾಟ್ ಮೈಲ್ಡ್, ದೇ ಆರ್ ಎಡಿಕ್ಟೆಡ್ ಟು ನಶ್ಯ. ಅವರು ನಂಗೆ ಮೂಗು ಬ್ಲಾಕ್ ಆದ್ರೆ ಎಳಿತೇನೆ, ಅದಕ್ಕೆ ಎಳಿತೇನೆ ಅಂತ. ಸೊ ತಂಬಾಕುವಿನಲ್ಲಿ ಕಾಮನೆಸ್ಟ್ ಆರ್ ಒಂದು ಸಿಗರೇಟು, ಬೀಡಿ, ದಟ್ಸ್ ಎ ಕಾಮನೆಸ್ಟ್ ವಾಟ್ ಇಸ್ ದೇರ್. ನೆಕ್ಸ್ಟ್ ಕಾಮನೆಸ್ಟ್ ಇಸ್ ತಂಬಾಕು ಜಗಿಯುವುದು. ತಂಬಾಕು ಜಗಿಯುವುದರಲ್ಲಿ ಹಲವು ವಿಧಗಳಿದೆ, ಚಿನಿಕಿನಿಯಿಂದ ಹಿಡಿದು ಒಂದು 100 ವಿಧದ ತಂಬಾಕುಗಳೀಗ ಮಾರುಕಟ್ಟೆಲಿದೆ. ಆ ಪಾನ್ ಮಸಾಲ, ಈ ಪಾನ್ ಮಸಾಲ ಅಂತ ಹೇಳಿ ಎಲ್ಲ ರೀತಿಯಲ್ಲಿ ತಂಬಾಕುವನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ನಶ್ಯ, ಮತ್ತೆ ಹುಕ್ಕ ಇಸ್ ದ ವೆರಿ ರ್ಯಾರ್, ವಿ ಡೋಂಟ್ ಯೂಸ್ ದಟ್ ಕಾಮನ್ಲಿ. ಸೊ ಹುಕ್ಕ ಕಡಿಮೆ ಯೂಸ್ ಮಾಡ್ತಾರೆ, ಜಾಸ್ತಿ ಬೀಡಿ ಸಿಗರೇಟು. ತಂಬಾಕು ಜಗಿಯುವುದರಿಂದ ಕೂಡ ಅಷ್ಟೇ ಅಪಾಯ ಇದೆ. ಇದರಲ್ಲಿ ನಾವು ಏನಾಗುತ್ತೆ ಅಂತ ಹೇಳಿದ್ರೆ 10 ಹಲವು ಬಗೆಯ ರಾಸಾಯನಿಕಗಳು ದೇಹಕ್ಕೆ ಸೇರ್ತದೆ. ಈಗ ಒಂದು ಸಿಗರೇಟ್ ಹೇಳಿದ್ರೆ ನಿಕೋಟಿನ್, ಅದರಲ್ಲಿರುವ ಎಡಿಕ್ಟಿಂಗ್ ಸಬ್ಸ್ಟೆನ್ಸ್ ನಿಕೋಟಿನ್ ಅಲ್ಲಿ ನಿಮಗೆ ಅದು ಪುನಃ ಬೇಕಂತ ಕಾಣೋದು ನಿಕೋಟಿನ್ ಇಂದಾಗಿ. ಆದರೆ ಹಾರ್ಮ್ಫುಲ್ ಸಬ್ಸ್ಟೆನ್ಸ್, ಸ್ಟಾರ್, ಕಾರ್ಬನ್ ಮೊನಾಕ್ಸೈಡ್ ಇಂದ ಹಿಡಿದು 10 ಹಲವು ಪಾಯಿಸನಸ್ ಸಬ್ಸ್ಟೆನ್ಸ್ ಪ್ರತಿ ಸಿಗರೇಟ್ ನ ಗಾಳಿಯಲ್ಲಿ ಇದೆ. ಹೊಗೆ ಇಸ್ ಪಾಯಿಸನಸ್. ಸೊ ಹೊಗೆ ಏನು ಎಳಿತಾರೆ, ಇಟ್ ಇಸ್ ಕಾರ್ಬನ್ ವಿತ್ ಪಾಯಿಸನ್. ಒಂದು 60 ಬಗೆಯ ತೀವ್ರ ತರದ ಪಾಯಿಸನ್ ಅದರಲ್ಲಿದೆ. ಸೊ ಲಂಗ್ಸ್, ನಾವು ಯಾವುದೇ ಕಾರಣಕ್ಕೆ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಲಿ ಅಥವಾ ಯಾವುದೇ ಕಾರಣಕ್ಕೆ ಸ್ಮೋಕರ್ಸ್ ಲಂಗ್ಸ್ ಮತ್ತೆ ಹೆಲ್ದಿ ಲಂಗ್ಸ್ ಅಲ್ಲಿ ತೀವ್ರ ವ್ಯತ್ಯಾಸ. ಸ್ಮೋಕರ್ಸ್ ಲಂಗ್ ಬ್ಲ್ಯಾಕ್, ವೆರಿ ಅನ್ಹೆಲ್ದಿ, ಒತ್ತಿದ್ರೆ ಅದರಲ್ಲಿ ಟಾರ್ ಇಳಿತದೆ. ಹೆಲ್ದಿ ಲಂಗ್ಸ್ ಮುಟ್ಟಿ ನೋಡಿದ್ರೆ ಅಷ್ಟು ಪಿಂಕ್, ಅಷ್ಟು ಸಾಫ್ಟ್, ಅಷ್ಟು ಹೆಲ್ದಿ ಇರ್ತದೆ. ಸೊ ಒಳಗಡೆ ತೊಂದರೆ ಕೊಡ್ತಾ ಇರ್ತದೆ ಸ್ಮೋಕಿಂಗ್, ಒಳಗಡೆ ಸುಡ್ತದೆ. ಸೊ ಅದರಿಂದ ನಿಕೋಟಿನ್ ಅಲ್ಲದೆ ಹತ್ತು ಹಲವು ರಾಸಾಯನಿಕಗಳು ನಿಮ್ಮ ದೇಹಕ್ಕೆ ಸೇರಿಯೇ ಸೇರ್ತದೆ.
0: ಓಕೆ, ಸೊ ನಿಮ್ಮ ಕಾರಿನ ಫಿಲ್ಟರ್ ಬಗ್ಗೆ ಯೋಚನೆ ಮಾಡಿ. ಸೊ ಒಂದು ವರ್ಷದಲ್ಲಿ ನಾವು ಫಿಲ್ಟರ್ ಚೇಂಜ್ ಮಾಡ್ತಾ ಇರ್ತೇವೆ, ಅದರಲ್ಲಿ ಒಂದು ಎಷ್ಟೋ ಡಸ್ಟ್ ಅಬ್ಸಾರ್ಬ್ ಆಗಿರ್ತದೆ ಎ ಸಿ ಫಿಲ್ಟರ್ಸ್ ಗಳನ್ನು. ಆಗ ನಮ್ಗೆ ಗೊತ್ತಾಗ್ತದೆ ಒಂದು ಎಷ್ಟು ಡಸ್ಟ್ ಒಳಗೋಗಿದೆ. ಅದೇ ರೀತಿ ನೀವು ಒಳಗೆ ತೆಗೆದುಕೊಂಡಂತಹ ಹೊಗೆ ಏನು, ಅದು ನಾವು ಮೂಗಿನಿಂದ ಅಥವಾ ಬಾಯಿಂದ ಹೊರ ಬಿಟ್ಟಿದ್ದೇವೆಂಬ ಭ್ರಮೆಯಲ್ಲಿ ನಾವಿರ್ತೇವೆ. ನೀವು ಬಿಟ್ಟಂತ ಹೊಗೆಯಲ್ಲಿ ಒಂದು ಸಲಕ್ಕೆ ಹೊಟ್ಟೆಗೆ ಹೋಗುವಾಗ ಯಾರೊಬ್ಬರು ಬರೆದಂತ ಒಂದು 25-30% ಒಳಗೆ ಹೋಗಿಯೇ ಬಿಡ್ತದೆ ಲಂಗ್ಸಿನ ಪದರಗಳಿಗೆ ಅಥವಾ ಶ್ವಾಸಕೋಶದ ಪದರಗಳಿಗೆ ಅಟ್ಯಾಚ್ ಆಗಿ. ಸರ್ ಹೇಳಿದಾಗ ಏನು ಟಾರ್ ಹೇಳಿದಂತೆ ಹೇಳುತ್ತದೆ
1: ತುಂಬಾ ಜನ ಎಕ್ಸ್ಪ್ಲನೇಷನ್ ಆಗಿ, ನಾನು ದೀರ್ಘ ಎಳೆಯುವುದಿಲ್ಲ, ಲೈಟ್ ಅಲ್ಲಿ ಎಳೆದು ರಪ್ಪ ಬಿಡ್ತೇನೆ ಅಂತ ಹೇಳಿ. ಸೊ ಯಾಕೆ ಹೇಳಿದ್ದಾರೆ, ನಿಕೋಟಿನ್ ಮತ್ತೆ ಟೊಬ್ಯಾಕೋ ಅವರಿಗೆ ಬೇಕು
0: ಬೇಕು.
1: ಸೊ ತುಂಬಾ ಜನ ತಂಬಾಕು ನಾನು ಜಗಿತೇನೆ ನುಂಗುದಿಲ್ಲ ಅಂತ ಹೇಳಿ. ಇದೆಲ್ಲ ಕಟ್ಟು ಕಥೆಗಳು, ನಿಮಗೆ ಅದರ ಹ್ಯಾಬಿಟ್ ಆಗಿದೆ, ನಿಮಗೆ ಅದರ ನೀವು ಅದರ ದಾಸರಾಗಿದ್ದೀರಿ. ನೀವು ಅದನ್ನು ನಿಮಗೆ ಸುಳ್ಳು ಹೇಳಿಕೊಂಡು ನಾನು ಲೈಟ್ ಆಗಿ ಎಳಿತೇನೆ, ನಾನು ಜಗಿದು ಉಗಿಯದೆ ನುಂಗದೆ ಉಗಿತೇನೆ ತಂಬಾಕುವನ್ನು, ಇದೆಲ್ಲ ನಮಗೆ ನಾವು ಸುಳ್ಳು ನಾವು ಭ್ರಮಾಲೋಕದಲ್ಲಿ ಇರಲಿಕ್ಕೆ ಮಾಡುವುದಷ್ಟೇ. ತೊಂದರೆಗಳು, ವಿಷಕಾರಿ ತತ್ವಗಳು ದೇಹಕ್ಕೆ ಸೇರಿಯೇ ಸೇರ್ತದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ಆಕ್ಟಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗ್ ಅಲ್ಲಿ ನೀವು ನಿಮ್ಮ ಫ್ರೆಂಡ್ಸ್, ಹೆಂಡತಿ ಮಕ್ಕಳು, ನಿಮ್ಮ ಆಚೆ ಮನೆಯವರು ಈಚೆ ಮನೆಯವರು ಎಲ್ಲರಿಗೂ ನೀವು ತೊಂದರೆ ಕೊಡ್ತೀರಿ. ಆಕ್ಟಿವ್ ಸ್ಮೋಕಿಂಗ್ ಅಲ್ಲಿ ನೀವು ನಿಮ್ಗೆ ವಿಷ ಹಾಕೊಳ್ತೀರಿ, ಅದು ನಿಮ್ಮ ಜೀವ, ಅದು ನಿಮ್ಗೆ ಹಕ್ಕಿಲ್ಲ, ಯಾಕಂದ್ರೆ ದೇವರು ಕೊಟ್ಟ ಜೀವವನ್ನು ನೀವು ಹಾಗೆ ಹಾಳು ಮಾಡಿಕೊಳ್ಳಿಕ್ಕಿಲ್ಲ. ಎರಡನೇದು ನಿಮ್ಮ ಫ್ರೆಂಡ್, ಈಗ ಹೋಟ್ಲಲ್ಲಿ ಈಗ ವೆರಿ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಇದೆ, ಎಲ್ಲಿ ಯಾವುದೇ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಇಲ್ಲ. ಮೊದಲು ಎಲ್ಲ ಕಡೆಯಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡ್ತಿದ್ರು, ಆಚೆ ಟೇಬಲ್ ಅಲ್ಲಿ ಅವನ ಎದುರು ಟೇಬಲ್ನವನು ಹಿಂದಿನ ಟೇಬಲ್ನವರು ಯಾರ ಬಗ್ಗೆಯೂ ಯಾರ ಕಾಳಜಿಯೂ ಇರಲಿಲ್ಲ. ಸೊ ಪ್ಯಾಸಿವ್ ಸ್ಮೋಕಿಂಗ್ ವಾಸ್ ಎ ಬಿಗ್ ಇವೆಂಟ್. ಈಗಲೂ ಮನೆಯಲ್ಲಿ ಸ್ಮೋಕ್ ಮಾಡುವವರು ಎಷ್ಟೋ ಜನ ಹೊರಗೆ ಹೋಗಿ ಸ್ಮೋಕ್ ಮಾಡುವುದಿಲ್ಲ, ಮನೆಯಲ್ಲಿ ಒಳಗೆ ಕೂತ್ಕೊಂಡು ಸ್ಮೋಕ್ ಮಾಡ್ತಾರೆ. ಸಣ್ಣ ಮಗು ದೊಡ್ಡದಾಗ್ತಿರುತ್ತೆ, ಅದಕ್ಕೆ ಆ ಸಣ್ಣ ಪ್ರಾಯದಲ್ಲೇ ನಿಕೋಟಿನ್ ಅಭ್ಯಾಸ ಬಂದುಬಿಡುತ್ತೆ. ಸೊ ಪ್ಯಾಸಿವ್ ಸ್ಮೋಕಿಂಗ್ ಈಸ್ ಆಸ್ ಡೇಂಜರಸ್ ಆಸ್ ಆಕ್ಟಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗ್ ಅಂದ್ರೆ ನೀವು ನಿಮ್ಮ ಮನೆಯವರು ಇರುವಾಗ, ನಿಮ್ಮ ಫ್ರೆಂಡ್ಸ್ ಇರುವಾಗ ನೀವು ಸ್ಮೋಕಿಂಗ್ ಮಾಡಿದ್ರೆ ಅದರಿಂದ 100 ನಿಮ್ಮ ನಿಮಗೆ ಹಿತೈಷಿಗಳಿಗೆ ತೊಂದರೆಗಳು ಬಂದೇ ಬರ್ತದೆ.
0: ಸೊ ಇತ್ತೀಚೆಗೆ ಒಬ್ರು ಹೇಳಿದ್ರು ಅವರ ಹೆಂಗಸಿಗೆ ಅಥವಾ ಹೆಂಡತಿಗೆ ಯಾವುದೇ ಕೆಟ್ಟ ಚಟಗಳಿಲ್ಲ, ಉದಾಹರಣೆಗೆ ಅವರು ಮದ್ಯಪಾನ ಮಾಡುವುದಿಲ್ಲ, ಧೂಮ್ರಪಾನ ಮಾಡುವುದಿಲ್ಲ ಅಥವಾ ಯಾವುದೇ ಕೆಟ್ಟ ಚಟಕ್ಕೆ ಬಲಿಯಾಗದಿದ್ರು ಕೂಡ ಅವರು ಕ್ಯಾನ್ಸರ್ಗೆ, ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿ ಮೃತಪಟ್ಟಿದ್ರು. ಅದಕ್ಕೆ ಅವರ ಗಂಡ ಕೇಳಿದಂತ ಅವ್ರು ಏನು ಮಾಡುವುದಿಲ್ಲ, ವೈದ್ಯರು ನೇರವಾಗಿ ಬರತ್ರೆ ನೀವು ಸ್ಮೋಕ್ ಮಾಡ್ತೀರಾ, ಹೌದು ನಿತ್ಯ ಬೆಡ್ರೂಮ್ ಅಲ್ಲಿ ಕೂಡ ಸ್ಮೋಕಿಂಗ್ ಆಗ್ತಿತ್ತ. ಸೊ ಆ ಒಂದು
1: ಪ್ಯಾಸಿವ್ ಸ್ಮೋಕಿಂಗ್
0: ಇವರಿಗೆ ಅಷ್ಟು ಎಫೆಕ್ಟ್ ಆಗಲಿಲ್ಲ, ಆದ್ರೆ ಅವರ ಬಾಡಿ ಅದಕ್ಕೆ ಹೋಗಿಕೊಳ್ಳಿಲ್ಲ. ಸೊ ಸ್ನೇಹಿತರೆ, ಏನು ತಂಬಾಕು ದಿನದಂದು ಹೇಳುದಿಷ್ಟೇ, ನೀವು ನಿಮ್ಮ ಜೀವವನ್ನು ಬಲಿ ಕೊಡ್ತೀರಾ, ನಿಮ್ಮವರ ಜೊತೆಗೆ ನಿಮ್ಮವರ ಜೀವವನ್ನು ಕೂಡ ಬಲಿ ಕೊಡ್ತೀರಾ. ಮಗೆಯಲ್ಲಿ ಮನೆಯಲ್ಲಿ ಎಳೆಯ ಹಸುಳೆ ಇದ್ರೆ ಆ ಹಸುಳೆಗೆ ನೀವು ಆ ಒಂದು ಚಿಕ್ಕ ಏನು ಇಮ್ಯುನಿಟಿ ಬಿಲ್ಡ್ ಆಗದಂತ ಸಂದರ್ಭದಲ್ಲಿ ನೀವು ಈ ರೀತಿಯ ಹೊಗೆಯನ್ನು ಕೊಟ್ರೆ ಆ ಮಗು ಆಕ್ಸಿಜನ್ ಜೊತೆಗೆ ಕಾರ್ಬನ್ ಅನ್ನು ಕೂಡ ಒಟ್ಟೊಟ್ಟಿಗೆ ಸ್ವೀಕರಿಸಿ ಅವರು ಚಿಕ್ಕದರಲ್ಲೇ ಬೇರೆ ಬೇರೆ ತೊಂದರೆಗಳಿಗೆ ಎದುರಾಗುವಂತ ಸಾಧ್ಯತೆಗಳಿವೆ. ಸೊ ಸರ್ ಹೇಳಿ, ನಶ್ಯದ ಪ್ರಮಾಣ ಈಗ ಕನ್ಸ್ಯೂಮ್ ಮಾಡುವ ಪ್ರಮಾಣ ಕಡಿಮೆ ಆಗಿದೆ. ಇತ್ತೀಚೆಗೆ ಅಷ್ಟೇ ನಾನು ಸರ್ವೆ ಮಾಡಿದ್ದೆ. ಸೊ ಅಂದ್ರೆ ಕಾರ್ಯಕ್ರಮ ನಿರೂಪಣೆ ಮಾಡುವಾಗ ಒಂದು 100-1,500 ಜನ ಇದ್ರು. ನಾನೊಂದು ಗೇಮ್ ಮಾಡಿದ್ದೆ, ಯಾರ ಹತ್ರ ಎಲ್ಲ ನಶ್ಯದ ಬಾಟಲ್ ಇದೆ ಅಂತ. ಸೊ 2-3 ಜನ ಮಾತ್ರ ಬಂದು, ಒಂದು 10 ಅದೇ ಗೇಮ್ ಮಾಡುವಾಗ ಒಂದು 25-30 ಜನ ಬರ್ತಿದ್ರು. ಅದರಿಂದ ನನಗೆ ಅರಿವಾಯ್ತು ಈಗ ಕಡಿಮೆ ಆಗಿದೆ. ಸೊ ಅದು ಕೂಡ ಇನ್ನಷ್ಟು ಇಳಿಬೇಕಾದ್ರೆ ಏನ್ ಮಾಡಬೇಕು ಸರ್, ಅದರ ಬಗ್ಗೆ ಏನು, ಹೇಗೆ ನಶ್ಯ ಕೂಡ ತಂಬಾಕು ಎಂಬಂತ ಭಾವನೆ ಜನರಲ್ಲಿ ಇನ್ನೂ ಕೂಡ ಬಂದಿಲ್ಲ, ಅದರ ಬಗ್ಗೆ ಒತ್ತಿ ಹೇಳುದಾದ್ರೆ?
1: ನಶ್ಯ ಎಲ್ಲ ತಂಬಾಕುಗಳ ಬಗ್ಗೆ ಎಸ್ಪೆಷಲಿ ನಶ್ಯ, ನಶ್ಯದಲ್ಲಿ ಹೇಗೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ನೀವೊಂದು ಡಬ್ಬಿಯಲ್ಲಿ ಇಟ್ಕೊಂಡು ಹೋದ್ರೆ ಸೊ ಎಳೆದದ್ದು ಗೊತ್ತಾಗೋದಿಲ್ಲ ಯಾರಿಗೂ. ಹಾ, ಕೈಗೆ ಹಾಕೊಂಡ್ರೆ ಆಯ್ತು, ಎರಡು ಮುಗಿಯ ತೀವ್ರವಾಗಿ ಹೇಳ್ಕೊಂಡ್ರೆ ಆಯ್ತು. ಸೊ
0: ಇಟ್ ಎಫೆಕ್ಟ್ಸ್
1: ಸೇಮ್ ಸಿಸ್ಟಮ್, ಅದು ನಿಕೋಟಿನ್ ಇಮಿಡಿಯೇಟ್ ರಕ್ತಕ್ಕೆ ಸೇರ್ತದೆ. ಅವರು ಕಿಕ್ಕಿಗೆ ಅದು ಮೂಗು ಓಪನ್ ಮಾಡ್ಲಿಕ್ಕೆ ತೆಗೆಯುವುದಲ್ಲ, ಸೈನಸ್ ಬ್ಲಾಕಿಗೆ ಅವ್ರು ಯೂಸ್ ಮಾಡುವುದಲ್ಲ, ಅವರಿಗೆ ಅದ್ರ ನಿಕೋಟಿನ ಕಿಕ್ ಬೇಕು ಅವರಿಗೆ. ಸೊ ಅದು ಕೂಡ ಕಂಪ್ಲೀಟ್ಲಿ ಅಡಿಕ್ಟಿಂಗ್. ನಮ್ಮಲ್ಲಿ ಎಷ್ಟೋ ಜನ ಸೀನಿಯರ್ ಮಹಿಳೆಯವರು ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗೋದು ಜಾಸ್ತಿ. ಅಂತವ್ರು ಅಡ್ಮಿಟ್ ಆದಾಗ ಅವರಿಗೆ ತಂಬಾಕು ನಿಲ್ಲಿಸಿದಾಗ ಅವ್ರು ವಿಡ್ರಾಲ್ ಹೋಗ್ತಾರೆ, ಅಂದ್ರೆ ಇರಿಟೇಬಲ್ ಆಗ್ತಾರೆ, ಗಲಾಟೆ ಮಾಡ್ತಾರೆ. ಅವರು ಯಾಕೆ ಅಂತ ನಮಗೆ ಫಸ್ಟ್ ಗೊತ್ತಾಗುದಿಲ್ಲ. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮಗಳು ಹೇಳ್ತಾಳೆ ಬಂದು, ಇಲ್ಲ ಅವರಿಗೆ ತಂಬಾಕು ಇಲ್ಲದ್ರೆ ಅವರಿಗೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಜೋರ್ ಗಲಾಟೆ ಶುರು ಮಾಡ್ತಾರೆ ಅಂತ ಹೇಳಿ, ತಂಬಾಕುವ ಅವ್ ನಶ್ಯ ಪೊಡಿ ಬೋಡಿ ಅಂತ ಹೇಳ್ತಾರೆ. ಸೊ ಅದು ಅಡಿಕ್ಟಿಂಗ್. ಈಗ ನಾವು ಯಾವುದು ನಮಗೆ ತೀವ್ರ ತೊಂದರೆ ಇದೆ, ತಂಬಾಕು ಸಿಗರೇಟ್ ಎಲ್ಲದನ್ನು ಜನರಿಗೆ ಮನದಟ್ಟು ಮಾಡಿದ್ದೇವೆ, ಆದರೆ ಅದರಿಂದ ಹೊರಗೆ ಬರಲಿಕ್ಕೆ ಸುಲಭ ಸಾಧ್ಯ ಅಲ್ಲ. ಚಕ್ರವ್ಯೂಹದೊಳಗೆ ಹೋಗಿದಾಗೆ ನಮ್ಮ ಈ ವರ್ಷದ ಧ್ಯೇಯ ಏನಂತ ಹೇಳಿದ್ರೆ ಮಕ್ಕಳನ್ನು ಯಾರನ್ನೂ ಕೂಡ, ಈಗ ಎಲ್ಲ ಹ್ಯಾಬಿಟ್ ಸ್ಟಾರ್ಟ್ ಆಗೋದು ಪಿಯರ್ ಪ್ರೆಷರ್ ಅಲ್ಲಿ, ಮಕ್ಕಳಲ್ಲಿ ಒಂದು 11-25 ವರ್ಷದಲ್ಲಿ ಈ ಮಕ್ಕಳನ್ನು ನಾವು ಇದರಿಂದ ದಾಸ್ಯರಿಂದ ಹೊರಗೆ ತಂದ್ರೆ ಮುಂದಿನ ಪೀಳಿಗೆಯನ್ನು ಹೆಲ್ದಿಯರ್ ಮಾಡಬಹುದು. ಸೊ ಬಟ್ ಇಲ್ಲಿ ಏನು ನಾವು ಹೈಲೈಟ್ ಮಾಡ್ಬೇಕಂತ ಹೇಳಿದ್ರೆ ಏನೆಲ್ಲ ಪಾಯ್ಸನಸ್ ಎಫೆಕ್ಟ್ ಇದೆ ಅಂತ ಹೇಳಿ, ಜನರಿಗೆ ಗೊತ್ತಿರುವುದು ಮೇನ್ಲಿ ಎರಡೇ, ಒಂದು ಹಾರ್ಟ್ ಅಟ್ಯಾಕ್, ಒಂದು ಕ್ಯಾನ್ಸರ್. ಇದು ಒಂದು ತರದ ತೊಂದರೆ ಆದ್ರೆ ಎಲ್ಲ ಸಿಸ್ಟಮ್, ಫಸ್ಟ್ ಸಿಸ್ಟಮ್ ಬ್ರೈನ್ ಸ್ಟ್ರೋಕ್ ಇಸ್ ವೆರಿ ಕಾಮನ್. ಹಾರ್ಟ್ ಅಟ್ಯಾಕ್ ಬೇರೆಯವರಿಗೆ ಬರುವುದಿಲ್ವಾ? ಬೇರೆಯವರಿಗೆ ಬರುವುದಕ್ಕಿಂತ 10 ಗುಣ ಜಾಸ್ತಿ, 10 ಟೈಮ್ಸ್ ಜಾಸ್ತಿ.
0: ಯಾಕೆಂದ್ರೆ ನೀವು ನಶ್ಯ ಸೇದಿದ್ದು ಹೊರಗೆ ಹೋಗುದಿಲ್ಲ, ಸಿಗರೇಟ್ ಇದ್ದು ಹೋಗಿ ಹೊರ ಹೋಗ್ತದೆ, ಸ್ವಲ್ಪ ಆದ್ರೂ ಹೊರಗಡೆ ಬಿಡ್ತೀರಾ, ಜಗಿದದ್ದು ಹೊರಗಡೆ ಬಿಸಾಡ್ತೀರಾ ಹೊಟ್ಟೆಗೆ ತಕೊಳ್ಳದೆ, ಆದ್ರೆ ನಶ್ಯ ಎಲ್ಲಿ ಹೋಗ್ತದೆ? ಅದು
1: ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಮಿದುಳಿನ ಕಾಯಿಲೆಗಳು, ಮೆಮರಿ ಡ್ಲಾಪ್. ಸೊ ಎಲ್ಲ ಹ್ಯಾಬಿಟ್ಸ್,
0: ಬ್ರೈನ್ ಮೋಟರ್ ನ್ಯೂರಾನ್ ಸಮಸ್ಯೆ.
1: ಈ ಖಾಲಿ ನಶ್ಯ ಅಂತ ಹೇಳುದಿಲ್ಲ ನಾನು, ತಂಬಾಕುವಿನ ಎಲ್ಲಾ ಸಮಸ್ಯೆಗಳು, ತಂಬಾಕಿನಲ್ಲಿ ಎಲ್ಲಾ ತರದ ತಂಬಾಕುಗಳು ನಿಮ್ಮ ದೇಹದ ಎಲ್ಲಾ ಅಂಗಾಂಶಗಳ ಮೇಲೆ ಎಫೆಕ್ಟ್ ಆಗ್ತದೆ. ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲ್ ಅಂತ ಹೇಳಿದ್ರೆ, ಖಾಲಿ ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ರಿಸ್ಕ್ ಅಲ್ಲ, ಮೆಮರಿ ಪವರ್ 85-90 ಡ್ರಾಪ್ ಆಗುದು, 60 ಡ್ರಾಪ್ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆ? ಮಿದುಳಿನ ನ್ಯೂರಾನ್ಸ್ ನ ಮೇಲೆ ಎಫೆಕ್ಟ್ ಆಗುತ್ತೆ. ಮೆಮರಿ ಪವರ್, ನಿಮ್ಮ ಫಿಸಿಕಲ್ ಫಿಟ್ನೆಸ್, ನಿಮ್ಮ ವಾಕಿಂಗ್ ಕೆಪಾಸಿಟಿ, ಕಾಲಿನಲ್ಲಿ ಮಸಲ್ ಕ್ರ್ಯಾಂಪ್ಸ್, ಎಲ್ಲ ಮೇನ್ ಸೆಕ್ಷುವಲ್ ಡಿಸ್ಫಂಕ್ಷನ್. ಇವತ್ತು ಎಲ್ಲರೂ ಹೆದರುದು ಅದಕ್ಕೆ, ಸೆಕ್ಷುವಲ್ ಡಿಸ್ಫಂಕ್ಷನ್ ಸಣ್ಣ ಪ್ರಾಯಕ್ಕೆ ಬರ್ತದೆ. ಯಾಕೆಂದ್ರೆ ಸೆಕ್ಷುವಲ್ ಫಂಕ್ಷನ್ಗೆ ನಮಗೆ ಬ್ಲಡ್ ಸಪ್ಲೈ ಟು ದ ಪ್ರೈವೇಟ್ ಆರ್ಗನಿಸಮ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಬ್ಲಡ್ ಸಪ್ಲೈ ಇಲ್ಲದಿದ್ರೆ ಅದು ಸೆಕ್ಷುವಲ್ ಟೆಂಪರ್ ಬರುದೇ ಇಲ್ಲ ಅದಕ್ಕೆ. ಸೊ ನಮಗೆ ದೊಡ್ಡ ತೊಂದರೆ, ಪೇಷಂಟ್ಸ್ ಸೀರಿಯಸ್ ಆಗುದು, ಹಾರ್ಟ್ ಅಟ್ಯಾಕ್ ರಿಸ್ಕ್ ಅಲ್ಲ, ಟೆಂಪರ್ ಬೋತು ಡಾಕ್ಟರ್ ಎಂತ ಮಾಡುದು ಅಂತ ಹೇಳಿ. ಟೆಂಪರ್ ಹೇಗೆ ಬರ್ತದೆ ನಿಮಗೆ? ರಕ್ತ ಚಲಾವಣೆ ಅಲ್ಲಿಗೆ ಬರುವುದೇ
0: ಇಲ್ಲ.
1: ಸೊ ಸೆಕ್ಷುವಲ್ ಫಂಕ್ಷನ್ ನ ಮಕ್ಕಳಾಗದೇ ಇರುವಿಕೆ, ಈಗ ಮೊದಲೇ ಮದುವೆಯನ್ನು ಲೇಟ್ ಮಾಡ್ತಾರೆ, ಸೊ ವೀರ್ಯದ ಶಕ್ತಿ ಕಡಿಮೆ ಆಗ್ತದೆ, ಹೆಂಗಸರಲ್ಲಿ ಅಂಡಾಣುವಿನ ಶಕ್ತಿ ಕಡಿಮೆ ಆಗ್ತದೆ, ಸೊ ಫರ್ಟಿಲಿಟಿ ರೇಟ್ ಇಸ್ ವೆರಿ ಲೋ. ಸೊ ನೀವು ಯಾವುದೇ ಅಂಗಾಂಶ ತಕೊಳ್ಳಿ, ನಿಮ್ಮ ಕೆಪಾಸಿಟಿ ಡ್ರಾಪ್ ಆಗ್ತದೆ, ನಿಮ್ಮ ನಡೆಯುವ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಕೆಪಾಸಿಟಿ ಡ್ರಾಪ್ ಆಗ್ತದೆ, ನಿಮ್ಮ ಥಿಂಕಿಂಗ್ ಪವರ್ ಸ್ಪೀಡ್ ಕಡಿಮೆ. ಎಷ್ಟು ಜನ, ನನ್ನ ಮೈಂಡ್ ಶಾರ್ಪ್ ಇರ್ತದೆ, ಮೈಂಡ್ ಟೊಬ್ಯಾಕೋ ತಗೊಂಡು ಶಾರ್ಪ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮೈಂಡ್ ಟೊಬ್ಯಾಕೋ ತಗೊಂಡು ಬೇರೆಯವರಿಗೆ ಹೋಲಿಸಿದ್ರೆ ನಿಮ್ಮ ಮೈಂಡ್ ಇಸ್ ಸ್ಲೋವರ್. ನೀವು ಅದಕ್ಕೆ ಅಡಿಕ್ಟೆಡ್ ಆದ ಕಾರಣ ಅದು ಬಿಟ್ಟಾಗ ನಿಮ್ಮ ಮೈಂಡ್ ಓಡುದಿಲ್ಲ ಅಂತ ನಿಮಗೆ ತಾತ್ಕಾಲಿಕವಾಗಿ ಕಾಣ್ತದೆ. ತುಂಬಾ ಜನ ಹೇಳ್ತಾರೆ ಹಿಂಗೆ, ಮಂಡ ಬಲ್ಪುಜ್ಜಿ ಬೀಡಿ ಉಂತಾಂಡ ಉಂಜಿ ಬೀಡಿ ಬೋಳೆ ಬೋಡ ಅಂತ, ಅದೆಲ್ಲ ನಿಮಗೆ ತಾತ್ಕಾಲಿಕ. ನೀವು ಬಿಟ್ಟು ನೋಡಿ, ಒಂದು ವಾರ 10 ದಿನ ರಗಳೆ ಇರ್ತದೆ, 2 ವಾರ ಆದ ಮೇಲೆ ದೇಹ ಹೊಸ ಆರೋಗ್ಯಕ್ಕೆ ಹೊಂದಿಕೊಳ್ತದೆ, ನಿಮಗೆ ಯಾವ
0: ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ,
1: ಪುನಃ ಸೆಟ್ ಆಗ್ತದೆ, ಪುನಃ ಸೆಟ್ ಆಗ್ತದೆ. ಅದು ಬಿಟ್ಟು ನೀವು ನನ್ನ ಮಂಡೆ ಓಡಬೇಕಾದ್ರೆ ಸಿಗರೇಟ್ ಬೇಕೇ ಅಂತ ನೀವು ಗಾಡಿ ಓಡಿಸಿದ್ರೆ ಅದು ನೀವು ಅದಕ್ಕೆ ದಾಸ್ಯರಾಗ್ತೀರಿ. ನಿಮಗೆ ಗೊತ್ತೇ ಇರುವುದಿಲ್ಲ, 60 ವರ್ಷ ಆಗುವಾಗ ನಿಮ್ಮ ಎಲ್ಲ ಫ್ರೆಂಡ್ಸ್ ಶಾರ್ಪ್ ಇರ್ತಾರೆ, ನಿಮ್ಮ ಮೈಂಡ್ ಸ್ಲೋ ಆಗಿರುತ್ತೆ.
0: ಆಟೋಮ್ಯಾಟಿಕಲಿ ಸಿಗರೇಟ್ ಕಂಟ್ರೋಲ್ಸ್ ಯು, ಯು ಆರ್ ನಾಟ್ ಕಂಟ್ರೋಲಿಂಗ್ ಸಿಗರೇಟ್. ಸೊ ಆ ರೀತಿ ಆಗಬೇಕು. ಸೊ ಎನಿವೇಸ್, ತುಂಬಾ ವಿಷಯಗಳಿವೆ ಸ್ನೇಹಿತರೆ ಮಾತಾಡ್ಲಿಕ್ಕೆ. ಸೊ ಆಂಟಿ ಟೊಬ್ಯಾಕೋ ಡೇ ದಿನ ನಾವು ಮಾತಾಡ್ತಾ ಇದ್ದೇವೆ. ಸಮಸ್ಯೆಗಳ ಒಂದು ಆಗಾರ ಆಗಿದೆ, ಸಮಸ್ಯೆಗಳ ಒಂದು ಗೂಡಾಗಿದೆ ಈ ಒಂದು ಧೂಮ್ರಪಾನ. ಇವತ್ತು ನಾವು ಹೇಳೋದು ಏನು, ಟೊಬ್ಯಾಕೋ ಅಥವಾ ತಂಬಾಕು. ತಂಬಾಕು ಎಂಬಂತಹ ಈ ಒಂದು 3.5 ಅಕ್ಷರದ ಪದ ಹೇಗೆ ನಮ್ಮ ಜೀವನವನ್ನು 6 ಫೀಟಿನ ಗುಂಡಿಗ ಅಥವಾ ಒಂದು ಚಟ್ಟದ ಮೇಲೆ ಏರಿಸ್ತದೆ, ನಾವು ನೋಡಿರಬಹುದು, ಒಂದು ಸಿಗರೇಟ್ ಹೊತ್ತಿ ಹೊರಿಯುವಾಗ ಅದರ ಹೊಗೆ ಮಾತ್ರ ಬೀಳುತ್ತೆ. ಸೊ ನಮಗೆ ಅದೇ ಸಾಕು, ಒಂದು ಕಾಲ್ಪನಿಕವಾಗಿ ನಮ್ಮ ಒಂದು ದೇಹ ಒಂದು ಚಟ್ಟದ ಮೇಲೆ ಇರಿಸಿ ಬೆಂಕಿಗೆ ನಾವು ಬಲಿ ಕೊಡುವಂತ ಒಂದು ಚಿತ್ರಣವನ್ನು ನಾವು ಗಮನಿಸಬಹುದು. ಸೊ ಸ್ನೇಹಿತರೆ, ಖಾರವಾಗಿ ಮಾತಾಡ್ತಾ ಇದ್ದೇನೆ, ಸೊ ಬೇಸರ ಮಾಡಬೇಡಿ. ಆದರೂ ಕೂಡ ಈ ದಿನದ ಒಂದು ವಿಚಾರವಾಗಿ ಮಾತನಾಡುವಾಗ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಮನವರಿಕೆ ಆಗಬೇಕಾಗಿದೆ, ಅರಿವು ಮೂಡಬೇಕಾಗಿದೆ. ಸೊ ವೈದ್ಯರು ಇವತ್ತು ತುಂಬಾ ಆಳವಾಗಿ ಹೇಳ್ತಾ ಇದ್ದಾರೆ ಏನು ತಂಬಾಕುವಿನಿಂದ ಎಫೆಕ್ಟ್ ಇದೆ. ತಂಬಾಕು ಆಗದ್ರೆ ಕೆಲವರು ಹೇಳ್ಬಹುದು ತಂಬಾಕು ಸೇವನೆ ಇಲ್ಲದವರು ಕೂಡ ಅವರಿಗೆ ಕ್ಯಾನ್ಸರ್ ಬರಲಿಲ್ವಾ ಅಂತ. ಸೊ ಅದರಲ್ಲಿ ಬೇರೆ ಬೇರೆ ಕಾರಣಗಳಿರ್ಬೋದು. ತಂಬಾಕು ಸೇವನೆ ಇಲ್ಲದವರಿಗೂ ಹಾರ್ಟ್ ಅಟ್ಯಾಕ್ ಬಂದಿಲ್ವಾ ಅಂತ ನಿಮ್ಮಂತ ಪ್ರಶ್ನೆ ಬರಬಹುದು, ಯಾಕೆಂದ್ರೆ ನಾವು ವ್ಯತಿರಿಕ್ತವಾಗಿ ಚಿಂತನೆ ನಡೆಸುವವರು. ಆದರೆ ಸರ್ ಏನ್ ಹೇಳ್ತೀರಾ ಇಂಥ ಚಿಂತನೆ ಅವರಿಗೆ, ನಿಮ್ಮ ಒಂದು ಕಿವಿ ಮಾತೇನು? ಹ್ಯಾಬಿಟ್ ಇತ್ತಿದ್ದ ಹಾರ್ಟ್ ಅಟ್ಯಾಕ್ ತೀರ್ಪೋಯರ್.
1: ನಾವು ಇದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ, ಅಂಕಿಅಂಶಗಳು. ಅಂಕಿಅಂಶಗಳಲ್ಲಿ ಟೊಬ್ಯಾಕೋ ಈಸ್ ದ ಕಾಮನೆಸ್ಟ್ ಕಾಸ್. ಈಗ ತಂಬಾಕು ಕ್ಯಾನ್ಸರ್, ಈಗ 100 ಜನ ಕ್ಯಾನ್ಸರ್ ಅನ್ನು ಪರಿಗಣಿಸಿದ್ರೆ ನಿಮಗೆ ಒಂದು 3 ಜನ ಕ್ಯಾನ್ಸರ್ ನೋಡಿ ಸಿಗ್ಬೋದು. ಏನು ಅಭ್ಯಾಸ ಇಲ್ಲದವರು, ಹ್ಯಾಬಿಟ್ಸ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ತಂಬಾಕು ಇಲ್ಲ, ಡ್ರಿಂಕ್ಸ್ ಇಲ್ಲ, ಏನು ಹ್ಯಾಬಿಟ್ಸ್ ಇಲ್ಲ.
0: ಅದರಲ್ಲಿ ಇಬ್ಬರಿಗೆ ಒಂದು ಪ್ಯಾಸಿವ್ ಆಗಿ ಇರಬಹುದು,
1: ಇಬ್ಬರಿಗೆ ಪ್ಯಾಸಿವ್ ಸ್ಮೋಕಿಂಗ್. ಸೊ ನಿಮಗೆ 100 ಇವತ್ತಿನ ಕ್ಯಾನ್ಸರ್ಗಳಲ್ಲಿ ಎಲ್ಲ ಕ್ಯಾನ್ಸರ್ ಒಂದು ಎಷ್ಟು ಹೈ ಅಂತ ಹೇಳಿದ್ರೆ ಲಂಗ್, ಈ ಲಂಗ್ ಕ್ಯಾನ್ಸರಿಗೂ ಸಿಗರೇಟಿಗೂ ಕನೆಕ್ಷನ್ ಮಾಡಲಿಕ್ಕೆ ವಿಜ್ಞಾನ ಅಷ್ಟು ಕಷ್ಟಪಟ್ಟಿದೆ ಅಂತ ಹೇಳಿದ್ರೆ ಆ ಟೊಬ್ಯಾಕೋ ಲಾಬಿ ಅವರು ಯಾವುದೇ ಕಾರಣಕ್ಕೂ ಒಪ್ಲಿಕ್ಕೆ ರೆಡಿ ಇರಲಿಲ್ಲ. ಇದು ಜಸ್ಟ್ 30 ಹಿಂದೆ ಟೊಬ್ಯಾಕ್ ಸಿಗರೇಟಿಗೂ ಹಾರ್ಟ್ಗೆ ಎಲ್ಲರೇ ಗೊತ್ತಿತ್ತು, ಆದರೆ ಅದನ್ನು ಹೊರಗೆ ತರಲಿಕ್ಕೆ ಬಿಡಲೇ ಇಲ್ಲ.
0: ಬಿಕಾಸ್ ಉದ್ಯಮ ಇಂಪಾರ್ಟೆಂಟ್,
1: ಉದ್ಯಮ ಇಂಪಾರ್ಟೆಂಟ್. ಕಡೆಗೆ ಒಂದು ದೊಡ್ಡ ಸ್ಟಡಿ ಮಾಡಿ ಒಂದು ಒಂದು ಲಿಟ್ರೇಚರಲ್ಲಿ ಅವರಿಗೆ 100 ಜನ ಕ್ಯಾನ್ಸರ್ ನೋಡುವಾಗ ಹಿಂತಿರುಗಿ ನೋಡುವಾಗ 97 ಜನರಿಗೆ ಸ್ಮೋಕಿಂಗ್ ಇದೆ. ಆ ಸ್ಟಡಿಯನ್ನು ಒತ್ತಿ ಹಿಡಿದು ಮತ್ತೆ ಬೈ ಫೋರ್ಸ್ ಗೌರ್ಮೆಂಟಿಗೆ ಒತ್ತಡ ತಂದು ಗೌರ್ಮೆಂಟ್ ಒಪ್ಪಿಕೊಂಡಿತ್ತು ಹಾ ಟೊಬ್ಯಾಕೋದಿಂದ. ಯಾಕಂದ್ರೆ ಟೊಬ್ಯಾಕೋ ಲಾಬಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂತ ಹೇಳಿದ್ರೆ, ಹೇ ಇದೆಲ್ಲ ಸುಮ್ಮನೆ ಕ್ಯಾನ್ಸರ್ ಯಾರಿಗೂ ಬರುತ್ತೆ ಅದು ಇದಂತ ಹೇಳಿ ಇದನ್ನು ಚಾಪೆಯಡಿ ಹಾಕಿ 10 ಅವರು ಈ ಸ್ಟಡಿಯನ್ನು ಹೊರಗೆ ತರಲಿಕ್ಕೆ ಬಿಡಲಿಲ್ಲ. ಈಗ ಎಲ್ಲರಿಗೂ ಗೊತ್ತುಂಟು 100 ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಯಾರಿಗೂ ಬರ್ಬೋದು, ಆದರೆ ಸಿಗರೇಟ್ ಎಳೆಯುವವರಲ್ಲಿ ಮದ್ಯಪಾನದವರಲ್ಲಿ ಈ ರಿಸ್ಕ್ ಸಿಕ್ಕಾಬಟ್ಟೆ ಜಾಸ್ತಿ. ಸಣ್ಣ ಪ್ರಾಯದಲ್ಲಿ 21 ಬಂತು, 21 ಸಿಗರೇಟ್ ಎಳೆಯಲಿಕ್ಕೆ ನೀವು 14 ಶುರು ಮಾಡಿದರೆ 21 ಬರುತ್ತೆ ಹಾರ್ಟ್ ಅಟ್ಯಾಕ್. ಸೊ
0: ಅಥವಾ ಅವರ ಜೊತೆಯಲ್ಲಿ ಇದ್ರೆ,
1: ಅವರ ಫ್ರೆಂಡ್ಸ್ ಆಗಿ ನೀವು ಅವರೊಟ್ಟಿಗೆ, ನನಗೆ ನಾನು ಹೇಳಿದ್ದಿಲ್ಲ, ಅವರು ಕ್ಲೋಸ್ ಫ್ರೆಂಡ್ ಅವನು ಸಿಗರೇಟ್ ಎಳೆಯುವಾಗ ನಾನು ಅಲ್ಲಿ ಕೂತ್ಕೊಳ್ಳೋದು ಎಲ್ಲಿ ಹೋಗುದು ಅಂತ ಕೇಳಿದ್ರೆ, ಎಲ್ಲಿ ಹೋಗುದಲ್ಲ ನೀವು ಅವನಿಗೆ ಸಿಗರೇಟ್ ಬಿಡಿಸಿ, ಎಲ್ಲಿ ಹೋಗುದು ಬೇಡ ಅವನೊಟ್ಟಿಗೆ ಕೂತ್ಕೊಳ್ಳಿ, ಅವನಿಗೆ ಬಿಡಿಸ್ತೇನೆ
0: ದೂರ ಹೋಗಿ,
1: ಎಲ್ಲ ನೀವು ಬಿಟ್ಟು ಹೋಗ್ಬೇಕು ಅವನನ್ನು. ಇಲ್ಲ ಅವನೊಟ್ಟಿಗೆ ಸಿಗರೇಟ್, ಅವನು ಬೆಡ್ರೂಮ್ ಅಲ್ಲಿ ನಿಮ್ಮ ಯಜಮಾನರು ಸಿಗರೇಟ್ ಎಳಿತಾ ಇದ್ರೆ ಅವರಿಗೆ ನೀವು ಕಡತುಂಡವಾಗಿ ಹೇಳಬೇಕು ಇಲ್ಲಿ ಎಳಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಯಾಕಂದ್ರೆ 2 ಜೀವ ಅಲ್ಲ 3 ಜೀವನ ತೆಗೀತಾರಲ್ಲಿ, ಒಂದು ಮಗು ಮಲಗಿದೆ, ಹೆಂಡತಿ ಮಲಗಿದೆ, ಇವರು ಇಲ್ಲಿ ಬಂದು ಸಿಗರೇಟ್ ಎಳಿತಾರೆ.
0: ಸ್ಲೋ ಪಾಯ್ಸನ್.
1: ಸೊ ಇದನ್ನು 100 ಅವಾಯ್ಡ್ ಮಾಡಬೇಕು. ಸೊ ಅವರು ಬಿಡ ಇದ್ರೆ ನೀವು ಅಲ್ಲಿ ನಾವು ಹೊರಗೆ ಕೂತ್ಕೊಳ್ತೇವೆ ಅಂತೇಳಿ ನೀವು ಹೊರಗೆ ಕೂತ್ಕೊಳ್ಬೇಕು. ಸೊ ಅದನ್ನು ಒತ್ತಡವನ್ನು ತೀವ್ರವಾಗಿ ತರಬೇಕು. ಅದು ಒಂಚೂರು ಫ್ಯಾನ್ ಹಾಕೋದು, ಕಿಟಕಿ ಓಪನ್ ಮಾಡೋದು, ಎಲ್ಲ ಸ್ಟ್ರಿಕ್ಟ್ ಆಗಿರಬೇಕು. ಸ್ಟ್ರಿಕ್ಟ್ ಆಗಿದ್ರೆ ಆಟೋಮ್ಯಾಟಿಕಲಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್, ಈಗ ನಿಮ್ಮ ಫ್ರೆಂಡ್ಸ್ ಸಿಗರೇಟ್ ಹೇಳಿದ್ರೆ ಇಲ್ಲ ನೀನು ಸಿಗರೇಟ್ ಹೇಳಲಿಕ್ಕೆ ಇಲ್ಲ ಅಂತ ಹೇಳಬೇಕು. ಅವನನ್ನು ನೀವು ಬಿಟ್ಟು ಹೋಗ್ಬೇಕು ಅಂತ ಹೇಳುದಿಲ್ಲ, ನಾನು ಫಸ್ಟ್ ಹೇಳಿ ಸಿಗರೇಟ್ ಸ್ಟಾಪ್ ಮಾಡು ಅಂತ ಹೇಳಿ. ಸೊ ಒಂದು ಸಿಗರೇಟ್ ಮಿಸ್ ಆದರೆ ಅಟ್ಲೀಸ್ಟ್ ಆ ದಿನದ 5-4 ಬಂತಲ್ಲ. ಸೊ ಅಟ್ಲೀಸ್ಟ್ ಒಂದೊಂದು ಸಿಗರೇಟ್ ಅನ್ನು ಕಡಿಮೆ ಮಾಡಿ. ನಿಲ್ಲಿಸ್ಲಿಕ್ಕೆ ತುಂಬಾ ಜನ ಕೇಳ್ತಾರೆ ಹೇಗೆ ನಿಲ್ಲಿಸುದು ಅಂತೇಳಿ. ಸಿಗರೇಟ್ ಅನ್ನು ತುಂಬಾ ನಂಬರ್ಸ್ ಎಳೆಯುವವರಿಗೆ ಅಂತ ಹೇಳಿದ್ರೆ, 20 ಮೇಲೆ ಎಳೆಯುವವರಿಗೆ ಸಡನ್ ನಿಲ್ಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ದೇರ್ ಇಸ್ ಎ ಫಿಸಿಕಲ್ ವಿಡ್ರಾವಲ್ ಅಂತ ಬರ್ತದೆ ಕೆಲವರಿಗೆ ಸ್ವಲ್ಪ. ತಂಬಾಕುವಿಗೆ ಸೀರಿಯಸ್ ವಿಡ್ರಾವಲ್ ಇಫೆಕ್ಟ್ ಇಲ್ಲ ಅಂತ ಹೇಳಿದ್ರೆ, ಆಲ್ಕೋಹಾಲ್ ನಿಲ್ಲಿಸಿದಾಗೆ ಆಲ್ಕೋಹಾಲ್ ಅನ್ನು ಹೆವಿ ಡ್ರಿಂಕರ್ಸ್ ಅಂದ್ರೆ ಬೆಳಿಗ್ಗೆ 10 ಕುಡಿತಾರೆ, ಮಧ್ಯಾಹ್ನ ಕುಡಿತಾರೆ, ರಾತ್ರಿ ಕುಡಿತಾರೆ ಅಂತವ್ರು ಸಡನ್ ಆಲ್ಕೋಹಾಲ್ ಸ್ಟಾಪ್ ಮಾಡಿಬಿಟ್ರೆ ಕೆಲವೊಮ್ಮೆ ಫಿಟ್ಸ್ ಬರುವ ಸಾಧ್ಯತೆ ಇರ್ತದೆ, ಕೆಲವೊಮ್ಮೆ ತೊಂದರೆಗಳು ಬರ್ತದೆ. ಆದರೆ ತಂಬಾಕುವಲ್ಲಿ ಆ ರೀತಿ ಫಿಸಿಕಲ್ ಡಿಪೆಂಡೆನ್ಸ್ ಇಲ್ಲ. ಫಿಸಿಕಲ್ ಡಿಪೆಂಡೆನ್ಸ್ ಅಂತ ಹೇಳಿದ್ರೆ ನೀವು ನಿಲ್ಲಿಸಿದಾಗ ನಿಮಗೆ ನಾಳೆ ಸ್ಟ್ರೋಕ್ ಬರ್ತದೆ, ನಿಲ್ಲಿಸಿದ ನಂತರ ಹಾರ್ಟ್ ಅಟ್ಯಾಕ್ ಆಯಿತು ಅಂಥದ್ದು ಯಾವ ತೊಂದರೆಗಳು ಇಲ್ಲ. ನಿಲ್ಲಿಸಲಿಕ್ಕೆ ತೀವ್ರವಾಗಿ ಕಷ್ಟ ಆದರೆ ವೆನ್ಲಾಕ್ನಲ್ಲಿ ನಮ್ಮಲ್ಲಿ ನಿಕೋಟಿನ್ ಬಿಡಿಸ್ಲಿಕ್ಕೆ ಅಂತ ಒಂದು ರೂಮೇ ಇದೆ ನಮ್ಮ ಹತ್ರ, ಒಂದು ಸೆಂಟ್ರೇ ಇದೆ, ಒಂದು ಡಾಕ್ಟ್ರೇ ಇದ್ದಾರೆ ಅಲ್ಲಿ. ಇಸ್ ಎ ನಾಟ್ ಎ ಡಾಕ್ಟರ್, ಇಸ್ ಎ ಟ್ರೈನ್ಡ್ ಪರ್ಸನ್. ಅವರು ನಿಮಗೆ ನಿಕೋಟಿನ್ ಪ್ಯಾಚಸ್ ಕೊಡ್ತಾರೆ. ಫಸ್ಟಿನ ದಿನ ನಿಮಗೆ 6 ಪ್ಯಾಚ್ ಹಾಕೊಳ್ಳಿ ಕೇಳ್ತಾರೆ, 5 ದಿನ ಆದಮೇಲೆ 5 ಪ್ಯಾಚ್ ಹಾಕೊಳ್ಳಿ ಕೇಳ್ತಾರೆ. ಅದು ಇದು ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಚೆಯಿಂದ ನಿಕೋಟಿನ್ ಪ್ಯಾಚ್ ಹಾಕೊಳ್ಳೋದು ಚರ್ಮಕ್ಕೆ, ಈಚೆಯಿಂದ ಸಿಗರೇಟ್ ಕಳ್ಳಿದ್ರೆ ಅಲ್ಲಿಗೆ ಹೋರಾಟ ಮುಗಿಯಿತು. ಸೊ ಬಿಡ್ಲಿಕ್ಕೆ ತುಂಬ ಕಷ್ಟ ಆದಾಗ ನಾವು ನಿಕೋಟಿನ್ ಪ್ಯಾಚಸ್, ನಿಕೋಟಿನ್ ಚೂಯಿಂಗ್ ಗಮ್ಸ್ ಇದೆರಡನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ಇದೆರಡು ಅದರಿಂದ ಹೊರಗೆ ಬರಲಿಕ್ಕೆ ಒಂದು ತಾತ್ಕಾಲಿಕ ದಾರಿ. ಇದು ನಿಮಗೆ ಅದರ ಬದಲಿಗೆ ಇದಲ್ಲ, ಇದು ಅದರಿಂದ ಹೊರಗೆ ಬರಲಿಕ್ಕೆ ನಿಕೋಟಿನ್ ಪ್ಯಾಚಸ್, ನಿಕೋಟಿನ್ ಚೂಯಿಂಗ್ ಗಮ್ ಅನ್ನು ನಾವು ಕ್ಲಿಯರ್ ಆಗಿ ಬರಿತೇವೆ. 7 ದಿನಗಳು 5, ಮತ್ತೆ 7 ದಿನಗಳು 4, 3, 2, 1, 0.
0: ಲೈಕ್ ಟ್ಯಾಬ್ಲೆಟ್ಸ್,
1: ಟ್ಯಾಬ್ಲೆಟ್ಸ್ ತರ ಅದನ್ನು ನಿಲ್ಲಿಸಿ ಟಕ್ ಟಕ್ ಟಕ್ ಕಳೆ ಮಾಡಿ ಸ್ಟಾಪ್ ಮಾಡಬೇಕು. ಮಾಡಿದರೆ ನಿಮಗೆ ಹೊರಗೆ ಬರಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ, ಅಂದರೆ ತೀವ್ರವಾಗಿ ಹೆವಿ. ಮತ್ತೆ 3-4-5 ಸಿಗರೇಟ್ ಅಲ್ಲಿ ಇರುವವರು ಕಡಿಮೆ ಮಾಡ್ಲಿಕ್ಕೆ ಏನಿಲ್ಲ, ಕಮ್ಮಿ ಮಲ್ತು ಕಮ್ಮಿ ಮಲ್ತು ತುಂಬುತ್ತವೆ. ಕಮ್ಮಿ ಮಾಡಿ ನಿಲ್ಲಿಸ್ಲಿಕ್ಕೆ ಏನೂ ಇಲ್ಲ, ಅಲ್ಲಿಯೇ ತಕ್ಕಂತ ನಿಲ್ಲಿಸ್ಬೇಕು, ನಿಲ್ಲಿಸ್ಬೇಕು. ಆಗ್ತದೆ, ತುಂಬ ಜನ ಹೇಳ್ತಾರೆ ನಂಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ದೊಡ್ಡ ಹಾರ್ಟ್ ಅಟ್ಯಾಕ್ ನಮ್ಮ ಐಸಿಯುಗೆ ಬರ್ತಾರೆ, ಸಿಗರೇಟ್ ನಿಂತೋಗ್ತದಲ್ಲ. ನಾವೇನು ನಿಕೋಟಿನ್ ಪ್ಯಾಚು ಕೊಡೋದಿಲ್ಲ ಅವರಿಗೆ, ನಾವು ನಿಕೋಟಿನ್ ಚೂಯಿಂಗಮ್ ಕೂಡ ಕೊಡೋದಿಲ್ಲ. ಐಸಿಯಲ್ಲಿ ನಮಗೆ ಹಾರ್ಟ್ ನಿಲ್ತದೆ ಅಂತ ಹೆದರಿಕೆ ಇರುವಾಗ ಇದೆಲ್ಲ ಗಲಾಟೆಗೆ ನಮಗೆ ತಲೆ ಓಡುವುದಿಲ್ಲ, ಸಿಗರೇಟ್ ನಿಂತು ಹೋಗ್ತದೆ ರಾತ್ರಿ ಬೆಳಿಗ್ಗೆ ಒಳಗೆ. ಹೆಚ್ಚಿನವರು ಪುನಃ 80% ಅವರು ರೀಸ್ಟಾರ್ಟ್ ಮಾಡೋದಿಲ್ಲ.
0: ಕೆಲವರು ಬದುಕು ಈ ರೀತಿ ಇದೆ ಸರ್, ಅಂದ್ರೆ ಹಲವು ಧರ್ಮಗಳಲ್ಲಿ ಹಲವು ರೀತಿಯ ಒಂದು ವ್ರತಗಳಿರ್ತವೆ. ಈಗ ವಿಶೇಷವಾಗಿ ಹೇಳೋದ್ರೆ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಹೇಳೋದಾದ್ರೆ 40 ದಿನದ ಲೆಂಟ್ ಅಂತ ಹೇಳ್ತಾರೆ. ಸೊ ಕೆಲವರು ಅಯ್ಯಪ್ಪ ಮಾಲೆ ಹಾಕುವ ಸಂದರ್ಭ ಅಥವಾ ನಮ್ಮ ರಂಜಾನ್ ತಿಂಗಳು ಉಪವಾಸ ಇರ್ತದೆ, ಆ ಸಂದರ್ಭದಲ್ಲಿ ಬಿಡುವವರಿದ್ದಾರೆ. ಸೊ ಅಲ್ಲಿ 40-20-30 ಈ ದಿನ ಅಷ್ಟೊಂದು ದಿನ ವ್ರತದಲ್ಲಿ ಇರುವಾಗ ಕಂಟ್ರೋಲ್ ಮಾಡಿ ಏನನ್ನು ಮುಟ್ಟದವರು ಮತ್ತೆ ಅದಕ್ಕೆ ಹೇಗೆ ದಾಸರಾಗ್ತಾರೆ ಸರ್?
1: ಅದು ಸೋಷಿಯಲ್ ಪ್ರೆಷರ್ ಅಂತ ಹೇಳಿದ್ರೆ ಅವರು ಬಿಡ್ತಾ ಇರುವುದು ಖಾಲಿ, ದಟ್ ಇಸ್ ವಾಟ್ ಐ ಟೋಲ್ಡ್. ಬಿಡ್ಲಿಕ್ಕೆ ಸಾಧ್ಯ ಇದೆ, ನಿಮಗೆ ಯಾವ್ದ್ರ ಮೇಲೆ ನಂಬಿಕೆ ಇದೆ? ಈಗ ನನ್ನ ಕ್ಲೋಸ್ ಪೇಷಂಟ್ ಇದ್ರು, ಬಿಡ್ಲಿಕ್ಕೆ ಆಗುದಿಲ್ಲ ಅಂತಿದ್ರು. ಅವರು ದೇವರದ್ದು ಭಾರಿ ದೊಡ್ಡ ಭಕ್ತ. ಅವರು ಇಲ್ಲಿ ಹೋಗಿದ್ರು, ಎಲ್ಲಿಗೆ? ನಮ್ಮ ಕಾಶಿಗೆ. ಕಾಶಿ ವಿಶ್ವನಾಥ ಮಂದಿರಕ್ಕೆ ಹೋದಾಗ ನಾನು ಹೇಳಿದೆ, ಗಂಗೆಯಲ್ಲಿ ನೀವು ಹರಿದು ಬಿಡಿ, ನಿಮಗೆ ಪುನಃ. ಸೊ 34 ವರ್ಷ ಅವರಿಗೆ ತಂಬಾಕು ಆಗಿದ್ದು ಬಿಡ್ಲಿಕ್ಕೆ ಆಗಿದ್ದು, ಗಂಗೆಯಲ್ಲಿ ಹರಿದು ಬಿಟ್ಟ ನಂತರ ಮುಟ್ಲಿಕ್ಕಿಲ್ಲ ಅದು. ಸೊ ನಿಮಗೆ ಯಾವುದರ ಮೇಲೆ ಒಲವಿದೆ? ನೀವು ಕ್ರೈಸ್ತ ಧರ್ಮದಲ್ಲಿ ಲೆಂಟ್ ಇರ್ಬೋದು, ಲೆಂಟ್ ಅಲ್ಲಿ ಏನಾಗ್ತದೆ? ತಾತ್ಕಾಲಿಕ ಲೆಂಟ್. ಅಯ್ಯಪ್ಪ ಮಾಲೆ ಹಾಕಿದ್ರೆ 3 ವಾರ ಆದ್ಮೇಲೆ ನೀವು ಅಯ್ಯಪ್ಪಕ್ಕೆ ಹೋಗಿ ಬಂದ್ರೆ, ಎಲ್ಲಿಗೆ ಶಬರಿಮಲೆಗೆ ಹೋಗಿ ಬಂದ್ರೆ ಬಂದ ಕೂಡಲೇ ಮಾಲೆ ತೆಗಿತೀರಿ. ಸೊ ಯಾವುದು ರಂಜಾನ್ ಕೂಡ 1 ಮಂತ್ ಆದ ಕೂಡ ರಂಜಾನ್ ಮುಗೀತದೆ, ಈದ್ ಬರ್ತದೆ. ಸೊ ಅದೆಲ್ಲ ತಾತ್ಕಾಲಿಕ. ಬಟ್ ಅದನ್ನೇ ಒಂದು ಸ್ಟೆಪ್ ಮುಂದೆ ಹೋಗಿ ನೋಡಿದ್ರೆ, ನಿಮಗೆ ಅದರ ಮೇಲೆ ನಂಬಿಕೆ ತೀವ್ರವಾಗಿದ್ರೆ ಅದರ ಮುಖಾಂತರ ಬಿಡಬಹುದು. ನೀವು,
0: ನಾನೊಬ್ಬನಿಗೆ ಹೇಳಿದ್ದೆ, ನೀನು 40 ಡೇಸ್ ಲೆಂಟ್ ಆಚರಣೆ ಮಾಡೋದಕ್ಕಿಂತ ವರ್ಷದ ಒಂದಿನ ಮಾತ್ರ ನಿನಗೆ ಎಲ್ಲ ಹಬ್ಬಗಳಂತ ಭಾವನೆ ಮಾಡಿ ಕ್ರಿಸ್ಮಸ್ ದಿನದಂದೆ ಆ ದಿನ ಏನಾದ್ರೂ ಮಾಡು ನೀನು, ಉಳಿದ ಎಲ್ಲ ದಿನಗಳು 64 ದಿನ ನಿನಗೆ
1: ಲೆಂಟ್
0: ಅಂತ ಭಾವಿಸು ಅಂತ. ಸೊ ಹಾಗ ಕೆಲವು
1: ಪ್ರಯತ್ನಗಳು ಮಾಡ್ಬೇಕು.
0: ಓಕೆ.
1: ಸೊ ನನ್ನ ಡಿಸ್ಟೆಂಟ್ ನನಗೆ ಗೊತ್ತಿದ್ದವರು ಈಗ ತಂಬಾಕು ಬಿಟ್ಟು 10-11 ವರ್ಷ ಆಯ್ತು. ಎಷ್ಟೋ ಸಲ ಬಿಟ್ಟಿದ್ರು ನಾವು ವೆನ್ ಲಾಕಲ್ಲಿ, ಅವರನ್ನು ನಾವು ಡಾಕ್ಟರ್ ಹತ್ರ ಕಳಿಸಿದೆವು, ರಿಹ್ಯಾಬ್ ಮಾಡಿದೆವು, ಎಂತ ಮಾಡಿದ್ರು ಬಿಡ್ಲಿಕ್ಕೆ ಆಗ್ಲಿಲ್ಲ. ಮನಸ್ಸು, ಮನುಷ್ಯನ ಮನಸ್ಸು ಯಾವುದಕ್ಕೆ ಪ್ರೀತಿ ಉಂಟು, ಯಾವುದಕ್ಕೆ ಹೆದರುತ್ತದೆ. ಈಗ ಗಂಗೆಯಲ್ಲಿ ಬಿಟ್ಟು ಬಂದ ನಂತರ ಅವರು ತಂಬಾಕು ಮುಟ್ಟಿದ್ದೇ ಇಲ್ಲ ಯಾವ ಕಾರಣಕ್ಕೂ. ಸೊ ನಿಮಗೆ ಯಾವುದರಲ್ಲಿ ನಂಬಿಕೆ ಉಂಟು ಅದನ್ನು ಹೆಲ್ಪ್ ತಗೊಳ್ಳಿ. ನಿಮ್ಮ ಫ್ರೆಂಡ್ ನಿಮ್ಮೊಟ್ಟಿಗಿದ್ರೆ ನಿಮಗೆ ಖುಷಿ ಆಗ್ತದ, ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡಿ. ಬಿಡುವಾಗ ನೀವು ಎಲ್ಲರಿಗೂ ಹೇಳಬೇಕು, ನಾನು ಇವತ್ತಿಂದ ತಂಬಾಕು ಬಿಟ್ಟೆ ಅಂತ ಹೇಳಿ. ಹೆಂಡತಿ, ಮಗು, ನಿಮ್ಮ ಕ್ಲೋಸ್ ಫ್ರೆಂಡ್, ನಿಮ್ಮ ಇನ್ನರ್ ಸರ್ಕಲ್ಗೆ ಬಾಯಿ ಬಿಟ್ಟು ಹೇಳಬೇಕು, ನಾನು ತಂಬಾಕು ಪೂರ್ತಿಯಾಗಿ ನಿಲ್ಲಿಸಿದ್ದೇನೆ ಅಂತೇಳಿ. ವಾಟ್ ಇಸ್ ದ ಅಡ್ವಾಂಟೇಜ್? ಎಲ್ಲರೂ ನಿಮ್ಮ ಸಪೋರ್ಟಿಗೆ ಬರ್ತಾರೆ. ನೀವು ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಾಳೆ ಬೆಳಿಗ್ಗೆಯಿಂದ ಬಿಡುದು ಅಂತ ಹೇಳಿದ್ರೆ, ನಾಳೆ ಬೆಳಿಗ್ಗೆಯಿಂದ ಬಿಡುವುದಾದ್ರೆ ಇವತ್ತೆಲ್ಲರೂ ಡಿಕ್ಲೇರ್ ಮಾಡ್ಬೇಕು,
0: ನಾಳೆ ಬರುವುದಿಲ್ಲ.
1: ನೀವು ಮನಸ್ಸಲ್ಲಿ ಇಟ್ಕೊಂಡು ಬರುವುದಿಲ್ಲ, ನೀವು ಡಿಕ್ಲೇರ್ ಮಾಡಿದ್ರೆ ಎಲ್ಲರೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವು ನಾಳೆ, ನನಗೆ ಕಷ್ಟ ಆಗ್ತಾ ಉಂಟು ತಂಬಾಕು ಬಿಡ್ಲಿಕ್ಕೆ, ನಾನು ನಾಳೆಯಿಂದ ಫೈನಲ್ ಮಾಡಿದ್ದೇನೆ, ನಾಳೆ ಬೆಳಿಗ್ಗೆಯಿಂದ ನಾನು ತಂಬಾಕು ನಿಲ್ಲಿಸ್ತೇನಂತ ಯಾರಿಗೆ ಹೇಳಬೇಕು? ಎಲ್ಲ ಇನ್ನರ್ ಸರ್ಕಲ್ಗೆ ಹೇಳಬೇಕು, ಎಲ್ಲ ಸರೌಂಡಿಂಗ್ ಸರ್ಕಲ್ಗೆ ಹೇಳಬೇಕು. ಅದು ಅಡ್ವಾಂಟೇಜ್ ಏನು ಕೊಡ್ತದೆ? ಎಲ್ಲರೂ ನಿಮ್ಮೊಟ್ಟಿಗೆ ನಿಂತು
0: ಸಪೋರ್ಟ್ ಮಾಡ್ತಾರೆ. ಓಕೆ. ಸೊ ಸ್ನೇಹಿತರೆ, ನೀವು ಕೂಡ ನಿಮ್ಮಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಕೇಳಬಹುದು ವರ್ಲ್ಡ್ ಆಂಟಿ ಟೊಬ್ಯಾಕೋ ದಿನ. ಸೊ ನಾವು ಮಾತಾಡ್ತಾ ಇದ್ದೇವೆ ಗಂಭೀರವಾದ ಸಮಸ್ಯೆ ಕುರಿತು. ಸೊ ತಂಬಾಕು ಹೇಗೆ ಒಂದು ಜಗತ್ತನ್ನೇ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟಿದೆ, ಅಥವಾ ನಾನು ಹೇಳ್ತೇನೆ ತಂಬಾಕಿನಿಂದ ಆದಾಯ ಎಲ್ಲ ದೇಶಗಳಿಗಿದೆ. ಸೊ ಅದೇ ಅದರ ಒಂದು ಬಂಡವಾಳ. ಸೊ ಆ ಆದಾಯದಿಂದ ಬದುಕು ನಶ್ವರವಾಗ್ತಾ ಇದೆ. ಸೊ ನಾವು ನೋಡಿರಬಹುದು ನಮ್ಮ ಹಿರಿಯ ಮುತ್ತಜ್ಜರು ಎಲ್ಲ ತುಂಬಾ ವರ್ಷ ಕಾಲ ಬದುಕ್ತಾ ಇದ್ರು. ಹೌದು, ಅವ್ರು ತಂಬಾಕು ಜಗಿತಾ ಇದ್ರು, ಅವರ ಆರೋಗ್ಯ ಶೈಲಿ ಕೂಡ ಬೇರೆನೇ ಇತ್ತು. ಸೊ ಅವರು ಆದರೆ ಸಿಗರೇಟ್ಗೆ ಅವರು ತಮ್ಮನ್ನು ತಾವು ದಾಸರಾಗಿಸಿರಲಿಲ್ಲ. ಅಥವಾ ಇಂಥ ಆಧುನಿಕ ಒಂದು ತಂಬಾಕು ಕೇವಲ ಆಗ ಹೊಗೆಸೊಪ್ಪು ಮಾತ್ರ ಅವರದೊಂದು ಒಂದು ಪ್ರಾಧಾನ್ಯತೆ ಆಗಿತ್ತು. ಸೊ ಈಗ ಅದರ ಜೊತೆಗೆ ಆಡ್ ಆದಂತಹ ಕೆಮಿಕಲ್ಸ್ಗಳು ಬದುಕನ್ನೇ ನಶ್ವರವಾಗಿಸಿದೆ, ಬದುಕನ್ನೇ ಒಂದು ತಾತ್ಕಾಲಿಕವಾಗಿಸಿದೆ ಎನ್ಬಹುದು. ಸೊ ಹೀಗಿರುವಾಗ ನಿಮ್ಮ ಪ್ರಶ್ನೆಗಳನ್ನು ಕೇಳಿ 6364204949 ಸಂಖ್ಯೆಗೆ ಒಂದು ಚಿಕ್ಕದಾದ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸರ, ಇದು ಹಲೋ ವಿನ್ಲಾಕ್ ಕಾರ್ಯಕ್ರಮ.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 10:39. ಡಾಕ್ಟರ್ ಮುರಳೀಧರ್ ಅಡಿಯಾಳ್ ನಮ್ಮ ಜೊತೆಗಿದ್ದಾರೆ. ಸೊ ಅವರು ಮಾತಾಡ್ತಾ ಇದ್ದಾರೆ ಹಲವಾರು ವಿಚಾರದ ಕುರಿತು. ಸೊ ನಾವು ನೋಡಿರಬಹುದು ವರ್ಲ್ಡ್ ಆಂಟಿ ಟೊಬ್ಯಾಕೋ ಡೇ ಅಥವಾ ವಿಶ್ವ ತಂಬಾಕು ವಿರೋಧಿ ದಿನದಂದು ಇವತ್ತು ಮಾತನಾಡುವಾಗ ತುಂಬಾ ವಿಚಾರಗಳನ್ನು ಈಗಾಗಲೇ ಚರ್ಚಿಸಿದ್ವಿ. ತಂಬಾಕಿನ ಒಂದು ಅಪಾಯಗಳು ಅಥವಾ ತಂಬಾಕಿನಿಂದ ಆಗುವಂತಹ ಅನಾಹುತಗಳು ಅಥವಾ ಮಾರಣಾಂತಿಕ ಕಾಯಿಲೆಗಳು ಈ ಬಗ್ಗೆ ಎಲ್ಲ ನಾವು ನೋಡಿದ್ದೇವೆ. ಎಷ್ಟೋ ಜನ ತಂಬಾಕಿನ ದಾಸರಾಗಿ ತಮ್ಮ ಒಂದು ಸರ್ವಸ್ವವನ್ನು ಕಳೆದುಕೊಂಡಂತಹ ನಪುಂಸಕತೆ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಸರ್, ಈಗ ಶಾಲಾ ಕಾಲೇಜುಗಳ 100 ಮೀಟರ್ ವ್ಯಾಪ್ತಿಯಲ್ಲಿ ತಂಬಾಕು ಮಾರಾಟ ಮಾಡುವಂತಿಲ್ಲ, ಆದ್ರೆ 100 ಮೀಟರ್ ನಂತರ ಅದು ಮಾರಾಟ ಮಾಡಬಹುದು ಎಂಬಂತ ಒಂದು ನಿಯಮ ಕೂಡ ಇರುವುದರಿಂದಾಗಿ ಸೊ ವಿದ್ಯಾರ್ಥಿಗಳು 100 ಮೀಟರ್ ಮುಂದಕ್ಕೆ ಹೋಗಿ ತೆಗೆದುಕೊಳ್ಳುವಂತ ಸಾಧ್ಯತೆ ತುಂಬಾ ಇರ್ತದೆ. ಸೊ ಇದಕ್ಕಿಂತ ನಾವು ನೋಡಿರಬಹುದು ಏನು 14 ವರ್ಷದ ಕೆಳಗಿನ ಮಕ್ಕಳನ್ನು ನೀವು

0: ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಮಾರಲೇಬಾರ್ದು ಅಂತ ಹೇಳಿ ಬಂದು ಈಗ ಕೆಲವು ವರ್ಷಗಳೇ ಆಯಿತು. ಅದಕ್ಕಿಂತ ಇಂಪಾರ್ಟೆಂಟ್ ಈಸ್ ಪ್ಯಾಕ್ ಬಿಟ್ಟು ಲೂಸ್ ಮಾರ್ಲಿಕ್ಕಿಲ್ಲ ಅಂತ ಹೇಳಿ. ಯಾಕಂದ್ರೆ ಮಕ್ಕಳಿಗೆ ಒಂದು ಪ್ಯಾಕ್ ತಗೊಳ್ಳೋ ಕೆಪಾಸಿಟಿ ಇರುವುದಿಲ್ಲ, ಹೆಚ್ಚಿನವ್ರ ಹತ್ರ 250 ರೂಪಾಯಿ ಕ್ಯಾಶ್ ರೆಡಿ ಇರುವುದಿಲ್ಲ. ಸೊ ಆ ಲೂಸ್ ಎಲ್ಲ ಗೌರ್ಮೆಂಟ್ ಅವರು ರೂಲ್ಸ್ ಮಾಡಿದ್ದಾರೆ, ಲೂಸ್ ಮಾಡ್ಲಿಕ್ಕಿಲ್ಲ
1: ಪುಸ್ತಕಕ್ಕೆ ಮಾತ್ರ.
0: ಪುಸ್ತಕಕ್ಕೆ ಮಾತ್ರ ಆ ಅಂಗಡಿ ಅವ ಎಷ್ಟು ಸಹ ಲೂಸ್ ಕೊಡ್ಲಿಕ್ಕೆ, ಒಂದಕ್ಕೆ ಬೇಕಾದ್ರೆ ಅರ್ಧ ಸಿಗರೇಟ್ ಬೇಕಾದ್ರೆ ಮಾಡ್ತಾನ ಅವನು, ಇಬ್ಬರಿಗೆ ಸೇರಿ ಒಂದು ಸಿಗರೇಟ್ ಬೇಕಾದ್ರೆ ಮಾಡ್ಲಿಕ್ಕೆ ರೆಡಿ ಇದ್ದಾನ. ಸೊ ದ ಗೌರ್ಮೆಂಟ್ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಾವು ಮಾಡ್ತಾ ಇದ್ದೇವೆ ಅಂತ ತೋರಿಸ್ಲಿಕ್ಕೆ ರೂಲ್ಸ್ ಮಾಡ್ತಾನೆ ಇರ್ತಾರೆ ಅವರು. ಆದಷ್ಟು ನಾವು ಮಾಡಿದೆವು ಜಾಗ್ರತೆ, ನಮಗೆ ಗೊತ್ತಿಲ್ಲ ಅಂತ ಹೇಳಿ ಜಾಗ್ರತೆ ಎಲ್ಲಿ ಮಾಡ್ತಾ ಇಲ್ಲ ಕೇಳಿದ್ರೆ, ಬೆಳೆಯುವುದನ್ನು ಪ್ಲಸ್ ಪ್ರೊಡಕ್ಷನ್ ಅನ್ನೇ ನಾವು ಬೆನ್ ಇದು ಹಾಕಬೇಕು. ಅದರ ಸೇಲ್ಸ್ ಅನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಲಿಕ್ಕೆ ವ್ಯವಸ್ಥೆಗಳುಂಟು. ಅದನ್ನು ಹಂತ ಹಂತವಾಗಿ ಕೆಳಕಡೆ ಮಾಡಿ ಪ್ರೊಡಕ್ಷನ್ ಮತ್ತೆ ಸೇಲ್ಸ್ ಸ್ಟಾಪ್ ಮಾಡಬಹುದು. ಅದು ಎಷ್ಟು ದೊಡ್ಡ ಆದಾಯ ಅಂತ ಹೇಳಿದ್ರೆ, ಯಾವ ಗೌರ್ಮೆಂಟ್ಗೂ ಅದರ ಬಗ್ಗೆ ಚಕಾರ ಎತ್ತಿ ಮಾತಾಡುವಷ್ಟು ಧೈರ್ಯ ಇಲ್ಲ ಅದು. ಅದರಿಂದ ಸೊ ಗೌರ್ಮೆಂಟ್ ಕಡೆಗೆ ಮುಖ ಮಾಡಿ ಅವರು ಸ್ಕೂಲ್ ಹತ್ರ ಮಾರಬೇಡಿ,
1: ಚಿನ್ನದ ಮೊಟ್ಟೆ ಇಡುವ
0: ಕೋಳಿ ಅದನ್ನು ನೀವು ಯಾರು ಕೊಯ್ಯುವುದಿಲ್ಲ. ಸೊ ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಳೇ ಬೇಕು. ನಮ್ಮ ಜಾಗ್ರತೆಗೆ ನೀವೇನು ಜಾಗ್ರತೆ ಮಾಡ್ತೀರಿ, ನೀವು ಹೇಗೆ ಇದರಿಂದ ನಿಮ್ಮ ಫ್ಯಾಮಿಲಿಯನ್ನು ಜಾಗ್ರತೆ ಮಾಡ್ತೀರಿ, ನಿಮ್ಮ ಸರ್ಕಲ್ ಅನ್ನು ನೋಡಿಕೊಳ್ಳಿ. ನಾನು ಯಾವಾಗ್ಲೂ ಹೇಳುದು ನಿಮ್ಮ ಫಸ್ಟ್ ಸರ್ಕಲ್ ಅನ್ನು ನೋಡಿಕೊಳ್ಳಿ, ಎಲ್ಲರಿಗೂ ಒಂದು ಫಸ್ಟ್ ಸರ್ಕಲ್ ಇದೆ. ನೀವು ಸ್ಟ್ರಾಂಗ್ ಇದೆ, ನನ್ನ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಸ್ಮೋಕಿಂಗ್ ಮಾಡಿದ್ರೆ ನಾನು ಬಾಯಿ ಬಿಟ್ಟು ಹೇಳ್ತೇನೆ ಇಲ್ಲ ಸ್ಟಾಪ್ ಮಾಡು ಅಂತ ಹೇಳಿ. ಅವರು ಸ್ಟಾಪ್ ಮಾಡದೇ ಇರ್ಬೋದು, ಆದ್ರೆ ನನ್ನದು ಹೇಳುವ ಕ್ರಮ ನಾನು ಹೇಳಿಯೇ ಹೇಳ್ತೇನೆ, ಅದರಲ್ಲಿ ಎರಡನೇ ವಿಚಾರ ಇಲ್ಲ. ಅದನ್ನು ಸ್ಟಾಪ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಬಹುದು. ಈಗ ಸ್ಕೂಲಲ್ಲಿ ನಾನು ಯಾವಾಗಲೂ ಹೇಳುದು ಟೀಚರ್ಸ್.
1: ಓಕೆ, ಒಬ್ಬರು ಕಾಲರ್ ಇದ್ದಾರೆ ಸರ್, ನೋಡೋಣ ಯಾರಂತ. ಹಲೋ, ನಮಸ್ತೆ.
2: ನಮಸ್ತೆ ಸರ್, ಜಯಪ್ರಕಾಶ್.
1: ಜಯಪ್ರಕಾಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ, ಮಾತಾಡಿ ಸರ್.
2: ಡಾಕ್ಟರ್ ನಮಸ್ತೆ.
0: ನಮಸ್ತೆ ನಮಸ್ತೆ.
2: ಮನೆಯಲ್ಲಿ ಹಿರಿಯರು ಸೇರುವುದರಿಂದ ಮಕ್ಕಳು ಪರೋಕ್ಷವಾಗಿ ಸೇವಿಸ್ತಾರೆ ಅಂತ ಹೇಳಿ ನೀವು ಹೇಳಿದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿ, ಅಷ್ಟು ಮಾತ್ರ ಅಲ್ಲ ಡಾಕ್ಟ್ರೆ, ಮಕ್ಕಳು ಅದನ್ನು ನೋಡಿ ಕಲಿತಾರೆ. ತಂದೆ ಅವರಿಗೆ ಆದರ್ಶ, ತಾಯಿ ಆದರ್ಶ ನೋಡಿ ಕಲಿತಾರೆ. ಮತ್ತೆ ತಂದೆ ಅಥವಾ ತಾಯಿ ಮಕ್ಕಳಿಗೆ ಮಕ್ಕಳ ಹತ್ರ ಹೇಳುದು ಅಂಗಡಿಯಿಂದ ತರ್ಲಿಕ್ಕೆ ಅದು ತಾ ಇದು ತಾ ಅಂತೇಳಿ, ಇಂಥದ್ದಕ್ಕೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಏನಾದ್ರೂ ಇದೆಯಾ? ಇದು ಬಹಳ ಮುಖ್ಯ ಅಲ್ವಾ ಡಾಕ್ಟರ್, ನಾವು ಗವರ್ಮೆಂಟ್ ಕಡೆಯ ಇನ್ನಿತರರ ಕಡೆಯ ನೋಡೋದಕ್ಕಿಂತ ಮನೆ ಮನೆಗೆ ಹೋಗಿ ಜಾಗೃತಿ
0: ಮೂಡಿಸುವುದು.
2: ಈ ಬಗ್ಗೆ ಏನ್ ಹೇಳ್ತೀರಿ ಡಾಕ್ಟರ್?
0: ಜಯಪ್ರಕಾಶ್ ಅವರು ಪ್ರತಿ ಸಲ ಟಾಪಿಕ್ ಅನ್ನು,
1: ಓಕೆ ಧನ್ಯವಾದಗಳು.
0: ಜಯಪ್ರಕಾಶ್ ಅವರು ಪ್ರತಿ ಸಲ ರಿಲೆವೆಂಟ್ ಕ್ವಶನ್ ಕೇಳ್ತಾರೆ. ರಿಲೆವೆಂಟ್ ಅಂತ ಹೇಳಿದ್ರೆ ಬಾರಿ ಸೂಕ್ತವಾದದ್ದು. ಸೊ ಏನಂತ ಹೇಳಿದ್ರೆ, ನೀವು ಹೇಳಿದಾಗೆ ನಾನು ಯಾವಾಗ್ಲೂ ಹೇಳುದು ಮಾಡೆಲ್ ಆಗಿರ್ಬೇಕು ನಾವು. ಅವ್ರು ಹೇಳಿದ್ದು ಏನು ಪಾಯಿಂಟ್ ಅಂತ ಹೇಳಿದ್ರೆ, ಪ್ಯಾಸಿವ್ ಸ್ಮೋಕಿಂಗ್ ಬಗ್ಗೆ ಒಂದು ಕತೆ, ಸಣ್ಣ ಕತೆ. ಆದ್ರೆ ನೀವು ಮನೇಲಿ ಸ್ಮೋಕ್ ಮಾಡಿದ್ರೆ ಹೆಂಡತಿ ಸ್ಟಾರ್ಟ್ ಮಾಡ್ತಾಳೆ ಇಲ್ಲೋ ಗೊತ್ತಿಲ್ಲ, ಮಕ್ಕಳಂತೂ ಗ್ಯಾರಂಟಿ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಮಾಡ್ತಾರೆ. ಸೊ ಅವರೇನ್ ಹೇಳುದು ಅಂತ ಹೇಳಿದ್ರೆ, ಮನೆಯಲ್ಲಿ ಅದ್ರ ಎಲ್ಲಿ ಸ್ಟಾರ್ಟ್ ಮಾಡುದು, ಆ ತಂಬಾಕು ಬಿಡ್ಲಿಕ್ಕೆ ಆ ಮನೆಯ ಯಜಮಾನ ರೆಡಿ ಇಲ್ಲ. ಅವನು ಅವನಿಗೆ ಎಷ್ಟು ತಿಳಿ ಹೇಳಿದ್ರು ಕೂಡ ಮಕ್ಕಳಿಗೆ ಅದರ ಪ್ಯಾಸಿವ್ ಸ್ಮೋಕಿಂಗ್ ಮಾತ್ರ ಅಲ್ಲ, ನೀವು ಅವರ ಎದುರು ಸ್ಮೋಕ್ ಮಾಡಿದ್ರೆ 100ಕ್ಕೆ 100 ವಾಟ್ ಐ ಟೆಲ್ ಇಸ್ ಅ ಸ್ಕೂಲ್. ಸ್ಕೂಲಲ್ಲಿ ಟೀಚರ್ ಅದನ್ನು ಒಂದು ತೀವ್ರ ಭಯಾನಕ ಅಥವಾ ಅದು ಭಾರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಸ್ಟೇಟ್ಮೆಂಟ್ ಅನ್ನು ಅದನ್ನು ಸ್ಪಷ್ಟವಾಗಿ ಅದನ್ನು ಸಂಶಯಾತ್ಮಕವಾಗಿ ಹೇಳಬಾರದು ಅಂತ ಹೇಳಿದ್ರೆ ಅಪರೂಪ ಕೇಳಿದ್ರೆ ಏನಾಗುದಿಲ್ಲ, ಇಲ್ಲ ಅದನ್ನು ನೀವು ಮುಟ್ಲೇಬಾರದು. ಸ್ಕೂಲ್ ಟೀಚರ್ ಇಸ್ ಯೂಶುವಲಿ, ಅದಂತೂ 7ನೇ ಕ್ಲಾಸ್ವರೆಗೆ ನನಗಂತೂ ಟೀಚರ್ ಅಂತ ಹೇಳಿದ್ರೆ ದೇವಭಾವನೆ ಇತ್ತು. ಅವರು ಏನು ಹೇಳಿದ್ರೆ ಕೂಡ ನಮಗೆ ಅದು ವೇದವಾಕ್ಯವಾಗಿತ್ತು. ಸೊ ಆ ರೀತಿ ಈಗಲೂ ಮಕ್ಕಳಲ್ಲಿ, ಹೆಚ್ಚಿನ ಮಕ್ಕಳಲ್ಲಿ ಒಂದು, ಸೊ ಅಲ್ಲಿ ಸ್ಕೂಲ್ನಲ್ಲಿ ಯಾವ ಟೀಚರು ಯಾವ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲಿಯೂ ಮಕ್ಕಳ ಹತ್ತಿರ ಗಿತ್ತಿರ ಸ್ಮೋಕಿಂಗ್ ಮಾಡಿದ್ರೆ ಅಲ್ಲಿಗೆ ಗಲಾಟೆ ಮುಗಿಯಿತು. ಮಕ್ಕಳು ಅದನ್ನು ರೋಲ್ ಮಾಡೆಲ್ ಆಗಿ 100% ಸೇವಿಸ್ತಾರೆ, ನೋಡಿಕೊಳ್ತಾರೆ, ಅದನ್ನು ಗ್ಯಾರಂಟಿ ಫಾಲೋ ಮಾಡ್ತಾರೆ. ಎರಡನೇದು ಪೇರೆಂಟ್ಸ್. ಪೇರೆಂಟ್ಸ್ ಮಕ್ಕಳ ಹತ್ರವೇ ಚಾತ ಅಂಗಡಿಗೆ ಚಾಪುಡಿ ತರೋದೊಟ್ಟಿಗೆ ಒಂದು ಪ್ಯಾಕೆಟ್ ಬೀಡಿತ ಅಂತ ಹೇಳಿದ್ರೆ ದಾರಿಯಲ್ಲಿ ಬರುವಾಗ ಅವನು ಒಂದು ಬೀಡಿ ಎಳದೇ
1: ಬರ್ತಾನೆ
0: ಬರ್ತಾನೆ
1: ಯಾಕಂದ್ರೆ
0: ಸೀಲ್ ಮಾಡಿಯೇ ಬರ್ತಾರೆ ಅವ್ನು 100% ಅಲ್ಲಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ. ಫಸ್ಟ್ ಒಂದು ಕದ್ದು ಎಳಿತಾನೆ, ಮತ್ತೆ ಪ್ಯಾಕೆಟ್ ಅನ್ನು ಆ ತಂದೆಗೆ 4 ವರ್ಷ ಜಾಸ್ತಿ ಆದ ನಂತರ ಅವನ ಕಿಸೆಯಲ್ಲೇ ಪ್ಯಾಕೆಟ್ ಇರ್ತದೆ. 100ಕ್ಕೆ 100 ಮನೆಗಳಲ್ಲಿ
1: ಜ್ಞಾನೋದಯ
0: ಜ್ಞಾನೋದಯ ಆಗಬೇಕು. ಅದರ ಹಿಂದೆ ನಾವು ಹೋಗಬೇಕು. ನೂರಕ್ಕೆ ನೂರು ರೋಲ್ ಮಾಡೆಲ್ ಆಗಿರಬೇಕು. ನಾವೇನು ಮಕ್ಕಳಲ್ಲಿ ಕಾಣಬೇಕು ನಾವು ಅದನ್ನು ಮಾಡಿ ತೋರಿಸಬೇಕು. ಸೊ ಮಕ್ಕಳಿಗೆ ನಾವು ಅವರ ಸೈಡಲ್ಲಿ ಕೂತಿ ಹೊರಗೆ ಹೋಗಿ ತುಂಬ ಜನ ನಂದು ವೆಲ್ ಎಜುಕೇಟೆಡ್ ಪೇಷಂಟ್ಸ್ ಇದ್ದಾರೆ, ಅವರು ಮನೆಯೊಳಗೆ ಎಳೆಯುವುದಿಲ್ಲ, ನಾನು ಮೇಲೆ

0: ಟೆರೆಸ್ಗೆ ಹೋಗಿ ಇಳಿದು ಬರ್ತೇನೆ ಅಂತೇಳಿ. ಮಗುವಿಗೆ ಗೊತ್ತಿಲ್ವಾ ಅಪ್ಪ ಟೆರೆಸ್ಗೆ ಯಾಕೆ ಹೋಗುದಂತೇಳಿ, ಟೆರೆಸ್ಗೆ ಹೋಗಿ ಸ್ಮೋಕ್ ಮಾಡಿ ಬರ್ತಾರಂತೇಳಿ. ಸೊ ಅಲ್ಲಿ ರೋಲ್ ಮಾಡೆಲ್ ಆಗಿಲ್ಲ. ನೀವು ರೋಲ್ ಮಾಡೆಲ್ ಆಗ್ಬೇಕಾದ್ರೆ ನೀವೇನೋ 1% ಬೆನಿಫಿಟ್ ಬಾತ್ರೂಮ್ ಬೆಡ್ರೂಮ್ ಅಲ್ಲಿ ಮಾಡೋ ಮೊದಲು ನೀವು ಮೇಲೆ ಹೋಗಿ ಮಾಡಿದ್ರಿ. ಪ್ಯಾಸಿವ್ ಸ್ಮೋಕಿಂಗ್ ಬಗ್ಗೆ ಒಂದು ಸಣ್ಣ ತೊಂದರೆ ಅವಾಯ್ಡ್ ಮಾಡಿದಿರಿ, ಮತ್ತೆ ಆ ಮಗುವಿಗೆ ನೀವು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರಿ, ಅದು ಅಂತದ್ದೇನು ಡೇಂಜರ್ ಅಲ್ಲ. ನೀನು ಸ್ಮೋಕ್ ಮಾಡಿದ್ರೆ ಅಂತ ದೊಡ್ಡ ತೊಂದರೆ
1: ಇಲ್ಲ
0: ಅಂತ. ಈಗ ದೊಡ್ಡ ಪ್ರಾಬ್ಲಮ್ ಸ್ಮೋಕಿಂಗ್ ಇಸ್ ತಳಹದಿ ಫಾರ್ ಗ್ರಾಸ್, ಅದು ಅದರ ನೆಕ್ಸ್ಟ್ ಇದು. ನನ್ನ ಮೊನ್ನೆ ಲಾಸ್ಟ್ ನಂದು ಹುಡುಗ ಒಬ್ಬ ಬಂದು ಹೇಳ್ತಾನೆ ಕ್ರಿಸ್ಟಲ್ ಮೆತ್ ತಗೊಳ್ತೇನೆ ಅಂತ. ನಂಗೆ ಕ್ರಿಸ್ಟಲ್ ಮೆತ್ ಅಂದ್ರೆ ನಂಗೆ ಏನಂತ ಗೊತ್ತಿಲ್ಲ. ಸೊ ಮಕ್ಕಳು ಎಲ್ಲಿವರೆಗೆ ಮುಟ್ಟಿದ್ದಾರೆ ಅಂತ ಕೇಳಿದ್ರೆ ಸಿಂಥೆಟಿಕ್ ಕೆಮಿಕಲ್ಸ್ ಅವರಿಗೆ ಕೂಡ ಈಗ
1: ಮುಟ್ಟಿದ್ದಾರೆ.
0: ಅವರಿಗೆ ನನಗೆ ಜಾಸ್ತಿ ಜ್ಞಾನ ಉಂಟು.
1: ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳುವುದಾದ್ರೆ, ನಿನ್ನೆ ದಿನ ನಂದೆ ಮಗ ಒಂದು ಸ್ಟಿಕ್ಕರ್ ಅನ್ನು ಮಾಡಬೇಕಾದ್ರೆ ನಮ್ಗೆ ಆ ಸ್ಟಿಕ್ಕರ್ ಹೇಗೆ ಮಾಡುವುದಂತ ಇದುವರೆಗೆ ಗೊತ್ತಿಲ್ಲ. ಸೊ ನಾನು ಹೇಳೋದು, ಈ ವಿದ್ಯಾರ್ಥಿಗಳಿಗೆ ಚಿಕ್ಕದಾಗಿ ಏನೆಲ್ಲ ನಾಲೆಜ್ ಮೊಬೈಲ್ ನಿಂದ ಬಂದಿದೆ ಅಂದ್ರೆ, ಸೊ ಅವರೆಲ್ಲವನ್ನು ಗಮನಿಸ್ತಾರೆ. ಸೊ ತಂದೆ ಸೇದುವ ಸಿಗರೇಟ್ ನ ಬ್ರಾಂಡ್ ಯಾವ್ದಂತ ಅವ್ರು ಗೂಗಲ್ ಅಲ್ಲಿ ಹುಡುಕಿ ಅದರ ಬಗ್ಗೆ ಎ ಟು ಝಡ್ ಮನವರಿಕೆ ಮಾಡಿ, ಸೊ ಹೀಗೆ ಹೀಗೆ ಆಗ್ತದೆ ಅಂತದೆಲ್ಲ ತಿಳಿಯುವಾಗ, ಸೊ ತಂಬಾಕು ಎಷ್ಟು ಮಕ್ಕಳ ಮೇಲೆ ಒಂದು ಎಫೆಕ್ಟ್ ಅನ್ನು ಹಾಕ್ಬಹುದು. ಸೊ ನನಗೆ ವಿಶೇಷವಾಗಿ ಕೇಳಬೇಕು, ನನ್ನ ಶಾಲಾ ದಿನಗಳಲ್ಲಿ ನಾನು ನೋಡಿದಂತೆ 7, 8, 9, 10 ತರಗತಿಗಳು ಈ ಹಾದಿ ತಪ್ಪುವ ತರಗತಿಗಳು ಅಥವಾ ಭವಿಷ್ಯವನ್ನು ರೂಪಿಸುವ ತರಗತಿಗಳಾಗಿದ್ದವು. ಏಕೆಂದ್ರೆ ಶಾಲೆಯ ಹೊರಗಿನ ಗೂಡಂಗಡಿಗಳಲ್ಲಿ ಅದೇ ಸಿಗ್ತಾ ಇತ್ತು, ಸಿಗರೇಟೇ ಸಿಗ್ತಾ ಇತ್ತು. ಸೊ ಇಲ್ಲಿ ವಿದ್ಯಾರ್ಥಿಗಳು ಸೇದಿದಂತ ಸಿಗರೇಟ್ ಅವರನ್ನು ಅದೇ ಚಟಕ್ಕೆ ದೂಡಿದೆ, ಕೆಲವರನ್ನು ಹಿಂದೆ ತಂದಿದೆ, ಕೆಲವರನ್ನು ಮುಂದೆ ಕೊಂಡೋಗಿದೆ, ಬದುಕನ್ನು ಹಸನಾಗದಂತೆ ಮಾಡಿಬಿಟ್ಟಿದೆ. ಸೊ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳ ಮೇಲೆ ನಿಗಾ ಮತ್ತು ಎವ್ರಿ ವೀಕಿಗೆ ಅವರ ಬಗ್ಗೆ ಅದರಲ್ಲಿ ಒಂದು ಕೌನ್ಸಿಲಿಂಗ್ ಮಾಡುವಂತ ಅವಶ್ಯಕತೆಗಳು ಈಗಿನ ದಿನಗಳ ಅಗತ್ಯವಾಗಿದೆ.
0: ಈ ವರ್ಷದ ಥೀಮ್ ನೀವು ನೋಡಿದ್ರೆ ಮಕ್ಕಳನ್ನು ಟೊಬ್ಯಾಕೋ ಇಂಡಸ್ಟ್ರಿಯಿಂದ ಸಪರೇಟ್ ಮಾಡುದು.
1: ಟೊಬ್ಯಾಕೋ ಇಂಡಸ್ಟ್ರಿ ಅಂತ ಹೇಳುವಾಗ ಸರ್, ವಿವಿಧ ಆಯಾಮಗಳನ್ನು ಅರ್ಥ ಮಾಡಿಕೊಳ್ಳಬಹುದು.
0: ಈವನ್ ಟೊಬ್ಯಾಕೋ ಚೂಯಿಂಗ್ ಹೊರಗೆಯಿಂದ ಸೇಫ್ ಅಂತ ಕಾಣಬಹುದು, ಅಲ್ಲಿ ಏನ್ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ಬಕ್ಕಲ್ ಮ್ಯೂಕೋಸ ಕ್ಯಾನ್ಸರ್. ಅಂದ್ರೆ ಏನ್ ಮಾಡ್ತಾರೆ, ಟೊಬ್ಯಾಕೋ ಚ್ಯೂ ಮಾಡುವವರು ಇಲ್ಲಿ ಸೈಡ್ ಅಲ್ಲಿ ಒಳಗಡೆ ಚಿನ್ನ ಒಳಗಡೆ ಇಟ್ಕೊಳ್ತಾರೆ ಅದನ್ನು, ಅಲ್ಲಿ ಅದು ಇಮಿಡಿಯೇಟ್ ಕ್ಯಾನ್ಸರ್ ಆಗಿ ಪರಿವರ್ತನೆಗೊಳ್ತದೆ. ಸೊ ಎಲ್ಲ ಹಂತದಲ್ಲಿ ನಾನು ಹೇಳುದು, ಸ್ಕೂಲ್ ಟೀಚರ್ಸ್ ಇವತ್ತು ಸ್ವಲ್ಪ ಇನ್ನೂ ಈ
1: ಆಧುನಿಕತೆ
0: ಬಗ್ಗೆ ಎಲ್ಲ ಮೆಕ್ಯಾನಿಕಲ್ ಆಗಿದ್ದಾರೆ. ಬಂದೆ ಕ್ಲಾಸ್ ಮಾಡಿದ್ರು, ಆ ಪರ್ಸನಲ್ ಒಂದು ಆ ಯಾವುದು ಒಂದು ಮಾರಲ್ ಸೈನ್ಸ್ ಕ್ಲಾಸ್ ಇತ್ತು ಅಲ್ಲಿ ಮಾತ್ರ ಅವರು ಏನು ಹೇಗೆ ಬದುಕಬೇಕಂತ ಒಂದು ಸಣ್ಣ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ರಸ್ತೆಯಲ್ಲಿ ಅಜ್ಜಿಯನ್ನು ರಸ್ತೆ ದಾಟಿಸಬೇಕು ಏನೋ ಒಂದು ಸಣ್ಣ ಒಂದು ಗುಡ್ ಪಾಯಿಂಟ್ಸ್ ಏನೋ ಬರೀತಾರೆ. ಅದಲ್ಲ, ನಾವು ಪ್ರತಿ ಕ್ಲಾಸ್ ಅಲ್ಲಿ ನಾನೀಗ ಅಂಡರ್ ನನ್ನ MBBS ಮಕ್ಕಳಿಗೆ ಕ್ಲಾಸ್ ತೆಗೆಯುವಾಗ ಎಂಡಿಂಗ್ ಅಲ್ಲಿ ನಾನು ಪ್ರತಿದಿನ ಎಂಡಿಂಗ್ ನೀವು ಹೇಗೆ ಬದುಕಬೇಕಂತ ಹೇಳಿದ್ರೆ ನಿಮ್ಮ ಪೇಷಂಟ್ಸ್ಗೆ ನೀವು ರೋಲ್ ಮಾಡೆಲ್ ಆಗಿರಬೇಕು. ನೀವೇ ಒಂದು ದೊಡ್ಡ ಹೊಟ್ಟೆ ಹಿಡ್ಕೊಂಡು ನಿಮಗೇ ನಡಿಲಿಕ್ಕೆ ಆಗದೆ ನೀವೇ ಹಾಗಿದ್ರೆ ಪೇಷಂಟ್ಸ್ಗೆ ಅಂತ ಹೇಳ್ತೀರಿ ಡಯಟ್
1: ಮಾಡ್ಲಿಕ್ಕೆ,
0: ಡಾಕ್ಟರ್ ಈಸ್ ಅನ್ಹೆಲ್ದಿ. ಹಾಗೆ ಟೀಚರ್ ಅನ್ನೋದು ನಾನು ಹೇಳುದು ಇಲ್ಲಿ ಯಾಕೆ ಬಂದೆ ಅಂತ ಹೇಳಿದ್ರೆ, ಟೀಚರ್ ಅನ್ನೋದು ಯಾವಾಗಲೂ ಸ್ಕೂಲಿಗೆ ಮಕ್ಕಳಿಗೆ ಒಂದು ರೋಲ್ ಮಾಡೆಲ್. ಸೊ ಟೀಚರ್ ಸ್ಪಷ್ಟವಾಗಿ ಅವರ ಕ್ಲಾಸ್ ಎಂಡ್ ಆಗುವಾಗ ಎಲ್ಲಿ ಸಾಧ್ಯತೆ ಉಂಟು ಒಂದು ಡಿಸ್ಕಷನ್ ಅವರದ್ದು ಇದಿರ್ತದೆ, ಏನು ಪ್ರತಿ ವಾರಕ್ಕೊಂದಿನ ಅಸೆಂಬ್ಲಿ ಇರ್ತದೆ. ಸೊ ಅಸೆಂಬ್ಲಿಯಲ್ಲಿ ಎಲ್ಲೋ 100 ಕತೆ ಹೇಳೋ ಬದಲು ಇದೆಲ್ಲ
1: ಡಿಸ್ಕಷನ್
0: ಮಾಡಲಿಕ್ಕೆ ಬುಲೆಟ್ ಪಾಯಿಂಟ್ಸ್ ಆಗಿ ಹೇಳಿ ಸ್ಪಷ್ಟವಾಗಿ ಹೇಳಬೇಕು ಅದನ್ನು ಕೆಟ್ಟದ್ದು, ಅದರಿಂದ ನಿಮಗೆ ತೊಂದರೆ ಆಗ್ತದೆ ಅಂತ ಹೇಳಿ. ಆ ಅಲ್ಲಿಯ ಮಗು ಏನು, ಈಗ ಮರವನ್ನು ಬೆಂಡ್ ಮಾಡೋದು ಕಷ್ಟ, ಗಿಡವನ್ನು ಸುಲಭದಲ್ಲಿ ಬೆಂಡ್ ಮಾಡಬಹುದು, ಶೇಪ್ ಕೊಡಬಹುದು. ಆ ಮಗುವಿಗೆ ಶೇಪ್ ಕೊಡ್ಲಿಕ್ಕೆ ಭಾರಿ ಸುಲಭ. ಸೊ ಆ ಮಗು ಶೇಪ್ ತಪ್ಪಿ ಬೆಳೆಯೋದಾಗಿ ನೋಡಿಕೊಳ್ಬೇಕು. ಸೊ ಅಸೆಂಬ್ಲಿ ಲೈನ್ ಅಲ್ಲಿ ಅಥವಾ ನೀವು ಮಾಡೋ ಸ್ಕಿಟ್ ನೀವು ಮಾಡ್ತೀರಿ, ಡ್ರಾಮಾ ಮಾಡ್ತೀರಿ, ಅಲ್ಲಿ ಎಲ್ಲ ಕಡೆಯಲ್ಲಿ ಒಂದು ಭಾರಿ ಸಂತೋಷ ಸಂಗತಿ ಅಂತ ಹೇಳಿದ್ರೆ, ಎಲ್ಲ ಪಿಕ್ಚರ್ ಟಾಕೀಸ್ ನಲ್ಲಿ ಭಾರಿ ನಿಮ್ಯಾನ್ಸ್ನವರ ಭಾರಿ ಒತ್ತಡದಿಂದ ನೀವು ಯಾವುದೇ ಫಿಲ್ಮ್ ನೋಡಬೇಕಾದ್ರೆ ಫಸ್ಟ್ ಗೆ ಒಂದು ಟೊಬ್ಯಾಕೋದು ಇಲ್ಲಿ ಇಫೆಕ್ಟ್ ಬಗ್ಗೆ ಪಿಕ್ಚರ್ ಬಂದೇ ಬರ್ತದೆ. ಇದು ಭಾರಿ ಹೋರಾಟದಲ್ಲಿ ಬೆಂಗಳೂರಿನ ನಿಮ್ಹ್ಯಾನ್ಸ್ ಅನ್ನುವ ಒಂದು ಸಂಸ್ಥೆಯವರು ಅದರ ಬಗ್ಗೆ ಹಿಂದೆ ಬಿದ್ದು ಗೌರ್ಮೆಂಟ್ ಗೆ ರೂಲ್ಸ್ ಮಾಡಿ ಇದನ್ನು ಹಾಕ್ಲೇಬೇಕು ಅಂತ. ಈಗ ಎರಡನೇದು, ಫಿಲ್ಮ್ ಅಲ್ಲಿ ಏನೋ ಸಿಗರೇಟ್ ಹೇಳಿ ಒಂದು ಸೀನ್ ಬಂದ್ರೆ ಅಲ್ಲಿ ಇಮಿಡಿಯೇಟ್ ದಿಸ್ ಇಸ್ ಡೇಂಜರಸ್ ಅಂತ ಅಲ್ಲಿ ಕೆಳಗಡೆ ಬೋರ್ಡ್ ಹಾಕ್ಲೇಬೇಕು, ಇದೆಲ್ಲ ಇರಲಿಲ್ಲ. ಎಲ್ಲ ಪ್ರಯತ್ನಗಳು ನಡೀತಾ ಇದೆ, ಆದರೆ ಪ್ರಯತ್ನಗಳಿಗೆ ನಾವು ಎಷ್ಟು ರೆಸ್ಪಾನ್ಸ್ ಇದೆ ಕೇಳಿದ್ರೆ, ನಾವು ಹೋಲ್ ಹಾರ್ಟೆಡ್ಲಿ ಮಾಡಬೇಕು ಅದನ್ನು. ತೊಂದರೆ ಇಲ್ಲ, ಎರಡೇ ಸಿಗರೇಟ್ ಇಳಿತಾನೆ ಅದರಿಂದ ರಿಸ್ಕ್ ಬರಲಿಕ್ಕಿಲ್ಲ, ತಂಬಾಕುವನ್ನು ಬಾಯಲ್ಲಿ ಇಡ್ತಾನೆ ನುಂಗುದಿಲ್ಲ ಉಗಿತಾನೆ ಹಾಗೆ ಇಲ್ಲ. ಕನ್ಸೆಷನ್ ಕೊಡಬೇಡಿ, ಎಲ್ಲಿ ಸ್ಟಾರ್ಟ್ ಎಷ್ಟು 100 ಸಬ್ಸ್ಟೆನ್ಸ್ ಇಬ್ಬರು ಸ್ಟಾರ್ಟ್ ಮಾಡಿದ್ರಲ್ಲಿ ಒಂದು 60 ಜನ ಬಿಟ್ಟಾರು ಮಿಡ್ಲಲ್ಲಿ, ಆದ್ರೆ 40 ಜನ ಕಂಟಿನ್ಯೂ ಮಾಡಿದವರು ಮುಳುಗಿ ಹೋಗ್ತಾರೆ. ಅವರು ಮುಳುಗಿ ಹೋಗುದಲ್ಲ, ಅವರ ಫ್ಯಾಮಿಲಿ ಅವರ ಸೊಸೈಟಿನೂ ಮುಳುಗಿಸ್ತಾರೆ ಅವರು. ಈಗ ನಿಮ್ಮ ಎಂಪ್ಲಾಯಿ ಸಿಗರೇಟ್ ಹೇಳಿದ್ರೆ ಅವನ ವರ್ಕ್ ಫೋರ್ಸ್ 100% ಇರುವುದಿಲ್ಲ, ಅವನ ವರ್ಕ್ ಫೋರ್ಸ್ 70% ಇರುತ್ತೆ. ಸೊ ನಿಮ್ಮ ಎಂಪ್ಲಾಯಿ ಸಿಗರೇಟ್ ಇಂದ ಹೊರಗೆ ಬಂದ ನಿಮಗೂ ಅಡ್ವಾಂಟೇಜ್.
1: ಒಬ್ರು ಕಾಲ್ ಮಾಡಿದ್ರಿ ಸರ್, ನೋಡೋಣ ಯಾರಂತ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು?
2: ನಮಸ್ತೆ.
0: ನಮಸ್ಕಾರ ಅಮ್ಮ.
2: ಅಲ್ಲ, ನೀವು ಹೇಳಿ ಹೇಳ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೇನೆ, ಕೇಳಿದ್ರೆ ಖುಷಿ ಆಗ್ತದೆ. ಏನ್ ಗೊತ್ತಾ, ನನ್ನ ತಮ್ಮನ ಮಗಳು ಇದ್ದಾಳೆ, ಅವಳ ಕ್ಲಾಸ್ 7th ಅಲ್ಲಿ ಇರಿದ್ದು, ಆ ಹುಡುಗಿ ಸಿಗರೇಟ್ ಸೇರ್ತಾಳಂತೆ, ಮತ್ತೆ ತಮ್ಮ ಇದ್ದ ಇನ್ನು ಅವ್ರ ಜೊತೆ ಸೇರ್ಬೇಡ, ನಿಮ್ ಬೇರೆ ನೀರು ಅಂತ. ಅಲ್ಲ, ನೀವೆಲ್ಲ ಕೇಳುವಾಗ ಹೇಳುವಾಗ ಮತ್ತೆ ಇದನ್ನು ಹೇಳಿದ್ದೀನಿ ಎಂತ ಗೊತ್ತಾ, ಅದು ಅದ್ರ ಸತತಿದ್ರೆ ಸತ್ರ ವ್ಯೂಹದ ಒಳಗೆ ಬಿದ್ದ ಹಾಗೆ ಅಂತ. ನಿಜ, ಅಲ್ಲಿಂದ ಮತ್ತೆ ಹೊರಗೆ ಬರ್ಲಿಕ್ಕೆ ಗೊತ್ತೇ ಇಲ್ಲ ನೋಡಿ, ಅಲ್ಲಿ ಅಭಿಮನ್ಯ ಆದದ್ದು ಹಾಗೆ ನಡ್ತದೆ ಇವಾಗ ಎಲ್ಲ ಕತೆ. ನೀವೆಲ್ಲ ಹೇಳುವಾಗ ಕೇಳಿಕ್ಕೆ ತುಂಬಾ ಖುಷಿ ಆಯ್ತು, ನಿಮ್ಗೆ ತುಂಬಾ ಧನ್ಯವಾದಗಳು.
1: ಓಕೆ ರತ್ನ ಶೆಟ್ಟಿ ಅವರೇ, ಧನ್ಯವಾದಗಳು. ರತ್ನ ಶೆಟ್ಟಿ
0: ಅವರು ನಾವು ಹೇಳಿದ ಪಾಯಿಂಟ್ ಅಲ್ಲೇ ಇದ್ದಾರೆ. ಅವ್ರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಳಗೆ ಹೋಗುದು ಸುಲಭ, ಒಳಗೆ ಹೋಗ್ಬೇಡಿ, ಆ ಚಕ್ರವ್ಯೂಹದೊಳಗೆ ಸಿಲುಕಬೇಡಿ, ಚಕ್ರವ್ಯೂಹದಿಂದ ಹೊರಗೆ ಬರೋದು ಭಾರಿ ಕಷ್ಟ ಆಗುತ್ತೆ. ಈಗ ಹುಡುಗಿಯರು, ಈಗ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಎಸ್ಪೆಷಲಿ ಹುಡುಗಿಯರು ಸ್ಮೋಕಿಂಗ್ ಮಾಡೋದು ಭಾರಿ ಫ್ಯಾಷನ್ ಆಗಿದೆ. ಮೊದಲು ಟ್ಯಾಬೋ ಇತ್ತು, ಟ್ಯಾಬೋ ಅಂದ್ರೆ ಇಂಡಿಯಾದಲ್ಲಿ ಈ ಹೆಂಗಸರು ನಶೆ ಎಳೆಯುತ್ತಿದ್ರು, ಬಿಟ್ರೆ ಯಾವ ಕಾರಣಕ್ಕೂ ಎಲ್ಲೆಡೆಗೆ ಕೆಲವೊಮ್ಮೆ ತಿಂತ ಇದ್ರು, ಸಿಗರೇಟ್ ಅನ್ನೋದು ಮುಟ್ತಾನೆ ಇರಲಿಲ್ಲ, ಅದು ಭಾರಿ ಕೆಟ್ಟದಂತ. ಈಗ ಲೆವೆಲ್ ಏನಂತ ಇದ್ರೆ, ನಾವು ಲಿಂಗ ತಾರತಮ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಕೆಟ್ಟ ಕೆಟ್ಟದನ್ನು ಕೂಡ ಮಾಡಿ ತೋರಿಸಿ, ನಾವು ಇದರಲ್ಲಿ ಕೂಡ ಗಂಡಸರಿಗೆ ಸರಿಯಾಗಿದ್ದೇವೆ ಅಂತ ತೋರಿಸ್ಲಿಕ್ಕೆ ಹೊರಟು ನಾವು ಮಿಸ್ಟೇಕ್ ಮಾಡ್ತಾ ಇದ್ದೇವೆ. ದಟ್ ಈಸ್ ನಾಟ್ ದ ವೇ ಟು ಪ್ರೂವ್ ಯು ಆರ್ ಆಸ್ ಸ್ಟ್ರಾಂಗ್ ಆಸ್ ಮೆನ್. ಕೆಟ್ಟದರಲ್ಲಿ ಗಟ್ಟಿ ಮಾಡಿಕೊಂಡು ನಾವು ಇದರಲ್ಲಿ ಗಟ್ಟಿ ಇದ್ದೇವೆ ಅಂತ ಹೇಳುವ ಅವಶ್ಯಕತೆ ಇಲ್ಲ.
1: ಓಕೆ, ಮತ್ತೊಬ್ಬರು ಕಾಲ್ ಇದ್ದಾರೆ ಸರ್. ಹಲೋ ನಮಸ್ತೆ.
3: ಹಲೋ ನಮಸ್ತೆ, ನಾನು ಕೊಟ್ಟಾರದಿಂದ ಕುಸುಮಾಕರ್.
1: ಕುಸುಮಾಕರ್ ಅವರು ಮಾತಾಡಿ.
0: ನಮಸ್ಕಾರ. ನಮಸ್ತೆ ಕುಸುಮಾಕರ್ ಅವರು, ಹೇಳಿ.
3: ಇದು ಅಲ್ಲ, ನಾವೀಗ ಮಾತಾಡೋದು ಇಷ್ಟೇ ಅಂತ, ತಂಬಾಕುಗಳ ಅಡ್ಡ ಪರಿಣಾಮದ ಬಗ್ಗೆ ಮಾತಾಡಿ ಸ್ವಲ್ಪ ಎಚ್ಚರ ವಹಿಸೋದು ಜನಗಳನ್ನು. ನಾನು ಹೇಳುದು ಒಂದು

0: ಅಂತ
1: ಪುರ.
0: ಹೇಳಿ.
1: ಓಕೆ ಸರ್, ತಂಬಾಕು ನಿರ್ಮೂಲನ ದಿನ.
0: ತಂಬಾಕು ನಿರ್ಮೂಲ ಅಂದ್ರೆ ಭಾರಿ ಸಂತೋಷ ಇತ್ತು. ಅದು ಏನಂದ್ರೆ, ನಿಮ್ಮ ನಮ್ಮ ಆಂಕರ್ ಈಗ ಜಸ್ಟ್ ನಾವು ಹೇಳಿದ ಹಾಗೆ, ಚಿನ್ನದ ಮೊಟ್ಟೆ ಇಡುವ ಕೋಳಿ, ಆ ಕೋಳಿಯನ್ನು ಕೊಯ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಸುಮ್ಮನೆ ಆಚೆ ಈಚೆ ಲೈಟ್ ಆಗಿ ಮಾತಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ಅಲ್ಲಿ 100 ಶಾಲೆಯಿಂದ 100 ಮೀಟರ್ ದೂರ ಮಾಡಬಾರದು, ಮತ್ತೆ ಡಬ್ಬಿ ಅದರ ಪ್ಯಾಕೆಟ್ ಅಲ್ಲಿ ಕ್ಯಾನ್ಸರ್ ಬರ್ತದೆ ಅಂತ ಬರಿಬೇಕು. ಅದರಲ್ಲೊಂದು ಅದರ ಡಬ್ಬಿ, ಅದರ ಬಗ್ಗೆ ಒಂದು ಜೋಕ್ ಇದೆ. ಓ, ಕ್ಯಾನ್ಸರ್ ವಾಲದೇನಾ ಅಂತ ಹೇಳಿ. ಯಾಕಪ್ಪ ಕ್ಯಾನ್ಸರ್ ವಾಲ ಅಂದ್ರೆ, ಇನ್ನೊಂದು ಇನ್ನೊಂದು ಪ್ಯಾಕೆಟ್ ಅಲ್ಲಿ ಬರೆದಿದೆ, ನಿಮ್ಮ ಟೆಂಪರ್ ಹೋಗುತ್ತೆ ಅಂತ ಹೇಳಿ. ಸೆಕ್ಷುವಲ್ ಡಿಸ್ಫಂಕ್ಷನ್ ಇದೆ ಅಂತ ಹೇಳಿ. ಸೆಕ್ಷುವಲ್ ಡಿಸ್ಫಂಕ್ಷನ್ ಇರೋದು ಬೇಡ, ನಂಗೆ ಕ್ಯಾನ್ಸರ್ ಇದು ಕೊಡು ಅಂತ ಹೇಳಿ. ಸೊ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದ್ರೆ, ಯಾರಿಗೂ ಒಮ್ಮೆ ನೀವು ಆ
1: ಕ್ಯಾನ್ಸರ್
0: ಈಗ ಸೆಕ್ಷುವಲ್ ಡಿಸ್ಫಂಕ್ಷನ್ ಬಗ್ಗೆ ಭಾರಿ ಅಂದ್ರೆ ಟೆಂಪರ್ ಹೋಗಬಾರದು. ಸೊ ಆಟೋಮ್ಯಾಟಿಕಲಿ ತಂಬಾಕು ಅಲ್ಲಿ ಟೆಂಪರ್ ಹೋಗ್ತದೆ, ಕ್ಯಾನ್ಸರ್ ಬರ್ತದೆ. ಸೊ ಈಗ ಗವರ್ಮೆಂಟ್ ಅವರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ನಾವು ತಂಬಾಕು ಅಗೇನ್ಸ್ಟ್ ತಂಬಾಕು ಏನು ಪ್ರೋಗ್ರಾಮ್ ಇದೆ ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಕಡೆ ತೋರಿಸ್ತಾ ಇದ್ದಾರೆ.
1: ಮತ್ತೊಬ್ಬರು ಕಾಲ್ ಹೇಳಿದ್ರೆ ಸರ್. ಹಲೋ, ನಮಸ್ತೆ.
2: ಹಲೋ, ನಮಸ್ತೆ.
1: ನಮಸ್ತೆ
2: ಡಾಕ್ಟ್ರೆ. ನಮಸ್ಕಾರ.
0: ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ.
2: ನಾನು ರೇಷ್ಮೆ ಅಂತ.
1: ಮಾತಾಡಿ ಮೇಡಮ್.
2: ಡಾಕ್ಟ್ರೆ, ನೀವು ಹೇಳ್ತೀರಲ್ಲ ಒಳಿಬಾರ್ದು, ಅದು ಬೀದಿ ಕಟ್ಟಲಿಕ್ಕೆ ಬಿಟ್ಟದ್ದು ಯಾಕೆ? ಈಗಿನ ಕಾಲದಲ್ಲಿ ಬೀದಿ ಕಟ್ಟುವವರಿಗೆ ಅಷ್ಟು ಸಿಗ್ತದೆ ಇಷ್ಟು ಸಿಗ್ತದೆ ಅಂತ ಎಲ್ಲ ಮಾಡ್ತಾರಲ್ಲ, ಆ ಗವರ್ಮೆಂಟ್ ಬೀದಿ ಕಟ್ಟುವ ಎಲ್ಲ ಹೆಂಗಸರಿಗೆ, ಬೀದಿ ಎಳೆಯುವವರಿಗೆ ಎಳೆಯದ ಹಾಗೆ, ಹೆಂಗಸರು ಕಟ್ಟದ ಹಾಗೆ ಯಾಕೆ ನಮ್ಮ ಗವರ್ಮೆಂಟ್ ಈಗ ಮಾಡ್ಲಿಕ್ಕೆ ಆಗುದಿಲ್ಲ? ಬೀದಿ ಕಟ್ಟಿದ್ರಿಂದಲ್ಲ ಎಳೆಯುವುದು, ಸಿಗರೇಟ್ ಮಾಡಿದ್ರಿಂದಲ್ಲ ಎಳೆಯುವುದು. ಸಿಗರೇಟೇ ಇಲ್ಲ, ಶರಾಬೇ ಇಲ್ಲ, ಬೀಡಿಯೇ ಇಲ್ಲ, ದುರ್ಕನೇ ಇಲ್ಲ, ಅದನ್ನೇ ಎಲ್ಲ ನಾಶ ಮಾಡಲಿ. ಆಗ ಎಲ್ಲಿಂದ ಹೇಳ್ತಾರೆ ಮನೆ ಮಾಡಿ ಹೇಳ್ತಾರೆ? ಅದು ಯಾಕೆ ಜನರು ಅರ್ಥ ಮಾಡಿಕೊಳ್ಳೋದಿಲ್ಲ? ನಾನು ಹೇಳುದು ಅದೇ.
1: ಓಕೆ ಓಕೆ, ನಿಮ್ಗೆ ಕೂಡ ಖುಷಿ ಆಗ್ಬಹುದಲ್ಲ ದಿನ ಬಂದ್ರೆ. ಓಕೆ, ಧನ್ಯವಾದಗಳು.
0: ಸೊ ಇದು ಸೇಮ್ ಟಾಪಿಕ್, ಇವರು ಮೊದಲಿನವರು ಹೇಳಿದ ಹಾಗೆ, ಗವರ್ಮೆಂಟ್ ಅವರು ಈ ಕಣ್ಣು ಕಟ್ಟು ಕೆಲಸ ಮಾಡೋ ಬದಲು, ನಾವು ಸುಮ್ಮನೆ ಇದೆಲ್ಲ ಕತೆ ಹೇಳುವ ಬದಲಿಗೆ ಬೀಡಿ ಕಟ್ಟು. ಅಲ್ಲಿ ಕಳೆದ ವರ್ಷದ ಧ್ಯೇಯ ಹಾಗೆ ಇತ್ತು. WHO ಅವರು ಎಲ್ಲರೂ ಹೇಳುದಷ್ಟೇ, ತಂಬಾಕು ಬೆಳೆಯೋ ಬದಲಿಗೆ ನೀವು ಸಮಥಿಂಗ್ ಈಟೇಬಲ್, ಏನೋ ಅಂದ್ರೆ ವೆಜ್ ತರಕಾರಿ ಅಥವಾ ನೀವು ರೈಸ್ ಅಥವಾ ರಾಗಿ ಗೋಧಿ ಏನಾದ್ರು ಬೆಳೆಸಿ ಅಂತ, ಹೈನುಗಾರಿಕೆ ಏನಾದ್ರು ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಎಲ್ಲದರಲ್ಲಿಯೂ ಆದಾಯದ ಒಂದು ದೊಡ್ಡ ಮೂಲ ಇರುವ ಕಾರಣ ಗೌರ್ಮೆಂಟ್ ಅವರು ಅದರ ಬೆನ್ನ ಹಿಂದೆ ಇಡ್ಲಿಕ್ಕೆ ಏನು ತೀವ್ರವಾದ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಆಟೋಮ್ಯಾಟಿಕಲಿ ಅವರು ಟಾರ್ಗೆಟ್ ಕೊಡ್ತಾರೆ ಅದರವೇ ರೌಂಡ್, 10% ಜಾಸ್ತಿ ಮಾಡಿ, 5% ಜಾಸ್ತಿ ಮಾಡಿ ಅಂತೇಳಿ ಕಳೆದ ವರ್ಷಕ್ಕಿಂತ. ಸೊ ಇವರು ಹೇಳೋದು ಏನು ಹೇಳ್ತಾ ಇದ್ದಾರೆ, ಬೀಡಿ ಕಟ್ಟಲೇಬಾರ್ದು, ಬೀಡಿ ಮ್ಯಾನುಫ್ಯಾಕ್ಚರೇ ಆಗಬಾರ್ದು, ತಂಬಾಕು ಗುಟ್ಕ ರೆಡಿಯೇ ಆಗಬಾರ್ದು ಅಂತೇಳಿ. ಅನ್ಫಾರ್ಚುನೇಟ್ಲಿ ನಮ್ಮ ಸೋಷಿಯಲ್ ವಿಲ್ ಅಷ್ಟು ಸ್ಟ್ರಾಂಗ್ ಇಲ್ಲ, ಸೋಷಿಯಲ್ ವಿಲ್ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೋಷಿಯಲ್ ವಿಲ್ ಈಗ ಆಗುದಿಲ್ಲ ಅಂತೇನಿಲ್ಲ, ಈಗ ಗಲ್ಫ್ ಕಂಟ್ರೀಸ್ ಅಲ್ಲಿ ಆಲ್ಕೋಹಾಲ್ ಸೇಲ್ ಇಲ್ಲ ಎಷ್ಟೋ ಕಂಟ್ರೀಸ್ ಅಲ್ಲಿ. ಸೊ ಅಲ್ಲಿ ಆಲ್ಕೋಹಾಲ್ ಇದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಒಳಗೆ ಹಾಕ್ತಾರೆ. ಸೊ ಆಗುದಿಲ್ಲ ಅಂತ ಇಲ್ಲ, ಆಗ್ತದೆ. ನಾವು ರೆವಿನ್ಯೂ ಸೋರ್ಸ್ ಬೇಕಾದಷ್ಟಿದೆ, GST ಮಿಲಿಯನ್ಸ್ ಅಲ್ಲಿ ಆಗ್ತಾ ಇದೆ, ನಾವು ಸೀರಿಯಸ್ ಆಗಿಲ್ಲ ಅದರ ಬಗ್ಗೆ. ನಾವು ಮಾತಾಡೋದ್ರಲ್ಲಿ ಮಾತ್ರ ಇದ್ದೇವೆ, ನಾವು ಅದನ್ನು ತುಂಬಾ ಸೀರಿಯಸ್ ಆಗಿ ಕಾರ್ಯಗತ ಮಾಡುವಷ್ಟು ನಾವು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ.
1: ಜಪಾನ್ ನಾಗೆ ನಮ್ಮ ಅಭಿವೃದ್ಧಿ ಕೂಡ ಇಲ್ಲ ನೋಡಿ, ಒಂದ್ಸಲ ಏನಾದ್ರೂ ದೊಡ್ಡ ಡಿಸಾಸ್ಟರ್ ಆದ್ರೂ ಕೂಡ ಪುಟಿದೇಳುವಂತ ಶಕ್ತಿಯನ್ನು ಹೊಂದಿದ್ದಾರೆ. ಸೊ ಏನು ಸರ್, ನಮ್ಮ ಸಂದರ್ಶನಕ್ಕೆ ಸಂಬಂಧಿಸಿದಂತೆ ಮತ್ತೊಬ್ಬರು ಕಾಲರ್ ಇದ್ರೆ ಒಂದು ಸಂದೇಶ ಕೂಡ ಬಂದಿದೆ ನೋಡೋಣ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ.
1: ಹಾ, ಮಾತಾಡಿ ಮೇಡಮ್.
0: ನಮಸ್ಕಾರ. ಹೇಳಿ.
3: ನಮಸ್ಕಾರ. ಮತ್ತೆ ಬೀಡಿ ವೈಪರ್ ವಲ್ಲಿ ಅಂತಾರೆ, ಬೀಡಿಟ್ಟು ದಿನ ಕೋಪನ ಕೇಳ್ತಿದ್ದೆ ಒಳ್ಳೇದಕ್ಕೆ.
0: ಅದೇ ಅಮ್ಮ, ಈಗ 100ಕ್ಕೆ 100
3: ಮಾತು ಉಂಡತ್ತೆ, ಎಟ್ಟು ಪುರ ಬರ್ಕೊಳತ್ತೆ ಪಕ್ಕ ಇಂದು ಪುರ ಪರ್ಚಾಗಲ ಪುರ ಉಂಡತ್ತೆ ಯಾವ ಪುರ ಒಂದು
0: ತಯಾರಾಗ್ತದೆ
3: ದಿನ ಕೋಪನ ಕೇಳ್ತಿದ್ದೆ ಒಳ್ಳೆ ರಾಕಲಿ ಒಂಚಿನ ವ್ಯವಸ್ಥೆ ಬರದ ಇನ್ನು ಪುರ
1: ಬಿಡಾದ
0: ಈರೇ ಪಣ್ಣಿನ ಕರೆಕ್ಟ್ ನೂದಕ್ಕೆ ನೂದು ಕರೆಕ್ಟ್ ಅವೇನು ಬಂದ ಮಲ್ಪುನಾಗ ವ್ಯವಸ್ಥೆಗಳು ಮಲ್ಪರೆ ದಾಲ ಕಷ್ಟ ಇಜ್ಜಿ ಇವ್ರು ಇಕ್ಕೊಳ್ಳಾರ ಇತ್ತೆ ನೂದು ಜನಕ್ಕಳಿಗೆ ಕೆಲಸ ಅವಡು ಕೆಲಸ ಬೀಡಿ ಒಂಜಿ ಸುಲಭದ ಕೆಲಸ ಲಕ ತೋಜುಂಡು ಇತ್ತೆ. ಅವರೇನು ಹೇಳುದು, ಬೀಡಿಯನ್ನು ನಿಲ್ಲಿಸಿದ್ರೆ ಎಷ್ಟೋ ಜನರ ಆದಾಯ ಸಡನ್ ಆಗಿ ನಿಲ್ತದೆ, ಮನೆ ಹೇಗೆ ನಡೆಸುದು? 100ಕ್ಕೆ 100 ಆಲ್ಟರ್ನೇಟಿವ್ ಸೋರ್ಸ್ ಮಾಡಬಹುದು, 100ಕ್ಕೆ 100. ಹಾಗೆ ರಾತ್ರಿ ಬೆಳಿಗ್ಗೆ ನಾಳೆಯಿಂದ ಬೀಡಿ ಇಲ್ಲ ಅಂತೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲದನ್ನು ಗೌರ್ಮೆಂಟ್ ಅವರು ಪ್ರಯತ್ನ ಮಾಡಿದ್ರೆ ಅದರ ಹಿಂದೆ ನಾವು ಜಾಗ್ರತೆಯಲ್ಲಿ ಹೋದ್ರೆ ಸಂಶೋಧನೆ ಇಲ್ಲ.

0: ಆಲ್ಟರ್ನೇಟಿವ್ ಎಷ್ಟು ಕೆಲಸಗಳಿಲ್ಲ ಇವತ್ತು, 100 ಕೆಲಸಗಳಿದೆ. ಮನೆಯಲ್ಲಿ ಕೂತ್ಕೊಂಡು ಬೀಡಿ ಕಟ್ಟುದು ಒಂದು ಆದಾಯದ ಇನ್ಕಮ್ ಆಗಿತ್ತು. ಆಲ್ಟರ್ನೇಟಿವ್ ಮಾಡ್ಲಿಕ್ಕೆ ಸಾಧ್ಯ ಇದ್ದೇ ಇದೆ, ಆದ್ರೆ ನಾವು ಅದರ ಬಗ್ಗೆ ಆಲೋಚನೆ ತೀವ್ರ ಗಮನ ತೀವ್ರ ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲಿ ನಾವು ಅದೇ ಈಗ ಅವರು ಹೇಳುದು ಏನಂತ ಹೇಳಿದ್ರೆ, ಅದಕ್ಕಿಂತ ಕೆಟ್ಟದ್ದೆಲ್ಲ 100 ಇದೆ, ನೀವು ಬೀಡಿಯ ಮೇಲೆ ಯಾಕೆ ಕಣ್ಣಾಕ್ತೀರಂತ. ಬೀಡಿ, ಸಿಗರೇಟ್, ತಂಬಾಕು, ಎಲ್ಲ ತರ ಅಡಿಕೆ ಜಗಿಯುವುದು ಇದೆಲ್ಲದೂ ಅನ್ಹೆಲ್ದಿ. ಅದರಲ್ಲಿ ಯಾವುದೇ ತರದ ಕನ್ಸೆಷನ್ ಯಾರಿಗೂ ಇಲ್ಲ. ಆದ್ರೆ ಅದು 100 ಈಗ ತಂಬಾಕು ಬೆಳೆಯುವರು ಎಷ್ಟು ಜನ ಇಲ್ಲ, ಅದು ಆದಾಯದ ಸೋರ್ಸ್ ಇದ್ದೇ ಇದೆ. ಹಾಗೆ ಅಂತ ನೀವು ಅದನ್ನು ಎಸ್ ಅಂತ ಸರಿ ಅಂತ ಹೇಳುವ ಪ್ರಶ್ನೆ ಬರುದಿಲ್ಲ.
1: ಲಾಸ್ಟ್ ಕಾಲ್ ಜೊತೆ ಮಾತಾಡ್ತೇನೆ. ಹಲೋ, ನಮಸ್ತೆ.
2: ನಮಸ್ತೆ. ಮಹಾಪ್ರಭು ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಧೆ ರಾಧೆ. ನಮಸ್ಕಾರ. ಕ್ರಿಸ್ಟೋ ಕ್ರಿಸ್ಟೋ ಜೀಸಸ್. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ವೈದ್ಯರಿಗೆ ನಮಸ್ಕಾರ. ತುಂಬಾ ಅಗತ್ಯವಾದ ವಿಚಾರ ಮಾತಾಡ್ತಿದ್ದೀರಿ ಸರ್. ಅದರಲ್ಲಿ ನಾನೇನ್ ಹೇಳುದಂದ್ರೆ, ಈಗ ಈ ಹೈಯರ್ ಟೇಸ್ಟ್ ಅಂದ್ರೆ ಇದನ್ನ ಕೊಟ್ರೆ ಉತ್ತಮವಾದ ಒಂದು ರುಚಿ ಸಿಕ್ಕಿದ್ರೆ ಲೋವರ್ ಟೇಸ್ಟ್ ಅನ್ನ ಬಹಳ ಸುಲಭವಾಗಿ ಬಿಡ್ಲಿಕ್ಕೆ ಆಗ್ತದೆ ಅಂತ ಒಂದು ಸಿದ್ಧಾಂತ ಉಂಟು. ಉದಾಹರಣೆಗೆ ನಮ್ಮ ಇಸ್ಕೋನ್ ಅಲ್ಲಿ 1000 ಜನ, ಲಕ್ಷಾಂತರ ಜನ ಈ ಹೈಯರ್ ಟೇಸ್ಟ್ ಅಂದ್ರೆ ದೇವರ ನಾಮ ರೂಪ ಗುಣ ಲೀಲೆ ಇದನ್ನೆಲ್ಲ ಪಡ್ಕೊಂಡು ಈ LSD ಅಂತ ಡ್ರಗ್ಸ್, ಈವನ್ ಡ್ರಗ್ಸ್ ಅಂತ ಬ್ಯಾಡ್ ಹ್ಯಾಬಿಟ್ಸ್ ಅನ್ನು ತುಂಬಾ ಲಕ್ಷಾಂತರ ಜನ ಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ನ್ಯೂಯಾರ್ಕ್ ಅಲ್ಲಿ ಜೂಡ್ ಅಂತ ಪ್ರೊಫೆಸರ್ ಇದನ್ನ ರೆಕಮೆಂಡ್ ಕೂಡ ಮಾಡಿದ್ದಾರೆ, ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, US ಸರ್ಕಾರಕ್ಕೆ. ಇಂತ ಉದಾಹರಣೆ ಬಹಳ ಉಂಟು ಸರ್. ಇದನ್ನ ಅಡಾಪ್ಟ್ ಮಾಡಿದ್ರೆ ಅಂದ್ರೆ ಹೈಯರ್ ಟೇಸ್ಟ್ ಫಸ್ಟ್ ಕೊಟ್ರೆ ಲೋವರ್ ಟೇಸ್ಟ್ ಬಿಡ್ಲಿಕ್ಕೆ ಆಗ್ತದೆ. ಈವನ್ ಇಲ್ಲಿ ಈಗ ಸೆಂಟ್ರಲ್ ಗವರ್ಮೆಂಟ್ ಜೊತೆ ಒಂದು ಒಡಂಬಡಿಕೆಯೊಂದಿಗೆ ಇಸ್ಕೋನ್ ಸಂಸ್ಥೆ ಉಂಟಲ್ಲ, ಅವರು ನಶಾ ಮುಕ್ತ ಭಾರತ್ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೇವಲ 4 ತಿಂಗಳಲ್ಲಿ ಸುಮಾರು 10 crore ಜನರನ್ನ ಕವರ್ ಮಾಡಿದ್ದಾರೆ ಅಂತ ಈಗ ಇದರಲ್ಲಿ ರಿಪೋರ್ಟ್ ಬರ್ತಾ ಉಂಟು ಸರ್. ಅಂತದನ್ನ ಅಡಾಪ್ಟ್ ಮಾಡಿದ್ರೆ ವೈದ್ಯರು ಇದಕ್ಕೆ ಸಪೋರ್ಟ್ ಕೊಟ್ರೆ ತುಂಬಾ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಅಂದ್ರೆ ಆ ಪ್ರಸಾದ, ದೇವರ ಪ್ರಸಾದದಲ್ಲಿ ಹೈಯರ್ ಟೇಸ್ಟ್ ಉಂಟು ಸರ್. ಅದು ಆತ್ಮಕ್ಕೆ, ಮನಸ್ಸಿಗೆ, ಶರೀರಕ್ಕೆ ಎಲ್ಲ ಹೈಯರ್ ಟೇಸ್ಟ್ ಸಿಗುವಾಗ ಈ ಕೆಟ್ಟ ಅಭ್ಯಾಸವನ್ನ ಬಹಳ ಸುಲಭದಲ್ಲಿ ಬಿಡ್ಲಿಕ್ಕೆ ಆಗ್ತದೆ. ಇಲ್ಲಂದ್ರೆ ಅದು ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಇದು ಕಲಿಯ ಪ್ರವೇಶವೇ ಇದರಿಂದ ಆಗುದು, ಅದರಿಂದ ಮತ್ತೆ ಆಲ್ಕೋಹಾಲ್ ಡ್ರಗ್ಸ್ ಗೆಲ್ಲ ಪ್ರವೇಶ ಆಗ್ತದೆ. ಸೂನಂ ಪಾನಂ ದುತಂ ಸ್ತ್ರೀಯಂ, ಧರ್ಮದ 4 ಸ್ತಂಭ ಅಂತ ಹೇಳ್ತಾರೆ. ಅದೇ ಅದಕ್ಕೆ ಇಂಥ ಒಂದು ಹೈಯರ್ ಟೇಸ್ಟ್ ಅಂದ್ರೆ ಪ್ರಸಾದ ಎಲ್ಲ ಕೊಟ್ರೆ ದೇವರ ನಾಮ ಇದರಲ್ಲಿ ಹೈಯರ್ ಟೇಸ್ಟ್ ಅವರಿಗೆ ಫಸ್ಟ್ ಅದನ್ನ ಅವರಿಗೆ ಮುಟ್ಟುವ ಹಾಗೆ ಮಾಡ್ಬೇಕು. ಅದು ಆಕ್ಚುಲಿ ಒಂದು ಪ್ರಾಕ್ಟಿಕಲ್ ಆಗ್ತದೆ, ಇಲ್ಲಾಂದ್ರೆ ಪುನಃ ಅದು
1: ಇದಾಗ್ತದೆ.
0: ಮುಗಿಸುವಾಗ ಲಾಸ್ಟ್ ನವರು ಒಂದು ಮಲ್ಟಿಪಲ್ ಆಲ್ಟರ್ನೇಟಿವ್ ವ್ಯವಸ್ಥೆಗಳು, ನಾನು ಹೇಗೆ ದೇವರನ್ನ ನಮಸ್ಮರಣೆಯಲ್ಲಿ ಇದನ್ನು ಬಿಡ್ಬೋದು ಅಂತೇಳಿ ಅವರು ಅದನ್ನೇ ಇನ್ನೊಂದು ಸ್ಪಷ್ಟವಾಗಿ ಏನ್ ಹೇಳಿದಾರಂದ್ರೆ, ಹೈಯರ್ ಟೇಸ್ಟ್ ನೀವು ಯಾವುದರ ಬಗ್ಗೆ ಒಲವಿದೆ ಅದನ್ನು ನಾವು ಒತ್ತಿ ಹೇಳಿ, ಅದರ ಬಗ್ಗೆ ನಾವು ಜಾಸ್ತಿ ಒತ್ತಿ ಹೇಳಿ ಇದರಿಂದ ಹೊರಗೆ ಬರಲಿಕ್ಕೆ ಒಂದು ಪ್ರಯತ್ನ, ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಪಾಸಿಟಿವ್ ಇಟ್ಕೊಳ್ಬೇಕು. ಯಾರೆಲ್ಲ ಇದರಿಂದ ವ್ಯಸನ ಮುಕ್ತಿಗೆ ಪ್ರಯತ್ನ ಮಾಡ್ತಿದ್ದಾರೆ ಅವರನ್ನೆಲ್ಲ ಪಾಸಿಟಿವ್ ಇಟ್ಟುಕೊಂಡು ನಾವು ಮುಂದೆ ಸಾಗೋಣ. ಅಲ್ಲಿಗೆ ನಮ್ಮ ಈ ಕಾರ್ಯಕ್ರಮ ಎಲ್ಲ ಶ್ರೋತೃಗಳಿಗೆ.
3: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
0: ಧನ್ಯವಾದಗಳು.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಒಂದು ಮೆಸೇಜ್ ಕೂಡ ಬಂದಿತ್ತು, ತಂಬಾಕು ವಿರೋಧಿ ದಿನದ ವಾದ ಎಂದು ಮನುಷ್ಯನ ದೇಹದಲ್ಲಿ ಹಲವಾರು ಕಾಯಿಲೆಗಳಿಗೆ ಕಾರಣವಾಗುವ ತಂಬಾಕು ವಿರೋಧ ಉತ್ತಮ ಮಾಹಿತಿ ನೀಡಿದ್ರಿ ಅಂತ, ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಫಾತಿಮಾ ಕಿನಿಯರ್ ಅವರು ಮೆಸೇಜ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಇವತ್ತಿನ ಹಲವೆಲ್ಲ ಕಾರ್ಯಕ್ರಮ ಮುಗಿಸುವಂತ ಗೊತ್ತಾಗಿದೆ. ಸೊ ಇಷ್ಟೇ ಹೇಳೋದು, ನಾವು ನಿರ್ಜೀವ ಶರೀರಕ್ಕೆ ಬೆಂಕಿ ಕೊಟ್ಟು ನಾವು ಅದರ ಒಂದು ಬೂದಿಯನ್ನು ನೋಡುವಂತಹ ಹಂಬಲ ನಮ್ದು, ಆದರೆ ಸಜೀವ ಶರೀರಕ್ಕೆ ಬೆಂಕಿ ಕೊಟ್ಟು ಶರೀರದ ಬೂದಿಯನ್ನು ನೋಡುವಂತಹ ಹಂಬಲ ನಮ್ಮದಾಗಬಾರದು ಅಂತ ಹೇಳುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸೊ ವೈದ್ಯರಿಗೆ ಮತ್ತೊಮ್ಮೆ
0: ಧನ್ಯವಾದ.
4: ಮೋಕಿದ ಬಂದುಲೆ,
5: ಓಟು ಪಾಡುನವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
4: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
5: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
4: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕು ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವೊಂದುಂಡು.
5: ಎಸ್ಐಆರ್ ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟೆಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲೆನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
4: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
5: ನಿಕ್ಲೆನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟೆಡ್ ಇಪ್ಪುನೇನು ಸರಿಯಾದ ತೂಲೆ.
4: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡಿದಿ. ಈಗ ಬಂಗಾರ ಬೊಡಿದಿ ಈ ಯಕ್ಷಗಾನದ ಕೊನೆಯ ಕಂತು.
1: ಮದಿಮಲೆ ಈ ಮುಲ್ಪಚ್ಚವ ನಮ್ಮ ಮುಲ್ಪಂತನ ಬಚ್ಚಿ ಮುಲ್ಪಾಕಲು ಎಲ್ಲ ಜನಕ್ಕಳು ಸರಿ ಇಚ್ಚೇರಿ ಮಂಕ್ಲಪ್ಪೆ ನಮ್ಮನ್ನು ಕೆರಿಯಲ್ಲೇ ತೂಪೇಳಿ ಅದಕ್ಕೆ ನಮ್ಮ ಕಾಟಿ ನೆಟ್ಟಿ ಪೋಯವ ಉದ್ದದ ನೊಟ್ಟು ಮಲ್ಲೊಂದು ಮರ ಉಂದು ಮನ ತಮ್ಮ ದೇಶ ಕುಟ್ಟಾರು ಮಂತನ ಕುದಿ ಉಂದು ಆದ್ರೆ ನಮ್ಮ ಐಮೆ ಭಯಂಕರ ಬರ್ತೀರಿ ಮಾತೆಲ್ಲ ನಮ್ಮ ಅಪ್ಪ ಪೋಯಿ ನಿಗ್ ಬದ ಅಂದ ತಿನ್ನೆಲ್ಲಾಗಿದೆ ಮುದ್ದೆ ಕೊರ್ಪೆ ಒತ್ತುಗು ಮುಳ್ಕಾಯರೆ ಕಣ್ಣಿಲ್ಲದ ಚತ್ನಿ ಕೊರ್ಪೆ ಬಾಜಲ್ಗೆ ಬರಿಯರೆ ಪುನರ್ ಪುಟ್ಟ ಪಾನಕ ಕೊರ್ಪೆ ಮುಖ ನಿಗ್ ಬೋದಂದ ನಿನ್ನ ಕುಂತು ಮತ ಹಣೆ ಅಳ್ದಿದ್ ಕೊರ್ಪೆ ನಿನ್ನ ಕೈ ಕಾಲ್ ಮತ ಒತ್ತೆ ಎಪ್ಪನ ತಲೆ ಮತ ಕಿಂಬೆ ಈ ಬಲಾವ ನಮಗೆ ಎಲ್ಲ ಬೊಚ್ಚಿ ಈ ಮುಳ್ಪೆ ಚರಾಣೆ ಆದಿತ್ತ ಅಲ್ಪರ ನಮ್ಮ ಕುರಿ ಕುಳಿ ಮೇಪುಗ ಕುರಿ ಕುಳಿಗೆ ಯಾರು ರಾಜೆ ಈಲಾಗಿ ನಮ್ಮ ನಮ್ಮ ಒಂದತ ನೂದು ಕುಲಿತು ನೂದು ಕರಿನ ವಾರಡು ಕಿಲಿ ಲದ್ದೆ ತಿಂದಿದ್ದು ನನ್ನ ಸ್ವಲ್ಪ ತಾಜುಂದು ಈ ಬುಳಿಪಚ್ಚವ ನಮ್ಮ

0: ಅದೇ ಮನಸ್ಸಾರ್ನ ಸಾಲ ಕಪಟತನ ಹರಡಿ ವಂಚನೆ ಬಂದೆ ಪೂರ ವಿಚಾರವುಳ್ಳ ದುಂಬತ ದಿವನುಲ್ಲೆರ ಕುರುಬರೆ ಕೇರಿಟ್ಟು ಪುಟುಂಡ ಅಂಡದಾನೆ ಬರವು ಸರವು ದಾಳ ಇಜ್ಜಿಡ್ಲ ಅನ್ನ ಮನಸ್ಸಿಡು ವಂಚನೆ ನೆನಪಿನ ಇಜ್ಜಿ ಈಸ ಮನಸ್ಸಾರ್ ನತ್ತು ತಿಳಿಯೊಂಡೆ ಯಾನೆ ಸತ್ಯ ಸಂಗತಿನ ಪೂರ ಬುಡುಪಾದ ದೀರು ಅಂಡ ಎನ್ನ ಪಾಲುದ ಕಂಡನ ಯಾರು ಎನ್ನ ಕಡೇತ ಕಾಲುಗು ಮುಟ್ಟ ಆರ್ನೊಟ್ಟಿಗೆ ಜೀವನ ಮಲ್ಪಡ ಇನ ಎನ್ನ ಧರ್ಮ ಜೀವನೋಡು ಕಂಡನೆ ಬುಡಿದಿ ಪಂಡ ಗಾಡಿದ ರಡ್ಡು ಚಕ್ರದ ಲೆಕ್ಕನೇ ದುಂಬತ್ತ ಕೋಡತ್ತೆ ಸರಿ ಅರೆನ ಬಾಮಿಯೋಡು ಬಾಮಿದು ಅರೆನ ಸರಿ ಸಾಧಿಗ ಕನೋಡು ಎನ್ನ ಜೀವನ ಕೊಂಚ ಸರಿಯಾಯಿನ ನೆಲೆ ಸಾಧಿ ಅವಳು ತಪ್ಪು ಮಲ್ಪಂದಿನ ಮೇರೆಗೆ ವಾರೀತಿಡ್ಲ ಮೋಸ ವಂಚನೆಯಲ್ಲ ಮಲ್ಪರೆ ಬಂದೆ ಸ್ವಾಮಿ ಇರಿಗೇನು ಬಿಲ್ಪರೆ ಬಂದದೆ ಎಂದ ದುಃಖ ಇರಗ ತೂವರೆ ಆಪು ಜತೆ
1: ನಮ್ಮ ಕಾದಿಗೆ ಹೋಗಿ ಮುಲ್ಪಂತನ ಬಚ್ಚಿ ಮುಲ್ಪ ಜನಕ್ಕೂ ಸಾಮಾಜ್ಯ
0: ಯಾನು ಬಿಲ್ಪುಜಿ ಯಾನು ಬಿಲ್ಪುಜಿ ಅಂಡ ಯಾನು ಬಿಲ್ಪರೆ ಬಲ್ಲಿಂದ ಅಂಡ ಯಾನ್ ಪಣಿಲ ಬೇಕೇ
1: ಅಂಕೇನೆ
0: ಸಾಧಿ ಒಂದು ನಮ್ಮ ಮೂರು ಇದ್ದರೆ ಬಂದ ಒಂದೇ ಸಾಧಿ ಅಂತ

0: ಒಂದು ಗುಡಿ ತಿಯರಿ
1: ಅತ್ತೆ
0: ಕಾಳಿಕೆನ ಗುಡಿ ಕಾಳಿ ಗುಡಿ
1: ಕಾಳಿ ಗುಡಿಯ
0: ಅಂಚತ್ತು ಕಾಳಿ ಲೋಕನು ಕಾಪುನ ಅಪ್ಪೆ ದುಷ್ಟರ್ನ ಬಿದೆ ಮುತ್ತಾದಿನ ಅಪ್ಪೆ
1: ದೇವರ್ನ ಗುಡಿ
0: ದೇವರ್ನ ಗುಡಿ
1: ದೇವರ್ನ ಕಾಳಿ ಗುಡಿ
0: ದೇವರ್ನ ಕಾಳಿ ಗುಡಿ ಅತ್ತೆ
1: ಕಾಳಿ
0: ಕಾಳಿ ದೇವರ್ನ ಗುಡಿ ದುಷ್ಟ ಚಂಡ ಮುಂಡೇರ್ನ ರುಂಡ ಚಂಡಾಟ ಮಲ್ತದಿನ ಅಪ್ಪೆ ಆ ಪರಾಶಕ್ತಿ ಅನುನಿತ್ಯನ ಆರಾಧನೆ ಮಲ್ಕೊಂಡಿ ಅಂಚಿನ ಅಪ್ಪೆ ನಮ್ಮ ನಿಯಾಪಕರ ಕೈ ಗೊಡ್ಕುಜಲು ಚರಂಗೊಡ್ಡದು ನಟಂಡ ಅಕಲಿಗೆ ಬೋಡು ಬೋಡ ಪಿನವೇನು ಖಂಡಿತ ಹೊರ್ಕೊಂಡು ಐ ಕಾತ್ರ ಬಂದೇ ಇರು ಮೂಳೆಂತು
1: ಕತ್ತಿ ಕತ್ತಿ ಮುಂಚು ಕತ್ತಿ ತೋಜಬೇಕು ಬೋತಿಗೆ ಅಜ್ಜಿ ಬಂತಲ್ಲಿ ಏಳಜ್ಜನ್ನ ಬಗ್ಗೆ ಇಲ್ಲದಲ್ಲ ನಮ್ಮ ಕೊಯಲೆ ಬಲ್ಲಿಗೆ
0: ಅವು ಅಜ್ಜಿ ಬಂತಿನಂತೆ
1: ಒಂದು
0: ಅಜ್ಜಿನ ಅವಳು ಆತನ ಮೂಲ ಅಂಚತ್ತೆ ಮೂಲು ಪೋಲಿ ಒಂದು ನಮ್ಮನೆ
1: ಮೂಲು ಪೋಲಿ
0: ಮೂಲು ಪೋಲಿ ಉಳಾಯಿ ಪೋಡು
1: ಹೋದು
0: ಉಳಾಯಿ ಪೋದು ಬಾಕಿಲು ಬಾಡು
1: ಬಾಕಿಲು ಬಂದು
0: ಅವನು ಉಳಾಯಿ ದೇವರಿಗೆ
1: ಒಂದು ಆರು ಬುಕ್ಕ ಉಳಾಯಿ ಅಂತ
0: ಉಳಾಯಿ ಬಂದರಲ್ಲಿ ಸಂಚಾರಕು ಧರ್ಮದ ರಕ್ಷಣೆಗೆ ಏ ರಾಯನ ಕೂಡ ಸತ್ಯಾತ್ಮರುಳ್ಳೆರ ಧರ್ಮಾತ್ಮರುಳ್ಳೆರ ಮಕ್ಕಳಿಗೆ ರಾತ್ರಿದ ಬೀಟ ಪೊರ್ತಡು ಸವಾರಿಗೆ ಗೆದ್ದದು ಲೋಕದ ಧರ್ಮರು ಹೊರಪರೆ ಹೋದಿರು ಸವಾರಿಗೆ ಅವರು ಬಿರಪ್ಪ ಬರ್ತಿನಂತಿನ ಪೊರ್ತಡು ಬಾಕಿಲನ್ನು ಮಾಡಿದ ಇರುಳಾಯಿ ಕೊಂಡೋಡು
1: ಅವನಿಗೆ ಕೋಪ ಬರ್ತದೆ
0: ಕೋಪ ಬರ್ಪಚ್ಚಿ
1: ಬೆಚ್ಚ
0: ಬೆಚ್ಚ ಹಾಪು ಜನ ಲೋಕದಪ್ಪೆ ಯಾರು ಲೋಕನು ಕಾಪುನಾರು ನಮ್ಮ ಮಾತಿರಲ್ಲ ಅವ್ರನ್ನ ಬಾಲ್ಯದು ಅಂಚೆದ ಕೋಪ ಬರ್ಪಚ್ಚಿ ಬತ್ತಿನ ಅದಕ್ಕೇನು ಬೇರೆ ಯಾರಪ್ಪ ಉಳಾಯಿ ಜೋಕುಲು ವಾಡಿನ ಬಾಕಿಲ್ ಅಪ್ಪೆರಾವು ದುಂಕು ಜೇರ ಆದ್ರೆ ಬಾಕಿಲ್ ತೆಪ್ಪು ಬಾಕಿಲ್ ತೆಪ್ಪಂಡ ಬಾಕಿಲ್ ತೆಪ್ಪೋಜಿ ಅಲ್ಲಿ ದಾದವ್ರು ಆ ಕೊಡ್ತಾರೆ ತನ್ನ ಜ್ಞಾನಜ್ಜಂಕ ಬರವು ಸರವು ಹೆಂಗ ಅನುಗ್ರಹಿತಾರಿಲ್ಲ
1: ಅಂತ ಇದು ಬಚ್ಚ
0: ಬಿಡದಿ ಬಂತಲ್ಲಿ ಬರ್ಚಿ ಸ್ವಚಿಂತನೆ ಅವಳು ಅವ ಅಂಚಾತ್ರ ಬಂದೊಂದಲ್ಲಿ ಬಾಕಿಲನ್ನು ಮಾಡರೆ ಬರ್ಪಿನ ದೇವರೇಗ ಬಾಕಿಲ ಮುಚಿಯರ ನಾಂಡ ಆರು ಬರ್ಪು
1: ಎಂತು ಗೊತ್ತಾದೀತ ಎಂತ ಉಳಾಯಿ ಪೋದು ಉಳಾಯಿ ಪೋದು ಕುಲ್ಲೋದು ಬಾಕಿಲು ಬಾದೋದು ಅಪ್ಪಗ ಕಾಲಿ ದೇವರು ಬರ್ತೇವೆ ಮತ್ತೆ ಪಿದಾಯ್ತು ಉಳಾಯಿ ಹೇಳ್ಕೇನು ಯಾನು ಕುಳುಬೇಲೆ ಕಾಲೇನು ಮನೋದು ಅಪ್ಪಗ ಬಾಕಿಲು ತೆಪ್ಪು ಬಂದ್ಬೇರಿ ತೆಪ್ಪುಜಿ ಬನ್ನೋದು ನಿಕ್ಕ ದಾದ ಬೋದು ಕೇನೇರಿ ಇದ್ದೆ ಬುದ್ಧಿ ಕೊಡ್ಪುಳು ಬಾಕಿಲು ತೆಪ್ಪೇ ಬನ್ನೋದು
0: ಕುರುಪೂಜಿ ಬಂದಿಲ್ಲೇ ಬರೋಡು ಜೋಕುಲ್ ನ ಪಾತ್ರಕ್ಕೆ ಮಾನ್ಯತೆ ಕೊರುಳಾಯಿನ ಅಪ್ಪನ ಧರ್ಮದ ರಕ್ಷಣೆ ಗಾತ್ರದ ಭೂಮಿಗೆ ಜತ್ತ ಬತ್ತಿನ ಶಕ್ತಿ ಯಾರು ಕುರುಪೇ ಒಪ್ಪು ಜರದಿ ಮನ ಯಾರು ಮೂಳೆ

ಅನುಕೂಲದ ದಾಯಿಗನ್ನು ಗೊತ್ತಾವೊಂದು ಅಜ್ಜಿ ಈ ವರ ಇದೈ ಬರುವನಪ್ಪ ಇತ್ತ ಈ ಕೇನೇನೇನು ಕೊರಡ ಈ ಕೇನೇನೇನು ಯಾನು ಕೊರ್ಪೆ ಪಿದೈ ಬಲಪ್ಪ ಪಿದೈ ಬಲ ಏನಿವೆ.

0: ವಿದ್ಯಾಬುದ್ಧಿ ಕೊರಡು ಅಪಕಂಡ ಈ ಬನ್ನಿಲಕ್ಕ ಕೇಳೋಡು ಈ ಬಿನೈ ಬಲಂದ್
1: ಮಾತಾಡ್ತಿದ್ದೆ
0: ಪಂಡತ್ತ
1: ಇಲ್ಲ ಅಂಚ ಪಂಡ ಆಗಿ
0: ಚಪ್ಪದೇವೆ.

0: ಕಷ್ಟೋಡು ಇಲ್ಲ ನಿಕ್ಕೆ ವಿದ್ಯೆ ಬುದ್ಧಿ ಕೊರಡು ಯಾರು ಕೊಡ್ಪೆ ಯಾರು ಕೊಡ್ಪೆ
1: ಆತ ಮಾಡ್ಕೊಡಪ್ಪ
0: ಓ ಏನಾನು ನಾಲಾಯಿ ಬಿದ್ದಾಯ್ಪಾಡ್ಲ ನಿಕ್ಕೆ ವಿದ್ಯಾ ಬುದ್ಧಿ ನೀನು ಕೊಡ್ಪೆ.

ಈ ಹತ್ತಿರ ಮೇಲೆ ಗದ್ದಿ ಜಮ್ಮ ಇರೇ ಕಾಪಾಡಪ್ಪೆ ನನಗೆ. ಜಯ ಜಯ ಜಯ ಜಯ.

0: ಬಿಳಿಪಾಡಪ್ಪ ಬಿಳಿಪಾಡ, ದಾಯಿ ಬೇಜಾರು ಮಾತೊಂದಲ್ಲ, ನಿನ್ನ ಅಪ್ಪೆ ಉಲ್ಲಾದು ನಿಕ್ಕ ಬೋಡತ್ತಿನ ಕಷ್ಟ ಪೂರ ನಿವಾರಣ ಆಂಡೆಂದು ನೆನತೊಳ್ಳ ನನದು ಮಗು ಮಲ್ಲ ಬೇಲಾಯರಂಡು ನೀನ ಈ ಕುರುಬರ ಕಾಲತ್ತು ನನ ಕವಿರತ್ನ ಕಾಳಿದಾಸಯಾಗಿ
1: ಕೆಲವು ಜನ ಬಾತಿರನ್ನು ಬಂಡೇರು ಬುಡತ್ತಿ ಬಂಡ್ಕೊಂಡು ವಂಶನ ಅಭಿವೃದ್ಧಿ ಮಾಡ್ಕೊಂಡು ಯಂತ್ರ ಅಂತ ಕೆಲವು ಜನ ಎಣ್ಣಿದುಳ್ಳಿ ಖಂಡಿತ ಅತ್ತಿ ಸಲಹೆ ಕೊಟ್ಕೊಂಡಲ್ಪ ಒಂಜಿ ಮಂತ್ರಿ ವನಸದಲ್ಪ ಅಪ್ಪೆ ಆದಿ ಬಾಕಿ ಬರುತ್ತದೆ ಬುಡೆದ್ದಿ ಆದಿ ಅತ್ತನ ಜೀವನ ಲಕ್ಷ್ಮಿ ಆದಿ ಕೂಡ ಬುಡೆದ್ದಿ ನನ್ನೊಂದು ವಿಷಯ ಕೇಳ ಅಪ್ಪೆ ದೇವೇರಿಂದ ಬಂಡೇರು ಅಂಚಂದು ಬುಡೆದಿಗೆ ಬೇಟೆನೇ ಜಾಗಣ ಕೊರಿಯರು ದಯ ಗೊತ್ತುಂಡ ವನಸು ಮಲ್ಕೊಂಡಪ್ಪ ಬುಡೆದ್ದಿನ ಅಪ್ಪೆ ಅಪ್ಪೆ ಲೆಕ್ಕ ಕೊಡುದು ಬಂಡೇರು ಅಂಚದ ಅಪ್ಪೆ ಮಾ ಜಾಗಲ್ಲ ಬುಡೆದ್ದಿ ಆದ್ರೆ ಕೊಡುದು ಎಲ್ಲ ಅಂಚದ ಪುಣಕ ಒಂದು ಮುಟ್ಟು ತುಪ್ಪುಡು ನನ್ನ ಅಪ್ಪೆ ಇರ್ತಲ್ಲ ಬುಡೆದ್ದಿ ಒಂದು ಮುಟ್ಟು ಮಿತ್ತಿಂದೇ ಪಣಿ ಅಂಚಂದ್ರ ಬಂಗಾರ ಲೆಕ್ಕತ್ತಿನ ಬುಡೆದ್ದಿ ನಿನ್ನ ಕೈಪತ್ತಿನ ನಿನ್ನ ಜೀವನ ಇವಿ ಕಾಣಕ ಬಂಗಾರಾಣಿ ಕಡೆ ಕಣಕ್ಕೆ ಅಪ್ಪಂಜಿ ಪಾತ್ರನ ಬಂಡೇರಿ ಈ ನನ ತುಂಬ ಗುರುಬೇ ಕಾಲೆತ್ತು ಮಗ ಕವಿರತ್ನ ಕಾಳಿದಾಸ ಆದ್ರೆ ಮಲ್ಪಡಾಯ ಸಾಧನೆ ಬಸ್ತುಂದು ಬಂಡೇರಿ ಯಾನ ಮಲ್ಪಡಾಯ ತಿನ್ನ ಸಾಧನೆದ ಬಿರವಡು ನಿನ್ನ ಅನುಗ್ರಹ ನಿನ್ನ ಸಹಾಯ ಸಹಕಾರ ಇನ್ನೊಟ್ಟಿಗೆ ಕೊಡು

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡೆದಿ ಇದರ ಕೊನೆಯ ಕಂತು ಕೇಳಿದ್ರಿ. ಕೇಳ್ತಾನಿರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಮೋಕಿದ ಬಂದುಲೆ
2: ಓಟು ಪಾಡು ನಾವು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಒರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ರೆ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದು ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪುರ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟು ಓವೆ ಗಡಿಬಿಡಿ ಬುರ್ಚಿ ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಬಾಮುಲ್ಲಾ ಬಾಮಕುಮಾರಿ ಗಣಪತಿ ದೇವರಿನ ದುಂಬೊತ್ತ ಸುಗಿತೊಂದು ಅಪ್ಪೆ ಸರಸ್ವತಿಗೆ ಹುಡ್ಯಾಡ್ದು ಮೂಜಿ ಮೂರ್ತಿಲೇನು ಅಂದು ಮಲ್ತೊಂದು ದಿನೇಶ್ವರ ಸ್ವಾಮಿಗಳ ಕೈ ಮುಗಿದು ಸ್ವಾಮಿಲನ್ನ ಅನುವುದೆ ತಂದು ಕವಿ ಮಂದಾರ ಕೇಶವ ಭಟ್ರು ತುಳು ವಾಲ್ಮೀಕಿಂದು ಪುದರ್ದಿತ್ತಿನಾರು ಮಂದಾರ ರಾಮಾಯಣ ಬರಿಪನಿಗೆ ದುಂಬೆ ಬೇತೆ ಬೇತೆ ಕೃತಿಗಳೇನಾರು ಕೊರ್ತೇರು ಅಂಡಾರನ್ನ ಪುದರು ನೆಗತ್ತಿನಿ ರಾಮಾಯಣದ ಮಹಾಕಾವ್ಯನು ಬರೆಯಿತು ಆಯ್ತ ಒಟ್ಟುಗೂ ಬೇತೆ ಬೇತೆ ಕಾವ್ಯ ರೂಪಗಳನ್ನು ಕೊರಿಯರು ಪ್ರಸಂಗಗಳನ್ನು ಬರೆಯರು ಐಟ್ಲ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಬರೆಯಿನಂಚಿನ ಈ ಬೀರದ ಬುಲ್ಪು ಒಂದು ಬಾಲೆ ಕೃಷ್ಣನ ಲೀಲೆದ ಕತೆ ವೇದವ್ಯಾಸರು ಬರೆಯಿನಂಚಿನ ಭಾಗವತ ಮಹಾಕಾವ್ಯಡು ದಶಮಸ್ಕಂದಡು ಕೃಷ್ಣನ ಚರಿತ್ರೆ ಬರ್ಪುಡು ವಿಸ್ತಾರವಾದ ಶ್ರೀಕೃಷ್ಣ ದೇವರನ್ನ ಲೀಲಾ ವಿನೋದಲು ಒಕ ಅವತಾರುಡಾರ ಮಲ್ತಿನಂಚಿನ ಕೆಲಸ ಕಾರ್ಯಗಳನ್ನು ಪೂರ ಇಟ್ಟುಕೊಂಡು ಬಹುಶಃ ಅವು ಬೇತೆ ಬೇತೆ ಕಲಾಕೃತಿಗಳಿಗೆ ಇದಕ್ಕೆ ಪ್ರೇರಣೆ ಕೊಂಡು ಮಂದಾರದಾರ ಆ ಕೃಷ್ಣನ ಲೀಲೆನ ಮಾತ್ರ ಆತದಿತ್ತೊಂದು ಕಂಸ ವಧೆಗೆ ಮುಟ್ಟ ಈ ಬೀರದ ಬುಲ್ಪುಡು ಪಂತೇರು ಬೀರ ಪಂಡ ದಾದ ಪಂಡತೆ ಕಂಡು ಸ್ವಾಮಿ ಪಂಡೇರು ಜೋಕ್ಲೆ ಲೂಟಿ ಜೋಕ್ಲೆನ ಬೇತೆ ಬೇತೆ ರೀತಿದ ಪೊರ್ಲು ಪೋಲಿಕೆದ ಜೋಕ್ಲಾಟಿಕೆದ ಆ ಒಂಜಿ ಕಸುಬುಲು ಒಂಜಿ ಬೀರ ತೋಜವನೇನು ಅಂಚನೆ ಅಂಕೋದ ಬೀರ ಬೇತೆ ಆ ಒಂಜಿ ಬಿರ್ಸಾದಿಗೆ ತೋಜವನದೇ ಲೆಕ್ಕ ಒಂದು ಜೋಕ್ಲೆ ಬೀರದ ಕತೆ ಕೇಶವ ಭಟ್ರು ಆರು ಯಕ್ಷಗಾನದ ಅರ್ಥಧಾರಿಗಳು ಭಾಗವತೇರು ಅಂಜನೆ ಮಾಸ್ಟ್ರಾದ ಭಾರಿ ದೀರ್ಘಕಾಲ ಕೆಲಸ ಮಲ್ತಿನಾರು ಇಡೀ ತುಳುನಾಡದ ಕೊಡಿ ಕಡೆಟ್ಟು ಸಂಚಾರ ಮಲ್ತಿನಾರು ಅಂಚಾದ ತುಳುನಾಡದ ಬಗೆಟ್ಟು ವಿಶೇಷವಾಯಿನ ಒಂಜಿ ಅಭಿಮಾನ ರೀ ಅನ್ನ ರಾಮಾಯಣದ ಒಂಜಿ ಕಾವ್ಯ ಯಾನ ಒಂದೇ ಜಾಗೆಡು ಸ್ವಾಮಿಲ್ನ ಒಂಜಿ ಸದೃಢ ಒಂಜಿ ವಾರ ಮಟ್ಟ ನಡತನ ಪೂರ ಕತೆಯನ್ನು ಪಂದ ಅಯ್ನ ಓದುದ ಐಟ್ಲ ಇಡೀ ಒಂಜಿ ರಾಮಾಯಣ ಕತೆ ಅವು ತುಳುನಾಡದೇ ನಡತಿಲಕ ತುಳುನಾಡದ ಆಚಾರ ವಿಚಾರ ಜನಜೀವನ ಪೂರ ಇಟ್ಟು ಬರ್ಕೊಂಡು ರಾಮಾಯಣದ ಕತೆ ದೊಟ್ಟಿಗೆ ಇನ್ನು ಸೇರೋದಿಲ್ಲ ಅವು ಮುಲ್ಪಡೆ ನಡತಿಲಕ ಬಹುಶಃ ಅಂಚನೆ ಈ ಬೀರದ ಮುಲ್ಪುಲ ವಿಶೇಷವಾದ ಕೃಷ್ಣನ ಕತೆ ಅನ್ನೊಂದಾಂಡಲ ಐಟ ತುಳುನಾಡದ ಇಡೀ ಒಂಜಿ ಚಿತ್ರಣಲ ನಂಗೆ ತಿಕ್ಕೊಂಡು ತುಳುನಾಡು ವಾರಿತಿಡು ಬರ್ಸ ಬರ್ಕೊಂಡು ವಾರಿತಿಡು ಬೇತೆ ಬೇತೆ ರೀತಿ ಆಚಾರ ವಿಚಾರಗಳು ಮುಲ್ಪದ ನಲಿಕೆಲು ಮುಲ್ಪದ ಕೆಲವು ನಂಬುಗಳು ದೈವಾರಾಧನೆ ಕೋಲ ತಂಬಿಲ ಆಟ ಒಂದು ಮಾತ ಹಾಸು ಹೊಕ್ಕಾದು ಈ ಕಥೆ ಇಟ್ಟು ಬರ್ಬೋದು ಇಡೀ ಬೀರದ ಬಲ್ಪುನು ಪನೋಡಂಡ ಒಂಜೆ ಅದು ಕುರ್ತು ಬೋರ್ಡ್ ಆಪುಂಡೈಕು ಅಂಜೆ ಅದು ಇನಿ ಇಂಕ್ಲೂ ಒಂಜಿ ರೆಡ್ಡು ರೆಡ್ಡರೆ ಗಂಟೆ ಏತ ಆಪುಂಡ ಆತೇನು ಮಲ್ಪುವ ಪಂಡ ಬಾಲ ಲೀಲೆದ ಕಥೆನು ಮಾತ್ರ ದಿತ್ತೋನ್ವ ಕಂಸವದೇನು ಇನಿ ದಿತ್ತೊಂಡ್ರೆ ಗಾಪೂಜಿ ನನ್ನ ತುಕ ಇಂದು ಈ ಕೃಷ್ಣ ಲೀಲೆದ ಸಂಕಲ್ಪ ಇಂಚಾಂಡು ಪನ್ಪುಣೇನು ಪ್ರಾರಂಭ ಪನ್ಪೇರು ಪ್ರಾರಂಭ ಹುಡುಗಲೇ ಒಂಜಿ ಪಾಡ್ದನ ದಾಟಿದ ಅರು ಬರೆಯರು ದೇವ ವಿಘ್ನೇಶಗೆ ನಮಸ್ಕಾರ ಮಲ್ಪಣ ಡೆನಾ ಡೆನಾ ಅನ್ಕೊಂಡು ಒಂದು ಐದು ಬೊಕ್ಕ ಪತ್ತವತಾರದ ವಾದಿರಾಜ ಸ್ವಾಮಿಲು ಪತ್ತವರದ ಕತೆ ಬರೀತೇರು ಪತ್ತವರದ ದಶಾವತಾರದ ಕತ್ ಒಂಜಿ ಪದ ಬರೀತೇರು ಅವು ಏನು ನಮ್ಮನಿಡು ಮೇಲೆ ರೆಡ್ಡು ಪ್ಯಾರಾಗ್ರಾಫುಡು ಇಡೀ ದಶಾವತಾರದ ಕಥೆಯನ್ನು ಪಂಡೇರು ಇನ್ನಿತೆ ಎಗ್ಲ ವಾಚನಕಾರರು ಪಂಡೇರು ನಾನು ಇನ್ನೇನು ಪಂಡದು ಈ ಪತ್ತಾವತಾರಡು ಬಹಳ ಮುಖ್ಯವಾಗಿನ ಒಂದು ಪೂರ್ಣಾವತಾರ ಅಂದಿತ್ತಲ್ಲ ಅವು ಕೃಷ್ಣಾವತಾರ ನಾರಾಯಣ ದೇವರು ಸಂಕಲ್ಪ ಮಲ್ತದ್ದು ಭೂಮಿಗೆ ಅವತಾರದಿತ್ತು ಒಂದು ಬತ್ತೇರು ಬಂದ್ಬಿಟ್ಟ ಕತೆ ನನಗೆ ಪುರಾಣೋಡು ತೆಕ್ಕೊಂಡು ಖ್ಯಾತಿ ದೇವಿನ ಒಂದು ಶಾಪದಲ್ಲಿ ಭೃಗು ಪತ್ನಿ ಆಯ್ನ ಖ್ಯಾತಿ ದೇವಿನ ಶಾಪನು ಅಂದು ಮಲ್ತೊಂದು ಬತ್ತಿನ ಅದು ದುಂಬೆ ದೇವರ ಸಂಕಲ್ಪ ದುಂಬೆ ಮಲ್ದೇರು ಆದ್ರೆ ಪತ್ತವತಾರ ನೂತ್ತೆಂಬ ಅವತಾರದ ಸಂಕಲ್ಪ ಮಲ್ತಿನ ಅದು ಅಂಜಿನಲ್ಪ ಈ ಪತ್ತವತಾರ ಆ ಖ್ಯಾತಿನ ಒಂಜಿ ಶಾಪವು ಇನೇ ಆದ ಮಲ್ಪು ಕಾಪಂಡದು ಅದು ಜತದ ಬತ್ತಿನಾರು ಆಯ್ತು ಮೀನಾದು ಏಮೆ ಅದು ಪಂಜಿ ಅದು ನರಸಿಂಹ ಅದು ಅಂಚನೆ ಬೇತೆ ಬೇತೆ ಅವತಾರಗಳು ಪರಶುರಾಮ ಅದೆಲ್ಲ ಬತ್ತೇರು ರಾಮ ಅವತಾರ ಮುಟ್ಲ ಅಂಡ ಅಂಡ ಭಗವಂತನ ಒಂದು ಸಂಕಲ್ಪ ಇರ್ತೇನೆ ಭಗವಂತನೇ ಭೂಮಿಗೆ ಬರೋಡು ಒಂದು ಬೇತೆ ಪೂರ ಅಂಶ ಅಂಶಾವತಾರ ಅಂಶಾಂಶಾವತಾರ ಅವೇಶ ಅವತಾರ ಅಂದ ಬೇತೆ ಬೇತೆ ಅವತಾರ ಆಡ ಪೂರ್ಣ ಭಗವಂತನೇ ಭೂಲೋಕಕ್ಕೆ ಬರ್ಪುನಂಚಿನ ಒಂದು ಅವತಾರ ಆಗೋಡು ಬರ್ಪುಡ ಜನಕುಲ್ನ
கொஞ்சம் ஆசையில் இருக்குது ரிஷி முனிஷிலாம் இன்னைக்கு கேணோந்தித்தேரு அஞ்சாவது ஐக்க சங்கல்ப மலத்தில் கிருஷ்ணாவதார பத்தண்டு ஆ சங்கல்ப மலத்தின் சந்தர்ப்பம்லாம் இக்காவியோடு சுருவுக்கு அர்ப்பணித்தேரு கேள்வி.

ಕಡಲದ ನಡುರುಪು ರಂಜನ ವೈಕುಂಠ ಲೋಕ. ಆ ವೈಕುಂಠ ಲೋಕಡು ಶೇಷನ ಪಾಸಿಡು ಜತ್ತಿನಂಚಿನ ನಾಲ್ಕೈತ ನಾರಾಯಣ ದೇವಿರು. ಆದರೆ ಇಂಚ ವೈಕುಂಠ ಲೋಕಡು ಉಲ್ಲಿರಿನ ಪಂಡ ಅನಂತ ಶಯನೆ ಅದುಲ್ಲಿ ಅನಂತ ಪದ್ಮನಾಭ ಸ್ವಾಮಿನ ತೂತರ ನಿಕ್ಲು. ಒಂಜಿ ಕೈ ತರಿಕೆ ಕೊರದು, ಒಂಜಿ ಕೈ ನೀರದು, ಉದ್ದೋಗ ಜಪ್ಪಿನಿ ತಿರುವನಂತಪುರಟು ಆ ಒಂಜಿ ಮೂರ್ತಿ ತುಯರತೆ ಕೊಡು ಮೂಜಿ ಬಾಕಿಲುಂಡಾಯಿ. ಅಂಚಿತ್ತಿನ ಶೇಷಶಾಯಿಯಾಯನಂಚಿನ ಪರಮಾತ್ಮೆ ಯಾಪಲಾರ್ನ ಕಾರ ಮುದ್ದೆಲ್ಲಡು ಲಕ್ಷ್ಮೀದೇವಿ ಉಳ್ಳಲು ಕಾರು ಒತ್ತೊಂದು ಕಣ್ಣನೇಣ ಸೇವೆ ಒಂಜಿ ಬೊಕ್ಕ ಲಕ್ಷ್ಮೀನಾರಾಯಣರು ಪೂರ್ಣ ಸ್ವರೂಪ ಇತ್ತರನೇ ಅಗಲ ಅನುಗ್ರಹ ಲೋಕೋಗುದು ಲೆಕ್ಕ. ಕಣ್ಣನೆ ಬಿಡೋದು ನನಗೆ ಪೊಲ ಪಾತಿರೊಂದು ಪತ್ತೊಂದು ಮತ ಉಪ್ಪು ಇತರ್ತು ಸುಮಾರು ಏಳು ಅವತಾರಗಳು ಆತಂಡ್ ಲಕ್ಷ್ಮೀದೇವೆಲ್ಲ ಒಟ್ಟಿಗೆ ಹೋಗಿತ್ತಾರ. ಈ ಪೊರ್ತುಗಾನಾಗ ವೈಕುಂಠ ಲೋಕಡು ಇಂಚನೇ ಕಂಡನಿ ಬುಡಿದಿ ಉಪ್ಪುನಂಚಿನ ಸಂದರ್ಭಡು ನಾರಾಯಣ ದೇವರಿಗೆ ಮೊನ್ನೆಡಿ ತೆಲಿಕೆ ಬತ್ತನಿ ಅಲ್ಲಿ ತೆಲಿಕೊಂದು ಉಪ್ಪುನಿ ಅಪ್ಪಲ ಅಂಡ ಏಪಲ ಇಜ್ಜ ಅಂದ್ರೆ ನಂಜಿನ ಒಂದು ತೆಲಿಕೆ ಬತ್ತಡ್ದು ಅವು ಮಲೆಗಾಚಿರಣ ಲಕ್ಷ್ಮೀದೇವಿಗೆ ಅಲ್ಲಕ್ಕೇನು ಅಲ್ಲ ದಯೆ ತೆಲಿತಾರೆ ಎನ್ನ ಮದಿಮಾಯ ಏನು ಮಂದರದಾರ ಬರೀತೇನೆ ದಾದ ವಿಶೇಷ ಇನಿ ಇಂಚಿನ ಸಂಕಲ್ಪ ಮಲ್ದಾರೆ ಈರು ತೆಲಿಪೋಡನ ಸ್ವಲ್ಪ ಐತು ದಾದಣ್ಣ ಒಂಜಿ ಉಲಾಯಿಡು ದಾನಣ್ಣ ಒಂಜಿ ಗುಟ್ಟು ಪೋಡು ಎರಡ ಮನಂದಿನ ಗುಟ್ಟು ಹೆಂಚಿನವು ಪನ್ಲೇ ಎಂದು ಅನ್ಪಲಿ ಅಪ್ಪಗ ನಾರಾಯಣ ದೇವರು ಅಂಚಿಂಚಿನ ಮತ್ತು ಸದ್ಯದಾಲ ಅತ್ತು ಮಾರಾಯಿದಿ ದನೊಂಜಿ ಆಲೋಚನೆ ಆಂಡು ಈತಿನೇಟಲ್ಲ ಈತಿನೇಟ ಮಲ್ತಿ ಲೆಕ್ಕ ಆಗ್ತದೆ ದನಿ ಪೊಸತ್ತ ಓಡತ್ತ ಹೆಂಚಿನ ಅಂದ ಆಲೋಚನೆ ಮಾಡ್ಬಿಟ್ಟಾಗ ಒಂಜಿ ಅಕಲ್ಗೆ ಬರ್ತೀನಿ ಅಂಚಿನವು ಒಂದು ಬಂಡದು ದಾದ ಅದು ಬಂತೀರಿ

ನಾರಾಯಣ ದೇವರು ಪನ್ಪೆರಿಗೆ ಲಕ್ಷ್ಮೀಡ ಬೇತ ದಾಲತ್ತು ಗುಟ್ಟು ನಿನ್ನಡ ಫನಾಂಚಿನ ಗುಟ್ಟುಳ ದಾಲತ್ತು ಇತ್ತೋರ್ತು ಒಂಜಿ ಏಳು ಅವತಾರ ಏನಂದಿತ್ತೆ ಬೇತೆ ಬೇತೆ ರೂಪಡು ದುಷ್ಟೇರೇನು ಕೆಡಗಾದು ಶಿಷ್ಟೇರಿನ ಪರಿಪಾಲನೆ ಮಲ್ಪಣೆಂಚಿನ ಪಂಡದು ಲೋಕಗೂ ಏನು ತಿರಿಪಾಯ ಅಣ್ಣ ಎನ್ನ ಸಂಕಲ್ಪ ಅಡಿಗೆ ಉಂತುಜಿ ಪತ್ತವತಾರದ ಸಂಕಲ್ಪ ಅತ್ತ ಮುಂದೆ ದಾದೇನು ಕೊರಳಿ ದುಂಬುಗು ಒಂದು ಆಲೋಚನೆ ಮಲ್ಪಣಾಗ ಎಂಕು ತೋಜಿ ನಿಧಾನ ಪಂಡ ಇಡೀ ಲೋಕನ ಆಳುನೆ ಹೂವು ಪಂಡ ಪ್ರೀತಿ ಅವು ನರಮಾನೆ ಅವು ದೇವವರ್ಗಾವು ಭೂತವರ್ಗಾವು ರಕ್ಕಸವರ್ಗಾವು ಮಾತೆ ನಡುಟು ಒಂಜಿ ಬಾಂಧವ್ಯನು ಗಟ್ಟಿ ಮಲ್ಪಡೆ ಹೋಗುವುದು ಪಂಡ ಪ್ರೀತಿ ಆ ಪ್ರೀತಿಗೆ ಬಗೆ ಬಗೆತ ರೂಪ ಉಂಡು ಭಕ್ತಿಲ ಒಂಜಿ ಪ್ರೀತಿಯೇ ವಿರೋಧ ಭಕ್ತಿ ಅವುಲ ಭಗವಂತರಿತ್ತಂಚಿನ ಪ್ರೀತಿಯೇ ಆಯ್ನ ಅದು ಬೇಗ ದೇವರಿಟ್ಟು ಸೇರಿಕೊಂಡು ಪಡ್ಡದ್ದು ಜಯ ವಿಜಯರು ಮುಜಾವತಾರೊಡೆಗಳು ಬರ್ಪಾದು ಪಡ್ಡೀನಿ ಅಂಚ ಅದು ಭಕ್ತಿ ಪ್ರೇಮ ಪ್ರೀತಿ ವಾತ್ಸಲ್ಯ ಒಂದು ಪೂರ ಒಂಜೇ ಜಾತಿದ ಈ ತೊರತು ಆಯ್ನಂಚಿನ ಈ ಅವತಾರೋಡು ಮಾತ್ರ ಅವೇನು ಯಾನು ಬೇತೆ ಬೇತೆ ರೂಪೋಡು ಅನುಭವಿತಲ್ಲ ಲೋಕಗು ತೋಜಾಯಿಲ್ಲ ಅಟ್ಲ ರಾಮಾಯಣಡು ಪ್ರೀತಿ ಪರಂಪಣ ವಾ ವಾ ರೂಪೋಡು ಪ್ರಪಂಚವು ಆದರ್ಶಪ್ರಾಯವಾದ ಉಪ್ಪುಡು ಪರಂಪಣೆ ಏನು ತೋಜಾದೆ ಒಂಜಿ ರಾಮನ ವ್ಯಕ್ತಿತ್ವದ ಒಟ್ಟುಗೂ ಅಪ್ಪೆಮ್ಮಡ ವಾರಿದ ಭಕ್ತಿ ಬೋಡು ಅಯ್ನು ತೋಜಾದೆ ಕಂಡನಿ ಬಿಡದಿಗೂ ವಾರಿದ ಮೌಕೆ ತೂಕೆ ಬೋಡು ಮೆಗಿಪರಾಗಿ ವಾನಿದ್ದ ಅನ್ಯೋನ್ಯತೆ ಬೋಡು ಒಂಜಿ ಶತ್ರು ಅಣ್ಣದ ಐ ಸೈತ್ರಿ ಬಿಡದ ಶತ್ರುತ್ವ ಇಜ್ಜಿ ರಾಮನಿಗೆ ರಾವಣನ ಕಿರ್ನೆಡ್ದ ಬುಕ್ಕ ಎದುರುಂತದ್ದು ವಿಭೀಷಣ ಪೂರ ಉತ್ತರ ಕ್ರಿಯೆ ಮಲ್ಪದೇ ಅಬಿದಳದಿನಿ ರಾಮಿ ವಾಲಿಗಲಂಚನಿ ವಾಲಿನ ಕಿರ್ದಾಯ್ನೆಡ್ದ ಬುಕ್ಕ ಆಯಾಗ ಅವಳಾಯಿನ ಸಂಸ್ಕಾರನ ಪೂರ ಸುಗ್ರೀವಡ ಮಲ್ಪಾದು ಆಯಾಗ ಮೋಕ್ಷ ಕೊರನಾಯಿ ಅಂಚಾದು ಆದರ್ಶ ಶತ್ರು ಆದಲ ಆದರ್ಶ ಮಿತ್ರ

ಅವು ಒಂಜಿ ರೀತಿಯ ಆತ್ಯಂತಿಕವಾಯಿನಂಚಿನ ವಿಭೂತಿ ಮತ್ತಾಯಿನ ವಸ್ತು ಮನಪಡ ಲೋಕವು ತೆರಿಪಾವಡು ಅಂಚ ಅದು ಅಂಚಿತ್ತಿನ ಮೋಕ್ಯದ ಒಂಜಿ ಮಲ್ಲ ತೂಕೇನು ಪ್ರಪಂಚವು ತೋಜಾವುನಂಚಿನ ಒಂಜಿ ಪ್ರಯತ್ನ ಎಂಚ ಮಲ್ಪಿರ ಬಲ್ಯ ಅನ್ನೋ ಆಲೋಚನೆ ಮಲ್ಪಣಗ ಅಂದೈನೇ ಮಲ್ಪೋಡು ಮಲ್ಪಣ ನಿರ್ಧಾರವಾಗಿ ಅನ್ನು ಬೈದೆ ಅಂಚ ಅದು ದುಮ್ಮುದ ಎನ್ನ ಅವತಾರ ಮಾತೆರ್ಲ ನಿರೀಕ್ಷೆ ಮಲ್ತೊಂದಿತ್ತಲೆಕ ಸ್ವಯಂ ಭಗವಂತನೇ ಭೂಮಿಗೆ ಜತದ ಭೂಪಿರಿ ವ್ಯಾಸರೈಕ್ಯ ಬಣ್ಣಿ ಕೃಷ್ಣಸ್ತು ಭಗವಾನ್ ಸ್ವಯಂ ದಯಪಂಡ ಕೃಷ್ಣಾವತಾರ ಬಂಡ ಸ್ವಯಂ ಭಗವಂತನೇ ಬತ್ತೀನಿ ಅಂಚಾದ ಆ ಸಂಕಲ್ಪುಡಿಯ ನೀನಿ ಒಂಜಿ ಅವತಾರದ ಎತ್ತೊಂದುಲ್ಲೆ ಅಂಡ ನಿನ್ನ ಬಿಡುದು ಹೋಪೇನ ಎನ್ನಡ ಈಲ ಬರೋಡು ಮತ್ತೆ ತಡ ಅದು ಬಲ ಅದು ಪಂಡೇರಿಗೆ ಅಂಚಾದ ಕೃಷ್ಣಾವತಾರ ಇಂಚ ಅಲ್ಪ ಸಂಕಲ್ಪಗು ಬತ್ತಿನ ಪನ್ಪಿನೇನು ಮಂದಾರ ಕೇಶವ ಭಟ್ರು ಒಂಜಿ ಪೀಠಿಗೆದ ಒಂಜಿ ದೇವರ ಚಿತ್ತ ಪನ್ಪುನಂಚಿನ ಸುರೂತ ಒಂಜಿ ಅಧ್ಯಾಯಡು ಬಂದೇರು ಐದು ಬುಕ್ಕ ಈ ಬೀರದ ಬಲ್ಪು ಸುರುವಾಪಿನಿ ಕೃಷ್ಣನ ಕತೆ ಅವೆ ನೀನಿ ಆ ಕಾವ್ಯನು ಓದಂದಿನಗಳಿಗೆ ಆತನ ಕಾವ್ಯದ ಬಗ್ಗೆ ಗೊತ್ತಿದೆಯಂದಿನಗಳಿಗೆ ಒಂಜಿ ಪೊಲಭ ಮನಪಿನ ಪ್ರಯತ್ನನು ತುಳುವ ಮಹಾಸಭೆ ಡಾಕ್ಟರ್ ರಾಜೇಶ್ ಕೃಷ್ಣ ಆಳ್ವೇರ್ನ ಒಂಜಿ ಮುತಾಲಿಕೆಡು ಮಲ್ತೊಂದುಂಡು ತುಳುವ ಮಹಾಸಭೆ ತುಳುವೇಶ್ವರ ದೇವಸ್ಥಾನ ಉಂಡು ಅವನು ಅವು ತುಳುವೇರ್ನ ಮಾಂಡಲ ಐದ ಬಗ್ಗೆ ವಿಶೇಷವಾಯಿನಂಚಿನ ಪೊಲಬು ಜನಕ್ಕೆ ಬೈಜಿ ಅಯ್ಯನ ದುಮ್ಮುದಿ ಒಂದಿತ್ತದು ಒಂಜಿ ಪ್ರಾಚೀನವಾಯಿನ ತುಳುನಾಡನ್ನು ಕೂಡ ಇಂಚ ಕಟ್ಟುವರಿ ಬರಪಡ ಪ್ರಯತ್ನವನ್ನು ತುಳುವ ಮಹಾಸಭೆ ಮಲ್ತೊಂದುಂಡು ಅಂಚೆ ಅದು ಬೇತೆ ಬೇತೆ ಕಡೆಟ ಐತ ಯಜ್ಞಲ ಅವನುಂಡು ಬಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಆತು ಇಡೀ ಕರ್ನಾಟಕಡು ತುಳುವ ಮಹಾಸಭೆದ ಒಂದು ಯಜ್ಞ ಆಪಿಲಕ ಡಾಕ್ಟರ್ ರಾಜೇಶ್ ಆಳ್ವೇರು ಪ್ರಯತ್ನ ಮಲ್ತೊಂದುಲ್ಲೇರು ಐತ ಒಂಜಿ ಮರ್ಗಿಲಾದು ಈ ಕಾವ್ಯ ಪ್ರಚಾರ ತುಳು ಕಾವ್ಯ ಯಾನ ನೋಡಿ ಮಾನ್ಯರ್ಲ ಇಂಕ್ಲು ಮಂದಾರ ರಾಮಾಯಣದ ಒಂದು ಪ್ರವಚನ ಮಲ್ದ ಆಟಿದ ಸಮಯಡು ಅಂಜನೆ ಬೇತೆ ಬೇತೆ ಕಡೆ ಇರ್ತಕ್ಕೂ ತುಂಬಲ ಈ ಕಾವ್ಯಾನ ತುಳುವಳ್ಳದ ಒಂಜಿ ನೀರೇಲಿಡಾರ ಮಲ್ತೊಂದು ಬರ್ತೇರು ಇತ್ತೆ ಮಂದಾರ ಪ್ರತಿಷ್ಠಾನ ಇತ್ತೊಟ್ಟಿಗೆ ಸೇರಿದಂಡು ರಾಜೇಶ್ ಡಾಕ್ಟರ್ ರಾಜೇಶ್ ಭಟ್ರು ಅಂಜನೆ ಪ್ರಮೋದ್ ಸಪ್ರೆ ನಮ್ಮ ಮಂದಾರದಾರನ ಪುಳ್ಳಿ ಅಂಚನೆ ಮಂದಾರದಾರ ಮಗಲು ಶಾರದಾಮಣಿ ಅವ್ರ ಪ್ರತಿ ಏಂಗಲ್ನ ಕಾವ್ಯ ವಾಚನಗಳು ಅವ್ರ ಒಟ್ಟಿಗೆ ಒಪ್ಪುವರು ಅಂಚೆ ಅಕಲ ಮಾತ ಸಹಕಾರ ಆಯ್ತು ಒಟ್ಟಿಗೂ ಒಂಜಿ ರೀತಿಯಲ್ಲಿ ಮಾಧ್ಯಮಲು ವಿಶೇಷವಾದ ತುಳುನಾಡು ವಾರ್ತೆ ಅಂಚ ಸಾಹಿತ್ಯಲವರು ಆ ಮೂಲಕವಾದ ಮಂದಾರದಾರನ ಕೃತಿ ಆಯ್ತು ಒಟ್ಟಿಗೂ ತುಳುತ್ತ ಒಂಜಿ ಮಲ್ಲಾದಿಗೆ ತುಳುವ ಮಹಾಸಭೆತ ಒಂಜಿ ಕೆಲಸಲು ಒಂದು ಲೋಕ ಗೊತ್ತಾವಡು ಪನ್ಪುಣಂಜನ ಕಾರಣಕ್ಕೂ ಬಿಡೋದು ಇನ್ನೊಂಜಿ ಅಭಿಯಾನದ ಲೆಕ್ಕ ಎಂಕಲ ಸುರು ಮಲ್ದ ಅಂಚೆ ಅದು ಜೈನ ಮಠವು ಮಾತಾರಿಜಿತ ಕಾರ್ಯಕಲಾಪಗಳಿಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಮಲ್ಲ ಆಶಯ ಸ್ಥಾನ ರಾಜಾಶಯ ತಿಳಕ ದುಂಬು ಅಂಚೆ ಅದು ಇಂಚಿತ್ತಿನ ಜಾಗಿಲಿಡು ಅವಿನ ನಳಾತು ಪ್ರಚಾರ ಮಲ್ಪಕ ಅನ್ಪಣ ಯೋಚನೆ ಅಂಕಲ್ಲ ಅಂಚಾತ ಈಗ ಸುರುತ ಒಂಜಿ ಪದ್ಯ ಅದೇ ಇನ್ನಿ ಈ ಬೀರದ ಬಲ್ಪು ಮುಲ್ಪ ಮೂಡದು ಬರೋದುಂಡು ನನ್ನ ಬೀರದ ಬಲ್ಪದ ಕಥೆಯನ್ನು ಸುರು ಮಲ್ಪದ.

0: ಗೋಕುಲ ಜಲ ಕ್ರೀಡೆಯಾಡಿದ್ದು ಯಮುನಾ ತೀರ ಅಂತ ಒಂದು ಪೇರು. ಅಂಜೆ ಅದು ಹುಟ್ಟಿನಂಜೆ ಊರುಡು ಬಳಕನಂಜೆ ಕಡಿಟ್ಟು ಲೋಕ ವ್ಯವಹಾರ ಮಲ್ತಿನ ಬೇತೆ ಬೇತೆ ರೀತಿಯ ಮರಗಿಲ್ದು ಕೃಷ್ಣೆ. ಅಂಚೆ ಅದು ಕೃಷ್ಣನ ಉದಿಪು ಓಲ ಅಂಡು ಪಂಡ ಅವು ಮಧುರೇಡು. ಆ ಮಧುರದ ಅರಸು ಉಗ್ರಸೇನ ಮಹಾರಾಜೆ ಅಯ್ಯ ಯದುವಂಶಗೂ ಸೇರ್ನಯೇ ಚಕ್ರವರ್ತಿ ಆದ ಮೆರೆ ಹೊಂದಿತ್ತೆ. ಒಂಜಿ ಕಾಲುಡು ಯಾದವರೆಗೆ ರಾಜ್ಯಾಧಿಕಾರನೇ ಇಜ್ಜಿ ಪಂಡದ ಯಯಾತಿ ಸಾಪ ಕೊರತೆಗೆ ಅಂಡಲ ಉಗ್ರಸೇವನ ಕಾಲೋಗನಗ ಒಂಜಿ ಸಾಮ್ರಾಜ್ಯದ ಸೃಷ್ಟಿ ಆಂಡು ಅರಸು ಆದ ಉಗ್ರಸೇನೆ ಇತ್ತಂಡಲ ಅಲ್ಪ ನಡತೊಂದಿತ್ತಿನ ಪೂರ ಆಯನ ಮಗನ ಕಂಸರಾಯ ಆಯ ಪಂಡಿನ ಆಯ ದೀನ ಆಯ ದತ್ತಿನ ಅಂಚೆ ಅದು ಕುದರ್ಗ ಮಾತ್ರ ಅರಸು ಉಗ್ರಸೇನೆ ರಾಷ್ಟ್ರಾಧ್ಯಕ್ಷರ ಪದವಿಯವು ಪ್ರಧಾನ ಜಾಗಡಂಬಿ ಅಂಡ ಅತಿರೇಕ ಮಲ್ತೊಂದಿತ್ತೆ ಕಂಸಿ ಕಡೆಗೆ ಆಯಾಗ ಬಜ್ಜಿ ಒಂಜಿ ಬೇಲೆ ಮಲ್ಪಿಯರ ಮಾತ್ರ ಅತ್ತು ಆ ಒಂಜಿ ಸಾಮರ್ಥ್ಯನ್ನು ತೋಜ ಓಡ್ಬಂಡ ಅರಸು ಪಟ್ಟೋನೇ ಹಿಂಗೆ ಬತ್ತಂಡ ದಾನೆ ದಯಾನ ಅರಸಾಯರ ಬಲ್ಲಿ ಅರಸಾವೋಡಂಡ ಅಮ್ಮೀರು ಪಟ್ಟೋಡ್ದು ಜಪ್ಪೋಡು ಪರಬ್ಬೆ ಪಟ್ಟೋಡು ಜಪ್ಪಿರ ತಯಾರಿದ್ದೀರು ಅಂಚಿನಲ್ಪ ಪಟ್ಟೋಡ್ದು ಜಪ್ಪುಡಾಂಡ ಇಂಚ ಆಡೆ ಮುಟ್ಟೆ ಎತ್ತಿ ಕಂಸೆ ದಾದನ ಮತ ಇಕ್ ಮಾತು ಮಾಲ್ತದ್ದು ಒಂಜಿನ ಅಮ್ಮೇರಿನ ಕರ್ಪಿಲ್ಲ ಕೊನೆಡು ಬಾಡಿ ಅದಕ್ಕೆ ಸೆರೆ ಮನೆವಾಸ ಮಧುರಾ ನಗರಿದ ಮಧುರಾ ಮಹೀಂದ್ರೆ ಯಾನು ಪಂಡದು ಸ್ವಯಂ ಘೋಷಣೆ ಮಲ್ತದ್ದು ಅರಸು ಆಯೆಗೆ ಏರ್ಲಕ್ಕ ಏನು ಅಗಲಿಜ್ಜಿ ಮತ್ತೆಲ್ಲ ಪೋಡಿ ತೊಂದಿತ್ತೀರ ಆಗಿ ಅಂಚೆ ಆಯನ ರಾಜ್ಯಭಾರ ಆವೊಂದಿತ್ತು ಆಯ್ನ ರಾಜ್ಯಭಾರಡು ಮಾತ ಪೆಟ್ರೋಲ್ ಅಡಾಗಲೇ ಜಾಸ್ತಿ ಬೊಕ್ಕ ಎಡ್ಡೆ ದಿನಗಳೇ ಗಲ್ಪ ಏಪಲ ಪುರಸ್ಕಾರ ಇಜ್ಜಿ ಅನ್ಯಾಯ ಯಾತ್ರೆ ಮಾಡಲು ಮಲ್ತೊಂದಿತ್ತಿ ಮಣಿಪಂದೆ ಜನಕುಲೈನ ಅನುಭವ ತೊಂದಿತ್ತೀರು ದಯಪಂಡ ಕಂಸಿ ಪಂಡಿ ಬೆಟ್ಟು ಕೊಂಚ ರೀತಿಯ ರಕ್ಕಸನಳೆಕಾಯಿ ಕಂಸಾಸೂರ್ಯ ನೆನಪಣೆ ಅಂಚಿತ್ತಿನ ಕಂಸನ ಆಳ್ವಿಕೆ ನಡತೊಂದಿತ್ತಿನ ಆಂಡ ಕೌಟುಂಬಿಕವಾದ ಒಂದು ಎಡ್ಡೆ ಇತ್ತೆ ಆಯಿ ಆಗ ಉಪ ಪುಟ್ಟಿನಕ್ಲು ಅತ್ತಾಂಡ ತನ್ನ ಬಿಡಿ ಜೋಕುಲು ಅಕ್ಲ ಬಗೆಟ್ಟು ದಾದನ ಒಂತೆ ಪ್ರೀತಿ ವಿಶ್ವಾಸ ಮಾತ ಇತ್ತುಂಡು ಆಯನ ತಿದ್ಯಮ್ಮನ ಮಗಳು ತಿತ್ತಲಿಗೆ ದೇವಕಿ ಅಲ್ಲ ಪುದರ್ ದೇವಕನ ಮಗಳು ಆಲೆಗೆ ಮದುವೆ ಮಲತು ಕೊರ್ಪುಣ ಅಂಚಿನ ಒಂದು ಜಬದಾರಿಕೆ ಆಗಿತ್ತಂಡು ಮತ್ತೆ ಸುಮಾರು ಪೋದು ಮಾತನಾಡಿಯೇ ಒಲ್ಲ ಸರಿಕಟ್ಟ ಆಯ್ಜಿ ಕಡೆಗೆ ಒರ ನಂದ ರಾಯನ ಒಟ್ಟುಗೂ ವಸುದೇವೇ ಪನ್ಪಿನಾಯೇ ಆಯೆ ಮಧುರೆಗೆ ಬರ್ಪೆಗೆ ಆ ವಸುದೇ ಆಯೆ ಒಂದು ಅರಸು ಆಯಾಗ ಒಂದು ನಲ ಇನ್ನು ಮದುವೆ ತುಂಬ ಆತಂಡು ಅಂಚಿನಾಯೇ ಬತ್ತು ದಾನ ತೂನಾಗ ಎನ್ನ ಮಗಳಿಗೆ ಎನ್ನ ಮೆದ್ದಿಗೆ ಇಂಬಿಯ ದಾನ ಯಾರ ಬಲ್ಲಿ ಅದು ತುಂಬ ಮದುವೆ ಆದರೂ ಪಡು ಮದುವೆ ದೊಟ್ಟಿಗೆ ಹೊಣ್ಣ ಒಟ್ಟಿಗೆ ಹೊಣ್ಣು ಕುರ್ಪಣೆಂದಲ್ಲ ಅರಸುಲಿಗದಲ್ಲ ಕಮ್ಮಿ ಇದ್ದವು ಅಂಚೆ ಅದು ಪಾತ್ರ ಕತೆ ಆಂಡು ವಸುದೇವಾಗ ಮದುವೆ ಮಲ್ಪದ್ದು ಕುರ್ಪಣೆ ಅಂದ ಆಂಡು ಮದುವೆ ಮಲ್ತು ಕುರ್ಪಣೆ ಅಂದು ಅದು ಆಯ್ ಸಂಕಲ್ಪ ಮಲ್ತು ನಡೆದಕ್ಕ ಆಯ್ ಕಂಸಿ ದುಂಬು ಬೀರ ತೀಯರಜ್ಜಿ ಆಯ್ಕೆ ವ್ಯವಸ್ಥೆ ಲಾಂಡು ದಿನೋಳ ದೀಯರು ಮದುವೆ ಲಾಂಡು ಮದುವೆ ಆದು ತನ್ನ ಮೆಗ್ದಿಲ್ಲ ಭಾವನಲ್ಲ ದಿಬ್ಬ ನಡ್ಕೊಂಡು ಹೋನಾಗ ಆ ತೇರಿಗೆ ಕಂಸೆನೇ ಸಾರಥಿ ಆಯೆಗೆ ಆ ತೇರನ್ನು ನೋತೊಂದು ಪೋಯ್ ಇಂಚಿನ ಸಂದರ್ಭ ಅಕ್ಕ ಸುಡ್ದು ವಾಣಿ ಆಂಡು ದಾದಂದು ಕಂಸ ಮೆಗ್ದಿ ಬಾವೇದು ಬಂದ ಬಾರಿ ಪ್ರೀತಿ ಉಳ್ಳಯಿ ಅಂಡ ನಿನ್ನ ಮೆಗ್ದಿ ಪೆದ್ದು ನಂಚಿನ ಎನ್ಮನೇ ಬಾಲೆ ನಿಕ್ಕ ಮೃತ್ಯು ಸ್ವರೂಪ ಅದು ಬರ್ಕೊಂಡು ಜಾಗ್ರತೆ ಜಾಗ್ರತೆ ಜಾಗ್ರತೆ ಅಂದು ಅಶರೀರ ವಾಣಿ ಆಂಡು ದೇವವಾಣಿ ಅವು ಅದಕ್ಕೆ ಏನು ಬಿಟ್ಟು ಬಾರಿ ಬಿಸಿರು ಬತ್ತಂಡು ಅಪ್ಪಂಕಂಡ ಅದು ದಾಲ ಜನ ಮೃತ್ಯುನು ಪೆದ್ದು ನಂಚಿನ ಮಗ ಮೆಗ್ದಿನ ಯಾನು ಎಂಚ ಪಿದಾಯಿ ಬಿಡ್ಪಿನಿ ಅಪ್ಪಂಕಂಡ ತೂಕ ಪಂಡದ ಆ ಪೊರ್ತುಡೆ ಹೊಸ ಮದಿಮಾಯಂಗ ಮದಿಮಾಲೆ ಕರ್ಪಿಲ್ಲದ ಸಾದಿ ತೋಜಾಯಿ ಕೈಕಾರಿಗೆ ಸಂಕೊಲೆ ಬಾಡ್ದು ಅಲ್ಲಿ ಕರ್ಪಿಲ್ಡು ಪಾಡಿಯಗೆ ಪಾಡದು ಪಂಡೆ ವಸುದೇವೆ ಅಪ್ಪ ವಸುದೇವೆ ಪಂಡೆ ಕರ್ಪಿಲ್ಡು ಪಾಡ್ಲ ತೊಂದರೆಜ್ಜಿ ಅಂಡ ಕೈಕಾರಿಗೆ ಸಂಕೊಲೆ ಪಾಡ್ನ ಇಂಕ್ಲಿಂಚ ಅದನ್ನು ಜೀವನ ಪೂರ್ತಿ ಅನುಭವಿಸಿನಿ ಕೊಂಚ ವೇಲೆ ಮಲ್ಪಗ ಆಲ್ನ ಬಂಜಿರಿ ಪುಟ್ಟು ನಂಚಿನ ಜೋಕುಲು ಎನ್ಮನೇ ಒಂಜಿ ಗರ್ಭೋಡು ಬತ್ತಿನ ಅಂಚಿನ ಮಗ್ಗೆ ಕಿರ್ಪೆಂದತ್ತ ಬಿಡು ಆ ಎನ್ಮ ಜೋಕುಲೆಲ್ಲ ನಿಕ್ಕ ಎಂಕ್ಲು ಏನು ಒಪ್ಪಿಸಾವೆ ಪೆದ್ದಿನ ಅಂಚಿನ ಜೋಕುಲಿನ ಬಡಣ ನಿಕ್ಕ ಏನು ಕೊರ್ಪೆ ದಾನೆ ಬಡಣಲ್ಲ ಈ ಮಲ್ಪುಳ ಅಂಡ ಈ ನಮ್ಮನೆ ತ ಸ್ಥಿತಿ ಇಂಚ ಭಂಗ ಎಂಕ್ಲಿ ಕೊರ್ರವಲ್ಲಿ ಅಂದು ಕಡೆಗೆ ಅನ್ನ ತೋಜಿನ ಎನ್ಮ ಮುಟ್ಟ ದಯ ಮೇಕ್ಲಿ ಇಂಚ ದೀನ್ ದೀವೋಡು ಸರಿ ಪಂಡದು ಸೆರೆಮನವಾಸುರಾಗಲಿ ದೀಯೇ ಆ ಕೈಕೋಲಲ್ಲಿ ಮೊದಲು ದೆತ್ತೆ ಇಂಚ ದಿನ ನಡೆದು ಹೊಂದಿತ್ತನು ಆತು ಬರ್ತಗು ಬಲು ಬಂಜಿನಳಪ್ಪ
1: ಈತನೇಟ ಇನ್ಸಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಸುರುತ ಯಜ್ಞನ ಕೇಂಡರ್ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲೆಡೆ ಸಹಕಾರ ಕೊರ್ನಾರ್ ದೇವಾನಂದ ಭಟ್ ಉಂದು ಈ ಕಾರ್ಯಕ್ರಮದ ಸುರೂತ ಯಜ್ಞೆ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲ್ಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕ
2: ರೇಡಿಯೋ ಸಾರಂಗದ ತುಳು ಪ್ರಸಾರ ಕೇನೊಂದಲ್ಲರ್ ನನ್ನ ದುಂಬಗ ಎ ಕೆ ವಿಜಯ್ ಕೋಕಿಲ ಮೇರ್ನ ಸಂಗೀತದ ಕೆಲವೊಂಜಿ ಪದಕುಲೇನ ಕೇನೊಂದು ಬರ್ಕ

ಈತ ನೇಟ ಏಕೆ ವಿಜಯ್ ಕೋಕಿಲಾಂಬೆರ್ನ ಸಂಗೀತದ ಕೆಲವೊಂಜಿ ತುಳು ಪದಕುಲೇನು ಕೇನೊಂದು ಬರ್ತಾರೆ. ಇಡಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸುಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ.
0: ಜನಹಿತಕ್ಕಾಗಿ ದಕ್ಷಿಣ ಕನ್ನಡ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ. ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್. ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದು, ಈ ಸಂದರ್ಭದಲ್ಲಿ ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಜಿಂದ್ ಮತ್ತು ಸೋನಿಪತ್ ನಡುವೆ ಈ ರೈಲು ಸಂಚರಿಸಲಿದೆ. ಇದರ ಜೊತೆಗೆ ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಶಂಕುಸ್ಥಾಪನೆ ಹಾಗೂ ಲೋಕಾರ್ಪಣೆ ನೆರವೇರಿಸಲಿದ್ದಾರೆ. ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹೈಡ್ರೋಜನ್ ರೈಲಿನ ಉದ್ಘಾಟನೆ ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ದೇಶೀಯ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾದ ಈ ರೈಲಿನ ಮೂಲಕ ಜರ್ಮನಿ, ಜಪಾನ್, ಚೀನಾ ಮತ್ತು ಅಮೆರಿಕದಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಲವೇ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ವಿಶ್ವದ ಇತರೆ ದೇಶಗಳಲ್ಲಿ ಸಾಮಾನ್ಯವಾಗಿ 2-3 ಬೋಗಿಗಳ ಹೈಡ್ರೋಜನ್ ರೈಲುಗಳು ಸಂಚರಿಸುತ್ತಿದ್ದರೆ, ಭಾರತವು ಜಾಗತಿಕ ಮಟ್ಟದಲ್ಲೇ ಅತಿ ಹೆಚ್ಚು, ಅಂದರೆ 10 ಬೋಗಿಗಳ ರೈಲನ್ನು ಅಭಿವೃದ್ಧಿಪಡಿಸಿದೆ. ಇದು ಏಕಕಾಲದಲ್ಲಿ ಸುಮಾರು 2,600 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದ್ದು, 3,200 ಹಾರ್ಸ್ ಪವರ್ ಸಾಮರ್ಥ್ಯದ ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿದೆ. ಹೈಡ್ರೋಜನ್ ಇಂಧನ ಕೋಶಗಳ ಮೂಲಕ ಚಲಿಸುವ ಈ ರೈಲು ಶೂನ್ಯ ಕಾರ್ಬನ್ ಹೊರಸೂಸುವಿಕೆಯನ್ನು ಹೊಂದಿದ್ದು, ಕೇವಲ ನೀರಾವಿಯನ್ನು ಉಪ ಉತ್ಪನ್ನವಾಗಿ ಹೊರಹಾಕುತ್ತದೆ. ಅಲ್ಲದೆ ಇದಕ್ಕೆ ನಿರಂತರ ವಿದ್ಯುತ್ ತಂತಿಗಳ ಅಗತ್ಯವಿರುವುದಿಲ್ಲ. ಜಿನ್ನಲ್ಲಿ ಸುರಕ್ಷಿತ ಕಾರ್ಯಾಚರಣೆಗಾಗಿ ಪ್ರತ್ಯೇಕ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಾಗಿದೆ. ಹರಿಯಾಣ ಪ್ರವಾಸದ ನಂತರ ಪ್ರಧಾನಿಯವರು ಚಂಡೀಗಢಕ್ಕೆ ಭೇಟಿ ನೀಡಿ 4,700 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಹಾಗೂ ನಂತರ ಪಂಜಾಬ್ನ ಜಲಂಧರ್ನಲ್ಲಿ 5,470 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಲೋಕಾರ್ಪಣೆ ಮಾಡಲಿದ್ದಾರೆ. ಕರ್ನಾಟಕದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ಸಹ ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ನಿಲ್ದಾಣಗಳು ಲೋಕಾರ್ಪಣೆಗೊಳ್ಳಲಿದ್ದು, ಈ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ದಕ್ಷಿಣ ರೈಲ್ವೆಯ ತಿರುವನಂತಪುರಂ ವಿಭಾಗದ ಚಾಲಕ್ಕುಡಿ, ಅಂಗಮಾಲಿ ಹಾಗೂ ಪಾಲಕ್ಕಾಡ್ ವಿಭಾಗದ ತಿರೂರ್, ತಲಶ್ಶೇರಿ, ಪರಪ್ಪನಂಗಾಡಿ ಮತ್ತು ನಿಲಂಬೂರ್ ರೋಡ್ ನಿಲ್ದಾಣಗಳು ಈ ಯೋಜನೆಯಡಿ ಆಧುನೀಕರಣಗೊಂಡಿವೆ. ಸುಧಾರಿತ ಪ್ಲಾಟ್ಫಾರ್ಮ್ಗಳು, ಹವಾನಿಯಂತ್ರಿತ ಕಾಯುವ ಕೊಠಡಿಗಳು ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಈ ನಿಲ್ದಾಣಗಳು ರಾಜ್ಯದ ಪ್ರವಾಸೋದ್ಯಮ ಮತ್ತು ಆರ್ಥಿಕತೆಗೆ ಹೆಚ್ಚಿನ ಉತ್ತೇಜನ ನೀಡಲಿವೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನೀಟ್ ಯುಜಿ 2026 ಮರುಪರೀಕ್ಷೆಯ ಫಲಿತಾಂಶವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ದೇಶಾದ್ಯಂತ ವೈದ್ಯಕೀಯ, ದಂತ ವೈದ್ಯಕೀಯ

0: ಆಯುಷ್ ಹಾಗೂ ಇತರೆ ಸಂಬಂಧಿತ ಪದವಿ ಕೋರ್ಸ್ಗಳ ಪ್ರವೇಶಾತಿಗೆ ಈ ಬಾರಿ ಒಟ್ಟು 11 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪರೀಕ್ಷೆ ಬರದ ಎಲ್ಲ ಅಭ್ಯರ್ಥಿಗಳ ಅಂಕಪಟ್ಟಿಗಳು ಎನ್ಟಿಎ ಅಧಿಕೃತ ವೆಬ್ಸೈಟ್ neet.nta.nic.in ಲಭ್ಯವಿವೆ. ವೈದ್ಯಕೀಯ ಪ್ರವೇಶಾತಿ ಮತ್ತು ಕೌನ್ಸೆಲಿಂಗ್ ಪ್ರಕ್ರಿಯೆಗಳು ನಿಗದಿತ ವೇಳಾಪಟ್ಟಿಯಂತೆಯೇ ಸುಗಮವಾಗಿ ನಡೆಯುವಂತೆ ನೋಡಿಕೊಳ್ಳಲು ಫಲಿತಾಂಶವನ್ನು ಸಕಾಲದಲ್ಲಿ ಪ್ರಕಟಿಸಲಾಗಿದೆ ಎಂದು ಸಂಸ್ಥೆ ತಿಳಿಸಿದೆ. ಪ್ರಸಕ್ತ ಸಾಲಿನಲ್ಲಿ ನಡೆದ ಈ ಮರುಪರೀಕ್ಷೆಗೆ ದೇಶದ 551 ನಗರಗಳ 5,440 ಕೇಂದ್ರಗಳು ಹಾಗೂ ವಿದೇಶದ 14 ನಗರಗಳ ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು ಸುಮಾರು 20 ಲಕ್ಷ ಅಭ್ಯರ್ಥಿಗಳು ಹಾಜರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದಿನಿಂದ ಪಶ್ಚಿಮ ಬಂಗಾಳಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಪ್ರವಾಸದ ಅವಧಿಯಲ್ಲಿ ಅವರು ಗಡಿ ಭದ್ರತೆ, ಆಡಳಿತ, ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ದಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ನಾಳೆ ಗೃಹ ಸಚಿವರು ಸಿಲಿಗುರಿಯ ಜುಮಾಗಚ್ ಗಡಿಯ ಔಟ್ಪೋಸ್ಟ್ಗೆ ಭೇಟಿ ನೀಡಲಿದ್ದು 18ನೇ ಬೆಟಾಲಿಯನ್ ಔಟ್ಪೋಸ್ಟ್ನಲ್ಲಿ ಗಡಿ ಭದ್ರತಾ ಪಡೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಅವರು ಬಿಎಸ್ಎಫ್ಗೆ ಸಂಬಂಧಿಸಿದ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ ಅವರು ಪಶ್ಚಿಮ ಬಂಗಾಳದ ಗಡಿ ಸಮಸ್ಯೆಗಳ ಕುರಿತು ಪ್ರಮುಖ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ 3 ಹೊಸ ಕ್ರಿಮಿನಲ್ ಕಾನೂನುಗಳ ಅನುಷ್ಠಾನದ ಪ್ರಗತಿಯನ್ನು ಗೃಹ ಸಚಿವರು ಪರಾಮರ್ಶಿಸಲಿದ್ದಾರೆ ಎಂದು ಮೂಲಗಳು ಹೇಳಿವೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ಇಂದು ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು 13 ಆಗಸ್ಟ್ ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಕೇರಳದ ಪ್ರಸಿದ್ಧ ಶಬರಿಮಲೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನವು ಮಲಯಾಳಂ ಕ್ಯಾಲೆಂಡರ್ನ ಕರ್ಕಾಟಕ ಮಾಸದ ಮಾಸಿಕ ಪೂಜೆಗಳಿಗಾಗಿ ನಿನ್ನೆ ಸಂಜೆ ತೆರೆಯಲ್ಪಟ್ಟಿದ್ದು ಮೊದಲ ದಿನವೇ ಭಕ್ತರ ಭಾರೀ ದಟ್ಟಣೆ ಕಂಡುಬಂದಿದೆ. ಮುಖ್ಯ ಅರ್ಚಕರ ಸಮ್ಮುಖದಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ಗರ್ಭಗುಡಿಯ ಬಾಗಿಲು ತೆರೆದು ದೀಪ ಬೆಳಗಿಸಿದರು. ಯಾವುದೇ ವಿಶೇಷ ಪೂಜೆ ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಗಿಲ್ಲ. ಕೇರಳಂ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸನ್ನಿಧಾನಕ್ಕೆ ಆಗಮಿಸಿರುವುದಾಗಿ ವರದಿಯಾಗಿದೆ. ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಿನ್ನೆ ನಡೆದ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ಭಾರತದ ವಿಶ್ವನಾಥ್ ಸುರೇಶ್ ಮತ್ತು ಗಂಗಾ ಚಿನ್ನದ ಪದಕ ಗೆದ್ದರು. 23 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತ 2 ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಹಾಲಿ ಹಿರಿಯರ ಏಷ್ಯನ್ ಚಾಂಪಿಯನ್ ಆಗಿರುವ ವಿಶ್ವನಾಥ್ ಸುರೇಶ್ ಪುರುಷರ 50 ಕೆಜಿ ವಿಭಾಗದ ಫೈನಲ್ನಲ್ಲಿ ಜಪಾನ್ನ ಡೈಚಿ ಇವಾಯಿ ವಿರುದ್ದ 3-2 ಅಂತರದ ಗೆಲುವು ಸಾಧಿಸಿದರು. 55 ಕೆಜಿ ವಿಭಾಗದಲ್ಲಿ ಗಂಗಾ ಕಜಕಿಸ್ತಾನದ ಬೆಕ್ಸುಲಾತನ್ ಬೊರಾನ್ಬೆಕ್ ಅವರನ್ನು 3-2 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದರು. 65 ಕೆಜಿ ವಿಭಾಗದ ವಂಶಜ್ ಫೈನಲ್ನಲ್ಲಿ ಉತ್ತಮ ಹೋರಾಟ ನೀಡಿದರು. ಉಜ್ಬೇಕಿಸ್ತಾನದ ಇಲ್ಕೊಮ್ ಜಾನ್ ಎರ್ಗಶೇವ್ ವಿರುದ್ದ 4-1 ಅಂತರದಿಂದ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 19 ವರ್ಷದೊಳಗಿನ ಪುರುಷರ ವಿಭಾಗದ ಫೈನಲ್ನಲ್ಲಿ ಭಾರತೀಯ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದರು. ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. 90 ಕೆಜಿ ವಿಭಾಗದ ಶುಭಂ ರಜಪೂತ್ ಉಜ್ಬೇಕಿಸ್ತಾನದ ಅಸದ್ಬೆಕ್ ಸುಲ್ತಾನ್ ಬೋಯವ್ ವಿರುದ್ದ 5-0 ಅಂತರದಿಂದ ಸೋತು ಬೆಳ್ಳಿ ಪದಕ ಗೆದ್ದರು. ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಭಾರತದ ವಿರುದ್ದ 4 ವಿಕೆಟ್ಗಳ ಜಯ ಸಾಧಿಸಿದೆ. ಈ ಮೂಲಕ 3 ಪಂದ್ಯಗಳ ಸರಣಿಯಲ್ಲಿ 1-1 ಸಮಬಲ ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 44 ಓವರ್ಗಳಲ್ಲಿ 233 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ 66 ರನ್ ಮತ್ತು ವಿರಾಟ್ ಕೊಹ್ಲಿ 65 ರನ್ ಅರ್ಧಶತಕ ಗಳಿಸಿ ಉಪಯುಕ್ತ ಕೊಡುಗೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಹರಿಯಾಣ, ಚಂಡೀಗಢ, ಪಂಜಾಬ್ಗೆ ಭೇಟಿ. ಜಿನ್ನಲ್ಲಿ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಹಸಿರು ನಿಶಾನೆ. ದೇಶಾದ್ಯಂತ ಪುನರಾಭಿವೃದ್ಧಿಗೊಂಡಿರುವ 75 ಅಮೃತ್ ಭಾರತ್ ರೈಲು ನಿಲ್ದಾಣಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪ್ರಧಾನಿ ಲೋಕಾರ್ಪಣೆ. ನೀಟ್ ಯುಜಿ 2026 ಮರುಪರೀಕ್ಷೆ ಫಲಿತಾಂಶ ಪ್ರಕಟ, ಅರ್ಹತೆ ಪಡೆದ 11 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು. 19 ಮತ್ತು 23 ವರ್ಷದೊಳಗಿನವರ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್, ಭಾರತದ ವಿಶ್ವನಾಥ್ ಸುರೇಶ್ ಗಂಗಾಗೆ ಚಿನ್ನದ ಪದಕ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್, ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.

ಈಗ ಮಕ್ಕಳು ಸಗಳಿ ಜೀನಿ ಯಾಕೆ ಮನುಷ್ಯಾಚಿ ಜೀನಿ ತೀನ್ ಲೈನ್ ಏನು ಸಂಗ್ಲ ದುಂಡಿ ರಾಜ ಮಳೆ ಕವಿನ ಅವಳು ಸಿಕ್ಕಳು ತುಂಬ ಗೊತ್ತ ಜೊತೆ ಅಲ್ಲೇ ನೋಡಿ ನಕ್ಕಳು ಸ್ಮೈಲ್ ಇಲ್ಲ ನಾನೆ ಈಗ ಮಕ್ಕಳು ಆತ ಇಲ್ಲಿ ಬುರ್ಗಿ ಪೂರ ಖರ್ಚು ಶುರು ಜಾತ ಸ್ಕೂಲ್ ಫೀಸು ತೇಮ್ ಫೀಸು ತಂಚಿ ಡ್ರೆಸ್ ಫ್ಯಾಷನ್ ಉಂಟಾನ ಈಗ ಮಕ್ಕಳು ಸಗಳ ಕಷ್ಟ ಕಷೇತ ಅದು ಗ್ರ್ಯಾಜುವಲಿ ಉಂಟು ಹಳೆಗನ್ನಡ ಜಂಗ್ ಪದ್ಯ ಸಂಗ್ತದೆ ಐತೆ ಕಷೆ ಯಾಕ ಚಾರ್ ಲೈನ್ ಬಿತ್ತರ ಕೋಲಿ ಕಲಿ ಮೂಲ ಸಾಹಿತ್ಯ ಅಂದಿವಿ ಅಂತ ಹಳೆಗನ್ನಡ ಮಳೆ ನಾವು ಕನ್ನಡ ಸಿಗಲೇನೆ ಕಾಲೇಜಿಂದ ಪಂಪ ಮಳೆಚ ಪಂಪ ಒಂಬತ್ತನೇ ಶತಮಾನ ತುಂಬ ಯಾಕಲ್ಲದ ಪೂರ ತೇ ಪಂಪ ಈ ಮಣ್ಣತ್ಲೆ ಸೋಮ ಪಂಪ ರನ್ನ ಪುರ ಮಣ್ಣತ್ಲೆ ಪಂಪ ಎಂಡ ರನ್ ಮಣ್ಣು ಯಾಕೋ ರಾಯ ಅಸಲು ಶಂತನು ಮಣ್ಣು ರಾಜ ರಾಯ್ ತಚೆ ಬಾಯಲ್ಲಿ ಗಂಗಾ ಮಾತೆ ಆತ ಗಂಗಾ ರೀವ ತೆ ಸುಣ್ಣಗೆಲ್ಲ ಆಗ ಅಕ್ಕ ಬೋರು ರವಳೆರ ಅಂತ ದೇಕೊಂಡು ಓ ರನ್ ಆಗೇಚಣೆ ಜಿಂಕೆ ಮರು ಬಾಣ ಕಾಣೋನ್ ಬಿಲ್ಲು ಕಾಣೋನ್ ಜಿಂಕೆ ಮರು ರನ್ ಆಗೇಚೆ ಮೃಗಯ ವ್ಯಾಜದಿ ನೋರ್ಮೆ ಶಂತನು ತೊಳಲ್ ತರ್ಪಂ ಹಳೆಗನ್ನಡ ಜಿಂಕೆ ಮರಿಜೆ ಜಿಂಕೆ ಜುಸಿ ಮರಿಜೆ ಮನು ಎಕ್ಲೋ ರಾಯಿ ಹಾಸ್ಯನ್ ಶಂತನು ರಾಜ ಹಾಸ್ಯನು ರಾನಾಗೆಲೋ ಕೈ ಮೃಗಯ ವ್ಯಾಜ ಮೃಗಮಳೆ ಜಿಂಕೆ ಮೃಗಯ ವ್ಯಾಜದಿ ನೋರ್ಮೆ ಶಂತನು ತೊಳಲ್ ತರ್ಪ ತನ್ ಮೃಗ ಶಾಭಾಕ್ಷ್ಯಂ ಕಂಪಂ ಸೂಸಿ ಯಾಕೆ ಚೀಡು ಅಂತ ರಾನ ಅಂತ ಅಸಲೇ ತಿಂಚಸಲೇ ತಸು ಪುರ್ಮೋಳು ತನಗಾಯ ಸೆಂಟ್ ಗಲ್ಲಂಗಿ ತಸ ಪೂರ್ಮೋಳು ತನ್ ಮೃಗ ಶಾಭಾಕ್ಷ್ಯಂ ಕಂಪಂ ಸೂಸಿ ಮನಂ ಸೋಲ್ತು ತಜ ಮೋನ್ ತಜ ಪಟ್ಲಾನ್ ಗೆಲೆ ಮಧುಪಂಬೋಲ್ ಸೋಲ್ದು ಚಿಟ್ಟೆ ಬರೀ ಸಲ್ವನ್ ಗೆಲಂಗೆ ಮಧುಪಂಬೋಲ್ ಸೋಲ್ತು ಬದಲು ಕೈ ಪಿಡಿದು ಹೋಗೆಲ್ಲ ಅಲ್ಲಿ ತೈ ಚಿಡು ಆ ಸೈಕ್ಲೆನ್ಸು ಹೊಸಂತ ಹದ್ದು ತಗ ಬಂದು ಕೈ ಪಿಡಿದು ಬಾ ಪೋಪಂ ಯಾ ಅಮ್ಮ ಯಾ ಅರೆ ಬಾ ಪೋಪಂ ಲೆಗಲ್ಲ ಕಮ್ ಲೆಟ್ಸ್ ಗೋ ಎಕ್ಲೆನ್ಸ್ ಚೇಡು ಓ ಕಾಯಿಲ ಕಾಯಿಲ ಜಿಂಕೆ ಮರುಂಗ ಇಲ್ಲ ಚೆಡು ಅಪ್ಪಳು ಇಲ್ಲ ಬಾ ಪೋಪಂ ತತ್ ಕನ್ಯಕ್ಕೆ ನಾಂಚಿ ತೆಡು ನಾಚಿ ಆಚೆ ಆಯ್ಕೋನು ಅಣ್ಣ ಹದ್ದರ್ಲ ತನ್ನಾಟ ಚೆಡು ಕಾಲೇಜಿಗೆ ಚೆಡು ಹದ್ದರ್ಲ ತತ್ ಕನ್ಯಕ್ಕೆ ನಾಂಚಿ ತೇ ಲಜನ್ ಬುಡ್ಲೆಂಗೈ ಮುಳಾಲೆಂಗೈ ಬೇಡುವಡೆ ಎಮ್ಮಯ್ಯ ನಮ್ಮ ಬೇಡಿದೆ ಅವನು ತುಕ ಜಾಯಿಸಲಾರು ಬಾಪಾಯಿ ಕಡಿ ಸಾರಿಜೆ ಡ್ಯಾಡಿ ಕಡಿ ಸಾರಿಜೆ ಕಮ್ ಲೆಟ್ಸ್ ಗೋ ಮುಂಚೆನೆ ಡ್ಯಾಡಿ ಕಡಿ ಸಾರಿಜೆ ಮಳಾರು ಒಟ್ಟಾರೆ ಆಮೇನೆ ತುಜ ಕಥ ತುವೆ ಕಥಾ ಅವಂಚೆನೆ ಬಾಪಾಯಿ ಕಡಿ ಸಾರಿಜೆ ಅಮ್ಗೆ ಸಂಸ್ಕೃತಿ ಸಾ ತೊಡಿ ಮೊಲ ಆಸಾತು ತೆ ಕೂಟ ಮಸಾಜೆ ಖುಷಿ ಇತ್ಲೆ ಸುಭಿತ ಸಾಂಗ್ಲ ಯಾಕೆ ಸಮಾಜದಿಂದ ಖುಷಿ ಮೊಲ ಆಸಾಜೆ ಇವನು ಪಂಪನ ಇತ್ಲೆ ಸುಭಿತ ಸಾಂಗ್ಲ ತೇ ಕಾವ್ಯ ಡಿಫ್ರೆಂಟ್ ಮೀನಿಂಗ್ ಏಜ್ ದ್ರೌಪದಿ ಚಾಯ್ಕಲ್ಲ ನಂತು ದ್ರೌಪದಿ ದುಶ್ಯಾಸನ ತಜ ಕಪಾಟ್ ಉಡ್ಲೆ ಆಯ್ಕಲ್ಲೇ ತುಂಬ ಶಿಕೈತ ಅದಕ್ಕೆ ನಂದಿತ್ತೆ ದುಶ್ಯಾಸನ ದುರ್ಯೋಧನ ದ್ರೌಪದಿ ಕಪಾಟ್ ಒಟ್ಟ ಆಮೇಲೆ ಕ್ಲಾಸಸ್ ಶಿಕೈತಲ್ಲ ದುಶ್ಯಾಸನ ಬಂದ ಅವಳ ಸೀರೆಯನ್ನು ಹೇಳಿದ ಅವನು ಯಾಕಳು ಸ್ಟೂಡೆಂಟ್ ಒಬ್ಬರು ದ್ರೌಪದಿಗೆ ಪಿನ್ ಹಾಕ್ಲಿಕ್ಕೆ ಆಗಲಿಲ್ವೋ ಅವನು ಅದು ಪಿನ್ ನೀನೇ ಹೋಗಿ ಕೇಳು ಪಿನ್ ಹಾಕ್ಲಿಕ್ಕೆ ಈಗ ಅವಳು ಇದು ಅವಳ ಸಾಡಿಯನ್ನು ಎಳೆದು ಬಿಟ್ಟ ಸೀರೆಯನ್ನು ಎಳೆದು ಬಿಟ್ಟ ಅಂತ ತದಳ ದ್ರೌಪದಿ ಮಂಟ 20th century ಚಚ್ಚಡು ಒಬ್ಬರಿ ಮಂಟ ಮುಡಿಯ ಪಿಡಿದೆಳವನಂ ಮಡಿಸಿ ಅವನ ಕರುಳ ಪಿರಳಿಂದೆನ್ನ ಮುಡಿಯ ಮುಡಿವೆನಗಂ ಮುಡಿಯ ಮುಡಿಯೇಂ ಕೇಳಿಂಗಡ ಪಾ ದ್ರೌಪದಿ ಚಂದ ತೀರ್ಪಳೆ ತ್ಯಾಕಳಾರು ಮುಡಿಯ ಪಿಡಿದೆಳವನಂ ಮಡಿಸಿ ಅವನ ಕರುಳ ಪಿನಲಿಂದೆನ್ನ ಮುಜೋ ಶೆಂಡೋ ಕೊಣೆ ಒಡ್ಲೊಬ್ಬಳೆ ಮುಜೋ ಶೆಂಡೋ ಕೊಣೆ ಒಡ್ಲೊಬ್ಬಳೆ ತಾಚೆ ಪಾಟು ಉಕ್ತಂಗನ್ ಕತ್ತರ್ನು ಉಕ್ತಂಗನ್ ಸರ್ಜನ ಬರಿ ತಚ ಕರುಳು ಕಾಣ್ಗೆವನು ತೇ ಓನ್ ಕಾಣ್ಣು ಕಳೆ ಅಂಬರಿ ಮುಜ ಮಾತೆ ಅಗ್ದು ಹೊರ್ತ ತ್ಯಾಮ ಸರ್ ಅವಗೋಸರ ಅವಶ್ಯನ ಕೆದಳೆ ಕುಂಚ ಕಾಲಾರು ಸಖತ್ ಬಯಲ್ ಮನ್ಸಾಚಿ ಅವನ ಕರುಳ ಪಿರಳಿ ಪಿನಲಿಂದೆನ್ನ ಮುಡಿಯ ಮುಡಿವೆನಾಗ ಮುಡಿಯ ಮುಡಿ ತ್ಯಾಮ ಸರ್ ಮುಂಜ ಶಂಡೋ ಬಂದೀನ ಕ್ಯಾಸೆ ಸುಡ್ತ ಛ ಕಾವ್ಯ ಮಳತ್ತೆ ಕಾವ್ಯ ಈಗ ಬಾಯಲ್ ಮನುಷ್ಯ ದೈದು ಬೈದಂಥ ಬೈಗಳು ಬೆನ್ನತ್ತಿ ಬಾರವ ಬೈದವ ಕೇಳ ನನ್ನ ಮಾತ ಬೈಗಳ ಮಲ್ಲಿಗೆಯಂತೆ ಮುಡಿ ಹೋಗ ಯಾಕೆ ಬಾಯಲ್ ಮನಸ್ಸು ಅಣ್ಣಗೆ ಬಾಯಲ್ ಮನಸ್ಸಿಲಾಡ ಯಾಕನ್ನ ಸಾತ್ ತೇಂದಾಗ ಸುಮಾರು ಎಟ್ಟುನ ಸಾ ಅಣ್ಣಕ್ಲೆ ಬಾಯಲ್ ಮನಸ್ಸು ಏಮುಂಟ ತಗ ತುವೆ ಸಂಗಲೇ ಎಚ್ಚೆ ಗಾಳಿ ಮಾತು ಪುರ ಮಗ ಲಗನ್ಸನ ಹಂಗಾಕ ಲಗನ್ಸನ ಬೈದವ್ವ ಮಗ ಗಾಳಿ ಮರ್ಚೆ ಎಚ್ಚೆ ಬಾಯಲ್ ಮನುಷ್ಯ ಸಂಗ್ತ ಬಾಯೇ ತುಂಬ ಎಚ್ಚನ್ ಸಾಪಳೆ ಮುಜ ಪಟ್ಲ ನೇನ ಮುಜ ಪಾಡ್ದರ್ ನೇನ ತುಜೆ ಪೂರ ಗಾಳಿ ಉತ್ತರ ತುಜೆ ಇನ್ಸಾಲ್ಸ್ ಪೂರ ಕಳೆ ಅಂಬರಿ ಮುಜ ಮಾತೆ ಆಗಲ್ನು ತೇ ಕನ್ನಡ ಸಾಹಿತ್ಯ ಕಂಚಿನ ಸಾಹಿತ್ಯ ಸಾಹಿತ್ಯ ಅಂದ್ಮಳ್ಯಾರು

ನಮಸ್ಕಾರ, ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ನಾನ್ ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಇದೀಗ ಗಜಲ್ ಹಾಡುಗಳನ್ನ ಕೇಳ್ತಾ ಬರೋಣ.

ಕೇಳುಗರೆ, ಇದು ಇವತ್ತು ಮೂಡಿ ಬಂದ ಗಜಲ್ ಹಾಡುಗಳು. ಮುಂದಿನ ಶುಕ್ರವಾರ ಮತ್ತೊಮ್ಮೆ ಗಜಲ್ ಹಾಡುಗಳೊಂದಿಗೆ ಸಿಗೋಣ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 07.8 FM, ಬಣ್ಣ ಬಣ್ಣದ ಬದುಕು.

0: ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾಂಧವ ಸ್ನೇಹಿತ. ಇವತ್ತಿನ ಸುದ್ದಿ, ಇವತ್ತಿನ ಒಂದು ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೆಲವೊಂದು ಸುದ್ದಿಗಳೊಂದಿಗೆ ಕೆಲವೊಂದು ಹಾಡುಗಳನ್ನು ಕೇಳುವಂಥ ಒಂದು ವಿಶೇಷವಾದ ಹೊತ್ತು ಕೂಡ ಹೌದು. ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಸ್ನೇಹಿತರೆ, ಒಂದು ವಾರದ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳು ನಡೆದೋಗ್ತವೆ. ನಾವು ನೋಡಿರ್ಬೋದು, ನಿನ್ನೆ ದಿನ ಬೇಸ್ ರೋಡ್ನಲ್ಲಿ ಒಂದು ಭೀಕರ ಹತ್ಯೆ ಪ್ರಕರಣ ನಡೆದಿತ್ತು. ಆರೋಪಿ ಈಗ ಬಂಧನಾಗಿದೆ. ಇಲ್ಲಿ ಭಾಷಣ ಸ್ವೀಕರಿಸ್ತಾರೆ ನಮ್ಮಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಏಕಮುಖ ಪ್ರೀತಿ ಕೆಲವೊಮ್ಮೆ ಈ ರೀತಿಯ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಆದರೆ ಇಂಥವರನ್ನು ಏನು ಮಾಡಬೇಕು ಎಂಬುದು ಜನರು ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಕಾನೂನು ಕೂಡ ಕೆಲವೊಂದು ಕೈಗೆತ್ತಿಕೊಂಡು ಸುಮ್ಮನೆ ಒಂದು ಜೀವವನ್ನು ಎಷ್ಟೋ ವರ್ಷ ಸಾಕಿ ಸಲಹೆ ಬೆಳೆಸಿದ ಒಂದು ಒಂದು ಹುಡುಗಿಯ ಜೀವವನ್ನು ಅವನು ತೆಗೆದುಬಿಟ್ಟ ಒಂದೇ ಕ್ಷಣಾರ್ಧದಲ್ಲಿ. ಸೊ ಕುಟುಂಬಕ್ಕೆ ಭರಿಸಲಾದಷ್ಟ ನಷ್ಟವನ್ನು ಅವನು ಮಾಡಿದ್ದಾನೆ. ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟ ಕಾರಣ ಅಚತುರ್ಯವೇ ನಡೆದೋಗಿದೆ. ಸೊ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಹಲವಾರು ವಿಚಾರಗಳನ್ನು ಮಾತಾಡೋಣ. ಜೊತೆಗೆ ನಾವು ನೋಡಿರ್ಬೋದು, ಬದುಕು ಒಂದು ಸಾಕಷ್ಟು ವಿಚಾರಗಳನ್ನು ನಮಗೆ ಕಲಿಸುತ್ತೆ. ಬದುಕು ನಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸುತ್ತೆ. ಬದುಕು ಯಾವತ್ತೂ ಕೂಡ ನಮಗೆ ಉತ್ತಮವಾದ ರೀತಿಯಲ್ಲಿ ಬದುಕಲು ಮುಂದೆ ಹೋಗಲು ಒಂದು ಅವಕಾಶವನ್ನು ಕಲ್ಪಿಸುತ್ತೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಹೆಸರು?
1: ಸರ್, ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್
0: ಮಾತಾಡಿ. ಭೀಮನಗೌಡ ಪಾಟೀಲ್ ಅವರು, ಯಾವ ಹಾಡು ಕೊಡಲಿ ಇವತ್ತು?
1: ಸರ್, ಇವತ್ತೊಂದು ಭಕ್ತಿಗೀತ ಕೊಡ್ತಾರೆ.
0: ಖಂಡಿತವಾಗಿ ಕೊಡೋಣ ಸರ್. ಯಾವುದು ಭಕ್ತಿಗೀತ?
1: ಗತ್ತರಿಗಿ ಭಾಗಮ್ಮ ಚಿತ್ರದಿಂದ ಇದೇನ್ ನೋಡ್ರಿ
0: ಹಾಡು. ಭಕ್ತಿಗೀತೆ ಹೇಳಿ ಸರ್, ಹೆಸರು ಹೇಳಿ.
1: ಅದು ಅದರಲ್ಲಿ ಯಾವ್ದಾನು ಒಂದು ಪ್ರಸಾರ ಮಾಡ್ರಿ.
0: ಅಲ್ಲ, ಹಾಡಿನ ಹೆಸರು ಹೇಳ್ಬೇಕು ಸರ್.
1: ಹಾಡಿನ ಹೆಸರು ಅಷ್ಟು ನೆನಪಾಗಲ್ಲ ಸರ್. ಗತ್ತರಿಗಿ ಭಾಗಮ್ಮ ಭಾಗ್ಯವಂತಿ ದೇವಿ ಅಂತ ಏನೋ ಒಂದು ಗೀತೆ ಇದೆ ಸರ್.
0: ಭಾಗ್ಯವಂತಿದಿ.
1: ಭಾಗ್ಯವಂತಿ ದೇವಿ ಏನೋ ಅಂತಿದೆ ಸರ್.
0: ಸರ್, ನೀವು ಹಾಡಿನ ಹೆಸರು ಹೇಳದಿದ್ರೆ ಅಷ್ಟೋ ಮೂವಿಗಳು ಹೋಗಿವೆ ಸರ್, ಬಂದು ಜಗ ಒಂದು ದೇಶ. ಸೊ ಭಾಗ್ಯವಂತಿ ದೇವಿ ಅಂತ ನೀವು ಹೇಳ್ತಿದ್ದೀರಾ ಸರ್? ನೋಡೋಣ ಒಂದು
1: ಭಕ್ತಿಗೀತೆ.
0: ಓಕೆ, ಭಕ್ತಿಗೀತೆಯನ್ನು ಕೊಡೋಣ. ಸೊ ಆದರೆ ಹಾಡಿನ ಹೆಸರನ್ನು ಸ್ಪಷ್ಟವಾಗಿ ಹೇಳಿ ಸ್ನೇಹಿತರೆ. ನೀವು ಇಲ್ಲದ್ರೆ ತುಂಬ ಕಷ್ಟ ನಿಮಗೂ ಕೂಡ, ನೀವು ಕೇಳಿದಂಥ ಹಾಡನ್ನು ಭಕ್ತಿಗೀತೆಯನ್ನು ತಗೊಳ್ಳಿಕ್ಕೆ. ಸೊ ಇದು ಸೊ ಮೊದಲ ಒಬ್ಬರು ಕೇಳುಗರು ಕೇಳಿದಂಥ ಒಂದು ಭಕ್ತಿಗೀತೆಯೊಂದಿಗೆ ನಾನು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ದೇವಿ ಭಾಗ್ಯವಂತಿ, ಈ ಒಂದು ಯಾವುದಾದ್ರೂ ಒಂದು ಭಕ್ತಿಗೀತೆಯನ್ನು ಅವರಿಗೋಸ್ಕರ ಅಪ್ಲೈ ಮಾಡ್ತಾ ಇದ್ದೇನೆ ಈ ಒಂದು ಆರಂಭದಲ್ಲಿ. ಸೊ ಕೇಳುಗರೆ, ಚಿತ್ರದ ಹೆಸರು ಕೂಡ ಸ್ಪಷ್ಟವಾಗಿತ್ತು ನನಗೆ. ಸೊ ಅವರು ಕೇಳಿದಂಥ ಭಕ್ತಿಗೀತೆಯನ್ನು ನಾನು ಖಂಡಿತವಾಗಿ ಒಂದು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಲಿಂಗದ ರೂಪದಿಂದ ಭಕ್ತಿಗೀತೆಯನ್ನು ಕೇಳಿಕೊಂಡು ಬರೋಣ ನಮ್ಮ ಸ್ನೇಹಿತರಿಗೋಸ್ಕರ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಎಸ್, ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಸ್ನೇಹಿತರೆ, ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ನೀವಂತು ಕರೆ ಮಾಡಿ ಮಾತಾಡ್ಬೋದು. 6364240499 ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ. ಸೊ ಸಮಯ 3:16 ಆಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ಸೊ ಕರೆ ಮಾಡಿ ಮಾತಾಡಿ. 6364204949 ಈ ಸಂಖ್ಯೆಗೆ. ಹಲೋ, ನಮಸ್ತೆ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ಸತೀಶ್, ಇನ್ನ ಯಾವ ಹಾಡು ಕೊಡ್ಲಿ? ಓಕೆ, ಶ್ರೀರಾಮ ಜಯರಾಮ ಒಂದು ಭಕ್ತಿಗೀತೆ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಭಕ್ತಿಗೀತೆಗಳನ್ನು ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶ್ರೀರಾಮ ಜಯರಾಮ ಈ ಒಂದು ಭಕ್ತಿಗೀತೆಯನ್ನು ಅವರು ರಿಕ್ವೆಸ್ಟ್ ಮಾಡಿದ್ದು. ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಭಕ್ತಿಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ಅದೇ ರೀತಿ ಶ್ರೀರಾಮ ಜಯರಾಮ ಭಕ್ತಿಗೀತೆಯನ್ನು ನಮ್ಮ ಒಂದು ಸ್ನೇಹಿತರು ಕೇಳಿದ್ದಾರೆ. ಸೊ ಕೇಳಿಕೊಂಡು ಬನ್ನಿ. ನೀವು ಕೂಡ ನಿಮ್ಮ ನೆಚ್ಚಿನ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಇವು ಇದನ್ನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಲು ನಿಮ್ಗಂತ ಅವಕಾಶ ಇದೆ. ಸೊ ಅದೇ ರೀತಿ ನಾವು ನೋಡ್ಬೋದು, ಪ್ರತಿ ಶುಕ್ರವಾರ ಬಂದಾಗ ಕೇಳುಗರಂತೂ ಭಕ್ತಿಗೀತೆಗಳನ್ನು ರಿಕ್ವೆಸ್ಟ್ ಮಾಡ್ತಾರೆ. ಸೊ ಈ ಒಂದು ಭಕ್ತಿಗೀತೆಗಳನ್ನು ನಾವಂತೂ ಅವರಿಗೋಸ್ಕರ ಪ್ಲೇ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಮುಂದಿನ ಕೇಳುಗರು ಕೂಡ ನಿಮ್ಮ ಇಷ್ಟದ ಒಂದು ಹಾಡುಗಳನ್ನು ಭಕ್ತಿಗೀತೆಗಳನ್ನು ಕೇಳ್ಬೋದು, ರಿಕ್ವೆಸ್ಟ್ ಕೂಡ ಮಾಡ್ಬೋದು. 6364240499 ಈ ಸಂಖ್ಯೆಗೆ. ಸೊ ಕರೆ ಮಾಡಿ ಮಾತಾಡಿ, ನಿಮ್ಮ ಇಷ್ಟದ ಭಕ್ತಿಗೀತೆಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಪ್ರತಿಯೊಂದು ಭಕ್ತಿಗೀತೆಯಲ್ಲಿ ನಮಗೆ ತಿಳಿಯೋದು ತುಂಬ ಇದೆ, ಆಲಿಸೋದು ತುಂಬ ಇದೆ. ಸೊ ಎಲ್ಲ ಭಕ್ತಿಗೀತೆಗಳು ನಮಗಂತೂ ಖುಷಿ ಕೊಡ್ಬೋದು, ಜೊತೆಗೆ ಎಲ್ಲ ಭಕ್ತಿಗೀತೆಗಳು ನಮಗಂತೂ ಸಂತೋಷವನ್ನು ಕೂಡ ಕೊಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. 6364240499 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ ಭಕ್ತಿಗೀತೆಗಳನ್ನು ಕೇಳಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳುಗರಂತೂ ಕೇಳಿದ ಭಕ್ತಿಗೀತೆಯನ್ನು ನಾನಂತ ಪ್ಲೇ ಮಾಡ್ತಾ ಇದ್ದೇನೆ. ಶ್ರೀರಾಮ ಜಯರಾಮ ಈ ಒಂದು ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಸೊ ಕೇಳಿಕೊಂಡು ಬರೋಣ ಈ ಸುಂದರವಾದ ಭಕ್ತಿಗೀತೆಯನ್ನು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಸುಮತ್ತೊಮ್ಮೆ ಒಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸಮಯ 3:25 ಆಗ್ತಾ ಇದೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಓಕೆ, ಕರೆ ಅಂತೂ ಕಟ್ ಆಗಿದೆ. ಸೊ ಕರೆ ಮಾಡಿ ಮಾತಾಡಿ 6364220499 ಸಂಖ್ಯೆಗೆ. ಸೊ ನಿಮ್ಮ ಇಷ್ಟದ ಹಾಡುಗಳಿಗೋಸ್ಕರ ಅಂತೂ ನೀವು ಕರೆ ಮಾಡಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬಹುದು. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ. ಅಶೋಕ್, ಯಾವ ಹಾಡು ಕೊಡಲಿ? ಬಾಲಕೃಷ್ಣನೇ ಬಾರು ಬೇಗ ಬಾರು. ಓಕೆ, ಟ್ರೈ ಮಾಡ್ತೇನೆ ಸರ್ ಈ ಒಂದು ಹಾಡನ್ನು ಕೊಡಲಿಕ್ಕೆ. ಯಾ, ಓಕೆ ಸರ್, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ಇಷ್ಟದ ಹಾಡುಗಳನ್ನು ಕೊಡುವಂಥ ಪ್ರಯತ್ನ ನಮ್ಮದು ಆಗಲಿದೆ. ಬಾಲಕೃಷ್ಣನೇ ಬಾರೋ ಬೇಗ ಬಾರೋ, ಎಸ್ ಜಾನಕಿ ಅವರು ಹಾಡಿದಂಥ ಒಂದು ಸುಂದರವಾದ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ನಾನಂತೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಸೊ ಕರೆ ಮಾಡಿ ಮಾತಾಡಿ 6364220499 ಈ ಸಂಖ್ಯೆಗೆ. ಸೊ ಮುಂದಿನ ಕೇಳುಗರಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಸೊ ಮುಂದಿನ ಹಾಡನ್ನು ನಾನು ಕೊಡ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸುಂದರವಾದ ಭಕ್ತಿಗೀತೆಯನ್ನು ಕೇಳಿಕೊಂಡು ಬರೋಣ. ಎಸ್ ಜಾನಕಿ ಅಮ್ಮ ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಹಾಡುಗಳು ಮಾತ್ರ ಚಿರಸ್ಮರಣೀಯ. ಪ್ರತಿಯೊಂದು ಹಾಡಲ್ಲೂ ಏನಲ್ಲ ಏನನ್ನು ನಾವು ಕೇಳ್ಬೋದು, ಖುಷಿ ಕೂಡ ಸಿಗುತ್ತೆ, ಸಂತೋಷ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಹಾಡು ನಮಗೆ ಸಂತಸವನ್ನು, ಅದೇ ರೀತಿಯ ಮಧುರತೆಯನ್ನು ತಂದು ಕೊಡುತ್ತೆ. ಸೊ ಈಗ ಅವರು ಹಾಡಿದಂಥ ಒಂದು ಸುಂದರವಾದ ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ, ಬಾಲಕೃಷ್ಣ ಬಾರೋ. ಸೊ ಈ ಒಂದು ಭಕ್ತಿಗೀತೆಯನ್ನು ನಾನು ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಇದು ರೇಡಿಯೋ ಸಾರ 107.8, ಸ್ನೇಹಿತರೆ 8 FM, ಇದು ಬಣ್ಣ ಬಣ್ಣ ಆದ ಬದುಕು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಂತೂ ಕೇಳಿದಂಥ ಒಂದು ಹಾಡಿದಂಥ ಒಂದು ಅಂದರೆ ರಿಕ್ವೆಸ್ಟ್ ಮಾಡಿದಂಥ ಭಕ್ತಿಗೀತನಿಗೆ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಸ್ನೇಹಿತರೆ ಕರೆ ಮಾಡಿ ಮಾತಾಡಿ 6364240499 ಈ ಸಂಖ್ಯೆಗೆ. ಸೊ ಈ ಒಂದು ಭಕ್ತಿಗೀತೆಯನ್ನು ಕೇಳಿಕೊಂಡು ಬರೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೇಳುಗರು, ನಮ್ಮ ಒಂದು ನೆಚ್ಚಿನ ಕೇಳುಗರು ತಮ್ಮ ಇಷ್ಟದ ಒಂದು ಬಾಲಕೃಷ್ಣನ ಬಾರೋ ಈ ಒಂದು ಭಕ್ತಿಗೀತೆಯನ್ನು ಕೇಳಿದ್ದಾರೆ. ಸೊ ಈ ಒಂದು ಭಕ್ತಿಗೀತೆಯನ್ನು ಕೇಳಿಕೊಂಡು ಬರೋಣ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಸೊ ಯಾಕೋ ಕೇಳುಗರು ಮಾತಾಡೋದು ಕೇಳ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡಿ 6364240499. ಹಲೋ, ನಮಸ್ತೆ. ನಿಮ್ಮ ಹೆಸರು ಹೇಳಿ, ಯಾವ ಹಾಡು ಕೊಡಲಿ? ಯಾವ ಹಾಡು? ಅದರಿಂದ ಯಾವ್ದು ಹಾಡು? ಸೊ ಪ್ರೇಮ ಪಲ್ಲವಿಯಿಂದ ನಿನ್ನ ಕಂಡು ಬೆರಗಾದೆ ಈ ಒಂದು ನೋಡೋಣ ಸರ್, ಟ್ರೈ ಮಾಡ್ತೇನೆ ಮುಗಿಸ್ಕರ ಕೊಡ್ಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ 6364240499 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಒಂದು ಹಾಡುಗಳನ್ನು ಕೇಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ನಿನ್ನ ಕಂಡು ಬೆರಗಾದೆ ಪ್ರೇಮ ಪಲ್ಲವಿ ಚಿತ್ರದೊಂದು ಹಾಡನ್ನು ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ ಸ್ನೇಹಿತರೆ, ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ 6364240499 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರಂತೂ ಕೇಳಿದ ಹಾಡುಗಳೊಂದಿಗೆ ನಾನಂತೂ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 3:41 ಆಗ್ತಾ ಇದೆ. ಸೊ ಕೇಳುಗರು, ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾವಂತೂ ತುಂಬ ಇಷ್ಟದ ಹಾಡುಗಳನ್ನು ಕೇಳಿದ್ದೇವೆ, ಖುಷಿಪಟ್ಟಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಹತ್ತಿರ ಹತ್ತಿರ ಮುಗಿಸುವಂಥ ಹೊತ್ತಾಗ್ತಾ ಇದೆ. ಸೊ ಇನ್ನು ಕೆಲವು ಹೊತ್ತಲ್ಲಿ ಸೊ 4 ಗಂಟೆಗೆ ಸರಿಯಾಗಿ ಮಾರ್ಗದರ್ಶಿ ಕಾರ್ಯಕ್ರಮವನ್ನು ಕೂಡ ನಾವು ಕೇಳಲಿಕ್ಕಿದ್ದೇವೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ಬಂದು ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಯಾವ ಹಾಡು ಕೊಡಲಿ? ಯಾವುದು? ಓಕೆ, ಕೇಳ್ತಾ ಇಲ್ಲ, ಹೇಳಿ. ಸುಪ್ರಭಾತದಿಂದ ಯಾವುದು? ಓಕೆ, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು, ಖಂಡಿತವಾಗಿ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್, ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಸುಪ್ರಭಾತ ಚಿತ್ರದೊಂದು ಹಾಡೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಂದಿಸ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಸೊ ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು, ನೀವು ಕೇಳ್ತಾ ಇರೋದು ಒಲವಿನ ಹಾಡು ಕಾರ್ಯಕ್ರಮ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲವಿನ ಹಾಡು ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸ್ವಾಗತ ಸ್ನೇಹಿತರೆ. ಸಮಯ 3:48 ಆಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸುವಂತಹ ಹೊತ್ತು ಕೂಡ ಆಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕೇಳುಗರು ತಮ್ಮ ಇಷ್ಟದ ಹಾಡುಗಳನ್ನು ಕೇಳಿದ್ದಾರೆ, ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಹಾಡುಗಳಿಗೆ ನಾವು ಅವರು ರಿಕ್ವೆಸ್ಟ್ ಮಾಡಿದ ಹಾಡುಗಳನ್ನು ಅವ್ರಿಗೋಸ್ಕರ ಪ್ಲೇ ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಮುಂದಿನ ಕಾಲರ್. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಸರ.
0: ನಮಸ್ತೆ, ನಿಮ್ಮ ಹೆಸರು?
1: ವಿಜಯಪುರದಿಂದ ಬಂದೆ, ನವಾಜ್ ಅಂತ ಸರ.
0: ಹಲೋ, ಹೇಳಿ ಹೇಳಿ ನವಾಜ್ ಅವರೇ. ಹೇಳಿ, ಯಾವ ಹಾಡು ಕೊಡ್ಲಿ ನಿಮ್ಗೆ? ಹಿಮ್ಮತ್ ವಾಲಾ ಚಿತ್ರ. ಹಾಡಿ ಯಾವ್ದು ಸರ್? ನಯನೋ ಮಿ ಸಪ್ನ ಓಕೆ, ನಯನೋ ಮಿ ಸಪ್ನ ಸಪ್ನೋ ಮೇ ಸಜ್ಜನ. ಈ ಒಂದು ಹಾಡು ಕೊಡೋಣ ಸರ್. ನೋಡೋಣ ಸರ್, ಖಂಡಿತ ಟ್ರೈ ಮಾಡ್ತೀನಿ ಒಂದು ಹಾಡನ್ನು ನಿಮಗೋಸ್ಕರ ಕೊಡಲಿಕ್ಕೆ. ಸೊ ಧನ್ಯವಾದಗಳು ಸರ್, ಧನ್ಯವಾದಗಳು. ನಮಸ್ಕಾರ. ಸೊ ನಯನೋಮೆ ಸಪ್ನ ಈ ಒಂದು ಭಕ್ತಿ ಗೀತೆ ಸಾರಿ ಹಾಡನ್ನು ಅವರು ಕೇಳಿದ್ದಾರೆ, ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ ಇನ್ನು ಕೆಲ ಹೊತ್ತಲ್ಲಿ. ಸೊ ನೀವು ಕೂಡ ನಿಮಿಸಿದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿ ಕೊನೆಯ ಕೇಳುಗರು ನಮ್ಮ ಜೊತೆಗೆ ಯಾರಾಗ್ತಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಯಾವ ಹಾಡು ಕೊಡ್ಲಿ? ಯಾವುದದು? ಎಂದೇನಾಗಿ ಗೋವಿಂದ? ಎಂದೇನಾಗಿ ಗೋವಿಂದ ಅಲ್ವಾ? ಹಲೋ, ಹೇಳಿ ಸರ್. ಮಾತಾಡಿದ್ದು ಕೇಳ್ತಾ ಇಲ್ಲ, ಮಾತಾಡಿ. ನಂಬಿದೆ ನಿನ್ನ, ನಂಬಿದೆ ನಿನ್ನ ಆಗ್ಬೋದಾ? ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾಯಿರಿ. ಸೊ ಇಬ್ಬರು ಕೇಳುಗರು ಕೇಳಿದಂಥ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಯಾನ್ಲಾಕೇನೊಂದುಲೆ ನಿಖಲಾಕೇನ್ಲಿ ರಂಗ ರಂಗದ ಬದು.
1: ಲೇಟೆಸ್ಟ್ ಅಪ್ಡೇಟ್ಸ್ ಕೆಲಿಯೇ ಅಲ್ಟ್ರಾ ಚಾನೆಲ್ಸ್ ಕೋ ಸಬ್ಸ್ಕ್ರೈಬ್ ಕರೇ ಔರ್ ಬೆಲ್

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಮಾರ್ಗದರ್ಶಿ ಅನ್ನುವಂತಹ ಈ ಒಂದು ಎರಡನೇ ಸಂಚಿಕೆಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೀನಿ. ಹಾಗೆಯೇ ಶ್ರೋತೃಗಳೇ, ವಿವಿಧ ಯೋಜನೆಗಳು ಸವಲತ್ತುಗಳೊಂದಿಗೆ ಒಂದಿಷ್ಟು ಮೂಡಿ ಬರುವಂತಹ ಒಂದು ಮಾಹಿತಿಪೂರ್ಣವಾದಂತಹ ಕಾರ್ಯಕ್ರಮವೇ ಈ ಮಾರ್ಗದರ್ಶಿ ಅನ್ನುವಂತಹ ಒಂದು ಕಾರ್ಯಕ್ರಮ. ಸೊ ಲಾಸ್ಟ್ ಟೈಮ್ ಕೂಡ ಒಂದಿಷ್ಟು ಪಶು ಇಲಾಖೆಯಿಂದ ಸಿಗುವಂತಹ ಒಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಬಂದಿದ್ದೆವು. ಸೌರ ವಿದ್ಯುತ್, ಸೊ ಇದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಯೋಜನೆಗಳು ಅಂತ ಖಂಡಿತವಾಗಿಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಗೊತ್ತಿರಬಹುದು, ಈ ಸೋಲಾರ್ ಎನರ್ಜಿ ಕ್ಷೇತ್ರದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಸಾಹಸವನ್ನು ಕೂಡ ಮಾಡ್ತಾ ಇದೆ ನಮ್ಮ ಭಾರತ ಅಂತ ಹೇಳಿಕೊಂಡು, ಒಂದೊಂದು ಕಡೆ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಇವಾಗ ಸಾಕಷ್ಟು ಜಾಗೃತಿ ಕೂಡ ಮೂಡ್ತಾ ಇದೆ. ಸೊ ಮೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಈ ಸೌರ ವಿದ್ಯುತ್ತನ್ನು ಅಳವಡಿಕೆಗೆ ಬೇಕಾಗಿ ಯಾವ್ಯಾವ ರೀತಿಯ ಯೋಜನೆಗಳಿದೆ, ನಾವು ಕೂಡ ಯಾವ ರೀತಿಯಲ್ಲಿ ಕೂಡ ಸೌರ ವಿದ್ಯುತ್ತನ್ನು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಏನಾದರೊಂದು ಅಳವಡಿಸಿಕೊಳ್ಬೋದಾ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನೀಡಲಿಕ್ಕಿದ್ದಾರೆ ಸೆಲ್ಕೋ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರು. ಸೊ ಅವರು ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಅವರನ್ನು ಬಹಳ ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಸರ್.
1: ನಮಸ್ಕಾರ.
0: ಹೇಗಿದ್ದೀರಿ ಸರ್?
1: ಆರಾಮ.
0: ಎಸ್, ಓಕೆ. ಮೊದಲನೇದಾಗಿ ಇವತ್ತಿನ ಮಾರ್ಗದರ್ಶಿ ಅನ್ನುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತಾ ಇದ್ದೀನಿ. ಸೊ ಸೆಲ್ಕೋ ಸಂಸ್ಥೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ತಾವು ಕಾರ್ಯನಿರ್ವಹಿಸ್ತಾ ಬಂದಿದ್ದೀರಿ. ಸೊ ಅದರಲ್ಲಿ ಈಗ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿಯೂ ಕೂಡ ತುಂಬ ಎಷ್ಟೋ ವರ್ಷಗಳಿಂದ ಕೂಡ ತಾವು ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿರುವಂಥದ್ದು. ಬಹುಶಃ ಈ ಸೆಲ್ಕೋ ಸಂಸ್ಥೆ ಅಂತ ಹೇಳುವಾಗ ನಮಗೆ ಖಂಡಿತವಾಗಿಯೂ ಕೂಡ ಗೊತ್ತಾಗುತ್ತೆ, ಈ ಪರಿಸರ ಸಂರಕ್ಷಣೆಯಲ್ಲಿ ಸಾಮಾಜಿಕ ಬದ್ಧತೆಯೊಂದಿಗೆ ಕೂಡ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿರುವಂತಹ ಒಂದು ಬಹಳ ದೊಡ್ಡದಾದಂತಹ ಒಂದು ಸಂಸ್ಥೆನೆ. ಸೊ ಅದಕ್ಕೆ ಬಹಳಷ್ಟು ಪ್ರಸಿದ್ಧಿ ಪಡೆದಿರತಕ್ಕಂಥ ಒಂದು ಸಂಸ್ಥೆ ಅಂತ ಕೂಡ ಹೇಳ್ಬೋದು. ಸೊ ಅದರಿಂದ ಬಡ ಜನರಿಗೆ ಯಾವ್ಯಾವ ರೀತಿಯಲ್ಲಿ ಕೂಡ ಸೌಕರ್ಯ ಒದಗಿಸಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಬಂದಿರತಕ್ಕಂಥ ಒಂದು ಸಂಸ್ಥೆ ಅಂತ ಕೂಡ ಹೇಳೋಕೆ ಹೆಮ್ಮೆ ಅಂತ ಕೂಡ ಅನಿಸ್ತಾ ಇದೆ. ಸೊ ಅದರ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ತಾವು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಬಂದಿದ್ದೀರಾ. ಸಾಕಷ್ಟು ಯೋಜನೆಗಳಂತೂ ಕೂಡ ಖಂಡಿತವಾಗಿಯೂ ಕೂಡ ನಮ್ಮ ಕೇಳುಗರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತೀರಿ ಅನ್ನುವಂತಹ ಮಾತಿನೊಂದಿಗೆ ಕೂಡ ನಾನು ಮೊದಲನೇದಾಗಿ ಕೇಳುವಂಥದ್ದು, ಸೆಲ್ಕೋ ಸಂಸ್ಥೆಯಲ್ಲಿ ಎಷ್ಟು ವರ್ಷಗಳ ಕಾಲ ಕೂಡ ತಾವು ಇದ್ರಿ, ಹೇಗನಿಸ್ತಾ ಇದೆ? ಅದರಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿಯೂ ಕೂಡ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಹೇಗಿದೆ ಅನುಭವ, ಅದರ ಬಗ್ಗೆ ಏನು ಹೇಳ್ತೀರಿ?
1: ಫಸ್ಟ್ ಆಫ್ ಆಲ್ ನಿಮಗೆ ಸೆಲ್ಕೋದ ಪ್ರತಿನಿಧಿಯಾಗಿ ನನ್ನನ್ನು ಕರೆದಿರುವುದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸೆಲ್ಕೋ ಸಂಸ್ಥೆ ಸೌರಶಕ್ತಿ ಕ್ಷೇತ್ರದಲ್ಲಿ ಕಳೆದ 30 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಡಾಕ್ಟರ್ ಹರಿಶಾಂದಿಯವರು 1995ಕ್ಕೆ ಈ ಕಂಪನಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ನಾಡ್ದು ಅಂದ್ರೆ 2 ದಿನ ಬಿಟ್ಟು ಕರೆಕ್ಟ್ 30 ವರ್ಷ ಆಗ್ತದೆ ನಮ್ಮ ಸಂಸ್ಥೆ. ಸೊ ನಾನು ಆಲ್ಮೋಸ್ಟ್ 25 ವರ್ಷದಿಂದ ಈ ಕಂಪನಿಯನ್ನು ಕೆಲಸ ಮಾಡ್ತಾ ಇದ್ದೇನೆ. ಸೆಲ್ಕೋ ಒಂದು ವಿಭಿನ್ನ ಕಂಪನಿ ಅಂತ ನಾ ಹೇಳಿದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾವು ಮೊದಲು 30 ವರ್ಷ ಹಿಂದೆ ಸ್ಟಾರ್ಟ್ ಮಾಡುವಾಗ ಸೌರಶಕ್ತಿ ಬಗ್ಗೆ ಹೆಚ್ಚಿನ ಜನರಿಗೆ, ಅಂದ್ರೆ 90-95% ಜನರಿಗೆ ಸೌರಶಕ್ತಿ ಬಗ್ಗೆ ಮಾಹಿತಿನೇ ಇರಲಿಲ್ಲ. ಸೊ ಆಗ ಮಾಹಿತಿ ಇರಲಿಲ್ಲ ಒಂದು, ಆಮೇಲೆ ಸೆಲ್ಕೋದು ಅಥವಾ ಸೋಲಾರ್ ಬಗ್ಗೆ, ಎಸ್ಪೆಷಲಿ ಸೋಲಾರ್ ಬಗ್ಗೆ ಜನರಿಗೆ ಅಪನಂಬಿಕೆ ಜಾಸ್ತಿ ಇತ್ತು. ಯಾಕಂದ್ರೆ ಸೂರ್ಯನ ಬಿಸಿಲಲ್ಲಿ ಕೆಲಸ ಮಾಡಬೇಕಾಗಿರೋದ್ರಿಂದ, ಇದು ಮಳೆಗಾಲದಲ್ಲಿ ಕೆಲಸ ಮಾಡ್ತದ, ಅದು ಬಾಳಿಕೆ ಬರ್ತದ, ಅಕಸ್ಮಾತ್ ಅದನ್ನ ಹಾಕಿದ್ರೆ ಅದಕ್ಕೆ ಸರ್ವಿಸ್ ಕೊಡೋರು ಯಾರು,
0: ಅದರ ನಿರ್ವಹಣೆ
1: ಹೇಗೆ, ಯಾರು ಮಾಡುವವರು, ಇದೆಲ್ಲ ತುಂಬಾ ಪ್ರಶ್ನೆಗಳು ಇದ್ದದ್ರಿಂದ. ಸೊ ಇನಿಷಿಯಲಿ ಇದರಲ್ಲಿ ದೇಶದಲ್ಲಿ ಯಾರು ಕೂಡ ಕರೆಂಟ್ ಇದ್ದವರು, ಅಂದ್ರೆ ಇಲೆಕ್ಟ್ರಿಸಿಟಿ ಆಲ್ರೆಡಿ ಕನೆಕ್ಟ್ ಇದ್ದವರು ಗ್ರಿಡ್ಡಿಗೆ, ಅವರು ಸೌರಶಕ್ತಿಯನ್ನು ಅಳವಡಿಸಲಿಕ್ಕೆ ಯಾರು ಮನಸ್ಸು ಮಾಡಲೇ ಇಲ್ಲ. ಯಾಕಂದ್ರೆ ಒಂದು ಕಾಸ್ಟ್ಲಿ, ಮತ್ತೆ ಈ ತರ ಅಪನಂಬಿಕೆಗಳು. ಸೊ ಆಗ ನಮ್ಗೆ ಅನಿವಾರ್ಯವಾಗಿ ಏನಾಯ್ತು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದ್ರು ಕೂಡ ನಾವು ಸೋಲಾರ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ಕಾಡು ಎಲ್ಲಿದೆ, ಎಲ್ಲಿ ಇನ್ನು ಗುಡ್ಡಗಾಡು ಪ್ರದೇಶ ಹೋಗ್ಬೇಕು, ಗ್ರಿಡ್ ಎಲ್ಲಿಗೆ ಇನ್ನು ಹೋಗ್ಲೇ ಇಲ್ಲ ಅಂತವ್ರು. ಯಾಕಂದ್ರೆ ಅವರಿಗೆ ಅಲ್ಲಿ ಇಲೆಕ್ಟ್ರಿಸಿಟಿ ಇಲ್ಲದಿರುವುದರಿಂದ ಅವರಿಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ, ಕೆರೋಸಿನ್ ಮಾತ್ರ ಇದ್ದದ್ದು. ಸೊ ಅವರಿಗೆ ಏನಂತ ಹೇಳಿದ್ರೆ, ಇದೊಂದು ಅವರಿಗೆ ಒಂದು ಮಾಹಿತಿ ಕೊಟ್ರೆ ಎಲ್ಲಾದರೂ ಸೌರಶಕ್ತಿ ಅಳವಡಿಸಬಹುದು ಎಂಬ ಒಂದು ನಮ್ಮ ಚಿಂತನೆ. ಸೊ ಈ ರೀತಿ ನಮ್ಮ ಇದು ಬೆಳವಣಿಗೆ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು
0: ಸಂಸ್ಥೆಯಿಂದ. ಆ ರೀತಿಯ ಒಂದು
1: ಅಲ್ಲಿಂದ ಅಂದ್ರೆ ಅಲ್ಲಿ
0: ಸ್ಟಾರ್ಟ್ ಆಗುತ್ತೆ
1: ಪ್ರಯಾಣ, ಅಲ್ಲಿಂದ ಪ್ರಾರಂಭ ಆಯ್ತು ನಮ್ಮ.
0: ಎಸ್, ಓಕೆ. ಇವಾಗ ಎಲ್ಲೆಲ್ಲ ಕಾರ್ಯಾಚರಿಸ್ತಾ ಇದೆ ತಮ್ಮ ಸಂಸ್ಥೆ?
1: ಈಗ ನಾವು ಅದೇ ಬೆಂಗಳೂರಲ್ಲಿ ಹೆಡ್ ಆಫೀಸ್ ಈಗಲೂ ಇದೆ, ಮಣಿಪಾಲ್ ಮತ್ತು ಧಾರವಾಡದಲ್ಲಿ ನಮ್ಮ ರೀಜನಲ್ ಆಫೀಸ್ ಇದೆ, ಆಮೇಲೆ ಕರ್ನಾಟಕದಲ್ಲಿ ಒಟ್ಟು 36-36 ಬ್ರಾಂಚ್ ಇದೆ. ಆಮೇಲೆ ನಾವು ಕರ್ನಾಟಕ ಬಿಟ್ಟು ಕೂಡ 6 ಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ವಿ, ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ, ತೆಲಂಗಾಣ.

0: ಪರಿಸರ ಸಂರಕ್ಷಣೆಗೆ ಬೇಕಾಗಿ ಸಾಮಾಜಿಕ ಬದ್ಧತೆಯೊಂದಿಗೇನೆ ಕೆಲಸ ಮಾಡಬೇಕು ಅಂತ ತಾವು ಅದರೊಂದು ಉದ್ದೇಶ ಇಟ್ಕೊಂಡ್ರಿ ಅಂತ?
1: ಆಗಲೇ ಹೇಳಿದ ಹಾಗೆ ಸೆಲ್ಕೋ ಸ್ಥಾಪನೆ ಮಾಡಿದಾಗ ಇದು ತುಂಬಾ ಒಂದು ಕಾಸ್ಟ್ಲಿ ಆದ ಪ್ರಾಪರ್ಟಿ. ಯಾವುದೇ ನಾನು ಪ್ರತಿ ಸಲ ನಾವು ಹೇಳ್ತೀವಿ, ಯಾಕಂತ ಹೇಳಿದ್ರೆ ಈಗ ಸೌರಶಕ್ತಿ ಹಿಂದೆ ಟಿವಿ ಬಂತು, ಒಂದು ಹೊಸ ಟೆಕ್ನಾಲಜಿ, ಯಾಕಂದ್ರೆ ನಮ್ಮ ಜೀವಮಾನದಲ್ಲಿ ಬಂದಿರುವಂತದ್ದು. ಆಮೇಲೆ ಈಗ ಮೊಬೈಲ್ ಬಂತು, ಯಾಕಂದ್ರೆ ಎರಡೂ ಕೂಡ ಹೊಸ ಟೆಕ್ನಾಲಜಿ, ಯಾರು ನಾವು ನೋಡಿರಲಿಲ್ಲ, ನಮ್ಮ ಜೀವಮಾನದಲ್ಲಿ ಬಂದಂತು. ಸೊ ಈ ಎರಡನ್ನು ನೋಡಿದುಕೊಳ್ಳಿ, ಅಂದ್ರೆ ಸೌರಶಕ್ತಿ ಹಿಂದೆ ಬಂದ ಟಿವಿ ಇರಬಹುದು ಅಥವಾ ಅದರ ನಂತರ ಬಂದ ಮೊಬೈಲ್ ಇರಬಹುದು, ಅದರ ಮೊದಲ ಗ್ರಾಹಕರು ಯಾರು ಅಂತ ಹೇಳಿದ್ರೆ ಒಂದು ಹಣ ಉಳ್ಳವರು, ಅಂದ್ರೆ ರಿಚ್
0: ರಿಚ್
1: ಅಥವಾ ಸಿಟಿಯಲ್ಲಿದ್ದವರು. ಸೊ ಈ ಆತರ ಮಾಹಿತಿ ಬೇಗ ಯಾರಿಗೆ ತಲುಪ್ತದೆ ಅವರು. ನಾನು ಈಗ ಈ ರೇಡಿಯೋದಿಂದ ಒಂದು ಕಾರ್ಯಕ್ರಮ ಆಗಿದ್ದು ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಏನಂತ ಹೇಳಿದ್ರೆ, ನಮ್ಮ ಮೊದಲ ಗ್ರಾಹಕರು ಯಾರು ಗುಡ್ಡಗಾಡು ಪ್ರದೇಶದಲ್ಲಿ ಇದ್ರು ಅವರನ್ನು ತಲುಪಲಿಕ್ಕೆ ಆಗ ನಾವು ಟಿವಿ ಅಥವಾ ಈ ಏನು ಈಗಿನ ಹಾಗೆ ವಿಡಿಯೋಗಳು ಯೂಟ್ಯೂಬ್ ಅಂತದ್ದು ಯಾವ್ದು ಇರಲಿಲ್ಲ. ಸೊ ಆಗ ನಮ್ಗೆ ಆಕ್ಚುಲಿ ಹೆಲ್ಪ್ ಮಾಡಿದ್ದು ರೇಡಿಯೋನೆ, ಯಾಕಂದ್ರೆ ನಮ್ಮ ಗ್ರಾಹಕರೆಲ್ಲರೂ ಅವರು ಈ ಬ್ಯಾಟ್ರಿ ಸೆಲ್ ಹಾಕೊಂಡು ರೇಡಿಯೋನ ಕೇಳ್ಕೊಂಡು ಇದ್ದವ್ರು. ಸೊ ಅವರಿಗೆ ರೇಡಿಯೋ ಮುಖಾಂತರನೇ ಅವರಿಗೆ ವಿಷಯ ತಿಳಿದು ಅವರು ಈ ಇದನ್ನು ಸೌರಶಕ್ತಿಯನ್ನು ಹಾಕೊಂಡ್ರು. ಇದಕ್ಕೆ ಯಾಕೆ ಇದನ್ನು ಹೇಳ್ತೇವೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಯಾವಾಗ ಒಂದು ಹೊಸ ಟೆಕ್ನಾಲಜಿ ಇಚ್ಛ ಅಂತ ಏನಿತ್ತು ಅದನ್ನು ಚೇಂಜ್ ಮಾಡಿದ್ದು ಸೆಲ್ಕೋದ ಒಂದು ದೊಡ್ಡ ಕೆಲಸ. ಯಾಕಂತ ಹೇಳಿದ್ರೆ ಆ ಒಂದು ಕರೆಂಟ್ ಇಲ್ಲದವರು ತಿಂಗಳಿಗೊಂದು 100 ರೂಪಾಯಿ 150 ರೂಪಾಯಿ ಏನು ಕೆರೋಸಿನ್ ತಂದು ಅದರಲ್ಲಿ ಒಂದು ಅಥವಾ ಎರಡು ದೀಪವನ್ನು ಉರಿಸಿಕೊಂಡು ಆ ತರ ಅವರು ಏನು ಒಂದು ಬೆಳಕಿಗೋಸ್ಕರ ಏನು ಒದ್ದಾಡ್ತಿದ್ರು, ಅವರಿಗೆ ಒಂದು 200 ರಿಂದ 250 ರೂಪಾಯಿ ಬ್ಯಾಂಕಿಗೆ ಲೋನ್ ಕಟ್ಟಿಸಿ ಅದರ ಮುಖಾಂತರ ಅವರಿಗೆ ಸುಸ್ಥಿರ ಅಂದ್ರೆ ಇದೇನು ಸಬ್ಸಿಡಿ ಕೊಡ್ಲಿಲ್ಲ ಅಥವಾ ಯಾರಿಗೂ ಕೂಡ ಗ್ರಾಂಟ್ ಕೊಟ್ಟದಲ್ಲ, ಫ್ರೀ ಕೊಟ್ಟದಲ್ಲ. ಅವ್ರಿಗೇನಂತ ಹೇಳಿದ್ರೆ ತಾವೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯಾಂಕಲ್ಲಿ ಲೋನ್ ತಗೊಂಡು ಅವರೇ ಒಂದು 150 ರೂಪಾಯಿ ಕೆರೋಸಿನ್ ಬದಲಿಗೆ ಒಂದು 100 ರೂಪಾಯಿ ಅದಕ್ಕೆ ಸೇರಿಸಿ 250 ರೂಪಾಯಿ ಮಾಡಿ ಅವರು ಬ್ಯಾಂಕ್ ಲೋನ್ ಕಟ್ಟಿ ಅವರು ತನ್ನ ಸ್ವಂತ ಇದರಲ್ಲಿ 5 ವರ್ಷದಲ್ಲಿ ತಮ್ಮ ಸಿಸ್ಟಮ್ ಅನ್ನು ಸ್ವಂತ ಮಾಡಿಕೊಂಡ್ರು. ಸೊ ಒಂದು ಬಡವರ ಕೈಗೆ ಒಂದು ಹೊಸ ಟೆಕ್ನಾಲಜಿ ಕೊಟ್ಟಿದ್ದಕ್ಕೇನೆ ಹರೀಶ್ ಅಂದಿ ಅವರಿಗೆ ಮ್ಯಾಕ್ಸಸ್ ಅಂತ ಒಂದು ಅವಾರ್ಡ್ ಬಂತು. ಸೊ ಇದು ಅಂದ್ರೆ ಇದು ಒಂದು ದೊಡ್ಡ ಸಾಧನೆ.
0: ಈಗಲೂ ಕೂಡ ಅವರು ಸೌರ ವಿದ್ಯುತ್ತಿನಿಂದಲೇ?
1: ಹೌದು, ತುಂಬಾ ಜನ ಅಂದ್ರೆ ಅದರ ನಂತರ ತುಂಬಾ ಬದಲಾವಣೆ ಆಯ್ತು. ಈಗ ನಾನು ಜಸ್ಟ್ ನಿಮ್ಗೊಂದು ಇನ್ಫಾರ್ಮೇಶನ್ ಹೇಳೋದಾದ್ರೆ ಸೌರಶಕ್ತಿ ಬಗ್ಗೆ ನಮ್ಮ ದೇಶದಲ್ಲಿ ಆಗಿರುವ ಬದಲಾವಣೆಗಳು, ಈಗ ಒಂದು 10 ವರ್ಷ ಹಿಂದೆ ಟೋಟಲ್ ನಮ್ಮಲ್ಲಿ ಸೌರಶಕ್ತಿಯ ಉತ್ಪಾದನೆ ಎಂಬುದು 2 ಗಿಗಾವ್ಯಾಟ್ ಇತ್ತು. ಈಗ ಅಂದ್ರೆ ಮೊನ್ನೆ ಮಾರ್ಚಿಗೆ ಅದು 100 ಗಿಗಾವ್ಯಾಟ್ಗೆ ರೀಚ್ ಆಯ್ತು. ಸೊ ಇದು 10 ವರ್ಷದಲ್ಲಿ ಆಗಿರುವಂತಹ ಸೌರಶಕ್ತಿ ಒಂದು ಒಟ್ಟು ಬದಲಾವಣೆ ಹೇಳುವಂಥದ್ದು. ಉತ್ಪಾದನೆ ಹೇಳುವುದಾದ್ರೆ ಸೌರಶಕ್ತಿ ಪ್ಯಾನಲ್ ಎಷ್ಟು ಹೆಂಗೆ ಮ್ಯಾನುಫ್ಯಾಕ್ಚರ್ ಅಂತ ಮಾಡ್ತಾ ಇದ್ರಂದ್ರೆ, ಮೊದಲು ನಮ್ಮ ಒಂದು ಈಗ 10 ವರ್ಷ ಹಿಂದೆ ಆದ್ರೆ ಒಂದು ವರ್ಷದಲ್ಲಿ ಸದನ 2 ಗಿಗಾವ್ಯಾಟ್ನಷ್ಟು ಉತ್ಪಾದನಾ ಕೆಪಾಸಿಟಿ ಇತ್ತು ನಮಗೆ. ಅದು ಈಗ 2024-25 ಅಲ್ಲಿ ಸದನ 60 ಗಿಗಾವ್ಯಾಟ್ನಷ್ಟು ನಾವು ಇಂಡಿಯಾದಲ್ಲಿ ಉತ್ಪಾದನೆ ಮಾಡುವಷ್ಟು ನಮ್ಮ ಹತ್ರ ಕೆಪಾಸಿಟಿ ಬಂದಿದೆ. ಒಟ್ಟು ಅಳವಡಿಕೆಯ ಒಂದು ಗುರಿ ಹೆಂಗಿದೆ ಅಂತ ಹೇಳಿದ್ರೆ, ಬೈ 2030 ಒಳಗೆ 500 ಗಿಗಾವ್ಯಾಟ್ ಅನ್ನು ಮಾಡಬೇಕು ಅಂತ ಹೇಳಿ ನಮ್ಮ ದೇಶ ಈಗ ಅದರತ್ತ ಮುನ್ನುಗ್ತಾ ಇದೆ.
0: ಕೆಲವೊಂದಿಷ್ಟು ಸ್ಕೀಮ್
1: ಮಾಡ್ತಾ ಇದೆ, ಮತ್ತೆ ಜನರಿಗೂ ಅವೇರ್ನೆಸ್ ಕೊಡುವಂತದ್ದು ಮಾತ್ರವಲ್ಲ, ಬರೀ ಇನ್ಸ್ಟಾಲ್ ಮಾಡುವವರಿಗೆ ಮಾತ್ರ ಸ್ಕೀಮ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಮಾಡುವವರಿಗೆ ಒಂದಷ್ಟು ಉತ್ತೇಜನ ಕೊಡುವಂತದ್ದು, ಬ್ಯಾಂಕರ್ಸ್ಗೆ ಅಂದ್ರೆ ಇದಕ್ಕೆ ಈ ವಿಷಯಕ್ಕೆ ನೀವು ಸಾಲ ಕೊಡಿ ಅಂತ ಹೇಳುವಂತದ್ದು, ಇದೆಲ್ಲ ತುಂಬಾ ಒಂದು ಕೆಲಸಗಳು ನಡೀತಾ ಇದೆ.
0: ಓಕೆ. ಇದನ್ನೆಲ್ಲ ನೋಡುವಾಗ ಇವಾಗ ಒಂದು ಕಡೆ ಮಾತು ಬರುತ್ತೆ, ಅದು ಕೇವಲ ರಿಚ್ ಪಾರ್ಟಿ ಅಂದ್ರೆ ಶ್ರೀಮಂತರಿಗೆ ಮಾತ್ರ, ನಮ್ಮಂತ ಬಡವರಿಗೆ ಆಗಲ್ಲ, ಈ ಸೌರ ವಿದ್ಯುತ್ ಎಲ್ಲಿಂದ ನಾವು ಅದಕ್ಕೆ ಇಷ್ಟು ಹಣ ಕಟ್ಟಬೇಕಾಗುತ್ತೆ, ಅದು ದುಬಾರಿ ವೆಚ್ಚ, ಆ ರೀತಿಯ ಮಾತುಗಳು ಕೂಡ ಇದೆ, ಏನು ಹೇಳ್ತೀರಿ?
1: ಇಲ್ಲ, ನಾವು ನಮ್ಮ ಪ್ರತಿಪಾದನೆ ಏನಂತ ಹೇಳಿದ್ರೆ, ಸೋಲಾರ್ ಹರೀಶ್ ಅಂತ ಹೇಳ್ತಿದ್ರು, ಸೋಲಾರ್ ಇಸ್ ರಿಚ್ ಕಾಸ್ಟ್ಲಿ ಫಾರ್ ರಿಚ್ ಅಂಡ್ ಚೀಪರ್ ಫಾರ್ ಪುವರ್ ಅಂತ ಹೇಳಿ ಯಾವಾಗಲೂ ಹಾಗೆ 30 ವರ್ಷ ಹಿಂದೆನೆ ಹೇಳ್ತಿದ್ರು ಅವರು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು 30 ವರ್ಷದ ಹಿಂದೆ ಅಥವಾ 25 ವರ್ಷ ಹಿಂದೆ ಒಬ್ಬ ಒಂದು ರಿಚ್ ಇದ್ದ ಸೋಲಾರ್ ಹಾಕ್ಬೇಕಂತಾದ್ರೆ ಅವರು ಬರೀ ಲೈಟಿಗೆ ತೃಪ್ತಿ ಆಗ್ತಿರ್ಲಿಲ್ಲ ಅವರಿಗೆ. ಅವ್ರೇನ್ ಹೇಳ್ತಿದ್ರು, ನಮ್ಗೆ ಲೈಟ್ ಬೇಕು, ಆಗ ಜಸ್ಟ್ ಟಿವಿ ಇತ್ತು, ಆಮೇಲೆ ಮಿಕ್ಸರ್ ಗ್ರೈಂಡರು ಅಥವಾ ಫ್ಯಾನು ಇದು ಎಲ್ಲವನ್ನು ಬೇಕು ಅಂತ ಹೇಳ್ತಿದ್ರು ಅವ್ರು ನಮ್ಮ ಹತ್ರ ಬಂದ್ರೆ. ಒಂದು ಕೊಟೇಶನ್ ತಗೊಂಡ್ರೆ ಆಗ ಅವರು ಅಷ್ಟು ಅವ್ರ ಮನೆಯ ರಿಕ್ವೈರ್ಮೆಂಟ್ ಅನ್ನು ಮೀಟ್ ಮಾಡಬೇಕಾದ ಒಂದು 2.5 ಲಕ್ಷ ರೂಪಾಯಿ ನಾವು ಕೊಟೇಶನ್ ಕೊಡ್ತಿದ್ವಿ. ಆಗ ಅವ್ರು ಯಾರು ಅದನ್ನು ಇನ್ಸ್ಟಾಲ್ ಮಾಡ್ಲಿಕ್ಕೆ ಮನಸ್ಸು ಮಾಡ್ತಾರೆ, ಯಾಕಂದ್ರೆ ಯಾರು 2.5 ಲಕ್ಷ ರೂಪಾಯಿ ಹಾಕ್ತಾರೆ ಇಷ್ಟಕ್ಕೋಸ್ಕರ? ಅದೇ ಒಬ್ಬ ಒಬ್ಬ ಎಲೆಕ್ಟ್ರಿಸಿಟಿ ಇಲ್ಲದವ ಅವ ಏನ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಅವನ ನಿರೀಕ್ಷೆ ತುಂಬಾ ಜಾಸ್ತಿ ಇದ್ರು ಕೂಡ ನಾವು ಅವ್ರಿಗೆ ಏನ್ ಹೇಳ್ತಿದ್ವಿ, ನೀವು ಮೊದಲು ಈಗ ಒಂದು 4 ಲೈಟ್ ಅಥವಾ ಒಂದು 2 ಲೈಟ್ ಸಿಸ್ಟಮ್ ಅನ್ನು ಹಾಕೊಳ್ಳಿ, ಅದಕ್ಕೆ ಒಂದು 12-24 ಸಾವಿರ ರೂಪಾಯಿ ಆಗ್ತದೆ. ಅಕಸ್ಮಾತ್ ನಿಮ್ಗೆ ಇದರಲ್ಲಿ ನಂಬಿಕೆ ಬಂದ್ರೆ ನೀವು ಮತ್ತೆ ಇದಕ್ಕೆ ಸಿಸ್ಟಮ್ ಅನ್ನು ಆಡ್ ಆನ್ ಮಾಡಿ. ಈಗ ನೀವು ನಾಳೆ ಟಿವಿ ನೋಡಬೇಕು ಅಂತಂದ್ರೆ ಇನ್ನೊಂದು 100 ವ್ಯಾಟ್ನ ಪ್ಯಾನಲ್ ಹಾಕೋದು, ಇಲ್ಲ ನಿಮ್ಗೆ ಮಿಕ್ಸ್ ಓಡಿಸ್ಬೇಕು ಇನ್ನೊಂದು 500 ವ್ಯಾಟ್ನ ಪ್ಯಾನಲ್ ಹಾಕೋದು, ಅಂದ್ರೆ ಇದನ್ನ ನೀವು ಈಗ ಟಿವಿ

0: ಹಾಗೆ ನೀವು ಈಗ 21 ಇಂಚ್ ಟಿವಿ ತಂದು 50 ಇಂಚ್ ಟಿವಿ ಬೇಕಂದ್ರೆ 21 ಸ್ಕ್ರಾಪ್ ಮಾಡಿ 50 ತರಬೇಕಂತಿಲ್ಲ. ಮೊದಲನೇ 20 ವ್ಯಾಟ್ ಪ್ಯಾನಲ್ 4 ಲೈಟ್ಗೆ ಅದು ಹಂಗೆ ಇರ್ತದೆ, 40 ವ್ಯಾಟ್ ಪ್ಯಾನಲ್. ನೀವು 100 ವ್ಯಾಟ್ ಪ್ಯಾನಲ್ ಬೇಕಾದ್ರೆ ಅದಕ್ಕೆ ಆಡ್ ಮಾಡಿದ್ರೆ ಆಯ್ತು. ಸೊ ಈ ತರ ಒಂದು ಅದರಲ್ಲಿ ವ್ಯವಸ್ಥೆ ಇದ್ದದ್ರಿಂದ. ಮತ್ತು ಇನ್ನೊಂದು ದೊಡ್ಡ ವಿಷಯ ಏನಂತ ಹೇಳಿದ್ರೆ, ನಿಮ್ಗೆ ಸಾಲ, ಈಗ ಯಾವುದೇ ಒಂದು ದೊಡ್ಡ ಕಾಸ್ಟ್ಲಿ ಇರುವಂತ ವಸ್ತು ಯಾರಾದರೂ ಹಣ ಒಂದೇ ಸಮಯಕ್ಕೆ ಅವನಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದ ಅವನಿಗೆ ಅದನ್ನು ಕೈಗೆ ಕೊಡಬೇಕಂತಾದ್ರೆ ಸಾಲ ಕೊಡಬೇಕು. ಸಾಲ ಅವನ ಒಂದು ಕ್ಯಾಶ್ ಫ್ಲೋಗೆ, ಈಗ ಉದಾಹರಣೆ ನಮ್ಮ ಇದರಲ್ಲಿ ಹೇಳ್ತಿದ್ರು ಈ ಸಣ್ಣ ಸ್ಟ್ರೀಟ್ ವೆಂಡರ್ಸ್, ಆಗ ನಾವು ಬೆಳಕು ಕೊಟ್ಟಿದೀವಿ ಅವರಿಗೆ. ಈ ರಸ್ತೆ ಬದಿಯಲ್ಲಿ ತುಂಬಾ ಜನ ಪೆಟ್ರೋಮ್ಯಾಕ್ಸ್ ಗ್ಯಾಸ್ ಲೈಟ್ ಅನ್ನು ಇಟ್ಕೊಂಡು ಅವರು ವ್ಯಾಪಾರ ಮಾಡ್ತಿದ್ರು. ಅವ್ರಿಗೆ ಏನ್ ಮಾಡಿದೀವಿ ನಾವು, ಅವ್ರಿಗೆ ಆಕ್ಚುಲಿ ಲೋನ್ ಕೊಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಲೋನ್ ಆದ್ರೆ ಸಿಸ್ಟಮ್ ಬೇಕು ಅವರಿಗೆ. ಸೊ ಅವ್ರಿಗೆ ನಾವು ಯಾವ ಇದು ಮಾಡ್ತಿತ್ತು, ಅವ್ರು ಆಕ್ಚುಲಿ ತಿಂಗಳಿಗೆ 300 ರೂಪಾಯಿ ಅಂತ ಹೇಳಿದ್ರೆ ಬರುವುದಿಲ್ಲ, ದಿನಕ್ಕೆ 10 ರೂಪಾಯಿ ಆದ್ರೆ ಕಟ್ತಾರೆ ಅಂತೇಳಿ. ನಮ್ಗೆ ಇಕೊನಾಮಿಕ್ಸ್ ಅಲ್ಲಿ ಹೇಳುದಾದ್ರೆ 300 ತಿಂಗಳಿಗೆ ಮತ್ತೆ ದಿನಕ್ಕೆ 10 ಒಂದೇ ಆದ್ರೂ ಅವನ ಕ್ಯಾಶ್ ಫ್ಲೋ ಹೆಂಗಂತೆ, ದಿನ ವ್ಯಾಪಾರ ಮಾಡುವವನಿಗೆ ದಿನಾನೇ ಕಟ್ಟಬೇಕು ಅವನಿಗೆ, ನೀವು ಹಣ ಅವನ ಹತ್ರ ದಿನಾನೇ ರಿಪೇಮೆಂಟ್ ತಗೊಳ್ಬೇಕು. ಸೊ ಈ ತರದೆಲ್ಲ ಮೆಕಾನಿಸಮ್ಗಳು. ಆಮೇಲೆ ನಾವು ಹಾಕರ್ಸ್ ಪ್ರಾಜೆಕ್ಟ್ ಅಂತ ಮಾಡಿದೀವಿ ಅಂತ ಹೇಳಿದ್ರೆ, ಈಗ ಒಂದು 100 ಅಂಗಡಿ ಇದೆ ಕುಂದಾಪುರದಲ್ಲಿ, ನಾವು ಫಸ್ಟ್ ಮಾಡಿದ್ದೆ ಅದನ್ನು. ಸದನ ಕುಂದಾಪುರದಿಂದ ಕೋಟೇಶ್ವರದೊಳಗೆ ಸುಮಾರು ಆಗ ಸಣ್ಣ ಸಣ್ಣ ಅಂಗಡಿಗಳಿದ್ದು ರಸ್ತೆ ಬದಿಯಲ್ಲಿ, ಗೂಡಂಗಡಿಗಳು, ಅವರಿಗೆ ಲೋನ್ ಸಿಗುವುದಿಲ್ಲ. ಹಾಗಾಗಿ ಏನ್ ಮಾಡಿದ್ದು, ಅಲ್ಲಿ ಒಬ್ರು ಒಂದು ಎಂಟರ್ಪ್ರನರ್ ಒಂದು 100 ಬ್ಯಾಟ್ರಿಗೆ ಅವರು ಸಾಲ ತಗೊಂಡ್ರು. ಸೊ ಅವ್ರೇನ್ ಮಾಡಿದ್ರು, ಒಂದು ಕಡೆ ಈಗ ಈ ತರ ಒಂದು ಬಿಲ್ಡಿಂಗ್ ಅಲ್ಲಿ ಅವರು ಚಾರ್ಜಿಂಗ್ ಸ್ಟೇಷನ್ ಹಾಕಿ ಅಲ್ಲಿ ಬ್ಯಾಟರಿಯನ್ನು ತಗೊಂಡೋಗಿ ಇಡುದು, ಸಂಜೆ 6 ಗಂಟೆಗೆ ಪ್ರತಿಯೊಂದು ಗೂಡಂಗಡಿ ಆ ಬ್ಯಾಟರಿಯನ್ನು ಕೊಡುದು, ಅವ್ರ ಹತ್ರ 10 ರೂಪಾಯಿ ತಗೊಳ್ಳುದು. ರಾತ್ರಿ 12 ಗಂಟೆಗೆ ಪುನಃ ಬ್ಯಾಟರಿಯನ್ನು ತಗೊಂಡೋಗಿ ಅವ್ರು ಪುನಃ ಚಾರ್ಜ್ ಇಡುದು, ಫುಲ್ ಹಗಲಿಡೀ ಚಾರ್ಜ್ ಆಗ್ತದೆ. ಸೊ ಇದರಿಂದ ಏನಾಗ್ತದೆ, ಒಂದು 4 ರಿಂದ 6 ಗಂಟೆ ಆ ವ್ಯಾಪಾರಕ್ಕೆ ಅವರಿಗೆ ಒಂದು ಕ್ವಾಲಿಟಿ ಲೈಟ್ ಬಂತು. ಮತ್ತೆ ಅದರಲ್ಲಿ ಎಷ್ಟು ಯುನಿಕ್ನೆಸ್ ಇತ್ತು ಅಂತ ಹೇಳಿದ್ರೆ, ಈಗ ನಿಮ್ಗೆ ಟೊಮ್ಯಾಟೊ ಮಾರುವವನಿಗೆ ಬೇಕಾಗಿರೋ ಲೈಟೇ ಬೇರೆ, ಹೂವು ಮಾರುವವರಿಗೆ ಬೇರೆ, ಗೂಡಂಗಡಿಗೆ ಬೇರೆ. ಯಾಕಂದ್ರೆ ಈಗ ವೆಜಿಟೇಬಲ್ ಅಂತ ಫುಡ್ಸ್ ಮಾಡುವವರಿಗೆ ಸ್ವಲ್ಪ ಎಲ್ಲೋಯಿಷ್ ಲೈಟ್ ಬೇಕು. ಇದೆಲ್ಲ ಅಂದ್ರೆ ಎಷ್ಟು ಸೂಕ್ಷ್ಮಗಳು ಇರ್ತವೆ ಅಂತ ಹೇಳಿದ್ರೆ, ಅಷ್ಟನ್ನು ಒಂದು ಇದು ಮಾಡಿ. ಯಾಕಂದ್ರೆ ಸೋಲಾರ್ ಅಂತ ಹೇಳಿದ್ರೆ ಒಂದು ಜಸ್ಟ್ ಅದು ಒಂದು ಒಂದು ಇದಷ್ಟೇ. ಅದು ನೀವು ಒಂದು ಅದನ್ನು ಸಣ್ಣ ಮಟ್ಟದಲ್ಲಿ ಮಾಡಬೇಕು ಅಥವಾ ಒಂದು ಯುನಿಕ್ ಆಗಿ ಅಥವಾ ಬಾರಿ ಡಿಸೆಂಟ್ರಲೈಸ್ ಮಾಡಬೇಕು ಅಂತ ಆದ್ರೆ ಮುಖ್ಯವಾಗಿ ನೋಡಬೇಕಾಗಿದ್ದ ಅಂತ ಹೇಳಿದ್ರೆ, ನಾವು ಕಸ್ಟಮರ್ ಸೆಂಟ್ರಿಕ್ ಆಗಿ ಯೋಚನೆ ಮಾಡುವಂತದ್ದು. ಈಗ ಒಬ್ಬ ವ್ಯಾಪಾರಿಗೆ, ಸಣ್ಣ ವ್ಯಾಪಾರಿಗೆ ಏನ್ ಬೇಕು, ಒಂದು ಮನೆಗೆ ಒಬ್ಬ ಮಹಿಳೆಗೆ ಏನ್ ಬೇಕು, ಅಥವಾ ಇನ್ನೊಂದು ಯಾರಾದ್ರೂ ಸಣ್ಣ ಇಂಡಸ್ಟ್ರಿ ರನ್ ಮಾಡೋರಿಗೆ ಯಾವ ತರ, ಈ ತರ ಇದು ಮಾಡಿ ಅದಕ್ಕೆ ಸರಿಯಾದ ಸೋಲಾರ್ ಪ್ಯಾನಲ್ ಕೊಟ್ಟದುಂಟು ನೋಡಿ ಕೊಡುವಂತದ್ದು, ಅದು ಮುಖ್ಯ.
1: ಎಸ್, ಅದು ಮುಖ್ಯ ಅಂತ ಹೇಳುವಂಥದ್ದು. ಯಾಕಂದ್ರೆ ಇವಾಗ ಸೌರ ವಿದ್ಯುತ್ತನ್ನ ತುಂಬಾ ಮಂದಿ ಇವಾಗ ಬಳಕೆ ಮಾಡ್ತಿದ್ದಾರೆ, ಅದರಲ್ಲಿ ಹೇರಳ ಅವಕಾಶಗಳು ಕೂಡ ಇವಾಗ ತುಂಬಾನೇ ಇದೆ. ಸೊ ಇವಾಗ ಎಲ್ಲರೂ ಕೂಡ ಒಂದು ಕಡೆ ಜಾಗೃತಿ ಹೊಂದಿದ್ದಾರೆ. ಇವಾಗ ಕಬ್ಬಿನ ಜ್ಯೂಸ್ ಮಾರುವವರು ಕೂಡ ಇವಾಗ ಸೌರ ವಿದ್ಯುತ್ ಅಳವಡಿಕೆಗೆ ಕೂಡ ಬಂದುಬಿಟ್ಟಿದ್ದಾರೆ. ಇವಾಗ ಎಲೆಕ್ಟ್ರಿಕ್ ಬೈಕ್ ಅದು ಇದು ಅಂತೆಲ್ಲ ಎಲ್ಲ ನಾವು ನೋಡ್ತಾ ಇದ್ದೀವಿ. ಬಹುಶಃ ಇವಾಗ ಇನ್ನೂ ಮುಂದಿನ ಜನರೇಷನ್ ಕೂಡ ಇನ್ನೂ ಸೌರ ವಿದ್ಯುತ್ತನ್ನೇ ಅಳವಡಿಕೆ ಮಾಡುವಂಥ ಒಂದು ಕಾಲಘಟ್ಟಕ್ಕೆ ಬಂದುಬಿಡುತ್ತೆ ಅಲ್ವಾ? ಇನ್ನು ಮುಂದಿನ ಜನರೇಷನ್ ಹೇಗಿರಬಹುದು? ಇವಾಗ ಸೌರ ವಿದ್ಯುತ್ತನ್ನೇ ಎಲ್ಲರೂ ಕೂಡ ಅಳವಡಿಕೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಬಹುದು ಹೇಗೆ?
0: ಹೌದು, ಈಗ ಒಂದು ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಈಗ ನಮ್ಮ ಒಂದು ಎನರ್ಜಿ ರಿಕ್ವೈರ್ಮೆಂಟ್ ಅಂತ ಏನ್ ಹೇಳ್ತೀವಿ ನೋಡಿ, ಈಗ ಉದಾಹರಣೆಗೆ ನಮ್ಮ ಒಂದು ಹಿಂದೆ ಒಂದು 40 ವರ್ಷದ ಹಿಂದೆ ನೋಡಿದ್ರೆ ಈಗ ನೋಡುವುದಕ್ಕೂ ಇನ್ನು ಮುಂದಿನ ಒಂದು 25-30 ವರ್ಷ ನೋಡುವುದಕ್ಕೂ ಖಂಡಿತ ತುಂಬಾ ವ್ಯತ್ಯಾಸ ಆಗ್ತದೆ. ಒಬ್ಬ ಮನುಷ್ಯನ ಒಂದು ಪರ್ ಕ್ಯಾಪಿಟ ಎಷ್ಟು ಅವನಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ ಅದು ಖಂಡಿತ. ಈಗ ನಮ್ಮ ಹಿಂದೆ ನೋಡಿದ್ರೆ, ಈಗ ನಮ್ಮ ಕಾಲದಲ್ಲಿ ನಾವು ಹುಟ್ಟುವಾಗ ಹೆಚ್ಚಿನ ಮನೆಗೆ ಇಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಅವನಿಗೆ ಇಲೆಕ್ಟ್ರಿಸಿಟಿ ಎಂಬುದು ಕನ್ಸಂಪ್ಷನ್ ತುಂಬಾ 0 ಅಂತ ತಗೊಳ್ಬಹುದು. ಸೊ ಈಗ ನಿಮ್ಗೆ ನೋಡಿದ್ರೆ ಒಂದು ಮನೆ ಅಂತೇಳಿ ಅದನ್ನು 3 ಕಿಲೋವ್ಯಾಟ್ ಲೋಡ್ ತಗೊಳ್ತೀವಿ ನಾವು. ಈಗ ಒಂದು 2-3 ಕಿಲೋವ್ಯಾಟ್ ಲೋಡ್ ಒಂದು ಮನೆಗೆ ಇದೆ. ಸೊ ಈಗ ನೀವು ಈಗ ಹೇಳಿದಿರಲ್ಲ, ಇಲೆಕ್ಟ್ರಿಕಲ್ ವೆಹಿಕಲ್ ಬರ್ತಾ ಇದೆ, ಕಾರು ಬೈಕು ಅಥವಾ ಇನ್ನು ಇಲೆಕ್ಟ್ರಾನಿಕ್ಸ್ ಅಲ್ಲಿ ಸುಮಾರು ಸಾಕಷ್ಟು. ಯಾಕಂದ್ರೆ ಈಗ ನಾವು ಏನ್ ಹೇಳ್ತೀವಿ, ಎಐ ಟೆಕ್ನಾಲಜಿ ಹೇಳ್ತಿದ್ದೀವಿ, ಕೃಷಿಯಲ್ಲಿ ಸಾಕಷ್ಟು ಚೇಂಜಸ್. ಯಾಕಂದ್ರೆ ಈಗ ನೀವು ಮಿಷಿನರಿ ಇಲ್ಲದ ಯಾವುದು ಕೃಷಿಯನ್ನು ಇನ್ನು ಉಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಡ್ರೋನು ಇಂಥದ್ದೆಲ್ಲ ನಾವು ತುಂಬಾ ಅಡ್ವಾನ್ಸ್ ಆಗಿ ಮಾತಾಡ್ತಿದ್ವಿ. ಇದೆಲ್ಲದಕ್ಕೂ ನಿಮ್ಗೆ ಒಂದು ಎನರ್ಜಿ ಬೇಕೇ. ಎನರ್ಜಿ ಇಲ್ಲದೆ ಯಾವ್ದು ನಡೆಯಲ್ಲ, ಡ್ರೋನು ನಡೆಯಲ್ಲ, ಏನು ನಡೆಯಲ್ಲ, ಏನು ನಡೆಯಲ್ಲ. ಸೊ ಈ ಇದು ಈ ಏನು ಇನ್ಕ್ರೀಸ್ ಇದೆ ರಿಕ್ವೈರ್ಮೆಂಟ್ ಅಲ್ಲಿ, ಅದೇ ಪ್ರಮಾಣದಲ್ಲಿ ಪವರ್ ಜನರೇಷನ್ ಇಲ್ಲ, ಎಸ್ಪೆಷಲಿ ಯಾವುದರಲ್ಲಿ, ಸಾಂಪ್ರದಾಯಿಕ ಇಂಧನದಲ್ಲಿ. ಯಾಕಂದ್ರೆ ಅದು ಡಿಟೋರೇಟ್ ಆಗ್ತಾ ಹೋಗ್ತಾ ಇದೆ. ಈಗ ಉದಾಹರಣೆಗೆ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅಥವಾ ಕಲ್ಲಿದ್ದಲ್ ಇರ್ಬೋದು, ಇದೆಲ್ಲ ಏನಂತ ಹೇಳಿದ್ರೆ ವರ್ಷ ವರ್ಷ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಅದು ಇನ್ನು ಜಾಸ್ತಿ ಏನಾಗಲ್ಲ. ಮತ್ತೆ ಅದನ್ನು ತೆಗೆಯುವಂತ ವೆಚ್ಚಗಳು, ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುವುದು, ಅದೆಲ್ಲವೂ ಕೂಡ ಪ್ರಕೃತಿಗೆ ವಿರೋಧ. ಇನ್ನು ಕೆಲವು ಅಸಾಂಪ್ರದಾಯಿಕ ಇಂಧನದಲ್ಲಿ ಕೂಡ ಕೆಲವಿದೆ, ಉದಾಹರಣೆಗೆ ಗಾಳಿ, ಸಮುದ್ರ ಅಲೆ ಇದೆ, ಅದಕ್ಕೂ ಒಂದು ಲಿಮಿಟೇಷನ್ ಇದೆ. ಯಾಕಂದ್ರೆ ಎಲ್ಲ ಕಡೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಸೌರಶಕ್ತಿ ಅದ್ರಲ್ಲಿ ನೋಡುವಾಗ ಒಂದು ಬ್ಯೂಟಿ ಏನಂತ ಹೇಳಿದ್ರೆ, ಈಗ ನನ್ನದೊಂದು ಸಣ್ಣ ಒಂದು ರಿಕ್ವೈರ್ಮೆಂಟ್ ಇದೆ ಅಂತೇಳಿ, ನಂಗೆ ಒಂದು 100 ವ್ಯಾಟ್ ಇದ್ರೆ ಸಾಕು ನನ್ನ ಒಂದು ಬಿಸ್ನೆಸ್ ಅಥವಾ ನನ್ನ ಮನೆಯನ್ನು ರನ್ ಮಾಡ್ತೀನಿ ಅಂತಾದ್ರೆ ನಾನು 100 ವ್ಯಾಟ್ ಪ್ಯಾನಲ್ ಮಾಡಿದ್ರೆ ನನ್ನ ಜೀವನ ನನ್ನ ತೃಪ್ತಿಯಲ್ಲಿ ಸಾಕ್ತದೆ. ಇಲ್ಲ ಒಬ್ರು ಹೇಳ್ತಾರೆ ಇಲ್ಲ ನಂಗೆ ಒಂದು 1 ಯೂನಿಟ್ ಬೇಕು, ನನ್ನ ರಿಕ್ವೈರ್ಮೆಂಟ್ ಅಷ್ಟಿದೆ ಅಂತ ಹೇಳಿದ್ರೆ 1 ಯೂನಿಟ್ ಹಾಕ್ಬೋದು. ಅಂದ್ರೆ ಈಗ 1 kW 1 ವ್ಯಾಟ್ನಷ್ಟು ವಿದ್ಯುತ್ ಅನ್ನು ಹಾಕ್ಬೋದು. ಇಲ್ಲ ಒಬ್ರು ಇಂಡಸ್ಟ್ರಿ ರನ್ ಮಾಡ್ತಿದ್ದಾರೆ, ಅವ್ರಿಗೆ ಹೇಳ್ತಾರೆ ಇಲ್ಲ ನಂಗೆ ಒಂದು 10,000 ಯೂನಿಟ್ಸ್ ಬೇಕು ಅಂತೇಳಿ. ಸೊ ಅದಕ್ಕೆ ಬೇಕಾಗಿರೋ ಯೂನಿಟ್ ಅವನು ಅವರ ರೂಫಲ್ಲಿ ಅಷ್ಟು ಜಾಗ ಇದ್ರೆ ಖಂಡಿತವಾಗಿ. ಅಂದರೆ ಇಷ್ಟು ನಿಮಗೆ ಒಂದು ಡಿಸೆಂಟ್ರಲೈಸ್ ಆಗಿ ನನ್ನ ರಿಕ್ವೈರ್ಮೆಂಟ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಥವಾ ಬೇರೆ ಎಲ್ಲರ ರಿಕ್ವೈರ್ಮೆಂಟ್ಗೆ ಸರಿಯಾಗಿ ಇದನ್ನು ಡಿಸೈನ್ ಮಾಡಲಿಕ್ಕೆ ಆಗಿರೋದ್ರಿಂದ. ಮತ್ತು ನಮ್ಮ ದೇಶ ಏನಂತ ಹೇಳಿದ್ರೆ 365 ದಿನದಲ್ಲಿ 300 ದಿನ ಸೂರ್ಯನ ಬಿಸಿಲಿದೆ, ಬೆಳಕಿದೆ. ಯಾಕಂದ್ರೆ ನಮ್ಮ ದೇಶ ಅದರಲ್ಲಿ ನಾವು ಪುಣ್ಯವಂತರು. ಯಾಕಂತೇಳಿ ಇಷ್ಟಕ್ಕೆ ಎಲ್ಲ ದೇಶಕ್ಕೆ ಈ ಒಂದು ಇದಿಲ್ಲ. ಎಷ್ಟೋ ಶೀತಲ ದೇಶಗಳಲ್ಲಿ ಈ ಒಂದು ಭಾಗ್ಯ ಸಿಗುದಿಲ್ಲ ಅವ್ರಿಗೆ. ಕೆಲವರಿಗೆ 100-180 ದಿನ ಮಾತ್ರ ಸೂರ್ಯನ ಬೆಳಕು ಸಿಗುದು, ನಮ್ಗೆ ಹಂಗಿಲ್ಲ. 300 ಡೇಸ್ ಸಿಗ್ತದೆ. ಸೊ ಆ ಎಲ್ಲ ಒಂದು ವಿಷಯವನ್ನು ನೋಡಿದರೆ, ಮತ್ತು ನಮ್ಮ ಈಗಿನ ಒಂದು ಅವೇರ್ನೆಸ್ ಅಂತ ನೀವು ಏನೇನು ಹೇಳಿದಿರಿ, ಜನರಿಗೆ ಕೂಡ ಅದರ ಬಗ್ಗೆ ಒಂದು ಇದು ಸಿಗುವಂತಹ ಇದೇನಿದೆ, ಅದರಿಂದಾಗಿ ಖಂಡಿತವಾಗಿ ಸೌರಶಕ್ತಿ ಇನ್ನು ತುಂಬಾ ದೊಡ್ಡ ಫ್ಯೂಚರ್ ಇದೆ ಅಂತ ಹೇಳ್ತೀವಿ. ಈಗ ಆದದ್ದು ಸಣ್ಣದು, ಇನ್ನು ಆಗಬೇಕಾಗಿರುವಂತ ತುಂಬಾ ದೊಡ್ಡದಿದೆ
1: ಅಂತ. ಎಸ್, ಖಂಡಿತ ಕೇಳುಗ್ರೆ, ಖಂಡಿತವಾಗಿಯೂ ಕೂಡ ಇನ್ನೂ ಕೂಡ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀವಿ. ಸೊ ಇವಾಗ ಸೋಲಾರ್ ಎನರ್ಜಿ ಅಂದ್ರೇನು, ಸೊ ಅದರ ಬಗ್ಗೆ ಒಂದಿಷ್ಟು ಜಾಗೃತಿ ಮೂಡಿಸುವಂತ ಒಂದು ಅದರ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿದ್ದೆವು. ನಮ್ಮ ಜೊತೆಗೆ ಇವತ್ತಿನ ಸೆಲ್ಕೋ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಒಂದಿಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಒಂದಿಷ್ಟು ಸಂಶಯಗಳು ಅಥವಾ ಪ್ರಶ್ನೆಗಳಿದ್ರೆ ನೀವು ಕೂಡ ಕರೆಯನ್ನು ಮಾಡಬಹುದು. 6362049 ಒಂದು ಸಂಖ್ಯೆಗೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತ ಹೇಳುತ್ತಾ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಯಶವಂತರುಗಳೇ ಕೇಳ್ತಾ ಇದ್ದೀರಾ, ಇದು ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ ಕುತ್ತಾರ್. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸೌರ ವಿದ್ಯುತ್ ಅಳವಡಿಕೆಗೆ ಇರುವಂತಹ ಒಂದಿಷ್ಟು ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆಗೆ ಸೆಲ್ಕೊ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಖಂಡಿತವಾಗಿಯೂ ಕೂಡ ಮಾತಾಡ್ತಾರೆ. ಯಾಕಂದರೆ ತುಂಬಾ ಮಂದಿಗೆ ಕೂಡ ಆಸೆ ಇರಬಹುದು, ನಾನು ಕೂಡ ನಮ್ಮ ಮನೆಯಲ್ಲಿ ಒಂದು ಸೌರ ವಿದ್ಯುತ್ತನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿಕೊಂಡು ಅಂಥವರಿಗೆ ಕೂಡ ಇವತ್ತಿನ ಒಂದಿಷ್ಟು ಯೋಜನೆಗಳಿಂದ ಕೂಡ ಖಂಡಿತವಾಗಿಯೂ ಕೂಡ ನಿಮಗೆ ಏನು ಅನುಕೂಲ ಆಗಬಹುದೇನು. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ತಿಳಿಸ್ತೀವಿ. ಅದಕ್ಕಿಂತ ಮುಂಚೆ ನಾನು ಸರ್ ಒಂದು ಮಾತು ಕೇಳಬೇಕಾಗತ್ತೆ. ನಿಮ್ಮ ಇನ್ನೊಂದು ಕಾನ್ಸೆಪ್ಟ್ ಕೂಡ ಇದೆ, ಮಾಡೆಲ್ ವಿಲೇಜ್ ಅನ್ನುವಂಥ ಒಂದು ಕಾನ್ಸೆಪ್ಟ್. ಸೊ ಇದು ನಾನು ಕೇಳಲ್ಪಡ್ತಾ ಇದ್ದೆ ಇತ್ತೀಚೆಗೆ. ಸೊ ಇದು ಏನು ಅಂತ ಇದರ ಬಗ್ಗೆ ಒಂದು ತಿಳಿಸಬಹುದಾ?
1: ಸರ್, ಇದರಲ್ಲಿ ಏನಂದ್ರೆ, ಈಗ ಒಂದು ಹಳ್ಳಿ ಅಂತ ತಗೊಂಡಾಗ ಅಲ್ಲಿ ಎಲ್ಲಾ ಟೈಪ್ನ ಒಂದು ಆಕ್ಟಿವಿಟಿಗಳು ನಡೀತವೆ. ತಗೊಂಡಾಗ ಯಾಕಂದ್ರೆ ಒಂದಷ್ಟು ಮನೆಗಳು ಇರ್ತವೆ, ಒಂದು ಶಾಲೆ, ಒಂದು ಪಂಚಾಯತ್ ಆಫೀಸ್, ಒಂದು 25-30 ಅಂಗಡಿ

0: ಬೇರೆ ಬೇರೆ ಬಿಸ್ನೆಸ್ ಮಾಡುವವರು, ಸಣ್ಣ ಇಂಡಸ್ಟ್ರಿ, ಇಂಥ ಎಲ್ಲವೂ ಇರ್ತದೆ ಅಲ್ಲಿ ಮಿಕ್ಸ್. ಸೊ ಈ ನಾವೇನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಹೇಗೂ ಸೌರಶಕ್ತಿ ಎಂಬುದು ಒಂದು ವಿಕೇಂದ್ರೀಕೃತವಾದ ಎನರ್ಜಿ. ಒಂದು ಈಗ ಏನಾಗಿದೆ, ಈಗ ಉದಾಹರಣೆ ನಮ್ಮ ಸೆಲ್ಕೋದ ಹಿಸ್ಟ್ರಿ ನೋಡಿದ್ರೆ, ನಾವು ಒಂದು ನಮ್ಮ ಸಿಒ ಮೋಹನ್ ಹೆಗಡೆ ಅವರು ಇದ್ದಾರೆ, ಅವರು ಒಂದು ಕುಮಟಾ ಅಂತ ಒಂದು ಇದರಲ್ಲಿ ಈಗ ಉತ್ತರ ಕನ್ನಡ ಜಾಗ ಭಾಗ ಕುಮಟಾ ಅಂತ ಒಂದು ಅಲ್ಲಿ ಬ್ರಾಂಚ್ ಇದೆ ನಮ್ದು, ಅಲ್ಲಿ ಒಂದು ಮೇದಿನಿ ಅಂತ ಹೇಳಿ ಅದು ತುಂಬಾ ಕೇಸ್ ಸ್ಟಡಿ ಇದೆ ಅದರ ಬಗ್ಗೆ. ಸೊ ಒಂದು ವಿಲೇಜ್, ಆ ಮೇದಿನಿ ವಿಲೇಜ್ ಅಂತ ಹೇಳಿದ್ರೆ ಎಷ್ಟು ಒಂದು ಅರ್ಧ ದಿನ ನಡೆದು ಹೋಗ್ಬೇಕು, ಅಂತ ವಿಲೇಜ್ ಅಲ್ಲಿ ಒಂದು 40-45 ಮನೆ ಇತ್ತಾಗ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಸೆಲ್ಕೋದವರು ಮತ್ತು ಬ್ಯಾಂಕಿನವರು, ಆಗ ಅಲ್ಲಿ ವರದಾ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು, ಈಗ ಅದು ಅಮಲ್ಗಮೇಶನ್ ಎಲ್ಲ ಆದ ನಂತರ ಈಗ ಅದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಆಗಿದೆ. ಸೊ ಈ ಬ್ಯಾಂಕಿನವರು ಒಟ್ಟಿಗೆ ಹೋಗಿ ಅಲ್ಲಿ ಒಂದು ದಿನ ನೈಟ್ ಅಲ್ಲಿ ನಿಂತು ವಿಲೇಜ್ ಅಲ್ಲಿ ಅಲ್ಲಿ ಹೋಗಿ ಅಂದ್ರೆ ಸೋಲಾರ್ ಬಗ್ಗೆ ಅವರಿಗೆ ಮಾಹಿತಿ ಕೊಡುದು, ಅಲ್ಲಿ ಡೆಮೋವನ್ನು ತೋರಿಸುದು, ರಾತ್ರಿ ಹೆಂಗೆ ಇದು ಸೌರಶಕ್ತಿ ಬೆಳಕು ಕೆಲಸ ಮಾಡ್ತದೆ ಅಂತ ಎಲ್ಲ ಹೇಳಿ, ಆ ಒಂದು ವಿಲೇಜ್ ಅಂದ್ರೆ ಸದನ 40-48 ಅವರೆಲ್ಲ ಒಂದು ಮಳೆಗಾಲಕ್ಕೆ ಅವರು ಒಂದು 6 ತಿಂಗಳು ಈ ಕಡೆ ಬರ್ತಾನೆ ಇರ್ಲಿಲ್ಲಂತೆ. ಅಂದ್ರೆ ಅಷ್ಟು ಸ್ಟೋರ್ ಮಾಡಿ ಇಡ್ಬೇಕು, ಯಾಕಂದ್ರೆ ಅವ್ರಿಗೆ ಡಿಸ್ಕನೆಕ್ಟ್ ಅದು. ಆಗಿನ ಟೈಮ್ ಹಂಗಿತ್ತು ನೋಡಿ, ಯಾಕಂದ್ರೆ ರೋಡ್ ಇಲ್ಲ,
1: ವ್ಯವಸ್ಥೆಗಳಿಲ್ಲ.
0: ಸೊ ಅಂತ ವಿಲೇಜ್ ಅನ್ನು ನಾವು ಒಂದು 2 ವರ್ಷದ ಅವಧಿ ಒಳಗೆ ಕಂಪ್ಲೀಟ್ ಸೋಲಾರೀಕರಣ ಮಾಡಿದೀವಿ ನಾವು ವಿತ್ ಬ್ಯಾಂಕ್ ಲೋನ್. ಆಗೆಲ್ಲ ಗ್ರಾಂಟ್ ಇಲ್ಲ, ಸಬ್ಸಿಡಿ ಇಲ್ಲ, ಅಥವಾ ಈಗಿನಾಗೆ CSR ಅಂತ ಏನಿಲ್ಲ, ಯಾವುದೂ ಇಲ್ಲ, ಇದರಲ್ಲಿ ಮಾಡಿದ್ದಾರೆ. ಅದರ ಒಂದು ಮಾದರಿಯಲ್ಲಿ ನಾವು ಸಾಕಷ್ಟು ವಿಲೇಜ್ ಅನ್ನು ಮಾಡಿದ್ವಿ. ಈಗ ಉಡುಪಿ ಜಿಲ್ಲೆಯಲ್ಲಿ ನೀವು ನೋಡಿರ್ಬೋದು, ಒಂದು 4-5 ವರ್ಷದ ಹಿಂದೆ ಅಮಾಸಬೇಲ ಅಂತ ಒಂದು ಕುಂದಾಪುರದ ಒಂದು ತಾಲೂಕನ್ನು ಸದನ 2,000ಕ್ಕಿಂತ ಹೆಚ್ಚು ಮನೆ ಇರುವಂತದ್ದು, ಅದು ದೊಡ್ಡ ವಿಲೇಜ್. ಅದು ಆ ವಿಲೇಜ್ನ ಕಂಪ್ಲೀಟ್ ಸೋಲಾರೀಕರಣ ಮಾಡಿದೀವಿ ನಾವು. ಅದರಲ್ಲಿ ಬೇರೆ ಬೇರೆ 7 ಸ್ಟೇಕ್ ಹೋಲ್ಡರ್ಸ್ ಇದ್ರು, ಗವರ್ಮೆಂಟ್, ಸೆಂಟ್ರಲ್, ಸ್ಟೇಟು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಲೋಕಲ್ ಪಂಚಾಯತ್, ಬೇರೆ ಬೇರೆ CSR ಕಂಪನೀಸ್, ಬ್ಯಾಂಕ್, ಕರ್ನಾಟಕ ಬ್ಯಾಂಕು, ಧರ್ಮಸ್ಥಳ ಯೋಜನೆ. ಸೊ ಇಂಥವು ಎಲ್ಲರೂ ಸೇರಿಕೊಂಡು ಒಂದು ಇದನ್ನು ಕಂಪ್ಲೀಟ್, ನಾವು 1 ವರ್ಷದ ಒಳಗೆ ಕಂಪ್ಲೀಟ್ ವಿಲೇಜ್ ಅನ್ನು ಮಾಡಲ್ ವಿಲೇಜ್ ಮಾಡಿದ್ದೇನೆ. ಅದೇ ತರ ಧಾರವಾಡದಲ್ಲಿ ಶಿರಗುಪ್ಪಿ ಅಂತ ಇದೆ, ಸಣ್ಣ ಸಣ್ಣದ 100-150 ಮನೆ ಇರುವಂತಹ ಸಾಕಷ್ಟು ವಿಲೇಜ್ಗಳು ಮಾಡಿದೆ. ನಾನು ಯಾಕೆ ಈ ಕಾನ್ಸೆಪ್ಟ್ ಅನ್ನು ಹೇಳುದು ಅಂತ ಹೇಳಿದ್ರೆ, ಈಗ ಒಂದು ಈ ನಮ್ಮ ಎಲ್ಲ ಕಾಲೇಜುಗಳಿದ್ದಾವೆ, ಅಥವಾ ಇದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮ್ಯಾನೇಜ್ಮೆಂಟ್ ಕಾಲೇಜ್ ಇರ್ಬೋದು, ಎಲ್ಲ ಇಂಟರ್ನ್ಶಿಪ್ ಅದು ಇದೆಲ್ಲ ಮಾಡ್ತಾರೆ. ಮತ್ತೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ CSR ಒಂದು ಹಣ ಕೊಡಲಿಕ್ಕೆ ಒಂದಷ್ಟು ಕಾರ್ಪೊರೇಟ್ಸ್ ಇದೆ, ರೆಡಿ ಇದ್ದಾರೆ ನಮ್ಮ ದೇಶದಲ್ಲಿ. ಅದು ಎಸ್ಪೆಷಲ್ ಬೆಂಗಳೂರು ಹೇಳುವುದಾದ್ರೆ, ಸದನ 20,000 crores ಅಮೌಂಟ್ ನಾವು ವರ್ಷಕ್ಕೆ ಬೆಂಗಳೂರಿಂದ CSR ಔಟ್ ಹೊರ ಹೋಗ್ತದಂತೆ. ಸದನ 770 ಕಂಪನಿಗಳು ಎವ್ರಿ ಇಯರ್ ಕೊಡ್ತವೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕೊಡುವಂತ. ನಾವೇನು ಇದು ಮಾಡೋದಂತದ ಸರ್, ಈಗ ಈ ಒಂದು ಸ್ಟೂಡೆಂಟ್ಸ್ ಅಥವಾ ಇತರ ಕಾಲೇಜುಗಳು ಇತರ ಇದನ್ನು ಸೇರಿ ನಾವು ಒಂದೊಂದು ಸಣ್ಣ ವಿಲೇಜ್ ಅನ್ನು ಒಂದು ಅಡಾಪ್ಟ್ ಮಾಡಿಕೊಂಡ್ರೆ ಕಂಪ್ಲೀಟ್ ನಾವು ಸರ್ವೆ ಮಾಡ್ಬೇಕು. ನಾನು ಆಗಲೇ ಮೊದಲು ಹೇಳಿದಾಗೆ ನಾವು ಕಸ್ಟಮರ್ ಸೆಂಟ್ರಿಕ್ ಆಗಿ ಮಾಡ್ಬೇಕು. ನಮ್ಗೆ ಒಂದು ರಿಸೋರ್ಸ್ ಇದ್ದದನ್ನು ಅದನ್ನು ಯುಟಿಲೈಸ್ ಮಾಡ್ಬೇಕು ಅಂತಲ್ಲ, ಅವರ ನೀಡ್ ಏನಿದೆ ಅಂತೇಳಿ ಒಂದು ನೀಡ್ ಅಸೆಸ್ಮೆಂಟ್ ಮಾಡಿ ಒಂದು ಸರ್ವೆ ಮಾಡಿ ಅದಕ್ಕೆ ಸರಿಯಾಗಿ. ಈಗ ಅಲ್ಲಿ ಹೇಳಿದಲ್ಲ, ಬೇರೆ ಬೇರೆ ಟೈಪ್ನ ಜನ ಇದ್ದಾರೆ, ಬಿಸ್ನೆಸ್ ಅಸೋಸಿಯೇಟ್ಗಳು ಇದ್ದಾವೆ, ಡೊಮೆಸ್ಟಿಕ್ ಹೌಸ್ ಹೋಲ್ಡ್ ಇದ್ದಾವೆ, ಎಲ್ಲರೂ ಇದ್ದಾರೆ, ಅವರು ಕ್ಲಿನಿಕ್ ಸಣ್ಣ ಕ್ಲಿನಿಕ್ ಇರ್ತದೆ, ಎಲ್ಲವೂ ಇರ್ತದೆ. ಸೊ ಅವರನ್ನೆಲ್ಲವನ್ನು ನಾವು ಸರ್ವೆ ಮಾಡಿದರೆ ಅವ್ರಿಗೆ ಯಾರಿಗೂ ನಾವು ಫ್ರೀ ಕೊಡೋದಲ್ಲ, ಅವರಿಗೆ ಏನಾದರೂ ಏನು ಬೇಕು ಅಂತಂದ್ರೆ ಈ ಸಲ ಈ CSR ಹಣವನ್ನು ಬಳಸುದು, ಮತ್ತೆ ಎಲ್ಲವನ್ನು ಬ್ಯಾಂಕ್ ಲೋನಿಗೆ ಲಿಂಕ್ ಮಾಡಿ ಎಲ್ಲಿ ಅಲ್ಲಿ ಈಗ ಉದಾಹರಣೆ ಸಮುದಾಯ ಭವನ ಇದೆ ಅಪ್ಪ, ಅಲ್ಲಿ ಒಂದು ರಾತ್ರಿ ಸಂಜೆ ಹೊತ್ತು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಥವಾ ಟ್ರೈನಿಂಗ್ ಕೊಡ್ತಾರೆ, ಅದಕ್ಕೆ ಬೇಕಾದ್ರೆ ನೀವು ಫುಲ್ 100% ಹಣ ಕೊಡಿ. ಉಳಿದದೆಲ್ಲವನ್ನು ಡೊಮೆಸ್ಟಿಕ್ ಯಾರೆಲ್ಲ ಇದ್ದಾರೆ ಇಂಡಿವಿಜುವಲ್ ಹಾಕುವಾಗ ಅದಕ್ಕೆ ಅವ್ರ ಹತ್ರ ಬ್ಯಾಂಕ್ ಲೋನಿಗೆ ಲಿಂಕ್ ಮಾಡಿ ಅವರಿಗೆ ಒಂದು ಸ್ವಲ್ಪ ರಿಯಾಯಿತಿ ಕೊಟ್ಟು ಮಾಡಿದರೆ ಸಣ್ಣ ಸಣ್ಣ ವಿಲೇಜ್, ನಾನು ಹೇಳುದು ಈ ತರ ಒಂದು ಮಾಡಲ್ ವಿಲೇಜ್ ಮಾಡ್ತಾ ಹೋದ್ರೆ ನಮ್ಮ ದೇಶ ಒಂದಲ್ಲ ಒಂದಿನ ಏನಾಗ್ತದೆ ಅಂದ್ರೆ ಎಲ್ಲವೂ ಸುಸ್ಥಿರ ವಿಲೇಜ್ಗಳಾಗ್ತವೆ, ಸುಸ್ಥಿರ ಗ್ರಾಮಗಳಾಗ್ತವೆ. ಇದರಿಂದಾಗಿ ನಾವೇನ್ 2070 ನೆಟ್ ಜೀರೋಗೆ ಹೋಗ್ಬೇಕು ಅಂತ ಹೇಳಿದ ದೇಶದ ಒಂದು ಗುರಿ ಇದೆ, ಅಥವಾ ನಾವು ಪರಿಸರಕ್ಕೆ ಹಾನಿಯಾಗದೆ ನಾವು ಏನಿಗೆ ಬದುಕುದು ಅಂತ ಹೇಳುವಂತದ್ದು, ಎಲ್ಲೋ ಕೂತ್ಕೊಂಡು ಈಗ ಪ್ಯಾರಿಸ್ ಒಪ್ಪಂದ ಸೈನ್ ಆಗ್ತದೆ, ಕಾಪ್ ಇದಕ್ಕೆ ಸೈನ್ ಆಗ್ತದೆ, ಅದರ ಪರಿಣಾಮಗಳು ನಮ್ಗೆ ತಟ್ತದೆ. ಯಾಕಂದ್ರೆ ಈಗ ನೀವು ನೋಡ್ತಾ ಇದೀರ, ಬಿಸಿ ದಿನ ದಿನ ಹೀಟ್ ಜಾಸ್ತಿ ಆಗುದು, ಇದೆಲ್ಲ ನಾವು
1: ನೋಡ್ತೀವಿ. ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಪ್ರಕೃತಿ ಪೂರಕ,
0: ಹೌದು ಹೌದು,
1: ಇದು ಪ್ರಕೃತಿಯಿಂದ ತುಂಬಾ ಬೆನಿಫಿಟ್ ಖಂಡಿತವಾಗಿಯೂ ಕೂಡ ಇದೆ. ಇವಾಗ ನಾವೇನು ಹೇಳ್ತಿದ್ದೀವಿ, ಮರಗಿಡಗಳನ್ನ ಇದು ಮಾಡಬೇಡಿ, ಅರಣ್ಯ ನಾಶ ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಿ ಅಂತ ಹೇಳ್ತಿರ್ತೀವಿ, ಬಟ್ ಅದು ಆಗ್ತಾನೆ ಇರುತ್ತೆ. ಬಟ್ ಇಂಥದ್ದು ಸೌರ ವಿದ್ಯುತ್ತನ್ನು ಬಳಸ್ತಾ ಹೋದ್ರೂ ಕೂಡ ಒಂದು ಪ್ರಕೃತಿಗೆ ಒಂದು ಪೂರಕವಾಗಿಯೂ ಕೂಡ ನಿಲ್ಲುತ್ತೆ. ಸೊ ಮುಂದಿನ ಜನರೇಷನ್ ಆದರೂ ಕೂಡ ಸ್ವಲ್ಪ ಏನಾದರೂ ಒಂದು ಗಾಳಿ, ಶುದ್ಧವಾದ ಗಾಳಿ ಸೇವಿಸಬೇಕು ಅಂತ ಹೇಳಿದ್ರೂ ಕೂಡ ಇಂಥದನ್ನೆಲ್ಲ ಅಳವಡಿಕೆ ಮಾಡಿದ್ರೇ ಅದು ಒಳ್ಳೆಯದಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ಇವಾಗ ಯಾರೊಬ್ಬರಾದರೂ ಸೌರಶಕ್ತಿಯನ್ನು ಬಳಕೆ ಮಾಡ್ತಾರೆ, ಇವಾಗ ಸೌರ ವಿದ್ಯುತ್ತನ್ನು ಅಳವಡಿಕೆ ಮಾಡಿದರೆ, ಸೊ ಅವರಿಗೆ ಸಿಗುವಂಥ ಲಾಭಗಳೇನು, ಅಡ್ವಾಂಟೇಜಸ್ ಏನು ಸರ್?
0: ಮೊದಲಿಗೆ ನಾನು ಅಂದ್ರೆ ಸ್ಥೂಲವಾಗಿ ಹೇಳುವುದಂತಾದ್ರೆ ಸೌರಶಕ್ತಿ ಕಾಸ್ಟ್ಲಿ ಅಂತ ಇದ್ದ ಕಾಲದಲ್ಲಿ ಒಂದು ಯೂನಿಟ್ಗೆ ಸದನ 6-8 ರೂಪಾಯಿ ಇದಾಗ್ತಿತ್ತು. ಆಗ ಒಂದು ವ್ಯಾಟ್ ಪ್ಯಾನಲ್ಗೆ 300 ರೂಪಾಯಿ ಚಾರ್ಜ್ ಮಾಡ್ತಿದ್ರು ಒಂದು ವ್ಯಾಟ್ಗೆ. ಅದು ಈಗ ಸದನ 30-40 ರೂಪಾಯಿ ಬಂದಿದೆ ಒಂದು ವ್ಯಾಟ್ಗೆ. ಆ ಒಂದು ಲೆಕ್ಕಾಚಾರ ನೋಡಿದ್ರೆ ಈಗ ಒಂದು ಯೂನಿಟ್ ಜನರೇಷನ್ ಗೆ ಸೌರಶಕ್ತಿ ಮುಖಾಂತರ ಮಾಡುದಾದ್ರೆ 2 ರೂಪಾಯಿ ಆಗ್ತದೆ. ಸೊ ಇಷ್ಟು ಕಡಿಮೆ ಆಗಿದೆ. ಸೊ ಇದ್ರ ಇದು ಡೈರೆಕ್ಟ್ ಲಾಭ ಯಾರಿಗೆ, ಗ್ರಾಹಕರಿಗೆ. ನಾನು ಇದೊಂದು ಸ್ಥೂಲವಾಗಿ ಹೇಳುವಂತದ್ದು. ಇನ್ನು ಆಸ್ ಎ ಇಂಡಿವಿಜುವಲ್ ಆಗಿ ಹೇಳುವುದಾದ್ರೆ ಈಗ ಉದಾಹರಣೆಗೆ ಇದರಲ್ಲಿ 3 ತರದ ಸಿಸ್ಟಮ್ ಇದೆ ಸೌರಶಕ್ತಿ. 3 ಅಂದ್ರೆ 4 ಇದೆ ಆಕ್ಚುಲಿ. ಒಂದು ನೋಡಿ, ಫಸ್ಟ್ ಮುಖ್ಯ 2 ಭಾಗ ಏನಂತ ಹೇಳಿದ್ರೆ, ಒಂದು ಸೋಲಾರ್ ಥರ್ಮಲ್ ಸೂರ್ಯನ ಬೆಳಕಲ್ಲಿ 2, ಒಂದು ಥರ್ಮಲ್ ಎನರ್ಜಿ, ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳಿ, ಅದು ಮೇನ್. ಸೊ ಥರ್ಮಲ್ ಎನರ್ಜಿ ಏನಂತ ಹೇಳಿದ್ರೆ ನಾವು ಬಿಸಿನೀರಿಗೆ ಯೂಸ್ ಮಾಡ್ತೀವಿ ಅದನ್ನು. ಅದರಲ್ಲಿ ಏನು ಎಲೆಕ್ಟ್ರಿಸಿಟಿ ಜನರೇಟ್ ಆಗಲ್ಲ. ಜಸ್ಟ್ ನೀವು ಎಲ್ಲ ಮನೆಯಲ್ಲಿ ಈಗ ಏನು ಬಿಸಿನೀರಿದ್ದು ನಾವು ನೋಡ್ತೀವಿ, ಈಗ ಎಲ್ಲ ಒಂದು ಗ್ಲಾಸ್ ಇದ್ದು ಇದು ಹಾಕಿರ್ತಾರೆ, ಅದೆಲ್ಲವೂ ಸೂರ್ಯನ ಶಾಖವನ್ನು ಹೀರಿಕೊಂಡು ನಮಗೆ ಬಿಸಿನೀರನ್ನು ಕೊಡುವಂಥದ್ದು. ಇದು ಸಿಂಪಲ್ ಟೆಕ್ನಾಲಜಿ, ಅದರಲ್ಲಿ ಏನು ಪವರ್ ಜನರೇಷನ್ ಆಗುದಿಲ್ಲ. ಅದೊಂದು ಇದ್ರೆ ಇನ್ನು ಫೋಟೋವೋಲ್ಟೈಕ್ ಅಂತ ಅಂದ್ರೆ ಎಲೆಕ್ಟ್ರಿಕ್ ಸೂರ್ಯನ ಶಕ್ತಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತಹ ಫೋಟೋವೋಲ್ಟೈಕ್ ಅಂತ ಏನು ಹೇಳ್ತೀವಿ ನಾವು, ಅದು ಮುಖ್ಯ. ಅದರಲ್ಲಿ 3 ತರದ ಸಿಸ್ಟಮ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಒಂದು ಮೊದಲಿಂದ ಬಂದದ್ದು, ನಾನು ಆಗ್ಲೇ ಹೇಳಿದ್ ನೋಡಿ, ಈಗ ಒಂದು ಆಫ್ ಗ್ರಿಡ್ ಅಂತೇಳಿ. ಆಫ್ ಗ್ರಿಡ್ ಅಂತ ಹೇಳಿದ್ರೆ ಅದು ನಮ್ಮ ಈ ಗ್ರಿಡ್ ಗೆ ಯಾವುದೇ ಕನೆಕ್ಷನ್ ಇಲ್ಲ, ಅಥವಾ ಕರೆಂಟ್ ಇಲ್ಲದ ಮನೆಗಳು ಜಾಸ್ತಿ ಹಾಕುವಂತ ಸಿಸ್ಟಮ್ ಅದು. ಅಥವಾ ಕರೆಂಟ್ ಆಫ್ ಗ್ರಿಡ್ ಅಂತ, ಕರೆಂಟ್ ಇದ್ರೂ ಕೂಡ ನಮ್ಮ ಮೇನ್ ಗ್ರಿಡ್ ಅನ್ನು ಟಚ್ ಮಾಡದೆ ಸಪರೇಟ್ ವೈರಿಂಗ್ ಮಾಡಿ ಮಾಡುವಂತ ಸಿಸ್ಟಮ್ ಅದು, ಆಫ್ ಗ್ರಿಡ್ ಅಂತ. ಇದು ಒಂದು ಸಿಸ್ಟಮ್.
1: ಅದು ಕಾಸ್ಟ್ಲಿನಾ?
0: ಕಾಸ್ಟ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಟ್ರಿ ಬರುವುದರಿಂದ, ಯಾಕಂದ್ರೆ ಸ್ಟೋರೇಜ್ ಇದೆ, ಅದು
1: ಸ್ಟೋರೇಜ್ ಇದೆ,
0: ಹಾಗಾಗಿ ನಿಮಗೆ ಅದಕ್ಕೂ ಸ್ವಲ್ಪ ಕಂಪಾರೇಟಿವ್ಲಿ ಕಾಸ್ಟ್ಲಿ. ಆದ್ರೆ ನಾನು ಆಗ್ಲೇ ಹೇಳಿದೆ, ಅದನ್ನು ಸರಿಯಾಗಿ ಡಿಸೈನ್ ಮಾಡಿದರೆ, ನನ್ನ ರಿಕ್ವೈರ್ಮೆಂಟ್ ಅನ್ನು ನಾನು ನೋಡಿ ನಾನು ಅಳವಡಿಕೆ ಮಾಡಿಕೊಂಡ್ರೆ ಕಾಸ್ಟ್ಲಿ ಅಲ್ಲ. ಯಾಕಂದ್ರೆ ನಾನು ಅದೇ ಹೇಳಿದೆ, ನಾನು ಎಷ್ಟು ಸ್ಪೆಂಡ್ ಮಾಡ್ತೀನಿ ಅದಕ್ಕೆ ಸರಿಯಾಗಿ ನಿಮಗೆ ಡಿಸೈನ್ ಮಾಡೋರು ಯಾರು ಸಿಗ್ಬೇಕು, ಆಗ ನಿಮಗೆ ಅದು ಕಾಸ್ಟ್ಲಿ ಆಗುದಿಲ್ಲ. ಸೊ ಇದು ಒಂದು. ಇನ್ನೊಂದು ಬರುವಂತದ್ದು ಆನ್ ಗ್ರಿಡ್ ಅಂತ. ಈಗ ನಾವು ನೋಡಿ ಪಿ ಎಂ ಸೂರ್ಯಘರ ಅಂತ ಏನು ಯೋಜನೆ ಇದೆ, ಅಥವಾ ರೂಫ್ ಟಾಪ್ ಅಂತ ಏನ್ ಹೇಳ್ತಾರೆ, ಅದು ಆನ್ ಗ್ರಿಡ್ ಸಿಸ್ಟಮ್. ಇದು ಎರಡು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಮತ್ತೆ. ಇನ್ನು ಮೂರನೇದ್ದು ಹೈಬ್ರಿಡ್ ಅಂತ ಬಂದಿದೆ. ಹೈಬ್ರಿಡ್ ಅಂದ್ರೆ ಏನಂದ್ರೆ, ಈಗ ನಮ್ಮ ಸೋಲಾರ್ ಅಲ್ಲಿ ಪವರ್ ಜನರೇಟ್ ಆಗುದು ಹಗಲಿಗೆ, ಹೆಚ್ಚಿನ ಜನರಿಗೆ ಬೇಕಾಗಿರುವಂತ ರಾತ್ರಿಗೆ. ರಾತ್ರಿಗೆ ಅಲ್ಲ, ಕನ್ಸ್ಯೂಮ್ಷನ್ ಈಗ ಜಾಸ್ತಿ ಇರೋದು ನಮ್ಗೆ ಮನೆಯಲ್ಲಿ ರಾತ್ರಿಗೆ, ಎಸ್ಪೆಷಲಿ ಡೊಮೆಸ್ಟಿಕ್ ಅಲ್ಲಿ ಹೇಳುವುದಾದ್ರೆ. ಇಂಡಸ್ಟ್ರಿಗೆ ಆದ್ರೂ ಬೇರೆ ಕತೆ. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಆನ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಬ್ಯಾಟ್ರಿ ಬರಲ್ಲ, ಈ ಪಿ ಎಂ ಸೂರ್ಯಘರದಲ್ಲಿ ಬ್ಯಾಟ್ರಿ ಬರಲ್ಲ. ಸೊ ಈ ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಎರಡು ಇದೆ ಅದರಲ್ಲಿ, ಆಫ್ ಗ್ರಿಡ್ ಆನ್ ಗ್ರಿಡ್ ಮಿಕ್ಸ್ ಅಂತ ಹೇಳ್ಬೋದು ಹೈಬ್ರಿಡ್. ಯಾಕಂದ್ರೆ ಅಲ್ಲಿ ಸಣ್ಣ ಬ್ಯಾಟ್ರಿನೂ ಬರ್ತದೆ ನಿಮ್ಗೆ, ಸ್ಟೋರೇಜು ಇದೆ, ಮತ್ತೆ ಮಿಕ್ಕಿದ್ದು ಗ್ರಿಡ್ಗೂ ಕೂಡ ಹೋಗ್ತದೆ. ಸೊ ಈ ತರದ 3 ವಿಧದ ಒಂದು ಸೌರಶಕ್ತಿ ಅಳವಡಿಕೆ ಮಾಡುವಂತ ಇದಿದೆ. ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ನೋಡಿದ್ರೆ ಪಿ ಎಂ ಸೂರ್ಯಘರ ಅಥವಾ ಆನ್ ಗ್ರಿಡ್ ಅಂತ ಎರಡನೇ ನಾನು ಹೇಳಿದೆ, ಅದು ಈಗ ತುಂಬಾ ಬೂಮ್ ಅಲ್ಲಿದೆ. ಯಾಕಂತ ಹೇಳಿದ್ರೆ ಈಗ ಅದಕ್ಕೆ ಯೋಜನೆ
1: ಟ್ರೆಂಡ್
0: ಯಾಕಂತ ಹೇಳಿದ್ರೆ, ಈಗ ಮಾನ್ಯ ಪ್ರಧಾನಮಂತ್ರಿಗಳು ಲಾಸ್ಟ್ ಫೆಬ್ರವರಿ 14ಕ್ಕೆ ಒಂದು ಸ್ಕೀಮ್ ಅನ್ನು ಘೋಷಣೆ ಮಾಡಿದ್ರು. ಅಂದ್ರೆ ಸೌರಶಕ್ತಿ ನಾವು ಈಗ ಆಗದಿಂದ 1/2 ಗಂಟೆಯಿಂದ ಏನು ಮಾತಾಡ್ತಿದ್ದೀವಿ, ಇದ್ರ ಒಟ್ಟು ಅಭಿಪ್ರಾಯ ಒಂದು ಇದು ಮಾಡಿಕೊಂಡು ಸುಮಾರು 1-2 ವರ್ಷ ಇದ್ರ ಬಗ್ಗೆ ತುಂಬಾ ಚಿಂತನೆ ಎಲ್ಲ.
1: ಯಾಕಂದ್ರೆ ಕೇಂದ್ರ ಸರ್ಕಾರ ತುಂಬಾನೇ ಅದರ ಹಿಂದೆ ಬಿದ್ದಿದೆ. ಸೊ ಉತ್ತೇಜನ ಕೊಡುವಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೂಡ ಹೊರ ತರ್ತಾ ಇದೆ. ಸೊ ಅದರಲ್ಲೂ ಕೂಡ ಪಿ ಎಂ ಸೂರ್ಯಘರ್ ಯೋಜನೆ ಕೂಡ ಒಂದು.
0: ಹೌದು, ಪಿ ಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನಾ ಅಂತ ಹೇಳಿ ಮಾಡಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಅದೇ ಮೊನ್ನೆ ಫೆಬ್ರವರಿ 14 ಅಂದ್ರೆ ಇದಲ್ಲ 25 2024 ಫೆಬ್ರವರಿ 14 ಘೋಷಣೆ ಮಾಡಿರುವಂತಹ, ಈಗ ಸದನ 1 ವರ್ಷ 1 ತಿಂಗಳಾಯ್ತು, 400 ಡೇಸ್ ಆಯ್ತು. ಸೊ ಈ 400 ಡೇಸ್ ಅಲ್ಲಿ ಇದು ಘೋಷಣೆ ಮಾಡೋ ಉದ್ದೇಶ ಇದ್ದದ್ದು, ಬೈ 2027 1 ಕೋಟಿ ಮನೆಗೆ ಸೌರಶಕ್ತಿಯನ್ನು ಈ ಒಂದು ಸ್ಕೀಮಿನ ಅಂಡರ್ ಅಲ್ಲಿ ಹಾಕಬೇಕು ಅಂತ ಹೇಳಿ, 1 ಕೋಟಿ ಮನೆಗೆ. ಸೊ ಆದ್ರೂ ಹೆಂಗಿದೆ ಅದು ಸ್ಕೀಮ್ ಅಂತ ಹೇಳಿದ್ರೆ, 1 ಕಿಲೋವ್ಯಾಟ್, 2 ಕಿಲೋವ್ಯಾಟ್, 3 ಕಿಲೋವ್ಯಾಟ್. ಸೊ ಅದು 1 ಕಿಲೋವ್ಯಾಟ್ಗೆ ಆಗುವಂತ ವೆಚ್ಚ ಇವತ್ತೇನಿದ್ರೆ ಸಾಧಾರಣ ಅದು 1,10,000 ರಫ್ಲಿ. ಅಂದ್ರೆ ಅದರಲ್ಲಿ ಎಲ್ಲ ಮೆಸ್ಕಮ್ ಇದು ಕೆಲವು ಇದಿದೆ, ಚಾರ್ಜಸ್ ಇದೆ, ಅದೆಲ್ಲ ಸೇರಿ ಅದಕ್ಕೆ 30,000 ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಸಿಗ್ತದೆ. ಎರಡನೇದು 2 ಕಿಲೋವ್ಯಾಟ್, ಅದು ಸಾಧಾರಣ 1,70,000-80,000 ರೂಪಾಯಿವರೆಗೆ ಅದಕ್ಕೆ ಕಾಸ್ಟ್ ಇದೆ. ಸೊ ಅದಕ್ಕೆ 60,000 ರೂಪಾಯಿ ಸಬ್ಸಿಡಿ ಇದೆ. ಇನ್ನು ಮೂರನೇದು 3 ಕಿಲೋವ್ಯಾಟ್, ಇದಕ್ಕೆ ಸಾಧಾರಣ 2,20,000 ಕಾಸ್ಟ್ ಇದೆ, ಸಾಧಾರಣ 78,000 ರೂಪಾಯಿ ಅದಕ್ಕೆ ಸಬ್ಸಿಡಿ ಇದೆ. ಸೊ ಇದು ಒಂದು ಒಟ್ಟು ಸ್ಕೀಮ್ ಇರುವುದು. ಈ 3 ಕಿಲೋವ್ಯಾಟ್ ಗಿಂತ ಜಾಸ್ತಿ ಎಷ್ಟೇ ಹಾಕಿದ್ರು ನಿಮಗೆ ಸಬ್ಸಿಡಿ 78,000 ಸೀಲ್ ಮಾಡಿದ್ದಾರೆ ಅವರು. ಈ 5 kilowatt ಹಾಕಿದ್ರು ಸಬ್ಸಿಡಿ ಅಷ್ಟೇ, 3.5 lakh rupees ಆದ್ರೆ 5 kilowatt ಸಬ್ಸಿಡಿ 78, ಅದಕ್ಕೆ ಅದು ಜಾಸ್ತಿ ಆಗಲ್ಲ. ಬಟ್ ಎಷ್ಟು ಸ್ಕೀಮ್ ನೀವು ಅಳವಡಿಕೆ ಬೇಕು, 10 kilowatt ಬೇಕಾ, ಅದೇನ ಅವ್ರ ಲಿಮಿಟೇಷನ್.
1: ಸಾಮಾನ್ಯ ಮನೆಗೆ ಎಷ್ಟು ಬೇಕಾಗಬಹುದು?
0: 2-3 ನಾರ್ಮಲಿ ಮನೆಗೆ, ಅಂದ್ರೆ ಸದನ 2-2.5-3,000 ಕರೆಂಟ್ ಬಿಲ್ ಬರುವ ಮನೆಗೆ ಆಲ್ಮೋಸ್ಟ್ 2-3 kilowatt ಸಾಕಾಗ್ತದೆ.
1: ಸಾಕಾಗುತ್ತೆ.
0: ಸೊ ಈಗ ಅಕಸ್ಮಾತ್ ಕೆಲವರಿಗೆ ಏನಿರ್ತದೆ, ಅವರು ಸ್ಯಾಂಕ್ಷನ್ ಲೋಡ್ 2 kilowatt ಇರ್ತದೆ, ನಮ್ಗೊಂದು 3 kilowatt ಹಾಕಬೇಕಂತ ಮನಸ್ಸಿರ್ತದೆ. ಈಗ ಮೊನ್ನೆ ಒಂದು ಮನೆ ಫಸ್ಟ್ ಫ್ಲೋರ್ ಕಟ್ಟಬೇಕು ಅಥವಾ ಇನ್ನೊಂದು ಸ್ವಲ್ಪ ಏನೋ ಎಡಿಷನಲ್ ಇಕ್ವಿಪ್ಮೆಂಟ್ ಇದೆ, ವೆಹಿಕಲ್ ತಗೊಳ್ತೀವಿ, ಇನ್ನೊಂದೇನೋ ಇರ್ತದೆ. ಸೊ ಅವ್ರೇನ್ ಮಾಡಬೇಕು, ಸೌರಶಕ್ತಿ ಈ PM ಸೂರ್ಯಕರ ಯೋಜನೆ ಅಳವಡಿಸಿದ ಮೊದಲು ಮೆಸ್ಕಾಮ್ಗೊಂದು ಅಪ್ಲಿಕೇಶನ್ ಹಾಕಿ ತಮ್ಮ ಲೋಡ್ ಅನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕು, ಅದು ಅವಕಾಶ ಇದೆ. ಅಪ್ಗ್ರೇಡ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಆಗ ಅವರಿಗೆ ಇದು ಸಿಗ್ತದೆ.
1: ಸರಿ.
0: ಸೊ ಈ ಯೋಜನೆಯಲ್ಲಿ ಇದು ಒಂದು ಕ್ಯಾಪಿಟಲ್ ಸಬ್ಸಿಡಿ ಆದ್ರೆ ಇನ್ನೊಂದು ಲೋನ್ ಇದೆ ಪುನಃ. ಸೊ ಕ್ಯಾಪಿಟಲ್ ಸಬ್ಸಿಡಿಗೆ
1: ಇದಕ್ಕೆ ಯಾವ ರೀತಿಯ ಇದು ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ?
0: ಡಾಕ್ಯುಮೆಂಟ್ ಅಂದ್ರೆ ತುಂಬಾ ಸಿಂಪಲ್ ಆಗಿದೆ. ಆನ್ಲೈನ್ ಅಪ್ಲಿಕೇಶನ್ ಇದೆ, ಮೈ ಗೌರ್ಮೆಂಟ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ನಾವು ಹೋಗಿ ಹೋದ್ರೆ ಅಂತ ಆದ್ರೆ ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು. ತುಂಬಾ ಸಿಂಪಲ್ ಇದೆ. ಸೊ ಅವ್ರ ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಫಿಸಿಬಿಲಿಟಿ ಅಂತೇಳಿ ಒಂದು ಇದೆ, ಅಂದ್ರೆ ಲೋಕಲ್ KAB ಅವರು ಒಂದು ಫಿಸಿಬಿಲಿಟಿ ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಇದು ಇಲ್ಲಿಗೆ ಯೋಗ್ಯ, ಯಾಕಂದ್ರೆ ಅಲ್ಲಿ ಲೋಕಲ್ ಟ್ರಾನ್ಸ್ಫಾರ್ಮರ್ಸ್ ಅದನ್ನೆಲ್ಲ ನೋಡಿಕೊಂಡು ಅವರೊಂದು ಸರ್ಟಿಫಿಕೇಟ್ ಕೊಡಬೇಕು. ಅದಾದ ನಂತರ ನಿಮ್ಗೆ ಅಪ್ರೂವಲ್ ಆಗ್ತದೆ. ಅಪ್ರೂವಲ್ ಆದ ನಂತರ ನಿಮ್ಗೆ ಕಂಪನಿಯಿಂದ ಬಂದ ಕೊಟೇಶನ್ ಏನಿದೆ ಅದನ್ನ ಪ್ರಕಾರ ಅವರು ಅಳವಡಿಕೆ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಅಲ್ಲಿ ವೆಂಡರ್ ಸೆಲೆಕ್ಷನ್ ಕೂಡ ಅಲ್ಲಿ ಮಾಡಬಹುದು ನೀವು ಅಪ್ಲೈ ಮಾಡುವಾಗಲೇ. ಈಗ ಸೆಲ್ಕೋದಂತ ಸಂಸ್ಥೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವರು ಈಗ ಅಪ್ಲೈ ಮಾಡ್ಲಿಕ್ಕೆ ಕಷ್ಟ ಆಗುದಂದ್ರೆ ಈಗ ನಾವೇ ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಾವೇ ಹೋಗಿ ಅವರಿಗೆ ಅಲ್ಲಿ ಕೂತ್ಕೊಂಡು ಅವ್ರ ಮನೆಯಲ್ಲಿ ಟ್ಯಾಬ್ ಅಥವಾ ಲ್ಯಾಪ್ಟಾಪ್ ತಗೊಂಡೋಗಿ ಅಲ್ಲೇ ಎಂಟ್ರಿ ಮಾಡಿಸಿ ಅದನ್ನೆಲ್ಲ ಪ್ರೊಸೆಸ್ ನಾವೇ ಮಾಡಿಬಿಡ್ತೀವಿ. ಹಾಗೆ ಎಲ್ಲ ಕಂಪನಿಯವರು ಆ ಒಂದು ಅವಕಾಶ ಇದೆ.
1: ಇವಾಗ

0: ಓಕೆ ಓಕೆ.
1: ಸೊ 20 ವರ್ಷ ಮತ್ತೆ ನಿಮ್ಗೆ ಫ್ರೀ ಸರ್, ಅದಕ್ಕೆ ಮುಫ್ತ್ ಬಿಜಲಿ ಯೋಜನೆ ಅಂತ ಹೇಳುವಂತದ್ದು.
0: ಓಕೆ ಓಕೆ. ಹಾಗಾದ್ರೆ ಒಂದು ಕಡೆ ಲೋನು ಮತ್ತೊಂದು ಕಡೆ ಯೋಜನೆಯಿಂದ ಈ ರೀತಿಯಲ್ಲ ಆದ್ರೆ ದೊಡ್ಡ ಹೊರೆ ಏನು ಅನಿಸಲ್ಲ?
1: ಖಂಡಿತ ಇಲ್ಲ, ಗ್ರಾಹಕರಿಗೆ ತುಂಬಾ ಅನುಕೂಲ. ನಮ್ಮ ಒಂದು ಇದ್ರಲ್ಲಿ ನೋಡಿದ್ರೆ ಈ ಒಂದು ಮಧ್ಯಮ ವರ್ಗದ ಜನ ಏನಿದ್ದಾರೆ ಅಥವಾ ಈಗ ಏನು ಒಂದು 200 ಯೂನಿಟ್ಗಿಂತ ಮೇಲೆ ಬರುವಂತ ಅವರಿಗೆ ಖಂಡಿತ ಈಗ ಇದನ್ನು
0: ಅಳವಡಿಸಲೇಬೇಕು.
1: ನಮ್ಮ ರಾಜ್ಯದ ಮಟ್ಟಿಗೆ ನೋಡಿದ್ರೆ ಈಗ ಸ್ವಲ್ಪ ಈ 200 ಯೂನಿಟ್ ಮೇಲೆ ಅವರಿಗೆ ಸ್ವಲ್ಪ ಫ್ರೀ ಇರುವುದರಿಂದ ಸ್ವಲ್ಪ ಏನಂತಿರುತ್ತೆ ನಮ್ಮಲ್ಲಿ ಸ್ಲೋ ಇದೆ. ಯಾಕಂದ್ರೆ ಈಗ ಹೇಗೂ ನನಗೆ ಫ್ರೀ ಉಂಟಲ್ಲ, ಹಾಗಾಗಿ ಯಾಕೆ ನಾವು ಇದನ್ನು ಇಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಇದಿದೆ. ಸೊ ಆ ಬಗ್ಗೆ ನಮ್ದು ಏನು ಇದಿಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ 1 ಕೋಟಿ ಮನೆ ಇದೆ. ಸೊ ಈ ಒಂದು 80 ಲಕ್ಷ ಜನ ಫ್ರೀಯಲ್ಲಿ ಇದ್ರು 20 ಲಕ್ಷ ಜನ ಈಗ 1 ವರ್ಷ 2 ವರ್ಷ ಸೋಲಾರ್ ಹಾಕಿದ್ರೆ ಮತ್ತೆ ಮುಂದೆ ಕಾಲಕ್ರಮೇಣವಾಗಿ ಮತ್ತೆ ಉಳಿದವ್ರು ಹಾಕೊಂಡು ಹೋದ್ರು ಕೂಡ ಬೈ ಒಂದು ಇಷ್ಟು ಸಮಯದಲ್ಲಿ ಖಂಡಿತವಾಗಿ ಹೆಚ್ಚಿನ ಅವರು ಸೌರಶಕ್ತಿಯಲ್ಲಿ ತಮ್ಮ ಇದನ್ನು ಬೇಡಿಕೆಯನ್ನು ಈಡೇರಿಸಿಕೊಂಡ ಆಗ್ತದೆ
0: ಆಗುತ್ತೆ ಅಂತ. ಎಸ್, ಕೇಳುಗರೆ ನಿಮ್ಮ ಪ್ರಶ್ನೆಗಳಿದ್ರೂ ಕೂಡ ಖಂಡಿತವಾಗಿಯೂ ಕೂಡ ಏನು ಕೇಳ್ಬೋದು. ಸರ್ ಇದ್ದಾರೆ ಗುರುಪ್ರಕಾಶ್ ಶೆಟ್ಟಿ ಅವರು. 6364240949 ಒಂದು ಸಂಖ್ಯೆಗೆ ನೀವು ಹೇಳ್ಬೋದು. ಸೊ ಒಂದು ಸಣ್ಣ ವಿರಾಮ ಪಡೀತಾ ಇದೀವಿ, ಅದರ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಎಸ್ ಕೇಳುಗ್ರೆ ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೌರ ವಿದ್ಯುತ್ ಅಳವಡಿಕೆಗೆ ಇರುವಂತಹ ಒಂದಿಷ್ಟು ವಿವಿಧ ಯೋಜನೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಸೆಲ್ಕೋ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಆ ಮಾಹಿತಿಗಳನ್ನು ಕೂಡ ತಿಳಿಸ್ತಾ ಇದ್ರು. ಈಗಷ್ಟೇ PM ಸೂರ್ಯಘರ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಕೊಟ್ಟರು. ಅದಕ್ಕೆ ಇರುವಂತಹ ಒಂದಿಷ್ಟು ಯೋಜನೆಯಿಂದ ಸಿಗುವಂತಹ ಸಬ್ಸಿಡಿ ಆಗಿರ್ಬೋದು, ಮತ್ತೊಂದು ಕಡೆ ಲೋನ್ ಆಗಿರ್ಬೋದು, ಸೊ ಅದರ ಬಗ್ಗೆ ಕೂಡ ತಿಳಿಸಿದ್ರು. ಹಾಗೆ ನಿಮ್ಮ ಪ್ರಶ್ನೆಗಳಿದ್ರು ಕೂಡ ಖಂಡಿತವಾಗಿಯೂ ಕೂಡ ಕೇಳಬಹುದು ಅನ್ನುವಂತಹ ಒಂದು ಮಾತಿನೊಂದಿಗೆ ಒಂದು ಕರೆ ಇದೆ. ಹಲೋ,
1: ನಮಸ್ಕಾರ. ನಾನು ಸದಾನಂದ ನಾಯಕ್, ಬಂಟಗಲ್ನಿಂದ, ಉಡುಪಿ ಜಿಲ್ಲೆ ಬಂಟಗಲ್ನಿಂದ.
0: ಉಡುಪಿ ಜಿಲ್ಲೆಯಿಂದ ಕೇಳಿ ಸರ್ ನಿಮ್ಮ ಪ್ರಶ್ನೆ. ಗುರುಪ್ರಕಾಶ್ ಶೆಟ್ಟಿ ಅವರಿದ್ದಾರೆ.
1: ಇದು PM ಪ್ರಧಾನಮಂತ್ರಿಯವರದ್ದು ಯೋಜನೆದು, ನಾವು ಸೋಲಾರ್ ಹಾಕಿದ್ರೆ ಮೊದ್ಲು ಸಿಗ್ತಿತ್ತಲ್ಲ ಇದು ಇದು KB ಅವರದ್ದು 30% ಬಿಲ್ ಅಲ್ಲಿ ಕನ್ಸೆಷನ್ ಅದು ಸಿಗ್ತದ?
2: 30% ಅಂದ್ರೆ ಈಗ ನೀವು ಏನು ಭಾಗ್ಯಜ್ಯೋತಿ ಅಂತ ಹೇಳಿದ್ರಾ?
1: ಭಾಗ್ಯಜ್ಯೋತಿ ಅಲ್ಲ, ಸೋಲಾರ್ ಹಾಕಿದ್ರೆ, ಸೋಲಾರ್ ಹಾಕಿ ಅವ್ರಿಗೆ ಹೇಳಿದ್ರೆ ಮೊದ್ಲೆಲ್ಲ ಸೋಲಾರ್ ಹಾಕಿದವರಿಗೆ ಬಿಲ್ ಅಲ್ಲಿ 30% ಕೊಡ್ತಿದ್ರು ಅವರು.
2: ಇಲ್ಲ ಸರ್, ನಾನು

0: ಹೇಳ್ತೀನಿ ಕ್ಲಿಯರ್ ಆಗಿ. ಅದು ವಾಟರ್ ಹೀಟರ್ ಹಾಕಿದವರಿಗೆ, ಬಿಸಿನೀರು ಹಾಕಿದವರಿಗೆ ಮೊದಲು ಒಂದು 50 ರೂಪೀಸ್ ರಿಬೇಟ್ ಕೊಡ್ತಿದ್ರು. ಅದು ಇಲ್ಲ ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಇದು ಅದಕ್ಕಿಂತ ಇದಕ್ಕಿಂತ ತುಂಬಾ ಇದು ದೊಡ್ಡ ಯೋಜನೆ. ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಏನಾಗ್ತದೆ, ಒಂದು 3 ಕಿಲೋವ್ಯಾಟ್ ಉದಾಹರಣೆ ಕೊಡ್ತೀನಿ ನಾನು, 3 ಕಿಲೋವ್ಯಾಟ್ ನೀವು ಅಕಸ್ಮಾತ್ ಹಾಕೊಂಡ್ರೆ ಸರ್, ಈಗ ನಿಮ್ಗೆ 360 ಯೂನಿಟ್ ಪವರ್ ಜನರೇಷನ್ ಆಗ್ತದೆ ಒಂದು ತಿಂಗಳಿಗೆ. ಈಗ ನಿಮ್ಗೆ ಅಕಸ್ಮಾತ್ ಒಂದು 250 ನಿಮ್ಗೆ ಕನ್ಸ್ಯೂಮ್ಷನ್ ಇರುವುದಂತಾದ್ರೆ, ಆ 100 ಯೂನಿಟ್ ಏನು ಉಳಿತು, 100-110 ಯೂನಿಟ್, ಅದಕ್ಕೆ ನಿಮ್ಗೆ ಅವರು ಹಣ ವಾಪಸ್ ಕೊಡ್ತಾರೆ. ಸೊ ಇದು ಇದು ಏನಂತ, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಜೀರೋ ಆಗ್ತದೆ ಮತ್ತು ನಿಮ್ಗೆ ಆ ಎಕ್ಸಸ್ ಉಳಿದದನ್ನು ಹಣ ಅವರೇ ನಿಮ್ಗೆ ರಿಟರ್ನ್ ಕೊಡ್ತಾರೆ. ಸೊ ಹಾಗಾಗಿ ಇದು ಸ್ವಲ್ಪ ಇದು ದೊಡ್ಡ ಮಟ್ಟದ ಸ್ಕೀಮ್ ಆಗಿದ್ರಿಂದ ಇದು ನಿಮ್ಗೆ ಇದರ ಬೆನಿಫಿಟ್ ಬೇರೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಬರೀ ವಾಟರ್ ಹೀಟರ್ಗೆ ಒಂದು 50 ರೂಪಾಯಿವರೆಗೆ ಒಂದು ಯೂನಿಟ್, ಅಂದ್ರೆ ಅದು ಜಸ್ಟ್ ಉತ್ತೇಜನ ಮಾಡ್ಲಿಕ್ಕೆ ಒಂದು ಕೊಡ್ತಿದ್ರು ಅಷ್ಟೇ, ಬಿಟ್ರೆ ಒಂದು 50 ರೂಪಾಯಿ ಅದು ಪರ್ಸೆಂಟ್ ಅಲ್ಲ. ಅದು ಈಗ ಇಲ್ಲ, ಈಗ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಇಲ್ಲ
1: ಈಗ ಇಲ್ವಾ?
0: ಇಲ್ಲ ಇಲ್ಲ.
2: ಓಕೆ,
1: ಇದು ನಮ್ಮ ಉಡುಪಿಯಲ್ಲಿ ಎಲ್ಲಿ ಅಲ್ಲಿ ಎಲ್ಲಿ ಉಂಟು ನಮ್ದು ಆಫೀಸ್?
0: ಉಡುಪಿಯಲ್ಲಿ ಇದು ಕಲ್ಸಂಕದಲ್ಲಿ ಇದೆ ಸರ್, ಸ್ವರ್ಣ ಜ್ಯುವೆಲರ್ಸ್ ನ ಎದುರುಗಡೆ ಇದೆ ಕಲ್ಸಂಕ, ಪಾಕಶಾಲೆ ಹೋಟೆಲ್ ಇದೆ ನೋಡಿ ಅದ್ರ ಪಕ್ಕ.
1: ಇದು ಮೊದ್ಲು ಇತ್ತು ಅಲ್ಲೇ ಉಂಟಾ? ಇದು ಕರೆಂಟ್ ಆಫೀಸ್ ಎದುರುಗಡೆ ಇತ್ತು
0: ಅಲ್ಲಿ. ಅಲ್ಲಿ ಇಲ್ಲ, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ ಸರ್ ಕಲ್ಸಂಕಕ್ಕೆ.
1: ಹೌದಾ?
0: ಹೌದೌದು.
1: ಆಯ್ತು, ಓಕೆ
2: ಓಕೆ ಓಕೆ. ಥ್ಯಾಂಕ್ ಯು ಸದಾನಂದ ನಾಯ್ಕರ್ ಅವರೇ. ಎಸ್, ಓಕೆ, ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿರಬಹುದು ಎಂದು ಕೂಡ ಭಾವಿಸ್ತೀನಿ. ಹಾಗೆಯೇ ಪಿ ಎಂ ಸೂರ್ಯಘರ ಯೋಜನೆಗೆ ಸಂಬಂಧಪಟ್ಟ ಹಾಗೆ ತಾವು ಹೇಳಿದರೆ, ಸೊ ಅದು ತುಂಬ ಅನುಕೂಲ ಕೂಡ ಇದೆ. ಸೊ ಯಾರಾದರೂ ಬಡವರು ಕೂಡ ಹಾಕಬೇಕು ಅಂತ ಹೇಳಿದರೂ ಕೂಡ ಅವರಿಗೆ ಇದರಿಂದ ಲೋನು ಕೂಡ ಮತ್ತು ಯೋಜನೆಯನ್ನು ಕೂಡ ಆರಾಮಸೆ ಹಾಕ್ಬೋದು. ಒಂದು ವೇಳೆ ಅವರಿಗೆ ಯಾವುದೇ ಮಾಹಿತಿ ಏನು ಗೊತ್ತಾಗದಿದ್ದರೆ ಸೆಲ್ಕೋ ಸಂಸ್ಥೆಯನ್ನು ಕೂಡ ಭೇಟಿ ಮಾಡಿ, ಸೊ ಅವರು ನೀವು ಕೂಡ ಹೆಲ್ಪ್ ಮಾಡ್ತೀರಿ
0: ಖಂಡಿತ.
2: ಎಸ್, ಹಾಗೆಯೇ ಮುಂದಿನ ಬೇರೆ ಯಾವುದಾದ್ರೂ ಯೋಜನೆ ಇದೆಯಾ ಹೇಗೆ?
0: ಸರ್, ಈಗ ನಾವು ಸೆಲ್ಕೋದ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಪಿ ಎಂ ಸ್ಕೂರಿ ಆದರೆ ಖಂಡಿತ ಒಂದು ಒಳ್ಳೆ ಯೋಜನೆ, ಆದರೆ ಅದು ಒಂದು ಮಧ್ಯಮ ವರ್ಗ ಮತ್ತು ಇನ್ನೂ ಸ್ವಲ್ಪ ಹೈ ಇವರಿಗೆ ಕರೆಕ್ಟ್ ಆಗ್ತದೆ. ಯಾಕಂತ ಹೇಳಿದ್ರೆ
2: ಮಧ್ಯಮ ವರ್ಗದವರು ಕೂಡ
0: ಹಾಕ್ಬೋದು ಖಂಡಿತ. ನಮ್ಮ ಇನ್ನೂ ಸ್ವಲ್ಪ ಮೂಲ ಉದ್ದೇಶ ಇದೆ ನಾವು, ಯಾಕಂದ್ರೆ ಮೊದಲು 30 ವರ್ಷ ಮಾಡ್ಕೊಂಡು ಬಂದದೇ ಇನ್ನಂದ್ರೆ ಮಧ್ಯವರ್ಗದ ಒಂದು ಕೆಳವರ್ಗ. ಯಾಕಂದ್ರೆ ಒಂದು ನಮ್ಮ ಆಗ್ಲೇ ಹೇಳಿದಾಗ ಬೆಳಕೆ ಇಲ್ಲದವರು, ಇನ್ನು ಬೆಳಕಿದ್ದು ಸಮಸ್ಯೆ ಪಡುವವರು ಅಂತವ್ರು. ಸೊ ಆ ಒಂದು ಫೋಕಸ್ ಅನ್ನು ನಾವು ಇವತ್ತಿ ಕೂಡ ಕಡಿಮೆ ಮಾಡ್ಕೊಳ್ಳಿಲ್ಲ. ಏನು ಈಗ ನಮ್ಮ ಬಿಸ್ನೆಸ್ ಎಷ್ಟೇ ಪಿ ಎಂ ಸುರಗದಲ್ಲಿ ಹೋದರೂ ಕೂಡ ಈ ಒಂದು ಸೆಗ್ಮೆಂಟ್ ಏನಿದ್ದಾರೆ ಅವರನ್ನು ಯಾವತ್ತು ನಾವು ಕೈ ಬಿಡಬಾರ್ದು ಅಂತ ಹೇಳಿ. ಸೊ ಈಗ ಬೆಳಕಿಲ್ಲದ ಈಗ ಮೈಗ್ರೆಂಟ್ಸ್ ಇದ್ದಾರೆ ಎಷ್ಟೋ ಜನ, ಅಥವಾ ಎಷ್ಟೋ ಜನ ಇನ್ನೂ ಇದ್ದಾರೆ, ಅಥವಾ ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ಕೊಂಡು ಅವ್ರು ಇಲೆಕ್ಟ್ರಿಸಿಟಿ, ಯಾಕಂದ್ರೆ ಅವ್ರು ಜನರೇಟ್ ಇಟ್ಕೊಳ್ಳೋದಿಲ್ಲ ಅಥವಾ ಬೇರೆ ಏನು ಇರಲ್ಲ ಅವ್ರ ವ್ಯವಸ್ಥೆ, ಅಂಥವ್ರಿಗೆ ಬೇಕೇ ಇಲ್ಲ ಅಂತ ಅವ್ರೊಂದು 2 ಗಂಟೆ ಅವ್ರಿಗೆ ಕ್ವಾಲಿಟಿ ಲೈಟ್ ಇಲ್ಲ ಅಂತ ಹೇಳಿದ್ರೆ ಅವ್ರ ವಿದ್ಯುತ್ ಇದೇ ನಿಲ್ತದೆ. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅದು ಗೌರ್ಮೆಂಟ್ ಅಲ್ಲಿ ಇದಕ್ಕೆ ಈಗ ಸ್ಕೀಮು ಸಬ್ಸಿಡಿಗಳು ಉಂಟೋ ಇಲ್ವೋ, ಬಟ್ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಂತ ಬೇರೆ ಇದೆ. ಸೊ ಅವ್ರು ಯಾವುದಾದ್ರು ನಮ್ಮ ಸೆಲ್ಕೋನ್ ಶಾಖೆಯನ್ನು ಅಪ್ರೋಚ್ ಮಾಡಿದಂತಾದ್ರೆ ನಾವು ಖಂಡಿತ ಅವರಿಗೆ ಅವರಿಗೆ ಬೇಕಾಗಿರುವಂತದ್ದು ಮಾಡಿಕೊಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯತೆ ಇದೆ. ಇದು ಒಂದು. ಇದರಲ್ಲಿಯೂ ಕೂಡ ನಾವು ಇನ್ನು ಜಾಸ್ತಿ ಒತ್ತಿ ಕೊಟ್ಟು ಹೇಳುದಂತ ಹೇಳಿದ್ರೆ ಸರ್, ನಾವು ಈ ಡಿಸೆಬಿಲಿಟಿ ಅಂದ್ರೆ ಏನು PWD ಅಂತ ಫಿಸಿಕಲಿ ಡಿಸೇಬಲ್ ಆಗಿ ಇರುವಂತವ್ರು ಏನಿದ್ದಾರೆ ಸರ್, ಅವರಿಗೆ ಹೆಚ್ಚಿನವರು ಅವರು ಇದಾರೆ ಒಂದು, ಮತ್ತೆ ಹೆಚ್ಚಿನ ಮಹಿಳೆಯರು. ಯಾಕಂತ ಹೇಳಿದ್ರೆ ತುಂಬಾ ಮಹಿಳೆಯರಿಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದೇನಾದ್ರು ಉದ್ಯೋಗ ಮಾಡಬೇಕು ಅಂತ ಹೇಳಿ ಇರ್ತದೆ ಸಣ್ಣ ಮಟ್ಟಿಗೆ. ಅವರಿಗೆ ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಅಡೆತಡೆಗಳು ಇರ್ತವೆ ಅದರಲ್ಲಿ. ಅವರಿಗೆ ಒಂದೇ ಇದೆ ಮೇನ್ ಅಂತ ಹೇಳಿದ್ರೆ ಉದ್ಯೋಗ ಅಥವಾ ಉದ್ಯೋಗ ಮಾಡುವಾಗ ಏನಂತ ಹೇಳಿದ್ರೆ ಒಂದು ಕಮರ್ಷಿಯಲ್ ಜಾಗ ಬೇಕು, ಅದಕ್ಕೊಂದು ಕಮರ್ಷಿಯಲ್ ಇಲೆಕ್ಟ್ರಿಸಿಟಿ ಬೇಕಾಗ್ತದೆ. ಇದೆಲ್ಲ ಒಂದು ತೊಂದರೆಗಳು ಇರ್ತವೆ. ಮತ್ತೆ ಒಂದ್ಸಲ ಅವರಿಗೆ ಅದೆಲ್ಲ ಹೋದ ನಂತರ ಅಷ್ಟು ಬಿಲ್ ಕಟ್ಟುವಷ್ಟು ಇಲ್ಲಿ ಉತ್ಪಾದನೆ ಇರುವುದಿಲ್ಲ ಮೊದಲಿಗೆ. ಸೊ ಇಂಥದೆಲ್ಲ ಸಣ್ಣ ಸಣ್ಣ ಸಮಸ್ಯೆಗಳು ಇರ್ತವೆ. ಅದು ಈ ಟೈಲರಿಂಗ್ ಮಾಡೋರು ಇರ್ಬೋದು, ಪಾಪಡ್ ಮಾಡೋರು ಇರ್ಬೋದು, ಸಣ್ಣ ಸಣ್ಣ ಯಾವುದೋ ಒಂದು ಫುಡ್ ಪ್ರೊಸೆಸ್ ಮಾಡುವವರು ಇರ್ಬೋದು, ಇಂಥವ್ರು ತುಂಬಾ ಜನ ಇದ್ದಾರೆ. ಡಿಸೆಬಿಲಿಟಿ ಅವರಿಗೆ ಕೂಡ ಹೇಳುವಂಥದ್ದು ಏನಂತ ಹೇಳಿದ್ರೆ, ಒಂದಷ್ಟು ಜನ ಈಗ ಉದಾಹರಣೆಗೆ ಈ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆದವರು, ಈಗ ಉದಾಹರಣೆ ಸೇವಾ ಭಾರತಿ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಕನ್ನಡಿಯಲ್ಲಿ, ಅವ್ರೇನಂದ್ರೆ ಈ ಸ್ಪೈನಲ್ ಕಾರ್ಡ್ ವಿಷಯದಲ್ಲಿ ಕೆಲಸ ಮಾಡ್ತಾರೆ ಸರ್. ಅವರಲ್ಲಿ ಒಂದು ಇಷ್ಟು ಜನ, ಈಗ ಎಲ್ಲರೂ ಅವರು ಕೆಲವಲ್ಲ, ಕೆಲವರು ತುಂಬಾ ಬೆಡ್ ರಿಟರ್ನ್ ಆಗಿರ್ತಾರೆ, ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವರಿಗೆ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಏರ್ ಬೆಡ್ ಅಂತ ಕೊಟ್ಟಿದ್ದೇವೆ. ಯಾಕಂದ್ರೆ 24 ಗಂಟೆ ಅವ್ರು ಬೆಡ್ಡಲ್ಲೇ ಇರಬೇಕು. ಸೊ ಅವರಿಗೆ ವಾಟರ್ ಬೆಡ್ ಅದೆಲ್ಲ ಆಗಲ್ಲ, ಏರ್ ಬೆಡ್ ಕೊಟ್ಟು, ಏರ್ ಬೆಡ್ ಇದ್ದು ಕೊಟ್ಟ ಕೂಡಲೇ ಅದು ಫ್ಯಾನ್ 24 ಗಂಟೆ ರನ್ ಆಗಬೇಕು. ಸೊ ಅವರಿಗೆ ನಾವು ಅವರ ಮುಖ ಸಹಯೋಗದಲ್ಲಿ ನಮ್ಮ ಸೆಲ್ಕೋ ಫೌಂಡೇಶನ್ ಮುಖಾಂತರ ಕೊಟ್ಟಿದ್ದೇವೆ. ಸೊ ನಾವು ಹೇಳೋದು ಅದರಲ್ಲಿ ಸ್ವಲ್ಪ ಇದಾದ ನಂತರ, ಅವರು ಸ್ಟೆಬಿಲಿಟಿ ಬಂದ ನಂತರ ಆರೋಗ್ಯ ಅವರಲ್ಲಿ, ಅವರಿಗೆ ತಾನು ಮೊದಲು ಯಾಕಂದ್ರೆ ಅವರು ಏನೋ ಕೆಲಸ ಮಾಡ್ತಿದ್ರು, ಏಕದಮ್ ಈಗ ಆಕ್ಸಿಡೆಂಟ್ ಇಂದಾಗಿ ಮನೇಲಿ ಕೂತ್ಕೊಳ್ಳೋದಾಯ್ತು, ಬಟ್ ಅವ್ರಿಗೆ ಒಂದು ಹುಮ್ಮಸ್ ಇದೆ ಏನಾದ್ರು ಮಾಡಬೇಕು ಅಂತೇಳಿ. ಮತ್ತೆ ಈ ತರದ ಬೇರೆ ಬೇರೆ ಡಿಸಬಿಲಿಟಿ, ಈಗ ಉದಾಹರಣೆಗೆ ಬ್ಲೈಂಡ್ನೆಸ್ ಇರ್ಬೋದು, ಕಿವಿ ಏನೋ ಸಮಸ್ಯೆ ಅಥವಾ ಸಣ್ಣ ಪುಟ್ಟ ಏನು ಇದರಲ್ಲಿ ಆದವರು
2: ಕೇಳುಗರಲ್ಲಿ ಕೂಡ ಹೆಚ್ಚಿನವರು ವಿಕಲಚೇತನರು ಕೂಡ
0: ಇದ್ದಾರೆ. ಕರೆಕ್ಟ್. ಅವ್ರಿಗೆ ಏನಾದ್ರೂ ಉದ್ಯೋಗ ಮಾಡುದಾದ್ರೆ ಅವರು ನಮ್ಮನ್ನು ಸಂಪರ್ಕ ಮಾಡಿದಂತೆ ಅಂದ್ರೆ ಸೌರಶಕ್ತಿಯಲ್ಲಿ ಸಾಧಾರಣ ನಮ್ಮ ಒಂದು ಇನ್ವೆನ್ಷನ್ ಏನಂತ ಹೇಳಿದ್ರೆ ನಾವು ಒಂದು ಬೇರೆ ಬೇರೆ ಸಂಘ ಸಂಸ್ಥೆ ಒಟ್ಟಿಗೆ, ಕಾಲೇಜುಗಳ ಒಟ್ಟಿಗೆ ಮತ್ತೆ ಇಂಡಿವಿಜುವಲ್ ಒಟ್ಟಿಗೆ ನಾವು ಸಹಯೋಗ ಮಾಡಿಕೊಂಡು ಸಾಧಾರಣ 175 ಬೇರೆ ಬೇರೆ ಬಗೆಯ ಒಂದು ಪ್ರಾಡಕ್ಟ್ ಅನ್ನು ಇನ್ವೆಂಟ್ ಮಾಡಿದ್ದೇವೆ. ಸೊ ಇದು ಎಲ್ಲವೂ ಏನಂತ ಹೇಳಿದ್ರೆ ಬರೀ ಈ ಎಂಟರ್ಪ್ರಿನರ್ಶಿಪ್ ಅಥವಾ ಈ ಸ್ವಉದ್ಯೋಗ ಮಾಡುವವರಿಗೆ ತುಂಬಾ ಅನುಕೂಲ ಆಗ್ತದೆ. ಇದೆಲ್ಲವೂ ಸೌರಶಕ್ತಿಯಲ್ಲಿ ಕೆಲಸ ಮಾಡ್ತದೆ. ಈಗ ನೀವು ಆಗ ಶುಗರ್ ಕೇನ್ ಅಂತ ಹೇಳಿದ್ರಿ, ಶುಗರ್ ಕೇನ್ ಇರ್ಬೋದು, ಸೂಯಿ ಮಿಷಿನ್ ಇರ್ಬೋದು, ಸಣ್ಣ ಕತ್ತಿ ಮಾಡೋರಿಗೆ ಬ್ಲೋರ್ ಇರ್ಬೋದು, ಬಟ್ಟೆ ಹೊಲಿಯೋರಿಗೆ ಇರ್ಬೋದು, ಈ ತರ ತುಂಬಾ ಒಂದು
2: ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದೆ.
0: ಯಾಕಂದ್ರೆ ಅದು ನಾವು ಏನಂತ ಹೇಳಿದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ನಾವು ಇಕನಾಮಿಕಲಿ ಅವ್ರಿಗೆ ವಯಬಲ್ ಅಂತ ಹೇಳಿ ಅವ್ರಿಗೆ ಅನಿಸಿದ್ರೆ ಮಾತ್ರ ಅದು ಮುಂದುವರಿಯುವ. ಈಗ ನಮ್ದೇನು ಒತ್ತಾಯ ಇಲ್ಲ ಅಲ್ಲಿ, ನಾವೇನಂತ ಹೇಳಿದ್ರೆ ಅವರಿಗೇನೋ ಒಂದು ಯೋಜನೆ ಹಾಕಿ ಅದನ್ನ ಅವರ ತಲೆ ಮೇಲೆ ಇಟ್ಟು ಅವ್ರಿಗೊಂದು ಬರ್ಡನ್ ಮಾಡ್ಬೇಕಂತ ನಮ್ಮ ಇದಲ್ಲ. ನಾವು ಅವರ ಇದನ್ನು ಹಗುರ ಮಾಡ್ಬೇಕು, ಅವ್ರಿಗೇನಾದ್ರೂ ಅದರಿಂದ 1 ರೂಪಾಯಿ ಬರ್ಬೇಕು. ಈಗ ಉದಾಹರಣೆಗೆ ಅವನಿಗೆ ಒಂದು 3,000 ರೂಪಾಯಿ ಇನ್ಕಮ್ ಇದೆ ಅಂತ ಆದ್ರೆ ಆ 3,000ದಲ್ಲಿ ಮಕ್ಕಳ ಫೀಸು, ಮನೆ ಖರ್ಚು ಅದಿದೆಲ್ಲ 3,000 ರೂಪಾಯಿ ಮಾಡ್ತಾನೆ ಅಂತ ಆದ್ರೆ ಅವನಿಗೆ ಅಲ್ಲಿ EMI ಕ್ಕೆ ಸೋಲಾರ್ ಹಾಕಿದ್ರೆ EMI ಕಟ್ಟಲಿಕ್ಕೆ ಹಣ ಇಲ್ಲ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ 3,000 ಇದ್ದ ಒಂದು 4,000ಕ್ಕೆ ಮಾಡಿ ಅಥವಾ 5,000ಕ್ಕೆ ತಕೊಂಡೋಗಿ ಅದರಲ್ಲಿ ಒಂದು 5 ರೂಪಾಯಿ EMI ಕಟ್ಟುವಾಗ ಮಾಡುವ ಅಂತ. ಸೊ ಅವನು ಈ 3,000 ಮುಟ್ಲಿಕ್ಕಿಲ್ಲ ನಾವು, ಯಾಕಂದ್ರೆ ನಮ್ಗೆ ಸಿಗುತ್ತಿದೆ ಆ 3,000ದಲ್ಲಿ ಅವನು ಮುಟ್ಟಿದೆ ಅಂತ ಹೇಳಿದ್ರೆ ಅವನಿಗೆ ಉಳಿದದ್ದನ್ನು ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಅವನಿಗೆ ನಾವು ಉದ್ಯೋಗ ಕೊಡದಂಗೆ ಅಂದ್ರೆ ಅಥವಾ ಉದ್ಯೋಗ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಇದರಿಂದ ಅವನಿಗೆ ಎಫಿಷಿಯನ್ಸಿ ಬಂದು ಅವನ ಇದರಲ್ಲಿ ಅವನ ಮೂಲ ಆದಾಯದಲ್ಲಿ ಜಾಸ್ತಿ ಆಗಿ ಅದರಲ್ಲಿ ಒಂದು ಸಣ್ಣ ಭಾಗವನ್ನು ಅವನು ಲೋನ್ ಕಟ್ಟಿ ಅವನು ಸುಸ್ಥಿರವಾಗಿ ಬದುಕನ್ನು ಕಟ್ಟುವ ಹಾಗೆ ಸೌರಶಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ನಾವು ತೋರಿಸಿದ್ದೇವೆ. ಸೊ ಆ ಒಂದು ಇದರಲ್ಲಿ ನಾವು ತುಂಬಾ ಆಸಕ್ತಿ ಇದೆ ನಮಗೆ ಈಗಲೂ. ಸೊ ಇದಕ್ಕೆ ನಾವು ಬ್ಯಾಂಕಲ್ಲಿ ಅವರು ಸಾಲ ಕೊಡ್ತಾರೋ ಇಲ್ವೋ ಅಥವಾ ಬೇರೆ ಏನಾದ್ರೂ ಆಗ್ತದೆ ಇಲ್ವೋ, ನಾವು ಅದಕ್ಕೆ ಅವರವ್ರು ಅದೇ ಹೇಳಿದಲ್ಲ ಇದೆಲ್ಲ ನಾವು ಅಂತ ಹೇಳೋದೊಂದು ಯೋಜನೆ ಆಗಿ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಸ್ಕೀಮ್ ಆಗಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಡಿಸೆಬಿಲಿಟಿ ಅವರಿಗೆ ನಾನು 50% ಸಬ್ಸಿಡಿ ಅದೆಲ್ಲ ಹೇಳಲಿಕ್ಕೆ ಆಗಲ್ಲ. ಅವರವ್ರ ನೀಡು ನೋಡಿ, ಯಾಕಂದ್ರೆ ಎಲ್ಲರಿಗೂ ಒಂದೇ ತರ ಈ ಎಲ್ಲರೂ ಕಾಟನ್ ವೀಕ್ ಬತ್ತಿ ಹೆನಿಯೋ ಅನ್ನೋ ಮಿಷಿನ್ ಅನ್ನು ಕೊಡುವ ಅದೆಲ್ಲ ಆಗಲ್ಲ. ಯಾಕಂದ್ರೆ ಅಷ್ಟು ಮಾಡಿದ ನಂತರ ಅದಕ್ಕೆ ಡಿಮ್ಯಾಂಡ್ ಬೇಕು, ಅದಕ್ಕೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಚೈನ್ ಬೇಕು, ಅದೆಲ್ಲ ಬೇಕು. ನನ್ನ ಕೆಪಾಸಿಟಿ ಏನಿದೆ ಅಂತೇಳಿ ಅವ್ರು ಅರಿತು ಬಂದ್ರೆ ಅಥವಾ ಅವರೊಂದು ಗುಂಪಾಗಿ ಬಂದ್ರು ಕೂಡ, ಒಬ್ಬರೇ ಅಲ್ಲ ಕೆಲವರಿಗೆ ಒಂದು 5 ಮಹಿಳೆಯರು ಒಟ್ಟಾಗಿ ನಾವು ಇಂಥದ್ದು ಮಾಡ್ತೀವಿ ಅಂತ ಹೇಳಿದ್ರೆ 5 ಮಹಿಳೆಯರು ಒಂದೇ ಜಾಗದಲ್ಲಿ ಸೇರ್ತಾರಂತದ್ದು ಅದಕ್ಕೆ ಸರಿಯಾಗಿ ಮಾಡ್ಬೋದು. ಇಲ್ಲ 5 ಜನ ನಾವು 5 ಮನೆಯಲ್ಲೇ ಮಾಡಿ ಕೂತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡೋರು ಎಷ್ಟೋ ಜನ ಈಗ ರೋಟಿ ಈ ಇದನ್ನು ಪ್ಯಾಕ್ ಮಾಡಿ ಅದನ್ನು ಬೇರೆ ಬೇರೆ ಕಡೆ ಮಾರುವವರು ಇದ್ದಾರೆ, ಪಾಪಡ್ ಮಾಡಿಕೊಂಡು ಮಾರುವವರು ಇದ್ದಾರೆ, ಈ ಪಾನಿಪುರಿ ಮಾಡಿ ಮಾರುವವರು ಇದ್ದಾರೆ. ಸೊ ಇಂಥ ಎಲ್ಲ ಇದೆಲ್ಲ ಸೌರಶಕ್ತಿಯಲ್ಲಿ ಸಾಧ್ಯ ಇವತ್ತು.
2: ಓಕೆ ಓಕೆ ಓಕೆ. ಯಾಕಂದ್ರೆ ನೋಡಿದ್ದೀವಿ ಇತ್ತೀಚೆಗೆ ತುಂಬಾ ಮಂದಿ ಮಹಿಳೆಯರು ಮತ್ತೊಂದು ಕಡೆ ವಿಕಲಚೇತನರು ಕೂಡ ಅವರು ಕೂಡ ಸ್ವ ಉದ್ಯೋಗವನ್ನು ಈ ಸೌರ ವಿದ್ಯುತ್ ಬಳಕೆ ಮಾಡಿಕೊಂಡೇ ಮಾಡಿದ್ದವರು.
0: ಈಗ ಸರ್ ಈಗ ನೋಡಿ ಇವತ್ತು ಈಗ ನಾವು ಈಗ ಹಾಲು ಅಂತ ಹೇಳ್ತೀವಿ, ಈಗ ನಾನು ಸಿಂಪಲ್ ಆಗಿ ಹೇಳುದು ಈಗ ಮಿಲ್ಕ್ ಏನಾಗಿದೆ, ಈಗ ನಾವು ಒಂದು ಇದಿದೆ ಒಂದು ಒಂದು ಪ್ರೊಸೆಸ್ ಇದೆ ನಮ್ಮಲ್ಲಿ, ಕುರಿಯನ್ನು ಅವರು ಸ್ಟಾರ್ಟ್ ಮಾಡಿದ್ರು, ಅದರ ನಂತರ ಈಗ ನಾವು ಇಲ್ಲಿ KMF ಅಲ್ಲಿ ಕೂಡ ಅದನ್ನ ನೋಡ್ತೀವಿ. ಓಕೆ, ಅದು ಅದು ಆಗಲಿ ಅಂತ ಹೇಳಿದ್ರೆ ಒಂದು ಸೆಂಟ್ರಲೈಸ್ ಆಗಿ, ಯಾಕಂದ್ರೆ ಎಲ್ಲ ಹಾಲನ್ನು ನಾವು ಅಲ್ಲಲ್ಲಿ ಲೋಕಲ್ ಎಲ್ಲಿ ಜನರೇಷನ್ ಆಗ್ತದೆ ಅಲ್ಲಿ ಲಿಕ್ವಿಡೇಟ್ ಮಾಡ್ಲಿಕ್ಕೆ ಆಗಲ್ಲ. ಆದರೂ ಕೂಡ ನಾನು ಹೇಳುದು ಒಂದು ಸಣ್ಣ ಭಾಗವನ್ನು ನೀವು ನೋಡಿದರೆ, ಈಗ ಉದಾಹರಣೆಗೆ ನೀವು ಒಂದು ಬೆಳ್ತಂಗಡಿ ಹತ್ರ ಒಂದು ಸಣ್ಣ ವಿಲೇಜ್ ಇದೆ ಅಂತ ಮಾಡಿ, ಅಲ್ಲಿ ಹಾಲು ಪಿಕ್ ಮಾಡಿ ಬರ್ತದೆ. ಸೊ ಅವರು ಸಣ್ಣ ಇದನ್ನು ಅಲ್ಲೇ ಅಕಸ್ಮಾತ್ ಅವರು ಅದನ್ನು ಪ್ರೊಸೆಸ್ ಮಾಡಿದರೆ ಅವರು ಅಲ್ಲೇ ಅದನ್ನು ಬಿಸ್ನೆಸ್ ಮಾಡಿ ಅದನ್ನು ಮಾಡಬಹುದು ಅಂತ ಹೇಳಿ, ಅಂದ್ರೆ ಅದಕ್ಕೆ ಬೇಕಾದ ಮಿಷಿನರಿಗಳಿದೆ ಮಜ್ಜಿಗೆ ಮಾಡ್ಲಿಕ್ಕೆ, ಕೋವಾ ಮಾಡ್ಲಿಕ್ಕೆ, ಇನ್ನೊಂದು ಅದನ್ನು ಮಾಡಿದಾಗ ಅವರಿಗೆ ಇನ್ಕಮ್ ಜಾಸ್ತಿ ಆಗ್ತದೆ. ಸೊ ಇದನ್ನು ಇಂಥದ್ದು ಯೋಜನೆಗಳು ಸಾಕಷ್ಟು ಇದೆ.
2: ಹೌದೌದೌದು, ಮಾಡಬಹುದು. ಯೋಜನೆಗಳ ಬಗ್ಗೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಗಳನ್ನ ಹೇಳೋಕೋದ್ರೆ ಇನ್ನು 2 ಗಂಟೆ ಕೂಡ ಸಾಕಾಗ್ಲಿಕ್ಕಿಲ್ಲ, ಅಷ್ಟೇ ಇದೆ ಇದರ ಬಗ್ಗೆ ಮಾಹಿತಿ. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಬಂದಿರುವಂತದ್ದು. ಆದರೂ ಕೂಡ ಇದರಲ್ಲಿ ಹೆಚ್ಚಿನದ್ದು ನಾವು ನೋಡ್ಲಿಕ್ಕೆ ಹೋದ್ರೆ ಯುವ ಜನರು, ಸೊ ಅವರು ಇಂತಹ ಕ್ಷೇತ್ರಕ್ಕೆ ಬರಬೇಕಾದದ್ದು ಕೂಡ ತುಂಬಾ ಅನಿವಾರ್ಯತೆ. ಯಾಕಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೋಪ್ ಇರುವುದಾದ್ರೆ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಕೋರ್ಸ್ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಒಂದಿರಬಹುದು. ಸೊ ಇದನ್ನ ಬಳಕೆ ಮಾಡುವವರ ಸಂಖ್ಯೆ ಕೂಡ ಇನ್ನೂ ಜಾಸ್ತಿ ಆಗ್ತಾ ಇರುವುದರಿಂದ ಸೊ ಇನ್ನೂ ಈ ಯುವಜನರಿಗೆ ಇದರಿಂದ ತುಂಬಾ ಅನುಕೂಲ ಆಗ್ಬಹುದು. ಸೊ ಹೇಗೆ ಉದ್ಯೋಗಾವಕಾಶಗಳು ಕೂಡ ಇದರಿಂದ ಹೇರಳವಾಗಿ ಸಿಗ್ಬಹುದು ಹೇಗೆ?
0: ಖಂಡಿತ. ಈಗ ನಮ್ಮ ಒಂದು ಅಂಕಿಅಂಶ ಪ್ರಕಾರ ಹೇಳುವುದಾದ್ರೆ, ಒಂದು PM ಸೂರ್ಯೋದಯ ಯೋಜನೆ ನಮ್ಮ ದೇಶದಲ್ಲಿ.
2: ಅದಕ್ಕಿಂತ ಮುಂಚೆ ಒಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ
3: ಹಲೋ, ನಮಸ್ತೆ.
2: ನಮಸ್ತೆ ನಮಸ್ತೆ,
3: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
2: ಕುಸುಮಾಕರ್ ಅವರೇ,
3: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ.
3: ಇದು ಈಗ ಇದ್ದಿದ್ದೆಲ್ಲ ಫ್ರೀ ಅದು ಫ್ರೀ ಎಲ್ಲ ಕೊಡುವುದಕ್ಕೆ ಈ ಸರ್ಕಾರದವರು ಈಗ ಒಂದು ಹೊಸ ಮನೆ ಕಟ್ಟುವವರಿಗೆ ಸೌರ ವಿದ್ಯುತ್ ಒಂದು ಫ್ರೀ ಕೊಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಈ ವಿದ್ಯುತ್ ಫ್ರೀ ಕೊಡುವುದಕ್ಕೆ ಅದಾದ್ರೂ ಕೊಟ್ರೆ ಒಂದು ಉಪಯೋಗ ಆಗ್ಬೋದಿತ್ತು ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು. ಓಕೆ ಸರ್.
2: ಓಕೆ ಓಕೆ ಥ್ಯಾಂಕ್ ಯು. ರೆಡಿದಲ್ಲಿ ಕೇಳಿ. ಎಸ್ ಓಕೆ.
0: ಅವ್ರ ಭಾವನೆಯನ್ನು ಹೇಳಿದ್ದಾರೆ ಅವರು.
2: ಎಸ್ ಓಕೆ ಖಂಡಿತ.
0: ಅದೇ ನಾವು ಎಂತ ಹೇಳುದಂದ್ರೆ ಸರ್, ಯಾವಾಗಲೂ ಅಂದ್ರೆ ಫ್ರೀ ಕೊಡೋದಕ್ಕೆ ನಾವು ವಿರೋಧ ಅಂತಲ್ಲ, ಆದ್ರೆ ನಾನು ಹೇಳುದು ಈ ಸಿಸ್ಟಮ್ ಎಸ್ಪೆಷಲಿ ಫ್ರೀ ಕೊಡೋದಕ್ಕಿಂತ ಅವ್ರು ಸ್ವಲ್ಪ ಆದ್ರೂ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಆದ್ರೂ

0: ಪೆಟ್ರೋಲ್ ಡೀಸೆಲ್ ಅಲ್ಲಿ ಎಕ್ಸ್ಚೇಂಜ್ ಅಲ್ಲಿ ಏನ ಲಾಸ್ ಆಗ್ತದೆ ಗವರ್ಮೆಂಟ್ ಗೆ. ಈಗ ಅಕಸ್ಮಾತ್ ಇದನ್ನ ನಾವು ಇಲ್ಲಿ ಮಾಡ್ತಾ ಹೋದ್ರೆ ಒಂದಿನ ಗವರ್ಮೆಂಟ್ ಸ್ಟೆಬಿಲಿಟಿ ಬರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಸಬ್ಸಿಡಿ ಈ ತರ ಹೋಗುದನ್ನು ಲೀಕೇಜ್ ಅಂತ ತಪ್ಪದೆ ಅಂತೇಳಿ. ಫ್ರೀ ಕೊಡೋ ಕಾಲ ಯಾವತ್ತು ಬರ್ತದೆ ಗೊತ್ತಿಲ್ಲ. ಸೊ ನಾವು ಈಗ ಆಗ್ಲೇ ಹೇಳಿದಾಗೆ ಪಿ ಎಂ ಸೂರ್ಯಕರ್ ಯೋಜನೆ ಒಂದೇ 17 ಲಕ್ಷ ಉದ್ಯೋಗವನ್ನು ಉತ್ಪಾದನೆ ಮಾಡ್ತದೆ ಈಗ ಒಂದು ಯೋಜನೆ. ಸೊ ಈಗ ಇನ್ನು ಫ್ಯೂಚರ್ ದೃಷ್ಟಿಯಲ್ಲಿ ನೋಡಿದರೆ ಬರೇ ಸೌರಶಕ್ತಿಯನ್ನು ಬರೀ ಅಳವಡಿಕೆ ಅಥವಾ ಒಂದು ಇದಲ್ಲ ನೋಡಿ, ಸೌರಶಕ್ತಿ ಮ್ಯಾನುಫ್ಯಾಕ್ಚರಿಂಗ್ ನಾನು ಆಗ್ಲೇ ಹೇಳಿದೆ 1 ವರ್ಷಕ್ಕೆ 2 GW ಆಗ್ತಾ ಇದ್ದದ್ದು 2014 ಈ ಟೈಮಲ್ಲಿ, ಈಗ ಅದು 60 GW ಆಗ್ತಾ ಇದೆ. ಇದು 100 GW ಅಲ್ಲಿ ಇನ್ನು ಮಾಡ್ಬೇಕು ನಾವು ವರ್ಷಕ್ಕೆ. ಯಾಕಂತ ಹೇಳಿದ್ರೆ ಬೈ ಇವತ್ತಿಗೆ ನಾನೇ ಆಗ್ಲಿ March 30 ನಾವು 100 GW ಒಟ್ಟು ಆಗಿದ್ದೀವಿ. ನಾವು 2030 500 ಮಾತಾಡ್ತಿದ್ವಿ ಅಂದ್ರೆ ಪ್ರತಿ ವರ್ಷ ನಾವು 100 GW ಇನ್ಸ್ಟಾಲೇಷನ್ ಮಾಡ್ಬೇಕು. ಸೊ ಉತ್ಪಾದನೆ ಅಷ್ಟು ಆಗ್ಬೇಕು, ಅಷ್ಟು ಉತ್ಪಾದನೆ ಮಾಡ್ಲಿಕ್ಕೆ ಜನ ಎಷ್ಟು ಬೇಕು ನಮ್ಮಲ್ಲಿ, ಎಷ್ಟು ಉದ್ಯೋಗ ಕ್ರಿಯೇಟ್ ಆಗ್ತದೆ. ಅದರ ನಂತರ ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಾಲೇಷನ್, ಆಫ್ಟರ್ ಸೇಲ್ ಸರ್ವಿಸು, ಆಮೇಲೆ ನಾನು ಈಗ ಹೇಳಿದೆ ನೋಡಿ ಏನು ಸೆಲ್ಕೋದ ಒಂದು ಪ್ರತಿಪಾದನೆ ಇದೆ, ಸಣ್ಣ ಸಣ್ಣ ಲೈವ್ಲಿಹುಡ್ ಮಾಡುವಂಥದ್ದು, ಅದರಲ್ಲಿ ಇನ್ನೂ ವಿಪುಲ ಅವಕಾಶ. ಯಾಕಂತೇಳಿದ್ರೆ ಈಗ ನೋಡಿ ನಾ ಆಗ್ಲೇ ಮಾಡೆಲ್ ವಿಲೇಜ್ ಕಾನ್ಸಲ್ಟ್ ಮಾತಾಡಿದೀವಿ, ಅದರಲ್ಲಿ ಅಕಸ್ಮಾತ್ ವಿಲೇಜ್ ಸರ್ವೆ ಮಾಡೋದಿರ್ಬೋದು, ಅದಕ್ಕೆ ಬೇಕಾದ ಪ್ರೋಗ್ರಾಮ್ DPR ಮಾಡೋದು, ಅದಕ್ಕೆ ಬೇಕಾದ ಯೋಜನೆ ಮಾಡೋದು, ಅದರಲ್ಲಿ ಬರುವಂತ ಮಿಷಿನರಿಗಳೇನಿದೆ ಈಗ ಉದಾಹರಣೆ ಇಲ್ಲಿ ಈ ಮಿಷಿನರಿಗಳು ಈಗ ಒಂದು 1 kW ಕನ್ಸ್ಯೂಮ್ ಮಾಡುತ್ತೆ ಅಂತ ಮಾಡಿ, ವಿದ್ಯಾರ್ಥಿಗಳ ಮುಂದಿನ ಯೋಜನೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಇದನ್ನು 500 W ಮಾಡ್ಲಿಕ್ಕೆ ಸಾಧ್ಯವಾ, 200 W ಮಾಡ್ಲಿಕ್ಕೆ ಸಾಧ್ಯವಾ, ಈ ತರ ಎಫಿಷಿಯನ್ಸಿ ಅಂತಂತಂದ್ರೆ ಈಗ ನಾವು ಮೊದಲು 5-star ಫ್ರಿಡ್ಜ್ ಎಲ್ಲ ಹೇಳ್ತೀವಿ, ಟಿವಿ ಎಲ್ಲ ಫ್ಯಾನ್, ಮೊದಲೆಲ್ಲ 80 W ಇದ್ದ ಫ್ಯಾನ್ ಇವತ್ತು 30 W ಕನ್ಸ್ಯೂಮ್ ಮಾಡ್ತೀವಿ. ಈ ಕನ್ಸ್ಯೂಮ್ಷನ್ ಕಡಿಮೆ ಆಗಿದ್ದೇನೆ, ಬರೀ ಇಲೆಕ್ಟ್ರಿಸಿಟಿ ಬಿಲ್ ಅಲ್ಲ, ಸೋಲಾರ್ ಮೇಲಿನ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಯ್ತು. ಸೊ ಈಗ 80 W ಇದ್ದ ಫ್ಯಾನ್ 30 W ಕನ್ಸ್ಯೂಮ್ ಮಾಡ್ಲಿಕ್ಕೆ ನಿಮ್ಗೆ 3 times ಅದು ಇದಳೆ ಆಯ್ತಲ್ಲ, ಎಫಿಷಿಯನ್ಸಿ ಆಯ್ತಲ್ಲ. ಸೊ ಇದೆಲ್ಲ ಅದೆಲ್ಲ ಇದೆ, ಸಂಶೋಧನೆಗೆ ಅವಕಾಶ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅವಕಾಶ ಇದೆ, ಇನ್ಸ್ಟಾಲೇಷನ್ ಇಂಪ್ಲಿಮೆಂಟೇಷನ್ ಅವಕಾಶ ಇದೆ, ಫೈನಾನ್ಸ್ ಅಲ್ಲಿ ಅವಕಾಶ ಇದೆ, ಆಫ್ಟರ್ ಸೇಲ್ ಸರ್ವಿಸ್ ಅವಕಾಶದಲ್ಲಿ
1: ಎಲ್ಲ ಅವಕಾಶಗಳು ಕೂಡ
0: ತುಂಬಾ ಇದೆ. ಇದರಲ್ಲಿ ಇನ್ನೊಂದು ಏನಂದ್ರೆ ಪೂರಕವಾಗಿ ನಾವೆಲ್ಲ ಈಗ ಸೌರಶಕ್ತಿ ಕಂಪನಿ ಸೇರುವಾಗ ಏನಂತ ಹೇಳಿ ಯಾವುದೇ ಒಂದು ಕೋರ್ಸ್ ಇರಲಿಲ್ಲ, ಕಾಲೇಜ್ ಇರಲಿಲ್ಲ, ಐಟಿ ಅಲ್ಲಿ ಇರಲಿಲ್ಲ, IIT ಅಲ್ಲಿ ಇರಲಿಲ್ಲ, ಎಲ್ಲೂ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಡಿಗ್ರಿ ಅಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಬಟ್ ಈಗ ಜನರೇಷನ್ ಗೆ ಏನಂತ ಹೇಳಿದ್ರೆ ಒಂದು ಒಳ್ಳೆ ಸ್ಕೋಪ್, ಯಾಕಂದ್ರೆ ಇದು ಇಲ್ಲಿ ನಾವು ತುಂಬಾ ವಿದ್ಯಾರ್ಥಿಗಳೇ ಫೋಕಸ್ ಆಗಿ ನಾ ಹೇಳುವಂಥದ್ದು, ನಿಮ್ಗೆ ನೋಡಿ ಇವತ್ತು ಇದ್ರಲ್ಲಿ ಇಲ್ಲೇ ಸೈಂಟ್ ಎಲ್ಎಸ್ಎಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಡಿಗ್ರಿ ಇದೆ, ರಿನ್ಯೂವಬಲ್ ಎನರ್ಜಿ ಡಿಗ್ರಿ ಅಂತ ಕೋರ್ಸ್ ಇದೆ ಇಲ್ಲಿ 3 ವರ್ಷಕ್ಕೆ. ನಿಮ್ಗೆ ಈಗ ITI ಕೂಡ ಬರ್ತಾ ಇದೆ 15 days ಶಾರ್ಟ್ ಟರ್ಮ್ ಕೋರ್ಸ್. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಆಲ್ರೆಡಿ ರಿನ್ಯೂವಬಲ್ ಎನರ್ಜಿ ಸೋಲಾರ್ ಇದೆ ಈಗ. ಸೊ ಈ ನೆಕ್ಸ್ಟ್ ಇದು ರೂಟ್ ಸೆಟ್ ಅಲ್ಲಿ ಈಗ 15 days ಕೋರ್ಸ್ ಬಂದ್ರೆ ಅದು SLC ಆದವರು ಕೂಡ ಮಾಡಬಹುದು, ಯಾಕಂದ್ರೆ ಆಫ್ಟರ್ ಸೇಲ್ ಸರ್ವಿಸು ಅಥವಾ ಮ್ಯಾನುಫ್ಯಾಕ್ಚರ್ ಅಲ್ಲಿ ಯುನಿಟ್ ಅಲ್ಲಿ ಸೇರುವಂತದ್ದು ಇದೆಲ್ಲ ಮಾಡಿದ್ರೆ ಖಂಡಿತವಾಗಿ ಇದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನೋಡಿದಾಗ ಇನ್ನೂ ಅವಕಾಶ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಸೋಲಾರ್ ಪ್ಯಾನಲ್ ಜಾಸ್ತಿ ಆದಾಗ ಅದಕ್ಕೆ ರೀಸೈಕ್ಲಿಂಗ್ ಮಾಡ್ಬೇಕಾಗ್ತದೆ ಇನ್ನು ಮುಂದೆ, ಯಾಕಂದ್ರೆ ಪ್ಯಾನಲ್ ಅನ್ನು ಈಗ ಅದ್ರ ಲೈಫ್ ಆದ ನಂತರ ಹಂಗೆ ಬಿಡ್ಲಿಕ್ಕೆ ಆಗಲ್ಲ. ಸೊ ಅಲ್ಲಿ ಇನ್ನೊಂದಷ್ಟು ಅವಕಾಶಗಳು ಬರ್ತಾ ಹೋಗ್ತದೆ. ಈಗ ಅದಕ್ಕೆ ಹೇಳಿದಲ್ಲ ಸೂರ್ಯನ ಬೆಳಕೆಷ್ಟು ಇದು ಏನು ಅಗಾಧವಾಗಿದೆಯೋ ಇದರಲ್ಲಿ ಇರುವಂತ ಉದ್ಯೋಗ ಅವಕಾಶನೂ ಕೂಡ ಅಷ್ಟೇ ಅಗಾಧವಾಗಿ.
1: ಎಸ್, ಅದಕ್ಕೋಸ್ಕರ ಈ ಒಂದು ಕೋರ್ಸ್ ಇದೆ, ಈ ಕೋರ್ಸ್ ಅನ್ನು ಕೂಡ ಸದುಪಯೋಗ ಪಡಿಸಿಕೊಳ್ಬೇಕಾಗತ್ತೆ. 3 ವರ್ಷದ ಕೋರ್ಸ್ ಅಲ್ವಾ?
0: ಹೌದು.
1: ಸೊ ಖಂಡಿತ, ಯಾಕಂತ ಹೇಳಿದ್ರೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಗೊಂದಲ ಇರುತ್ತೆ, ಏನ್ ಮಾಡ್ಬೇಕು, ಯಾವ್ದು ಮಾಡಬಾರದು ಅಂತ ಹೇಳ್ಕೊಂಡು, ಯಾವ್ದೋ ಇವಾಗ ಎಸಿ ಮೆಕ್ಯಾನಿಕ್ ಅದು ಇದು ಅಂತೆಲ್ಲ ಮಾಡ್ಕೊಂಡು, ಯಾಕಂದ್ರೆ ಇವಾಗ ಎಲ್ಲವನ್ನೂ ಕೂಡ ಇವಾಗ ನಮಗೆ ಯೂಟ್ಯೂಬ್ ನೋಡಿಕೊಂಡು ಮಾಡುವಂಥದ್ದು ಕೂಡ ಆಗಿ ಬಂದಿದೆ ಇವಾಗ ಆ ರೀತಿ. ಬಟ್ ಇಂತಹ ಕೆಲವೊಂದಿಷ್ಟು ಕೋರ್ಸ್ಗಳು, ಯಾಕಂದ್ರೆ ತುಂಬಾ ಸ್ಕೋಪ್ ಇರುವಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ತುಂಬಾ ಮುಖ್ಯ. ಕೇಳಿದ್ರೆ ನಿಮ್ಮ ವಿದ್ಯಾರ್ಥಿಗಳು ಎಲ್ಲಾದರೂ ನಿಮ್ಮ ಮಕ್ಕಳು ಕೂಡ ಇಂತಹ ಕೋರ್ಸ್ ಅನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರಿಗೆ ಈ ಸೋಲಾರ್
0: ಎನರ್ಜಿ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಮಾಡಬಹುದು ಅಥವಾ ಡಿಪ್ಲೊಮಾ ಮಾಡಬಹುದು.
1: ಉದ್ಯೋಗಾವಕಾಶ ಹೇಗೆ ಇದರಲ್ಲಿ?
0: ತುಂಬಾ ಇದೆ. ಅದೇ ಆಗ್ಲೇ ಹೇಳಿದಾಗೆ ಒಂದು ಇದೆ ಆಯ್ತಲ್ಲ, ಅಂದ್ರೆ ಅವನು ಕೋರ್ಸ್ ಇದು ಮಾಡಿ ಸೌರಶಕ್ತಿ ಉತ್ಪಾದನಾ ಕ್ಷೇತ್ರದಲ್ಲಿ ಅಥವಾ ಅಳವಡಿಕೆ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಮಾಡುದು. ಇನ್ನೊಂದು ನಾವು ಹೇಳುವುದೇನಂತ ಹೇಳಿದ್ರೆ ಯಾವುದೇ ಉದ್ಯೋಗ ಮಾಡಿ ಅದರಲ್ಲಿ ಎನರ್ಜಿಗೆ ನೀವು ಸೌರಶಕ್ತಿಯನ್ನು ಬಳಸಿ ಅಂತ. ಈಗ ನೀವೊಂದು ಏನು ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀರಿ ಅಥವಾ ಒಂದು ರೈಸ್ ಮಿಲ್ ಮಾಡ್ತೀರಿ ಅಂತ ಮಾಡಿ, ರೈಸ್ ಮಿಲ್ ಅಲ್ಲಿ ನೀವು ಇಲೆಕ್ಟ್ರಿಸಿಟಿ ಅಲ್ಲ, ನಿಮ್ಮ ಮನೆ ಮೇಲೆ ಆದ್ರೆ ಮಾಡಿದ ಮೇಲೆ ಒಂದು 5 kW ಸಿಸ್ಟಮ್ ಹಾಕೋದು, ನಿಮ್ಮ ಇಂಡಿಪೆಂಡೆಂಟ್ ಅಂತ ಅಂದ್ರೆ ಇದನ್ನೇ ಮೇನ್ ಸೋರ್ಸ್ ಆಫ್ ಎನರ್ಜಿ ಮಾಡಿ ಅಂತ. ಸೊ ಆಗ ನಿಮ್ಗೇನಂತ ಹೇಳಿದ್ರೆ ನಿಮ್ಮ ಉದ್ಯೋಗನು ಸುಸ್ಥಿರ ಆಯ್ತು, ನಿಮ್ಗೆ ಅಲ್ಲೇ ಲೋಕಲ್ ಕೆಲಸ ಕೊಟ್ಟಾಗ ಆಯ್ತು. ನೀವು ಎಲ್ಲೂ ಅದಕ್ಕೋಸ್ಕರ ನೀವು ಮೈಗ್ರೇಟ್ ಆಗಬೇಕಂತಿಲ್ಲ, ಉದ್ಯೋಗಕ್ಕೋಸ್ಕರ ನಿಮ್ಮ ಲೋಕಲ್ ಅಲ್ಲಲ್ಲೇ ನೀವು ಮಾಡ್ತಾ ಹೋಗ್ಬೋದು. ಸೊ ಇದು ಒಟ್ಟು ಇದಿದೆ. ಹಾಗಾಗಿ ನಮ್ಮ ಎಸ್ಪೆಷಲಿ ಯಂಗ್ ಜನರೇಷನ್ ಗೆ ನಾವು ಹೇಳುವುದೇನಂತ ಹೇಳಿದ್ರೆ ಇದರ ಬಗ್ಗೆ ಆಸಕ್ತಿ ವಹಿಸಿ ಇದು ಈ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳುವಂತದ್ದು.
1: ಎಸ್, ಓಕೆ, ಖಂಡಿತ. ತುಂಬಾ ಸಂತೋಷ ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಮಯದ ಅವಧಿ ಕೂಡ ಮುಗಿಯಿತು ಒಂದು ಕಡೆ.

0: ತುಂಬಾ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಒಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ ಇನ್ನೂ ಕೂಡ ಇದು ಭೂಮ್ ಆಗೇನೆ ಇರುತ್ತೆ, ಇನ್ನೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಇದನ್ನ ಅಳವಡಿಕೆ ಮಾಡೋಕೆ ಯಾರು ಕೂಡ ಹಿಂಜರಿಬೇಡಿ, ಇದು ಎಲ್ಲರೂ ಕೂಡ ಅಳವಡಿಕೆ ಮಾಡಬಹುದು. ಸೊ ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು ಇದೆ, ಲೋನ್ ಕೂಡ ಇದೆ. ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಸೆಲ್ಕೋ ಸಂಸ್ಥೆಯನ್ನು ಕೂಡ ಏನು ಅದನ್ನು ವಿಸಿಟ್ ಮಾಡಬಹುದು, ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು. ಎಸ್, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಎಲ್ಲರ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ನಮ್ಮ ಸಾರಂಗನ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
1: ನಮಸ್ಕಾರ.
0: ಎಸ್ ಕೇಳುಗರೇ, ಇದು ಇಂದಿನ ಮಾರ್ಗದರ್ಶಿ ಅನ್ನುವಂತಹ ಎರಡನೇ ಸಂಚಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೆಲ್ಕೋ ಸಂಸ್ಥೆಯ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವಂತಹ ಗುರುಪ್ರಕಾಶ್ ಶೆಟ್ಟಿ ಅವರಿದ್ದರು. ಸೋಲಾರ್ ಏನು ಸೌರ ವಿದ್ಯುತ್ ಅನ್ನ ಅಳವಡಿಕೆ ಮಾಡಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಇರುವಂತಹ ಯೋಜನೆಗಳಿದೆಯೋ, ಸೊ ಅದರ ಬಗ್ಗೆಯೂ, ಮತ್ತೆ ಸೌರ ವಿದ್ಯುತ್ ಬಗ್ಗೆ, ಸೌರಶಕ್ತಿಯ ಬಗ್ಗೆ, ಮತ್ತೆ ಅದರ ಇನ್ನು ಏನು ಮುಂದಿನ ಜನರೇಷನ್ ಅಲ್ಲಿ ಅದರ ಏನು ಯಾವ ರೀತಿಯಲ್ಲಿ ಅದರ ಸ್ಕೋಪ್ ಇದೆ, ಸೊ ಅದರ ಎಲ್ಲದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ತಿಳಿಸಿದ್ರು. ಇದು ಇಂದಿನ ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ, ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM, ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
2: ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರ ಕೇಳ್ತಾ ಬಂದ್ರಿ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾಡುಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ. ಜ್ಞಾನ ಸಿಗಬೇಕು ಅಂತ ಒದ್ದಾಡ್ತಾ ಇದ್ದೀನಿ, ಬಹುಶಃ ನಾನು ಹಾದಿ ತಪ್ಪಿ ಬೇರೆ ಹಾದಿಗೆ ಹೋಗ್ತಾ ಇದ್ದೀನಿ. ನನಗೆ ಏನು ಬೇಕೋ ಅದು ಗೊತ್ತಾಗ್ತಾ ಇಲ್ಲ. ನಾನು ಹುಡುಕ್ತೀನಿ ಬೇರೆ. ಇನ್ನು ದೇಹದಿಂದ ಆಗೋ ಕೆಲಸ ಅಲ್ಲ ಇದು. ನೋಡಿ ಎಷ್ಟು ಚೆಂದ ಅದು ಹೇಳೋದು, ದೇಹದಿಂದ ಆಗೋದಲ್ಲ ಇದು, ಇದನ್ನು ಬೇರೆ ಮಾಡಬೇಕು, ನಾನು ಧ್ಯಾನದಿಂದ ಮಾಡಬೇಕು ಅಂತ ಹೇಳಿ ಸ್ನಾನ ಮಾಡಿ ಎದ್ದು ಬಂದವನು ಆ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡ. ಅರಳಿ ಮರದ ಕೆಳಗೆ ಕೂತ್ಕೊಂಡು ಹೇಳಿದ, ಇವತ್ತು ನನಗೆ ಜ್ಞಾನೋದಯ ಆಗೋ ತನಕನು ನಾನು ಹೇಳೋದಿಲ್ಲ. ನನ್ನ ಮೂಳೆಗಳು ಪುಡಿ ಪುಡಿಯಾಗಿ ಬಿದ್ದರೂ ಅಡ್ಡಿ ಇಲ್ಲ, ಚರ್ಮ ಉದುರಿ ಹೋದರೂ ಅಡ್ಡಿ ಇಲ್ಲ, ನಾನು ಹೇಳೋಲ್ಲ ಇಲ್ಲಿಂದ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ. ಆಗ ಅಲ್ಲೊಬ್ಬ ಹೆಣ್ಮಗಳು ಬರ್ತಾಳೆ, ಆಕೆ ಸುಜಾತ ಅಂತ. ಅದಕ್ಕೆ ಬುದ್ಧ ಧರ್ಮದಲ್ಲಿ ಸುಜಾತ ಭಾಳ ದೊಡ್ಡ ಹೆಸರು. ಅಲ್ಲಿ ಜನಕ್ಕೆ ನಂಬಿಕೆ ಏನಂದ್ರೆ ವೃಕ್ಷ ದೇವತೆಗಳು ಅಂತ ನಂಬ್ಕೋತಾರೆ, ಮರಕ್ಕ ದೇವತೆಗಳು, ಹರಕೆ ಹೊತ್ಕೋಬೇಕು ಅಂತ. ಈಗಾದ್ರೆ ನಮ್ಮ ಕೆಲವು ಕಡೆ ಪದ್ಧತಿ ಇದೆ, ವಿದ್ರಾಶ್ವತ್ತಕ್ಕೆ ಹೋದರೆ ಆ ಗಿಡಕ್ಕೆ ಏನೋ ಬೇಡ್ಕೋಬೇಕು, ಕಟ್ಟಬೇಕು, ಆ ಕಟ್ಕೊಂಬಂದ್ರೆ ಬೇಡಿಕೆ ಇದ್ದದೆಲ್ಲ ಆಗ್ತದೆ ಅಂತೆಲ್ಲ ಇರ್ತದಲ್ಲ, ಹಾಗೆ ವೃಕ್ಷ ದೇವತೆಗಳು ಅಂತ ನಂಬಿಕೆ. ಅಲ್ಲಿ ಹುಡುಗಿಗೆ ಮದುವೆ ಆಗದಿಲ್ಲ ಅಂದರೆ ವೃಕ್ಷ ದೇವತೆಗೆ ಬೇಡ್ಕೋಬೇಕು, ಮದುವೆ ಆಗ್ತದೆ ಅಂತ. ಹಂಗೆ ಈ ಹುಡುಗಿ ಸುಜಾತ ಬೇಡ್ಕೊಂಡಿದ್ಲಂತೆ, ಆಕೆ ಮದುವೆ ಆಯಿತು. ಆದಮೇಲೆ ತನ್ನ ಹರಕೆ ತೀರಿಸ್ಕೋಬೇಕಲ್ಲ, ವೃಕ್ಷ ದೇವತೆಗೆ ಪ್ರಸಾದ ಕೊಡಬೇಕು, ನೈವೇದ್ಯ ತರಬೇಕು ಅಂತ ಹೇಳಿ ದೊಡ್ಡ ಬಟ್ಟಲು ತುಂಬ ಪಾಯಸ ಮಾಡ್ಕೊಂಬಂದಿದ್ದಾಳೆ. ಆಕೆ ಬರೋ ಹೊತ್ತಿಗೆ ಸಾಯಂಕಾಲ ಆಗಿಬಿಟ್ಟಿದೆ, ಸುಮಾರು 5-6 ಗಂಟೆ ಆಗಿರ್ಬೇಕು ಸಾಯಂಕಾಲ. ಬುದ್ಧ ಕೂತಿದ್ದಾನೆ ಮರದ ಕೆಳಗೆ ಕಣ್ಣು ಮುಚ್ಕೊಂಡು. ಆಕೆ ಬಂದು ನೋಡ್ತಾಳೆ, ಅವನ ಮುಖದಲ್ಲಿ ಒಂದು ವಿಶೇಷವಾದಂಥ ಅಲೌಕಿಕ ಕಾಂತಿ ಇದೆ. ಆಕೆ ಹೇಳ್ತಾಳೆ, ವೃಕ್ಷ ದೇವತೆ ನಾನು ಬರೀ ವೃಕ್ಷದಲ್ಲಿ ನೋಡ್ತಾ ಇದ್ದೆ, ಮನುಷ್ಯ ರೂಪದಲ್ಲಿ ಬಂದ್ಬಿಟ್ಟಿದೆ ಇವತ್ತು ವೃಕ್ಷ ದೇವತೆ ಅಂತ. ನೀ ದೇವತೆನಾ ಅಂತ ಕೇಳಿದ್ರು. ಈತ ಏನೂ ಮಾತಾಡಲಿಲ್ಲ. ಆಕೆ ಹೇಳಿದ್ದು, ನಾನು ಹರಕೆ ತೀರಿಸ್ಕೊಳಕ್ ಬಂದಿದ್ದೀನಿ, ತಗೋ ಇದನ್ನ ಅಂತ ಕೊಟ್ಲು. ಬುದ್ಧ ಕಣ್ಣು ತೆಗೆದ, ಪಾಯಸ ಕೊಡ್ತೀಯ, ಕೊಡಮ್ಮ ಭಿಕ್ಷೆ ಅಂದ. ಆಕೆ ಆಶಯ ಭಿಕ್ಷೆ ಅಲ್ಲ, ನೈವೇದ್ಯ ಅಂದ್ಲಾಕೆ. ಅವನು ಹೇಳಿದ, ನಿನ್ನ ನೈವೇದ್ಯ ನನಗೆ ಭಿಕ್ಷೆ ಅದು ಕೊಡು ಅಂತ ಇಸ್ಕೊಂಡು ಆತ ಮೊಟ್ಟ ಕಡೆದು ಬುದ್ಧ ಬುದ್ಧ ಆಗೋದಕ್ಕಿಂತ ಮೊದಲು ತಗೊಂಡ್ಕೊಂಡಂಥ ಪ್ರಸಾದ ಅಂದರೆ ಅದು ಪಾಯಸ, ಸುಜಾತ ಕೊಟ್ಟಂಥ ಪಾಯಸ. ಅದಾದಮೇಲೆ ಅವನಿಗೆ ಸಮೃದ್ಧಿ ಆದದ್ದು. ಆದ್ದರಿಂದ ಪ್ರಸಾದ ತಗೊಂಡ, ಪಾಯಸ ಕುಡ್ದ, ಕಳಿಸಿದ ಆಕೆನ. ಆಮೇಲೆ ಕೂತ್ಕೊಂಡು ವಿಂಚೆ ಮಾಡೋಕ್ಕೆ ಶುರು ಮಾಡಿದ. ನಿಧಾನ ಧ್ಯಾನಕ್ಕೆ ಇಳಿದ ಇಳಿದ ಇಳಿದ. ಅದು ಧ್ಯಾನದ ಸೊಗಸೆ ಬೇರೆ, ಆಳಕ್ಕೆ ಇಳಿದಾಗಲೇ ಅದರ ಖುಷಿ ಅಗೊರ್ತ ಆಗೋದು. ಒಳಗೆ ಹೋದ ಹೋದ ಹೋದಾಗ ಅವನ ವಿಚಾರಣಾ ಸರಣಿ ಸರಿಯಾಗಿ ಬರೋಕ್ಕೆ ಶುರು ಆಯಿತು. ಮನಸ್ಸು ಹತೋಟಿಗೆ ಬಂತು. ದುಃಖಕ್ಕೆ ಏನು ಕಾರಣ ಹಾಗಾದರೆ ಮನುಷ್ಯ? ಬರೀ ದುಃಖ ಕಾಣ್ತಿತ್ತು ಹೊರತಾಗಿ ದುಃಖದ ಕಾರಣ ಕಾಣಿಸ್ತಿರ್ಲಿಲ್ಲ. ಒಂದೊಂದಾಗಿ ಹುಡ್ಕೋದ, ಇದಾದರೆ ಆಗ್ತದ, ಇದಾದರೆ ಕಾರಣ ಆಗುತ್ತಾ, ಇದಕ್ಕೆ ಕಾರಣ ಆಗುತ್ತಾ ಅಂತ ಹುಡ್ಕೊಂಡು ಹೋದ. ವಿಚಾರ ಸರಣಿ ಹೇಗೆ ಬಂತು ಅಂದರೆ ಸರ ಸರ ಸರ ಸರ ಬರ್ತಾ ಹೋಯ್ತು ಉತ್ತರ ಎಲ್ಲ ಕಣ್ಣಿಗೆ. ಯಾವುದೋ ಒಂದು ಕ್ಷಣದಲ್ಲಿ ಆತನ ಮನಸ್ಸು ಪೂರ್ತಿ ನಿರಮ್ಮಳಾದಂಗಾಗ್ಬಿಡ್ತು.

0: रेडियो सारंग 107.8 FM।
1: ನೀರಲ್ಲಿ ಮುಣುಗ್ಬಿಡ್ತೇವೆ, ಈ ಸರಿಯಾಗಿ ಬರಲ್ಲ ಅಂತ ಇಟ್ಕೊಳ್ಳಿ, ನೀರಲ್ಲಿ ಮುಣಿದ ಉಸಿರುಗಟ್ಟಿಬಿಡ್ತದೆ, ಸತ್ತೇ ಹೋಗ್ತೀನಿ ಅಂತ ಅನ್ನೋ ಪ್ರಸಂಗ ಬಂದಾಗ ಆ ಕ್ಷಣಕ್ಕೆ ನೀವು ಮೇಲೆ ಬರ್ತೀರಲ್ಲ ಗಾಳಿಯಿಂದ, ಅದು ಏನು ಸುಖ ಸಿಗ್ತದೆ, ನಿರ್ಮಳ ಆಗಿ ಆ ತಪ್ಪ ಮುಗಿದ ಕ್ಷಣ ಪಾರಾದೆ ನಾನು ಅಂತನೋ ಹಾಗೆ ಹಾಗಾಗ್ಬಿಡ್ತಂತೆ ಅವನಿಗೆ. ಒಂದೇ ಸಲ ತನ್ನ ಮನಸ್ಸು ಪೂರ್ತಿ ಖಾಲಿ ಆಯಿತು ಅನಿಸ್ಬಿಡ್ತಂತೆ. ಇದನ್ನು ಬಹಳ ಮುಖ್ಯವಾಗಿ ಹೇಳಬೇಕು ನಾನು. ಈಗ ಎನ್ಲೈಟನ್ಮೆಂಟ್ ಅಥವಾ ಜ್ಞಾನೋದಯ ಆಯಿತು ಅಂತ ಹೇಳ್ತೀವಲ್ಲ, ಅಂದ್ರೆ ಏನಾಗ್ತದೆ ಅವಾಗ ಅಂತ ಅದನ್ನು ಬುದ್ಧ ವಿವರಣೆ ಮಾಡಲಿಲ್ಲ ಅಂತ ಮೊನ್ನೆ ಹೇಳಿದೆ ನಾನು. ಆ ಮನುಷ್ಯ ಪೂರ್ತಿ ಖಾಲಿ ಆದಂಗೆ ಅನಿಸ್ಬಿಡ್ತು, ತನ್ನ ಭಾರ ಇಲ್ಲ, ತಾನು ಸಿದ್ಧಾರ್ಥ, ಶುದ್ಧೋಧನನ ಮಗ, ರಾಜನ ಮಗ, ಇದೆಲ್ಲ ಏನು ಅರ್ಥವೇ ಇಲ್ಲ ಅನಿಸ್ಬಿಡ್ತು. ನಾನೊಬ್ಬ ಮನುಷ್ಯ ಇದ್ದಿದ್ದೀನಿ, ದುಃಖವನ್ನು ತೆಗೆ ಹೋಗ್ತಿದ್ದೀನಿ, ದುಃಖದ ಹಾದಿ ಹುಡುಕ್ತಾ ಇದ್ದೀನಿ, ಅದಕ್ಕೆ ಪರಿಹಾರ ಹುಡುಕ್ತಾ ಇದ್ದೀನಿ ಅನ್ಕೊಂಡು ಹೋದಾಗ ಎಷ್ಟು ಹಗುರಾಗ್ಬಿಡ್ತು ಅಂದರೆ ಅವನಿಗೆ ಯಾವ ನೋವಿಲ್ಲ, ಸಂತೋಷ ಇಲ್ಲ, ದುಃಖ ಇಲ್ಲ. ಒಂದು ಕ್ಷಣ ಆತನಿಗೆ ಅನಿಸ್ತು ಪೂರ್ತಿ ಖಾಲಿ ಆಗಿದ್ದೀನಿ ಅಂತ. ಮುಂದೆ ಎಷ್ಟೋ ಒಂದು ಬುದ್ಧ ಹೋದ್ಮೇಲೆ 60-70 ವರ್ಷದ ಮೇಲೆ ಒಬ್ಬ ಬುದ್ಧ ಸನ್ಯಾಸಿ ಸುಭೂತಿ ಅಂತಿದ್ದ, ಸುಭೂತಿ ಅಂತ, ಅವನು ಅರ್ಹತ ಆದವನು. ಮುಂದೆ ನಾವು ಕತೆ ಕೇಳ್ತೀವಲ್ಲ ಬುದ್ಧಂದು, ನೀವು ಪಾಲಿ ಭಾಷೆಯಲ್ಲಿ ನೋಡ್ತಾ ಹೋದರೆ ಈ ಒಬ್ಬನೇ ಬುದ್ಧ ಅಲ್ಲ, ಇಂಥ ಬುದ್ಧರು ಬಹಳ ಜನ ಬಂದು ಹೋಗಿದ್ದಾರೆ, ಸಂಬುದ್ಧರು ಅಂತ, ಅರ್ಹತರು ಅಂತ ಬಹಳ ಜನ ಬಂದು ಹೋಗಿದ್ದಾರೆ. ಅವ್ರದ್ದು ಎಲ್ಲರದ್ದು ಬರೀತಾರೆ ಸುಭೂತಿ ಅನ್ನೋಬನಾದ. ಅವನು ಹೀಗೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಅನಿಸ್ಬಿಡ್ತಂತೆ ನಾನು ಖಾಲಿ ಆಗಿದ್ದೀನಿ ಅನಿಸ್ಬಿಡ್ತಂತೆ. ಮೇಲಿಂದ ಹೂಗಳು ಬೀಳೋಕೆ ಶುರು ಆಯ್ತಂತೆ. ಯಾರು ಹೂ ಹಾಕ್ತಾರೆ ಅಂತ ನೋಡ್ದ, ದೇವತೆಗಳು ತಲೆ ಮೇಲೆ ಹೂ ಹಾಕ್ತಾ ಇದ್ರಂತೆ. ಯಾಕೆ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ದ. ಅವ್ರು ಹೇಳಿದ್ರಂತೆ, ಎಷ್ಟೋ ವರ್ಷಗಳ ನಂತರ ಮೊಟ್ಟ ಮೊದಲನೇ ಬಾರಿಗೆ ಮನುಷ್ಯ ಹೀಗೆ ಪೂರಾ ಖಾಲಿ ಆಗಿದ್ದನ್ನು ಕಂಡಿದ್ದೇವೆ ನಾವು, ಇದುವರೆಗೆ ಯಾರೂ ಆಗಿರಲಿಲ್ಲ ಹಾಗೆ ಖಾಲಿ ಅಂತ. ಇವನು ಹೇಳಿದಂತೆ, ನಾನು ಖಾಲಿ ಆಗಿದ್ದೀನಿ ಅಂತ ನಿಮಗೆ ಹೇಳಲಿಲ್ಲಲ್ಲ ಅಂದ. ಅವ್ರು ಹೇಳಿದಂತೆ, ನೀ ಹೇಳಿದ್ರೆ ಖಾಲಿ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಖಾಲಿ ಆಗಿದ್ದೇನೆ ಅಂತ ಹೇಳಿದ್ರೆ ಇನ್ನೂ ಅಹಂಕಾರ ಉಳ್ಕೊಂಡಿದೆ ಅಂದಂಗಾಯ್ತು. ಹಾಗೆ ಖಾಲಿ ಆಗೋದಿದೆಯಲ್ಲ ಬುದ್ಧನಿಗೆ ಅನಿಸ್ಬಿಡ್ತು, ಖಾಲಿ ಆಗಿದ್ದೀನಿ, ತನಗೇನೂ ಭಾರ ಇಲ್ಲ, ಯಾವ ಬಂಧನ ಇಲ್ಲ, ಯಾರ ಬಗ್ಗೆ ಕೋಪ ಇಲ್ಲ, ಯಾರ ಬಗ್ಗೆ ತಾಪ ಇಲ್ಲ ಅನಿಸ್ಬಿಡ್ತು. ಎದ್ದ, ಹೊರಗೆ ಕಣ್ಣು ತೆಗೆದು ನೋಡ್ತಾನೆ, ಬೆಳ್ಳಗೆ ಹಾಲು ಚೆಲ್ಲಿದಂಗೆ ಬೆಳದಿಂಗಳು ಬಿದ್ದಿದೆ.

0: Sarang 107.8 FM.
1: ಆನಂತರ ಇದು ಹೇಗೆ ಅಂದ್ರೆ ಮನಸ್ಸಲ್ಲಿ ಒಂದು ಸಂತೋಷ ಸಿಕ್ಕಿದೆ, ಅದು ಹಂಚ್ಕೋಬೇಕು. ಈಗ ಯಾರ ಹತ್ರ ಶಿಷ್ಯರು ನೋಡಿದ, ಯಾರು ಶಿಷ್ಯರಿದ್ದಾರೆ, ತನ್ನಿಬ್ಬರು ಗುರುಗಳು ಕಾಲುವಾದದ್ದು ಗೊತ್ತಾಯ್ತು ಅವನಿಗೆ. 5 ಜನ ಇದ್ರು ನನ್ನ ಶಿಷ್ಯರು ಹುಡ್ಕೊಂಡು ಹೋಗ್ಬೇಕು ಅಂತ. ಹುಡ್ಕೊಂಡು ಹೋದ, ಕೇಳ್ಕೊಂಡು ದಾರಿ ಎಲ್ಲಿ ಹೋದ್ರು, ಯಾವ್ದೋ ಮುದುಕಿ ಹೇಳಿದ್ಲು, ನಮ್ಮ ಮನೇಲಿ ಇದ್ರಪ್ಪ ನಿನ್ನೆ, ಇವತ್ತು ಹೋದ್ರು, ಆ ಕಡೆ ಹೋದ್ರು, ಎಲ್ಲಿ ಹೋದ್ರು, ಇಲ್ಲಿ ಸಾರನಾಥ್ ಅಂತಿದೆ ಅಲ್ಲಿ ಹೋದ್ರು ಅಂತ. ಈಗ ಸಾರನಾಥ್ ಅಂತೀವಿ, ಮೊದಲು ಬೇರೆ ಪ್ರಸಂಗ ಅದು. ಅಲ್ಲಿ ಹೋದ, ಹೋದ್ರೆ 5 ಜನ ಕೂತಿದ್ದಾರೆ ಅವರು. ಇವ್ ನೋಡಿದ್ರು, ಇವನೇ ಅಲ್ವಾ ಬುಟಾಟಿಕೆ ಸನ್ಯಾಸಿ, ಯಾಕೆ ನೋಡಿದ್ರಲ್ಲ ಇವರು. ಮತ್ತೆ ಬಂದಪ್ಪ ಅವ್ನು ಹುಡ್ಕೊಂಡು, ಇವನು ಈ ಸಲ ಬಂದ್ರೆ ಅವನ್ ಸೇವೆ ಮಾಡಲ್ಲ ಅಂತ ಹೇಳೋಣ ಅನ್ಕೊಂಡು ಎಲ್ಲ ಮಾತಾಡ್ಕೊಂಡ್ರು. ಅವನು ಇನ್ನೂ ಹತ್ತಿರ ಬಂದಾಗ 5 ಜನರಲ್ಲಿ ವಾಷ್ಪ ಅಂತಿದ್ನಲ್ಲ, ಬಹಳ ಸೆನ್ಸಿಟಿವ್ ಹುಡುಗ, ಅಶ್ವಜಿತ ಬಹಳ ಬುದ್ಧ, ಎಲ್ಲರೂ ಬುದ್ಧ ಅಂದ್ರೆ ಕೌಂಡಿನ್ಯ, ಮಹಾನಾಮ, ಭದ್ರಿಕಾ, ಎಲ್ಲರೂ ದೊಡ್ಡವರೇ. ಆ ವಾಷ್ಪ ಅನ್ನೋನು ಹತ್ತಿರದಿಂದ ನೋಡ್ದ, ಏ ಗೆಳೆಯರಿಗೆ ಹೇಳ್ದ, ಅಲ್ಲೋ ಇವನು ಬೇರೆ ಇದ್ದಾನೆ, ಇವನು ಅವನಲ್ಲ, ಅವನೇ, ಆದ್ರೆ ಅವನು ಇಲ್ಲ, ಈಗ ಪೂರ ಬೇರೆ ಆಗಿದ್ದಾನೆ. ಅವನ ಮುಖದಲ್ಲಿ ನೋಡು ಕಾಣ್ತಿ ಹೆಂಗಿದೆ, ಅವನಿಗೆ ಆಗಿರ್ಬೇಕು ಸಂಬುದ್ಧಿ, ಆಗಿರ್ಬೇಕು ಅವನಿಗೆ, ಅವನ ಬುದ್ಧ ಆಗಿರ್ಬೇಕು, ಬೋಧಿ ಜ್ಞಾನ ಸಿಕ್ಕಿದೆ ಅವನಿಗೆ ಅಂತ. ಅವ್ರು ಬಂದ್ರು, ಹೌದು ಅನ್ಸುತ್ತೆ ನೋಡಿದ್ರೆ ಅಂತ. ಅವನು ಬಂದ, ಮಿತ್ರರೇ ಹೇಗಿದ್ದೀರಿ ಅಂತ ಕೇಳಿದ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂತ ಕೇಳಿದ್ರು. ನಿಮಗೇನಾಯ್ತು ಅಂತ ಹೇಳಿದ. ಹಿಂಗೆ ಹೋಗಿದ್ದೆ ನಾನು, ಧ್ಯಾನ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಹೊಳಿತು, ನಿಮ್ಗೆ ಹಂಚ್ಕೋಬೇಕು ಅಂತ ಬಂದಿದ್ದೆ ನಿಮ್ಮ ಹತ್ರ ಅಂತ. ಕೂಡಿಸ್ಕೊಂಡು ತನಗಾದಂಥ ಜ್ಞಾನದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಮೊಟ್ಟ ಮೊದಲನೇ ಉಪನ್ಯಾಸ ಅದು, ಬುದ್ಧ ಮಾಡಿದ್ದು. ಮೊದಲನೇ ಧರ್ಮೋಪದೇಶ ಮಾಡಿದ್ದು ಸಾರನಾಥದಲ್ಲಿ 5 ಜನ ಶಿಷ್ಯರ ಮುಂದೆ ಮಾಡಿದ್ದು. ಪ್ರಥಮ ಪಂಚ ಶಿಷ್ಯರು ಅಂತ ಹೆಸರಿವರು, ಮೊದಲನೇ 5 ಜನ ಶಿಷ್ಯರು. ಅವ್ರು ಹೇಳಿದಾಗ ಹ್ಯಾಕೆ ಕೂತಿದ್ರು ಬೆರಗ್ ಬಿಟ್ಕೊಂಡು ಅಂತಂದ್ರೆ, ಪೂರ್ತಿ ತನ್ನ ಸಿದ್ಧಾಂತ ಏನಿತ್ತೋ, ತನ್ನ ಉಪದೇಶ ಏನಿತ್ತೋ, ಅದನ್ನು ಸಾರವಾಗಿ ಹೇಳ್ತಾನೆ ಅವ್ರಿಗೆ. ಅದು ಹೇಳಿದಾಗ ಮೊದಲೇದು ಕೇಳ್ತಾರ ಅವರು, ನೀನು ಭಿಕ್ಷೆ ಬೇಡಕ್ಕೆ ಹೋದೆಯಲ್ಲ, ನಿನ್ನ ಮೇಲೆ ನಂಬಿಕೆ ಕಮ್ಮಿ ಆಗಿತ್ತು ನಮಗೆ, ಯಾಕೆ ಹಂಗೆ ಮಾಡಿದೆ ಅಂತ ಕೇಳಿದರು. ಆತ ಹೇಳ್ತಾನೆ, ನೋಡಪ್ಪ ನನಗೆ ಅರ್ಥ ಆದದ್ದು, ನಿಸರ್ಗದ ವಿರುದ್ಧ ಹೋಗಬಾರದು ಯಾವಾಗಲೂ. ದೇಹವನ್ನು ನಿಸರ್ಗದ ಪ್ರಕಾರ ಹೇಗೆ ಮೇಂಟೈನ್ ಮಾಡಬೇಕು ಹಾಗೆ ಮಾಡ್ಕೋಬೇಕು. ಮಾಡದೆ ಹೋದರೆ ನಿಮಗದು ಅನುಕೂಲ ಆಗೋ ಬದಲು ಅನಾನುಕೂಲ ಆಗ್ತದೆ. ದೇಹಾನೇ ಅಡ್ಡ ಬರ್ತದೆ ಸಾಧನೆ ಮಾಡೋದಕ್ಕೆ. ಕೆಲವರು ನೋಡಬೇಕು, ಸಂಕಟಪಟ್ಟು 2 ಏಕಾದಶಿ ಮಾಡ್ತಾರೆ, ಪ್ರೀತಿಯಿಂದ ಮಾಡೋದು ಬೇರೆ. 2ನೇ ದಿವಸ ಬರೀ ಮರು ದ್ವಾದಶಿ ಚಿಂತೆನೆ, ನಾಳೆ ಎಷ್ಟು ಗಂಟೆಗೆ ಪಾರಣೆ, ಏಕಾದಶಿ ಮುಗಿದೋಗಿದೆ ಯಾವಾಗಲೂ. ಯಾಕೆಂದರೆ ಯಾವಾಗ ನಿಮಗೆ ದ್ವಾದಶಿ ಕಾಡ್ತದೋ ಏಕಾದಶಿಗೆ ಅರ್ಥ ಇಲ್ಲ. ಅದಕ್ಕೆ ಮಹಾವೀರ ಬಹಳ ದೊಡ್ಡ ಹೆಸರು ಕೊಟ್ಟವನು, ಉಪವಾಸ ಅಂತ ಪದ ಕೊಟ್ಟವನು ಅವನು ನಮಗೆ. ಉಪವಾಸ ಅಂದರೆ ಉಪ ಆವಾಸ, ಪಕ್ಕದಲ್ಲಿ ಕೂತ್ಕೋಬೇಕು. ಭಗವಂತನ ಪಕ್ಕ ಕೂತವನಿಗೆ ಊಟ ಮರ್ತು ಹೋಗುತ್ತೆ, ಊಟ ಮರೆತರೆ ಭಗವಂತನ ದರ್ಶನ ಆಗಲ್ಲ. ಅವನು ಎಷ್ಟು ತನ್ಮಯನಾಗಿಬಿಟ್ಟಿದ್ದ ಭಗವಂತನ ಚಿಂತನೆಯಲ್ಲಿ ಅಂದರೆ, ಊಟ ಮರ್ತು ಹೋಯ್ತು ಅವನಿಗೆ ಅಷ್ಟೇ. ಅದು ಉಪ ಆವಾಸ್, ಮಗ್ಗಲಿಗೆ ಕೂತ್ಕೊಳ್ಳೋದು. ಉಪಾಸನ ಉಪ ಆವಾಸ್ ಎರಡು ಒಂದೇ. ಇಲ್ಲಿ ಅದು ಹೇಳ್ತಾನೆ, ನನಗೆ ಅರ್ಥ ಆಯ್ತಪ್ಪ, ಮಧ್ಯಮ ಮಾರ್ಗ ಮಾಡ್ಕೋಬೇಕು.

0: रेडियो सारंग 107.8 FM
1: ಅದನ್ನ ನಮ್ಮ ಗುಂಡಪ್ಪನವರು ಎಷ್ಟು ಚಂದ ಹೇಳ್ತಾರೆ. ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆ ಮನಸುಮ್ಮ ನಿಹುದೆ. ಎಷ್ಟು ಚಂದ ಅದು. ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆ ಮನಸುಮ್ಮ ನಿಹುದೆ. ಸಾಜಗಳ ಕೊಲ್ಲೆನುವ ಹಠಯೋಗಕ್ಕಿಂತ ಸರಿ ರಾಜಯೋಗ ಉಪಾಯ ಮಂಕುತಿಮ್ಮ. ಪೂರ್ತಿ ಸಮರಿ ಎಷ್ಟು ಅಂತ ಹೇಳ್ತಾರೆ ನೋಡಿ. ಈ ಜಗದ ಗಂಧ ಇದೆಯಲ್ಲ, ಏನು ವಾಸನೆ ಪ್ರಪಂಚ ಇದು. ಹಿಂಗೆ ಹೋಗ್ತಿರ್ಬೇಕಾದ್ರೆ ಮಲ್ಲಿಗೆ ಹೂವಿನ ವಾಸನೆ ಬರ್ತದೆ, ಯಾವುದು ಹೋಟೆಲ್ ಒಂದು ಮಸಾಲೆ ದೋಸೆ ವಾಸನೆ ಬರುತ್ತೆ. ಮನಸ್ಸಿನ ಎಲ್ಲ ಎಳಿತಾವಲ್ಲ, ಹತ್ತು ಕಡೆ ಎಳಿತಾವಲ್ಲ ಮನಸ್ಸು. ಅಷ್ಟು ಎಳಿತಿರ್ಬೇಕಾದ್ರೆ ಮನಸ್ಸು ಕೊಡಿಸು ಅಂತದೆ. ನೀವು ಕೊಡಲ್ಲ ಅಂದ್ರೆ ಏನು ಮಾಡ್ತದೆ ಅದು? ಅದಕ್ಕೆ ಹೇಳ್ತಾನೆ ಅವನು, ಭೋಜನವ ನೀಡೇನೇನೆ, ಊಟ ಕೊಡೋದಿಲ್ಲ ಅಂತಂದ್ರೆ ಮನಸ್ಸುಮ್ಮನೆ ಹುದೆ, ಮನಸ್ಸುಮ್ಮನೆ ಇರೋದಿಲ್ಲ. ಅದಕ್ಕೆ ಸಹಜಗಳ ಕೊಲ್ಲೆನ್ನುವ ಈ ಸಹಜವಾದ ಅಪೇಕ್ಷೆಗಳನ್ನು ಕೊಲ್ಲು ಅನ್ನುವಂತ ಹಠಯೋಗಕ್ಕಿಂತ ರಾಜಯೋಗ ಉಪಾಯ ಮಂಕುತಿಮ್ಮ ಒಳ್ಳೇದು. ರಾಜಯೋಗ ಉಪಾಯ ಒಳ್ಳೇದು. ಯಾಕಂದ್ರೆ ರಾಜಯೋಗ ಉಪಾಯ ಅಂದ್ರೆ ಏನು? ಎಷ್ಟು ಬೇಕೋ ಅಷ್ಟು ಕೊಡು, ಅತಿಯಾಗಿ ಪ್ಯಾಂಪರೂ ಮಾಡಬೇಡ, ಅತಿಯಾಗಿ ದಂಡಿಸ್ಲೂ ಬೇಡ. ಅದು ಕಂಡ್ಕೊಂಡೆ ನಾನು ಅಂತ ಹೇಳ್ತೇನೆ. ಇವತ್ತು ನಾನು ಇಡೀ ಬುದ್ಧನ ದರ್ಶನ ಅಂತೇನಿದೆಯೋ, ಬುದ್ಧ ಏನು ದರ್ಶನ ಕೊಟ್ಟ ಅನ್ನೋದನ್ನು ಅತ್ಯಂತ ಸೂಕ್ಷ್ಮವಾಗಿ ಸ್ಥೂಲವಾಗಿ ಕೆಲವು ಪಾಯಿಂಟ್ಗಳಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೇನೆ. ಯಾಕಂದರೆ ಬುದ್ಧನ ಚಿಂತನೆ ಮಾಡಿದಾಗ ಅವನು ಏನು ಹೇಳಿದ ಅಂತ ಕೊನೆಗೆ ಗೊತ್ತೇ ಆಗದಿದ್ದರೆ 4 ದಿವಸ ವೇಸ್ಟ್ ಆಗ್ತದೆ ಅದು. ಅದಕ್ಕೆ ಬುದ್ಧನ ಸಾಧನೆ ಏನು ಮಾಡಿದ್ದು, ಅವನು ಹೇಳಿದ್ದೇನು, ಎಷ್ಟು ಸುಲಭವಾಗಿ ಹೇಳಿದ. ಬಹುದೊಡ್ಡ ಕೆಲಸ ಬುದ್ಧ ಮಾಡಿದ್ದು ಅಂದರೆ ಕೆಲವರಿಗೆ ಮಾತ್ರ ದೊರೆಯಬಹುದಾದಂಥ ಜ್ಞಾನವನ್ನು ಅವರ ಮಾತಾಡೋ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಹಂಚಿಬಿಟ್ಟ. ಎಲ್ಲರಿಗೂ ಸಾಮಾನ್ಯರಿಗೆ ಮುಟ್ಟಬೇಕು ಅನ್ನುವಂಥ ಅಪೇಕ್ಷೆ ಇತ್ತು. ಅವನ ಕರುಣೆ ಬಹಳ ದೊಡ್ಡದು. ಅವನು ಹೇಳ್ತಾನೆ 4 ಆರ್ಯ ಸತ್ಯಗಳು ಅಂತ. ಇದು ಬಹಳ ಮುಖ್ಯವಾದಂಥದ್ದು. ಅವನು ಇರೋದು 2 ಮುಖ್ಯ ಪಾಯಿಂಟ್. ಮೊದಲು 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗ, ಪಂಚಶೀಲಗಳು, ಈ 3 ತತ್ವಗಳು ಮುಖ್ಯ ಬುದ್ಧನ ಸಿದ್ಧಾಂತಗಳು. ಮೊದಲು 4 ಆರ್ಯ ತತ್ವಗಳು ಅಂತ, ಆರ್ಯ ಸತ್ಯಗಳು ಅಂತ. ಮೊದಲನೇ ಆರ್ಯ ಸತ್ಯ ಅಂದರೆ ಲೋಕದಲ್ಲಿ ದುಃಖ ತುಂಬಿದೆ, ಜಗತ್ತಲ್ಲಿ ತುಂಬ ದುಃಖ ಇದೆ. ಅವನು ಹೇಳ್ತಾನೆ ಹುಟ್ಟಿದವರಿಗೆ ರೋಗ, ಮುಪ್ಪು, ಸಾವು ಇವುಗಳಿಂದ ದುಃಖ ಆಗ್ತದೆ. ತಪ್ಸ್ಕೊಳಕ್ ಬರಲ್ಲ ಅದು, ಇದು ತಪ್ಸ್ಕೊಳಕ್ ಆಗೋದೇ ಇಲ್ಲ, ಇರೋದೆ. ರೋಗ, ಮುಪ್ಪು, ಸಾವುಗಳಿಂದ ದುಃಖ ಆಗ್ತದೆ. ಸ್ವಯಂಕೃತ ಅಪರಾಧಗಳಿಂದನೂ ದುಃಖ ಆಗ್ತದೆ. ನಾನೇನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ಸರಿಯಾಗಿ ಪ್ರಾಯಶ್ಚಿತ್ತ ಆಗ್ತದೆ, ಅದಕ್ಕೂ ಆಗ್ತದೆ. ಯಾವತ್ತೋ ತಪ್ಪು ಮಾಡಿರ್ತೀನಿ, ಈಗ ಜೈಲಿಗೆ ಹೋಗ್ಬೇಕಾದ್ರೆ ದುಃಖ ಪಡಬೇಕಾಗಿಲ್ಲ. ಯಾಕಂದ್ರೆ ಮಾಡಿದ ತಪ್ಪು ನಾವೇ ತಾನೇ, ಸ್ವಯಂಕೃತ ಅಪರಾಧ ಅದು. ಅದರಿಂದ ನಾನು ಮಾಡಿದಂಥ ಸ್ವಯಂಕೃತ ಅಪರಾಧಗಳಿಂದನೂ ದುಃಖ ಆಗ್ತದೆ. ಇನ್ನೊಂದು ಅದನ್ನು ಹೇಳ್ತಾನೆ ಚಂದ, ದುಃಖ ಯಾವ್ಯಾವ ರೀತಿ ಆಗ್ತದೆ ಅಂತ. ನಮ್ಮ ತಪ್ಪಿಲ್ಲದೆ ಮತ್ತೊಬ್ಬರ ಸ್ವಾರ್ಥ, ದ್ವೇಷ, ಅಸೂಯೆಗಳಿಂದಲೂ ದುಃಖ ಆಗ್ತದೆ. ನಿಮ್ದೇನು ತಪ್ಪಿಲ್ಲ ಅದರೊಳಗೆ, ಮತ್ತೊಬ್ಬರು ನಿಮ್ಮ ಬಗ್ಗೆ ಅಸೂಯೆ. ಹೊಸ ಕಾರ್ ತಗೊಂಡ್ರಿ ನೀವು, ಅವ್ರಿಗೇನ್ರಿ ಹೊಸ ಕಾರ್ ತಗೊಂಡ್ರು, ನೀವೇನು ಪಾಪ ಅವ್ರಿಗೇನು ಅವ್ರ ಕಡೆ ದುಡ್ಡು ಇಸ್ಕೊಂಡಿಲ್ಲ ನೀವು. ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹೋದಾಗ ಒಂದು ಗೀರ್ ಹಾಕೋಗ್ಬಿಡೋದು ಕಾರ್ ಮೇಲೆ, ಹಿಂಗೆ ಸುಮ್ಮ ತೃಪ್ತಿ. ಅದು ನಿಮಗೆ ನೋವಾಯ್ತು, ನೀವು ಯಾರು ಮಾಡಿದ್ರಿ, ಏನು ನೋವು ಮಾಡಿದ್ರಿ, ಯಾರಿಗೂ ಮಾಡಿಲ್ಲ. ಮತ್ತೊಬ್ಬರ ಅಸೂಯೆ, ಮತ್ತೊಬ್ಬರ ಸಿಟ್ಟು, ಮತ್ತೊಬ್ಬರ ದ್ವೇಷ ನಿಮಗೆ ನೋವು ಮಾಡ್ತದೆ, ನಿಮ್ಮ ಕಾರಣ ಇರಲಿಕ್ಕಿಲ್ಲ. ಇನ್ನೊಂದು ಹೇಳ್ತಾನೆ ಬಹಳ ದೊಡ್ಡದು, ಬೇರೆಯವರ ಅಪರಾಧ ಇದ್ದಿದ್ರು ನಿಮ್ಗೆ ದುಡ್ಡಾಗಿ ದುಃಖ ಆಗ್ತದೆ ಅಂತ. ದ್ವೇಷ ಅಸೂಯೆ ಇಲ್ಲ, ಅವ್ರು ತಪ್ಪು ಮಾಡಿದಾಗ ನೀವು ಸಿಕ್ಕಾಕೋತೀರಿ. ಯಾರೊಬ್ಬರು ರಸ್ತೆ ಮೇಲೆ ಮನೆ ಕಟ್ತಾರೆ, ಬೆಂಗಳೂರಲ್ಲಿ ಬೇಕಾದಲ್ಲಿ ಕಟ್ತಾರೆ ಮನೆ, ತಮ್ಮ ಸೈಟಲ್ಲೇ ಕಟ್ಟಬೇಕು ಅಂತೇನಿಲ್ಲ, ರಸ್ತೆಯಲ್ಲೂ ಮನೆ ಕಟ್ಟಿದವರು ಇದ್ದಾರೆ. ಅವ್ರು ನೀವು ನಿಮ್ಗೇನು ಸಂಬಂಧ ಇಲ್ಲ ಪಾಪ, ಅವನು ದುಡ್ಡು ಹಾಕಿ ಯಾವುದೋ ಲಂಚ ಕೊಟ್ಟು ಮಾಡ್ಕೊಂಡು ಕಟ್ಬಿಟ್ಟಾಕ ಬಿಲ್ಡಿಂಗ್ ಅವನು, ಆ ಮನೆ ಬಿದ್ದು ನಿಮ್ಮ ಮನೆ ಮೇಲೆ ಬಿತ್ತು. ಗೊತ್ತಾಯ್ತಲ್ಲ ಬುದ್ಧನ್ ಎಷ್ಟು ಚಂದ ಆಳ ಚಿಂತೆ ಇದೆ ಗೊತ್ತಾ. ದುಃಖ ಬರೋದು ಯಾವ್ಯಾವ ರೀತಿ ಅಂತಂದರೆ, ನಿಮ್ಗೆ ಆಗಬೇಕಾದ ನೈಸರ್ಗಿಕವಾಗಿ ಆದಂಥ ದುಃಖ ಬೇರೆ, ನಿಮ್ಮ ತಪ್ಪಿನಿಂದ ಆಗುವಂಥ ದುಃಖ, ನಿಮ್ಮ ತಪ್ಪಿಲ್ಲದೆ ಮತ್ತೊಬ್ಬರ ದ್ವೇಷದಿಂದ ಆಗುವಂಥ ದುಃಖ, ಅದಲ್ಲದೆ ನೀವೇನೂ ಸಂಬಂಧ ಇಲ್ಲದೇನೆ ಮತ್ತೊಬ್ಬರ ಅಪರಾಧಕ್ಕೆ ನೀವು ಸಿಕ್ಕಾಕೋಬೇಕಾಗ್ತದೆ, ಹೀಗಾಗಿ ದುಃಖ ಆಗುವಂಥದ್ದು ಇರ್ತದೆ ಅಂತ ಮೊದಲೇ.

0: You're listening to Radio Sarang, 107.8 FM.
1: ಎರಡನೇದು ಆರ್ಯ ಸತ್ಯ, ದುಃಖಕ್ಕೆ ಒಂದು ಕಾರಣ ಇದ್ದೇ ಇರುತ್ತದೆ ಅಂತ. ಕಾರ್ಯಕಾರಣ ಸಿದ್ಧಾಂತ ಅಂತ ಹೇಳ್ತೀವಿ. ಪ್ರತಿಯೊಂದು ಕಾರ್ಯಕ್ಕೂ ಹೇಗೆ ಒಂದು ಕಾರಣ ಇರಬೇಕೋ ಹಾಗೆ ಯಾವುದೇ ಒಂದು ದುಃಖ ಪಡ್ತಿದ್ರೆ ಅದಕ್ಕೊಂದು ಕಾರಣ ಇರಬೇಕು. ಇದು ನಾನು ಹೇಳಬೇಕು ಬಹಳ ಮುಖ್ಯವಾಗಿ. ನಾವು ಅಂತೀವಿ, ನಮ್ಗೆ ಯಾಕೆ ಹಿಂಗೆ ತೊಂದರೆ ಆಗಬೇಕು, ನಾವೇನು ಮಾಡಿದ್ವಿ ಅಂತ ಎಲ್ಲರೂ ಅನ್ಕೋತೀವಿ ನಾವು ಅಲ್ವಾ. ನಾವು ಮಾಡಿದ್ದು ಮರ್ತು ಹೋಗಿರ್ತೀವಿ. ಅದಕ್ಕೆ ಒಂದು ಹೇಳ್ತಾರೆ, ವೆನ್ ಯುವರ್ ಮೈಂಡ್ ಗೋಸ್ ಟುವರ್ಡ್ಸ್ ಸಿನ್, ವೆನ್ ಯುವರ್ ಮೈಂಡ್ ಕಮಿಟ್ಸ್ ಟು ಸಿನ್, ಯು ಕಮಿಟ್ ಯುವರ್ ಸೆಲ್ಫ್ ಟು ಬಿ ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ. ಭಾಳ ಅದ್ಭುತ ಮಾತದು. ವೆನ್ ಯುವರ್ ಮೈಂಡ್ ಗೋಸ್ ಟು ಸಿನ್, ತಪ್ಪು ಮಾಡೋದಕ್ಕೆ ಮನಸ್ಸು ಹೋದರೆ, ನೀವು ತಪ್ಪು ಮಾಡಬೇಕು ಅಂತಲ್ಲ, ತಪ್ಪಿನ ಕಡೆಗೆ ನಿಮ್ಮ ಮನಸ್ಸು ಹೋದರೂ ಕೂಡ ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್. ನೀವೇ ಜಡ್ಜು, ನೀವೇ ಶಿಕ್ಷೆ ಕೊಟ್ಕೊಂಡ್ಬಿಡ್ತೀರಿ. ಅದು ಇವತ್ತೇ ಬರ್ಬೋದು, ನಾಳೆ ಬರ್ಬೋದು, 10 ವರ್ಷ ಬಿಟ್ಟು ಬರ್ಬೋದು, 20 ವರ್ಷ ಬಿಟ್ಟು ಬರ್ಬೋದು. ಆಗ 20 ವರ್ಷದಿಂದ ಮಾಡಿದ್ದು ಮರ್ತು ಹೋಗಿರುತ್ತೆ. ನನಗೆ ಯಾಕೆ ಹಿಂಗಾಯ್ತು, ನಾನು ಏನು ಮಾಡಿದ್ದೆ, ಮರ್ತು ಹೋಗಿರಬೇಕು. ಅದಕ್ಕೆ ಹೇಳ್ತಾನೆ ಅವನು, ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಅವನು ಹೇಳೋದು ಇದು ಬಹಳ ಮುಖ್ಯವಾದಂಥ ಆರ್ಯ ಸತ್ಯ ಅಂತ ಹೇಳ್ತಾನೆ. ನಾವು ಹುಟ್ಟುವುದಕ್ಕೂ ಕೂಡ ಆಸೆ ಕಾರಣ, ಬದುಕಿನಲ್ಲಿ ಹಲವು ರೀತಿಯ ಆಸೆಗಳೇ ದುಃಖಕ್ಕೆ ಕಾರಣವಾಗ್ತವೆ. ಆಸೆಯೇ ದುಃಖಕ್ಕೆ ಕಾರಣ. ಇದು ಬಹಳ ಎರಡನೇ ಸತ್ಯ. ಒಂದು ನಾವು ಎಲ್ಲಿವರೆಗೂ ಆಸೆ ಇದೆಯೋ ಅಲ್ಲಿವರೆಗೂ ದುಃಖ ಬರೋದು ಗ್ಯಾರಂಟಿ. ಎಲ್ಲಿ ಆಸೆ ಇಲ್ಲವೋ ಅಲ್ಲಿ ಬರೋಲ್ಲ. ಮೂರನೇದು ಬಹಳ ಮುಖ್ಯ, ಮೂರನೇ ಸತ್ಯ, ಆ ದುಃಖವನ್ನು ಕೊನೆಗಾಣಿಸಲು ಸಾಧ್ಯ ಇದೆ. ಇದು ಬಹಳ ಆಸೆ ಕೊಡುವಂಥದ್ದು. ದುಃಖ ಕೊನೆಗಾಣಿಸಲು ಸಾಧ್ಯ ಇದೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ಹುಟ್ಟುವುದಕ್ಕೆ ಆಸೆ ಕಾರಣ. ಆಸೆಗಳಲ್ಲಿ ಇದ್ದಿದ್ರೆ ಹುಟ್ಟೋ ಇಲ್ಲ, ಹುಟ್ಟದೇ ಇದ್ದರೆ ರೋಗ ಮುಪ್ಪು ಸಾವು ಬರೋದಿಲ್ಲ. ಅಂದರೆ ಆಸೆಗಳನ್ನು ಗೆದ್ದರೆ ಮಾತ್ರ ದುಃಖ ನಿವಾರಣೆ ಆಗ್ತದೆ. ಸುಲಭ ಸ್ವಾಮಿ ಹೇಳೋದಿದನು, ಆಸೆ ಪಡಬೇಡ್ರಿ, ದುಃಖ ಆಗಲ್ಲ. ಕರೆಕ್ಟ್, ನಮಗೂ ಗೊತ್ತಿದೆ ಅದು. ಆದರೆ ಮುಂದಿನ ಮಾತು ಹೇಳ್ತಾನೆ ಅವನು, ಆಸೆಯನ್ನು ಗೆಲ್ಲೋದು ಹೇಗೆ ಅಂತ. ಅದು ಮುಖ್ಯ, ಅದು ಮುಖ್ಯ ಭಾಳ ಹೇಳ್ತಾನೆ. ಅದು ನಾಲ್ಕನೇದು, ದುಃಖವನ್ನು ಕೊನೆಗಾಣಿಸಲು ದಾರಿ ಇದೆ ಎಂಬುದೇ ನಾಲ್ಕನೇ ಸತ್ಯ. ಯಾವ ದಾರಿ ಅದು? ಆ ನಾಲ್ಕನೇದನ್ನು ವಿವರಣೆಗಾಗಿ ಅವನು ಅಷ್ಟಾಂಗ ಮಾರ್ಗ ಅಂತ ಹೇಳಿದ. ಯಾವ ಮಾರ್ಗದಲ್ಲಿ ಹೋದರೆ ನಮ್ಮ ಆಸೆಗಳನ್ನು ನಿಗ್ರಹ ಮಾಡಬಹುದು, ಪೂರ್ತಿ ತ್ಯಾಗ ಮಾಡೋದು, ನಾವು ಸಮೃದ್ಧಿಯಾಗಿಬಿಡ್ತೀವಿ, ಅವಾಗ ಬುದ್ಧರಾಗಿಬಿಡ್ತೀವಿ. ಆದರೆ ನಿಗ್ರಹ ಮಾಡೋಕ್ಕೆ ಸಾಧ್ಯ ಇದೆಯಾ, ಎಷ್ಟು ಸಾಧ್ಯದ ಮಟ್ಟ ನಿಗ್ರಹ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಅಷ್ಟಾಂಗ ಮಾರ್ಗ ಅಂತ ಕೊಡ್ತಾನೆ. ನಾಲ್ಕನೇ ಆರ್ಯ ಸತ್ಯಕ್ಕೆ ವಿವರಣೆಯಾಗಿ ಬರುವಂಥದ್ದು ಈ ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗ ಯಾವುದದು? ಮೊದಲನೇದು ಸಮ್ಯಕ್ ದೃಷ್ಟಿ ಅಂತ. ಸಮ್ಯಕ್ ದೃಷ್ಟಿ ಅಂದರೆ ನನ್ನ ನಾಲ್ಕು ಆರ್ಯ ಸತ್ಯಗಳನ್ನು ಏನು ಹೇಳಿದ್ದಾನೆ ಅದರ ಸ್ಪಷ್ಟ ಕಲ್ಪನೆ ನಮಗಿರಬೇಕು, ಅದರಲ್ಲಿ ಡೌಟ್ ಇರಬಾರ್ದು. ಅದು ಕರೆಕ್ಟೋ ಇಲ್ಲೋ ಅಂದರೆ ನಿಮ್ಗೆ ಆಗೋಲ್ಲ. ಆ ನಾಲ್ಕು ಆರ್ಯ ಸತ್ಯಕ್ಕೆ ಖಂಡಿತವಾಗಿ ನಂಬಿಕೆ ಇರಬೇಕು, ಹೌದು ಆಸೆಯೇ ದುಃಖಕ್ಕೆ ಕಾರಣ ಅಂತ ನಂಬ್ಕೋಬೇಕು. ಮೊದಲೇದು ಅಂಥ ಶ್ರದ್ಧೆಯಿಂದ ಯಾವ ಮಾತನ್ನು ನಂಬದೇ ಸ್ವಯಂ ಪ್ರಮಾಣೀಕರಿಸಿ ನೋಡಬೇಕು. ಯಾವ ಮಾತೇ ಇದ್ದರೂ ಪ್ರಮಾಣೀಕರಿಸಿ ಆಲೋಚಿಸಿ ಮಾಡಬೇಕು. ಆ ಮಾತು ಹೇಳ್ತಾನೆ, ಅಪಕಾರಿಗಳಿಗೆ ಕೂಡ ಉಪಕಾರ ಮಾಡಬೇಕು. ಅವನು ಹೇಳೋ ಮಾತು, ಈ ದೃಷ್ಟಿ ಹೇಗಿರಬೇಕು ಅಂದರೆ, ನನಗೆ ಮೋಸ ಮಾಡೋರು ಯಾರೂ ಇಲ್ಲ. ಅವ್ರ ಅಕಸ್ಮಾತ್ ಮೋಸ ಮಾಡಿದರೂ ಕೂಡ ನನ್ನ ಸ್ವಭಾವ ಅವ್ರು ಸಹಾಯ ಮಾಡೋದು ಮಾಡೇ ಮಾಡ್ತೀನಿ. ಇದು ಮೊದಲನೇದು ಸಮ್ಯಕ್ ದೃಷ್ಟಿ. ಎರಡನೇದು ಸಮ್ಯಕ್ ಸಂಕಲ್ಪ ಅಂತ, ಸರಿಯಾದ ಸಂಕಲ್ಪ. ಸುಖ ಲೋಲಪತಿಯನ್ನು ಬಿಟ್ಟು ಆದಷ್ಟು ಮಟ್ಟಿಗೆ ರಾಗದ್ವೇಷಗಳನ್ನು ಕಡಿಮೆ ಮಾಡಿ ಲೋಕದ ಸಕಲ ಜೀವಿಗಳ ಕುಶಲವನ್ನು ಬಯಸುವ ಪ್ರತಿಜ್ಞೆ ಮಾಡಬೇಕಂತೆ. ಮೊದಲು ಬಯಸೋದು ಆ ನಂತರ, ಮೊದಲು ಪ್ರತಿಜ್ಞೆ ಮಾಡಬೇಕು, ನಾನು ಯಾರಿಗೂ ಕೆಟ್ಟ ಬಯಸೋದಿಲ್ಲ, ಅವ್ರು ನನಗೆ ಮಾಡಿದ್ರೆ ಅಡ್ಡಿ ಇಲ್ಲ, ನಾನು ಮಾತ್ರ ಕೆಟ್ಟ ಬಯಸೋದಿಲ್ಲ ಅನ್ನೋದನ್ನು ಪ್ರತಿಜ್ಞೆ ಮಾಡಬೇಕು. ಅದೇ ಸಂಕಲ್ಪ. ಸ್ವಾರ್ಥರಹಿತ ಸಂಕಲ್ಪ, ಯಾರಿಗೂ ದ್ರೋಹ ಮಾಡಬಾರದೆಂಬ ಸಂಕಲ್ಪ, ಅಹಿಂಸೆಯ ಸಂಕಲ್ಪ. ಈ ಮೂರು ಸಂಕಲ್ಪಗಳು ಕೂಡ ಸಮ್ಯಕ್ ಸಂಕಲ್ಪದ ಒಂದು ಭಾಗ ಅಂತ ಹೇಳ್ತಾರೆ.

0: Radio Sarang 107.8 FM.
1: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆ

ಮಕ್ಕಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ನಾಯಕನಾಗಿ ಡಾಕ್ಟರ್ ರಾಜ್ಕುಮಾರ್, ಅವರ ಪತ್ನಿಯಾಗಿ ಆರತಿ, ನಾಯಕಿಯ ಪಾತ್ರದಲ್ಲಿ ಜಯಂತಿ ಹಾಗೂ ಆಕೆಯ ಪತಿಯಾಗಿ ರಾಜಾ ಶಂಕರ್ ನಟಿಸಿರುವ ಕಸ್ತೂರಿ ನಿವಾಸದ ಚಿತ್ರಕತೆ ರಚನೆಯ ಸಂದರ್ಭದಲ್ಲಿ ನಾಯಕ ಬರಿಗೈ ದಾಸನಾಗಿ ಗುಡಿಸಲಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಹಾಡು ಇದರ ಚಂದ ಅನಿಸ್ತಂತೆ. ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಆಡುತ್ತಾ ಕೂತಿದ್ದಾಗ ತನ್ನ ಕ್ಷಣದ ಸ್ಥಿತಿಯ ಬಗ್ಗೆ ತಾನೇ ಮರುಕ ಪಡುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ವಿಧಿಯಾಟದ ಮುಂದೆ ನಾವೆಲ್ಲ ದಾಳಗಳು ಎಂದು ವಿವರಿಸುತ್ತಾ, ಎಂಥ ಸಂದರ್ಭವೇ ಎದುರಾದರೂ ನಾನು ದೇಹಿ ಅನ್ನಲಾರೆ ಅಳುತ್ತಾ ಕೂರಲಾರೆ ಎಂದು ಕಥಾನಾಯಕ ಹಾಡಬೇಕು. ಅದೇ ಸಂದರ್ಭಕ್ಕೆ ಆ ಹಾಡು ಮಗುವಿನ ಆಟಕ್ಕೂ ಅನ್ವಯಿಸಬೇಕು. ಅಂಥದ್ದೊಂದು ಹಾಡು ಬರೆಯಿರಿ ಉದಯ ಶಂಕರ್ ಅಂದ್ರಂತೆ ದೊರೆ ಭಗವಾನ್. ಈ ಚರ್ಚೆ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲ್ನಲ್ಲಿ. ಗುಡಿಸಲಿಗೆ ಬಂದು ಮಗು ಆಡ್ತಾ ಇರುತ್ತೆ ಅಂದಮೇಲೆ ಆ ಸಂದರ್ಭಕ್ಕೆ ಒಂದು ಗೊಂಬೆಯನ್ನು ಇಟ್ಕೊಳ್ಳೋಣ. ಗೊಂಬೆ ಅಂದರೆ ಮಕ್ಕಳಿಗೆ ಇಷ್ಟ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ದೃಶ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ವಿದ್ಯೆ ಮುಂದೆ ಮನುಷ್ಯ ಕೂಡ ಒಂದು ಗೊಂಬೆ ಎಂದು ಆ ಮೂಲಕ ಹೇಳಿದಂತಾಗುತ್ತೆ ಎಂದು ಚರ್ಚೆಯಲ್ಲಿ ಮಾತಾಗಿದೆ. ನಂತರ ತಂಜಾವೂರ್ನ ಕುರುಲಗಂ ಹ್ಯಾಂಡಿಕ್ರಾಫ್ಟ್ನಿಂದ ಒಂದು ಗೊಂಬೆಯನ್ನು ತರಿಸಿಕೊಂಡ್ರಂತೆ ದೊರೆ ಭಗವಾನ್. ತಂಜಾವೂರಿನ ಮಣ್ಣಿನ ಗೊಂಬೆಗಳ ವಿಶೇಷವೆಂದರೆ ನಗುಮೊಗದ ಗೊಂಬೆಗಳು ತಳಭಾಗದಲ್ಲಿ ಭಾರವಿರುತ್ತದೆ. ಹಾಗಾಗಿ ನೆಲದ ಮೇಲೋ ಟೇಬಲ್ನ ಮೇಲೋ ಇಟ್ಟು ಅದನ್ನು ನೂಕಿದ್ರೆ ಅವು ಎಡಕ್ಕೂ ಬಲಕ್ಕೂ ವಾಲಾಡ್ತವೆ ವಿನಃ ಮಕ್ಕಾಡೆ ಬೀಳುವುದಿಲ್ಲ. ಸ್ವಾಗತ್ ಹೋಟೆಲ್ನ ಟೇಬಲ್ ಮೇಲೆ ಗೊಂಬೆ ಇಟ್ಟು ಅದನ್ನೇ ಒಮ್ಮೆ ನೂಕಿದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್, ಯಾರು ಹೇಗೆ ನೂಕಿದ್ರೂ ಇದು ವಾಲಾಡುತ್ತೆ ವಿನಃ ಉರುಳಿ ಹೋಗೋದಿಲ್ಲ, ನಗೋದನ್ನು ನಿಲ್ಲಿಸೋದಿಲ್ಲ. ಇದನ್ನು ತಯಾರಿಸಿದ್ದನಲ್ಲ ಶಿಲ್ಪಿ, ಅವನ ಕೈ ಚಳಕ ದೊಡ್ಡದು ಅಂದ್ರಂತೆ. ಈ ಮಾತನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಿದ ಚಿ ಉದಯಶಂಕರ್ ಮುಂದಿನ 5 ನಿಮಿಷದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಬರೆದೇ ಬಿಟ್ರು. ಅದರಲ್ಲಿ ಮಗುವಿನ ಸಂಭ್ರಮವಿತ್ತು, ನಾಯಕನ ಸಂಕಟವಿತ್ತು, ಒಂದು ಸಂದೇಶವಿತ್ತು, ಎಚ್ಚರಿಕೆ ಇತ್ತು. ನಾವೆಲ್ಲರೂ ವಿಧಿ ಆಡಿಸುವ ಗೊಂಬೆಗಳು ಎಂಬ ವಿವರಣೆ ಇತ್ತು. ಆಡಿಸಿದಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಎಂಬ ಸಾಲಿನಲ್ಲಿ ಗೊಂಬೆಯೊಂದಿಗೆ ನಾಯಕನ ಬದುಕಿನ ಕಥೆಯು ತಳುಕು ಹಾಕಿಕೊಂಡಿತ್ತು. ಕಸ್ತೂರಿ ನಿವಾಸದಲ್ಲಿ ಈ ಹಾಡು 2 ಬಾರಿ ಬರ್ತದೆ. ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರು, ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಶೋಕಗೀತೆಯನ್ನು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ.

ಮುಂದೆ ಉದಯಶಂಕರ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ 250 ಗೀತೆಗಳ ಸಂಕಲನವೊಂದನ್ನು ತರಲು ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಸಂಸ್ಥೆ ನಿರ್ಧರಿಸಿತು. ಹಾಡುಗಳ ಆಯ್ಕೆಗೆಂದು ಚಿ ಉದಯಶಂಕರ್ ಜೊತೆಯೇ ಈಗಿನ ಮಲ್ಲಿಗೆ ಮಾಸಿಕದ ಸಂಪಾದಕ ಎನ್ಎಸ್ ಶ್ರೀಧರಮೂರ್ತಿ ಕುಳಿತಿದ್ರು. ಆಗ ಮೂರ್ತಿಯವರು, ಸರ್, ಸಂಕಲನಕ್ಕೆ ಕಸ್ತೂರಿ ನಿವಾಸದ ಹಾಡು ಸೇರಿಸೋಣ, ಅದು ಚೆನ್ನಾಗಿದೆ ಅಂದರಂತೆ. ಅದಕ್ಕೆ ಉದಯಶಂಕರ್, ಸಂಕಲನಕ್ಕೆ ಅದು ಬೇಡಪ್ಪ, ಯಾಕಂದ್ರೆ ನಾನು ಸತ್ತಾಗ ಖಂಡಿತ ಎಲ್ಲರೂ ಅದನ್ನ ನೆನಪು ಮಾಡಿಕೊಳ್ತಾರೆ ಅಂದರಂತೆ. ಮುಂದೆ ಆ ಗೀತಗುಚ್ಛ ಬರುವ ಮೊದಲೇ ಉದಯಶಂಕರ್ ತೀರಿಕೊಂಡ್ರು. ಆಗ ಪತ್ರಿಕೆಗಳು ನೀಡಿದ ಹೆಡ್ಲೈನ್, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅನ್ನುವಂಥದ್ದು. ಕಸ್ತೂರಿ ನಿವಾಸ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವಂತಹ, ಪಿ ಬಿ ಶ್ರೀನಿವಾಸ್ ಹಾಡಿರುವಂತಹ ಹಾಡು ನಿಮ್ಗಾಗಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: ಆಗಷ್ಟೇ ಮಿಂಚಿನ ಓಟ ಸಿನಿಮಾ ಬಿಡುಗಡೆಯಾಗಿ ಪ್ರಚಂಡ ಯಶಸ್ಸು ಕಂಡಿತ್ತು. ಆಗಲೇ ಒಂದು ಕಮರ್ಷಿಯಲ್ ಸಿನಿಮಾ ನಿರ್ದೇಶಿಸುವ ಯೋಚನೆಯಲ್ಲಿದ್ದರು ಶಂಕರ್ನಾಗ್. ಅದಕ್ಕೆ ಕತೆ ಚಿತ್ರಕಥೆಯ ಕೆಲಸವೂ ಮುಗಿದಿತ್ತು. ರಾಜ್ಕುಮಾರ್ ಚಿತ್ರಗಳನ್ನು ನಿರ್ಮಿಸುತ್ತಿದ್ದ ದ್ವಾರಕನಾಥ್ ಮತ್ತು ಭಕ್ತವತ್ಸಲಂ ನಿರ್ಮಾಣದ ಜವಾಬ್ದಾರಿ ಹೊರಲು ಮುಂದೆ ಬಂದಿದ್ರು. ಹೊಸ ಚಿತ್ರಕ್ಕೆ ಗೀತಾ ಎಂದು ಹೆಸರಿಟ್ಟಿದ್ದ ಶಂಕರ್ನಾಗ್ ಅದಕ್ಕೆ ಇಳಯರಾಜ ಅವರಿಂದಲೇ ಸಂಗೀತ ನಿರ್ದೇಶನ ಮಾಡಿಸಲು ನಿರ್ಧರಿಸಿದ್ರು. ಆ ಸಂದರ್ಭವಾಗಿ ಚರ್ಚಿಸಲೆಂದೇ ಶಂಕರ್ನಾಗ್ ಮತ್ತು ಅರುಂಧತಿ ಮದ್ರಾಸ್ಗೆ ತೆರಳಿದ್ರು. ಜೊತೆಗೆ ಉದಯ ಶಂಕರ್ ಅವರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಳಯರಾಜ ಹಾಗೂ ಶಂಕರ್ನಾಗ್ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾವ ಸಂದರ್ಭದಲ್ಲಿ ಹಾಡುಗಳಿರಬೇಕು ಅನ್ನೋದನ್ನ ಮಾಹಿತಿ ಪಡ್ಕೊಂಡಂತ ಇಳಯರಾಜ ಕೆಲವೇ ನಿಮಿಷದಲ್ಲಿ ಒಂದು ಟ್ಯೂನ್ ಕೇಳಿಸಿದ್ರು. ಆ ದಿನಗಳಲ್ಲಿ ಗೀತ ರಚನೆಗೆ ಹೆಸರಾಗಿದ್ದವರೆಂದರೆ ಚಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ವಿಜಯ ನರಸಿಂಹ ಇವರೆಲ್ಲ. ಶಂಕರ್ನಾಗ್ ಅವರು ಚಿ ಉದಯಶಂಕರ್ ಅವರನ್ನು ಒಪ್ಪಿಸುವ ಜವಾಬ್ದಾರಿಯನ್ನ ರಮೇಶ್ ಭಟ್ ಅವರಿಗೆ ಕೊಡ್ತಾರೆ. ಆದರೆ ರಮೇಶ್ ಭಟ್ ಅವರ ಮಾತನ್ನು ಕೇಳಿದಂಥ ಉದಯಶಂಕರ್ ಮಗುವಿನಂತೆ ನಕ್ಕು, ಅಲ್ಲಪ್ಪ ನಿಮಗೆ ಹಾಡು ಕೊಡೋದಕ್ಕೆ ನಾನು ರೆಡಿ, ಆದರೆ ಈಗ ನನ್ನ ಜೇಬೊಳಗೆ ಯಾವ ಹಾಡು ಇಲ್ವಲ್ಲ, ಏನು ಮಾಡಲಿ ಎಂದರು. ಕ್ಷಣಕಾಲದ ನಂತರ, ಗಾಬರಿಯಾಗಬೇಡಿ, ನಿಮಗೆ ಖಂಡಿತ ಒಂದು ಹಾಡು ಬರೆದು ಕೊಡ್ತೇನೆ, ಆದರೆ ನೀವು ನನಗೇನು ಕೊಡ್ತೀರಾ ಎಂದು ಕೇಳಿಬಿಟ್ರು. ಏನು ಕೊಡಬೇಕು ಅಂತ ನೀವೇ ಹೇಳಿ ಸರ್ ಅಂದ್ಬಿಟ್ಟೆ. ಈ ಮಾತು ಕೇಳಿ ನನ್ನನ್ನೇ ವಾರೆ ನೋಟದಿಂದ ನೋಡಿದ ಉದಯಶಂಕರ್, ಹಾಗಾಗಲ್ಲ ಬಿಟ್ರೆ, ಈಗ ಹಾಡು ಕೊಟ್ಟರೆ ಏನು ಕೊಡ್ತಾನೆ ಅಂತ ಶಂಕರ್ನಾಗ್ನೇ ಕೇಳಿಬಿಡಿ ಅಂದವರೇ ಒಂದು ಖಾಲಿ ಹಾಳೆ ತಗೊಂಡು ಅದರ ಮೇಲೆ ಓಂ ಎಂದು ಬರೆದರು. ಉದಯಶಂಕರ್ ಮಾತಿಗೆ ಪ್ರತಿ ಹೇಳುವ ಹಾಗಿರಲಿಲ್ಲ. ಅಲ್ಲಿಂದ ಮದ್ರಾಸಿಗೆ ಫೋನ್ ಮಾಡಿ ಶಂಕರ್ನಾಗಿ ಎಲ್ಲವನ್ನ ವಿವರವಾಗಿ ಹೇಳಿದೆ. ಈಗ ಹಾಡು ಬರೆದು ಕೊಟ್ಟರೆ ಏನು ಕೊಡ್ತಾರೋ ಕೇಳ್ಕೊಂಡು ಬನ್ನಿ ಅಂದಿದ್ದಾರೆ ಉದಯಶಂಕರ್. ನಾನು ಏನೆಂದು ಉತ್ತರ ಕೊಡಲಿ ಶಂಕರ್ ಎಂದು ಗಾಬರಿಯಿಂದ ಪ್ರಶ್ನಿಸಿದೆ. ನನ್ನ ಮಾತು ಕೇಳಿ ಒಮ್ಮೆ ಜೋರಾಗಿ ನಕ್ಕ ಶಂಕರ್ನಾಗ್, ಅವರು ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳಿಬಿಡು ಅಂದ. ನಾನು ಸರ್ರನೇ ಉದಯಶಂಕರ್ ರೂಮಿಗೆ ಬಂದು, ಸರ್ ನೀವು ಏನು ಕೇಳಿದ್ರು ಕೊಡ್ತಾರಂತೆ ಶಂಕರ್ನಾಗ್ ಎಂದೆ. ನನ್ನ ಮಾತು ಕೇಳಿ ಒಮ್ಮೆ ಖುಷಿಯಿಂದ ಕಣ್ಣರಳಿಸಿದರು ಉದಯಶಂಕರ್. ನಂತರ, ಹೌದಾ, ಏನು ಕೇಳಿದ್ರು ಕೊಡ್ತೀನಿ ಅಂದಿದ್ದಾನೆ ಶಂಕರ್ನಾಗ್. ಸರಿ ಸರಿ, ಸ್ವಲ್ಪ ಹೊತ್ತು ಇಲ್ಲೇ ಕುಳ್ತೀರಿ, ಹಾಡು ಬರೆದು ಕೊಡ್ತೀನಿ ಅಂದರು. ನಂತರದ 20 ನಿಮಿಷದಲ್ಲಿ ನನ್ನ ಕೈಲಿ ಹಾಡಿನ ಹಾಳೆ ಇತ್ತು. ಮೊದಲೆರಡು ಸಾಲು ನೋಡಿದೆನೋ ಇಲ್ವೋ ನನಗೆ ಗೊತ್ತಿಲ್ಲದಂತೆ ಕಣ್ತುಂಬಿಕೊಂಡಿತ್ತು. ಯಾಕಂದರೆ ಏನು ಕೇಳಿದರೂ ಕೊಡ್ತೇನೆ ಎಂದು ಶಂಕರ್ನಾಗ್ ಹೇಳಿದ್ನಲ್ಲ, ಆ ಸಾಲನ್ನೇ ಇಟ್ಕೊಂಡು ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು, ಮನದಾಸೆ ಏನು, ಹೇಳು ಬಾ ಕಿವಿಯಲ್ಲಿ ಎಂದು ಬರೆದಿತ್ತು. ನಾನು ಮಾತೇ ಹೊರಡದೆ ನಿಂತು ಬಿಟ್ಟಿದ್ದೆ. ಆಗಲೇ ಉದಯಶಂಕರ್ ಮೆಲ್ಲಗೆ ನನ್ನ ಮೈ ತಟ್ಟಿ ಹೇಳಿದರು, ಇನ್ನೂ ಸಮಯವಿದೆ, ಈ ಹಾಡಲ್ಲಿ ಏನಾದರೂ ಬದಲಾವಣೆ ಬೇಕಿದ್ರೆ ಹೇಳಿ, ಬದಲಿಸಿಕೊಡ್ತೇನೆ. ಅವರ ಸರಳತೆ, ದೊಡ್ಡ ಮನಸ್ಸು ಕಂಡು ಮತ್ತಷ್ಟು ಖುಷಿಯಾಯಿತು. ಹಾಡು ಅದ್ಭುತವಾಗಿದೆ ಸರ್, ನಾನು ಹೋಗಿ ಬರ್ತೀನಿ ಎನ್ನುತ್ತಾ ತಕ್ಷಣ ಹೊರಟೆ. ಹಾಡಿನ ಸಾಹಿತ್ಯ ಕಂಡು ಶಂಕರ್ನಾಗ್ ಇಳಯರಾಜ ತುಂಬ ಖುಷಿಪಟ್ಟರು. SPBS ಜಾನಕಿ ಅದ್ಭುತವಾಗಿ ಹಾಡಿದ್ರು, ಪರಿಣಾಮ ಅದು ಎಂದೂ ಮರೆಯದ ಹಾಡಾಯಿತು. ಹೀಗೆ ಹೇಳ್ತಾ ರಮೇಶ್ ಭಟ್ ಮಾತು ನಿಲ್ಲಿಸಿದರು. ಗೀತಾ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆಯ, ಇಳಯರಾಜ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮ್ಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.
1: ಹಾಯ್ ಸಂಜು.
2: ಹಾಯ್ ಗೀತಾ.
1: ಸಂಜು, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

0: ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಸಾವಿರದ ಒಂಬೈನೂರ 70-80 ದಶಕಗಳಲ್ಲಿ ಚಿತ್ರರಂಗದ ಎಲ್ಲಾ ಚಟುವಟಿಕೆಗಳು ನಡೀತಾ ಇದ್ದದ್ದು ಮದ್ರಾಸಿನಲ್ಲಿ. ಆದರೆ ಸಂಭಾಷಣೆ ಹಾಡುಗಳೆಲ್ಲ ಸಿದ್ಧವಾಗ್ತಿದ್ದದ್ದು ಕರ್ನಾಟಕದ ಪರಿಸರದಲ್ಲೇ. ಅದರಲ್ಲೂ ಪುಟ್ಟಣ್ಣ ಕಣಗಾಲ್ ತರದ ನಿರ್ದೇಶಕರು, ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಜೊತೆಗಿಟ್ಕೊಂಡು ಯಾವುದಾದರೂ ಪ್ರಶಾಂತ ತಾಣಕ್ಕೆ ಪಿಕ್ನಿಕ್ ಹೋಗಿಬಿಡ್ತಾ ಇದ್ರು. ಅಲ್ಲಿ ಮತ್ತೆ ಸಿನಿಮಾ ಕುರಿತು ಧ್ಯಾನಿಸ್ತಾ ಚರ್ಚಿಸ್ತಾ ಹಾಡು ಬರೆಸಲು, ಬರೆದ ಹಾಡಿಗೆ ರಾಗ ಸಂಯೋಜಿಸಲು ನಿಲ್ತಾ ಇದ್ರು. ಸಂಗೀತ ನಿರ್ದೇಶಕರು ಹಾಗೂ ಗೀತ ರಚನೆಕಾರರನ್ನ ಒಂದಿಷ್ಟು ಹೆಚ್ಚಿಗೆ ಹೊಗಳಿದ್ರೆ ಅಷ್ಟರ ಮಟ್ಟಿಗಿನ ಒಳ್ಳೆಯ ಕೆಲಸ ತೆಗೆಯಬಹುದು ಎಂದು ಚೆನ್ನಾಗಿ ತಿಳಿದಿದ್ದ ಪುಟ್ಟಣ್ಣ ಕಣಗಾಲ್ ಸಂಗೀತ ನಿರ್ದೇಶಕ ವಿಜಯಭಾಸ್ಕರ್ ಅವರೊಂದಿಗೆ ಮಾತಿಗೆ ನಿಂತರೆ ನಾನು ಅಕ್ಬರ್ ಬಾದ್ಶಾ, ನೀನು ತಾನ್ಸೇನ್ ಎಂತ ಇದ್ರು. ಜೊತೆಗಿರುವಾತ ಜೀವದ ಗೆಳೆಯ ವಿಜಯ ನರಸಿಂಹ ಆಗಿದ್ರೆ ನಾನು ಭೋಜರಾಜ, ನೀನು ಮಹಾಕವಿ ಕಾಳಿದಾಸ. ಬರೀರಿ ಕವಿಗಳೇ, ಈ ಪುಟ್ಟಣ್ಣ ಒಪ್ಪುವಂತ ಹಾಡು ಬರೀರಿ ಎಂದು ಹುರಿದುಂಬಿಸ್ತಾ ಇದ್ರಂತೆ. ಬಿಳಿ ಹೆಂಡತಿ ಚಿತ್ರಕ್ಕೆ ಹಾಡು ಬರೆಸುವ ಸಂದರ್ಭದಲ್ಲಿ KRS ಗೆ ಸಮೀಪವಿದ್ದ ಒಂದು ಹೋಟೆಲ್ನಲ್ಲಿ ರೂಮ್ ಪಡೆದುಕೊಂಡ ಪುಟ್ಟಣ್ಣ, ನೋಡು ವಿಜಯ, ನಿನಗೆ ಗೊತ್ತಿರುವ ಹಾಗೆ ನಾನು ಸಂಪ್ರದಾಯವಾದಿ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಪರಿಸರ, ನಮ್ಮ ಭಾವನೆಗಳು, ನಮ್ಮ ತ್ಯಾಗ, ಈ ಎಲ್ಲವನ್ನ ಒಳಗೊಂಡಿರುವಂತಹ ನಮ್ಮ ಸಂಸ್ಕೃತಿ ತುಂಬಾ ದೊಡ್ಡದು. ನಮ್ಮಲ್ಲಿಗೆ ಬಂದವರು ನಮ್ಮ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ಗೌರವಿಸಿ ಬದುಕಬೇಕು ಅನ್ನುವವ ನಾನು. ಬಿಳಿ ಹೆಂಡತಿ ಚಿತ್ರದಲ್ಲಿ ನಮ್ಮ ಭಾಷೆಯ ಒಂದು ಹಾಡನ್ನ ಅಮೆರಿಕದ ಹುಡುಗಿಯಿಂದ ಹಾಡಿಸಬೇಕು ಅನ್ನೋದು ನನ್ನಾಸೆ. ನಾಳೆಯೋ ನಾಡಿದೋ ನನ್ನ ಸಿನಿಮಾ ಅಮೆರಿಕದಲ್ಲಿ ಪ್ರದರ್ಶನವಾದರೆ ಭಾರತೀಯರ ತ್ಯಾಗ, ಸಂಸ್ಕೃತಿ ಎಂಥದ್ದು ಎಂಬುದನ್ನು ಅಲ್ಲಿನ ಜನ ಒಂದು ಹಾಡಿಂದಲೇ ತಿಳಿದು ಬಿಡಬೇಕು ಅಂಥದ್ದೊಂದು ಹಾಡು ಬರಿ ಅಂದ್ರಂತೆ. ಪುಟ್ಟಣ್ಣ ಅವರೇನು ಒಂದು ಹಾಡು ಬರೆದುಕೊಡಯ್ಯ, ಅದು ಭಾರತದ ಹುಡುಗಿಯೊಬ್ಬಳು ಅಮೆರಿಕದ ಹುಡುಗಿಯೊಬ್ಬಳಿಗೆ ಹೇಳಿಕೊಡುವ ಮಾದರಿಯಲ್ಲಿರಲಿ ಅಂದುಬಿಟ್ರು. ಆದರೆ ಆ ಹಾಡನ್ನು ಅದರಲ್ಲೂ ಮುಖ್ಯವಾಗಿ ಪಲ್ಲವಿಯಲ್ಲಿ ಹೇಗೆ ಶುರು ಮಾಡೋದು ಎಂಬುದೇ ವಿಜಯ ನರಸಿಂಹ ಅವರಿಗೆ ಸಮಸ್ಯೆಯಾಯ್ತಂತೆ. ಹೀಗಿದ್ದಾಗಲೇ ಒಂದು ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳಿಕೊಟ್ರೆ ಹೇಗೆ ಎಂಬ ದಿವ್ಯ ಯೋಚನೆ ಎಂದು ವಿಜಯ ನರಸಿಂಹ ಅವರಿಗೆ ಬಂತಂತೆ. ತಕ್ಷಣವೇ ರಂಗೇನಹಳ್ಳಿಯಾಗಿ ಎಂದು ಶುರುವಿಟ್ಟುಕೊಂಡಿದ್ದಾರೆ. ನಂತರ ಹಳ್ಳಿಯ ಕತೆ ಅಂದಮೇಲೆ ಹುಡುಗ ಹುಡುಗಿಗೆ ಭಾಷೆ ಕೊಡುವುದು, ಆಣೆ ಪ್ರಮಾಣ ಮಾಡುವುದು, ಪ್ರೀತಿಯ ನಾಟಕ ಆಡುವುದು, ನಂತರ ತುಂಬಾ ದುಡ್ಡು ಸಂಪಾದಿಸಿಕೊಂಡು ಬರ್ತೀನಿ ಎಂದು ಹೇಳಿ ದೇಶಾಂತರ ಹೋಗಿಬಿಡೋದು, ಎಷ್ಟೋ ದಿನಗಳ ನಂತರ ಬೇರೆ ಊರಿನ ಹುಡುಗಿಯೊಂದಿಗೆ ಊರಿಗೆ ಮರಳಿ ಬರುವುದು, ಇದೆಲ್ಲ ನಮ್ಮ ಬಹುಪಾಲು ಹಳ್ಳಿಗಳಲ್ಲಿ ನಡೆಯುವ ಕತೆಯೇ ಅಂದುಕೊಂಡ್ರಂತೆ. ಯಾವಾಗ ಸಿನಿಮಾದ ಕತೆಗೂ ನಿಜ ಬದುಕಿನಲ್ಲಿ ನಡೆಯುವ ಕತೆಗೂ ತಾಳೆಯಾಗುತ್ತಿದೆ ಅನ್ನಿಸಿತೋ ಆ ಕ್ಷಣದಿಂದಲೇ ಒಂದೊಂದೇ ಹೊಸ ಸಾಲುಗಳು ವಿಜಯ ನರಸಿಂಹ ಅವರ ಬಳಿಗೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದುಬಿಟ್ಟವು. ಕಡೆಗೆ ತನ್ನ ಹುಡುಗನಿಗೆ ಮದುವೆಯಾಗಿದ್ದು, ಮೊದಲ ರಾತ್ರಿಯ ಶಾಸ್ತ್ರ ಕೂಡ ಮುಗಿದು ಹೋಗಿದ್ದು ತಿಳಿದು ಕಥಾನಾಯಕಿ ತನ್ನ ದುರಾದೃಷ್ಟಕ್ಕೆ ಒಳಗೇ ದುಃಖಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ ಎಲ್ಲರ ಒಳಿತಿಗಾಗಿ ಮನೆ ದೇವರನ್ನ ಪ್ರಾರ್ಥಿಸುವುದರೊಂದಿಗೆ ಹಾಡು ಮುಕ್ತಾಯವಾಗುವಂತೆ ನೋಡಿಕೊಂಡರು ವಿಜಯ ನರಸಿಂಹ. ಹೀಗೆ ಹಾಡು ಬರೆದು ಮುಗಿಸಿದ ನಂತರ ಮತ್ತೆ ಪುಟ್ಟಣ್ಣ, ವಿಜಯಭಾಸ್ಕರ್, ವಿಜಯ ನರಸಿಂಹ ಜೋಡಿ ಚರ್ಚೆಗೆ ಕೂತ್ರಂತೆ. ಹಾಡಿನ ಮೊದಲ ಸಾಲಿನಲ್ಲೇ ಏನೋ ವಿಶೇಷ ಆಕರ್ಷಣೆ ಇರಬೇಕು ಎಂದು ಪುಟ್ಟಣ್ಣ, ಇವಳೇನೋ ಕನ್ನಡದಲ್ಲಿ ಹಾಡು ಹೇಳಿಕೊಡ್ತಾಳೆ, ಅವಳಿಗೆ ತಕ್ಷಣವೇ ನಾಲಿಗೆ ತಿರುಗಬೇಕಲ್ಲ, ಒಂದು ಹಾಡನ್ನ ವಿದೇಶಿ ಹುಡುಗಿಯೊಬ್ಬಳು ಮೊದಲ ಬಾರಿಗೆ ಹಾಗೆ ಸ್ಪಷ್ಟವಾಗಿ ಹೇಳೋದು ಅಸಾಧ್ಯ, ಹಾಗಾಗಿ ಮೊದಲು ತಪ್ಪು ಉಚ್ಚಾರ ಬರಲಿ, ನಂತರ ಕಥಾನಾಯಕಿ ಅದನ್ನ ತಿದ್ದಿದ ಹಾಗಿರಲಿ ಅಂದ್ರಂತೆ. ಈ ಮಾತು ಕೇಳಿ ವಾಹ್, ಬ್ರಿಲಿಯಂಟ್ ಐಡಿಯಾ ಎಂದು ಉದ್ಗರಿಸಿದ ವಿಜಯ ಭಾಸ್ಕರ್, ಕವಿಗಳೇ ಇರುವ ಪದದಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡೋಣ ಎಂದ್ರಂತೆ. ನಂತರದ 5 ನಿಮಿಷದಲ್ಲಿ ರಂಗೇನ ಹಳ್ಳಿಯಾಗೆ, ಹಳ್ಳಿಯಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ದಿವ್ಯ ಸಾಲು ಹಾಡಿನ ಪಲ್ಲವಿಯಲ್ಲಿ ಸೇರಿಕೊಂಡಿತು. ಹಾಗೊಂದು ಹಾಡು ಬರೆದಿದ್ದೇನೋ ಆಯ್ತು, ಆದರೆ ಅದನ್ನ ಹಾಡಿಸಿದ್ರಲ್ಲ ಅದು ಇನ್ನೊಂದು ಕತೆ. ಈ ಹಾಡು ಹಾಡಿಸಲು ಕನ್ನಡತಿ ಕಸ್ತೂರಿ ಶಂಕರ್ ಅವರನ್ನೇನು ಪುಟ್ಟಣ್ಣ ಕಣಗಾಲ್ ಆಯ್ಕೆ ಮಾಡಿದ್ರು. ಆದರೆ ಅವರಿಗೆ ಮೊದಲೇ ಹೇಳಿದ್ರಂತೆ, ನೋಡಮ್ಮ ನಿನ್ನ ಧ್ವನಿ ಆರತಿಯ ಧ್ವನಿಗೆ ಹೊಂದಾಣಿಕೆ ಆದರೆ ಮಾತ್ರ ಹಾಡಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ಮದ್ರಾಸಿಗೆ ಕರ್ಕೊಂಡು ಹೋಗ್ತಾ ಇರೋದು ವಾಯ್ಸ್ ಟೆಸ್ಟ್ ಮಾಡಲಿಕ್ಕೆ ಅನ್ನೋದು ನೆನಪಿರಲಿ. ಈ ಕರಾರಿಗೆ ಒಪ್ಪಿದ್ದ ಕಸ್ತೂರಿ ಶಂಕರ್ ಮದ್ರಾಸಿನಲ್ಲಿ ಮೊದಲ 2 ಸಾಲು ಹಾಡಿದ್ದು ಕೇಳಿ ಪುಟ್ಟಣ್ಣ ಖುಷಿಯಾದರು. ಹಳ್ಳಿ ಅಲ್ಲಮ್ಮ ಹಳ್ಳಿ ಹಳ್ಳಿ ಎಂಬ ಸಾಲನ್ನು ಮನಸ್ಸಿಗೆ ನಾಟುವಂತೆ ಹೇಳಿ ಎಂದು ತಾಕೀತು ಮಾಡಿದರು. ನಂತರ ಹಾಡಿನ ರೆಕಾರ್ಡಿಂಗ್ ಮುಗಿದ ಮೇಲೆ ತುಂಬ ಚೆನ್ನಾಗಿ ಹಾಡಿದೆಯಮ್ಮ, ಈ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಅದನ್ನು ನೀನೇ ಹಾಡಿಬಿಡು ಅಂದ್ರಂತೆ. ಅದೇ ಯಾವ ತಾಯಿಯು ಪಡೆದ ಮಗಳಾದರೇನು. ಇದನ್ನು ನೆನಪು ಮಾಡಿಕೊಂಡು ಕಸ್ತೂರಿ ಶಂಕರ್ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲರ ಸ್ಪರ್ಶದಲ್ಲಿ ಅಂಥದ್ದೊಂದು ಮಾಂತ್ರಿಕತೆ ಇತ್ತು, ಹಾಗಾಗಿ ಹಾಡುಗಳೆಲ್ಲ ಅಮರವಾದವು, ಮಧುರವಾದವು, ಮತ್ತು ಒಂದೊಂದು ಹಾಡು ಒಂದೊಂದು ಕತೆಯನ್ನ ತಮ್ಮೊಳಗೆ ಉಳಿಸಿಕೊಂಡವು. ವಿಜಯ ನರಸಿಂಹ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, ಕಸ್ತೂರಿ ಶಂಕರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

ಈ ಹಾಡನ್ನು ಕೇಳಿದಾಗ ಈ ಹಾಡು ಮುಂದಿನ 50 ವರ್ಷಗಳ ನಂತರ ಕೂಡ ಸೂಪರ್ ಹಿಟ್ ಹಾಡಾಗಿಯೇ ಉಳಿಯಬಲ್ಲಂತ ಒಂದು ಸುಂದರವಾದಂತಹ ಹಾಡು. ಮೈಮನದ ತುಂಬಾ ಒಲವನ್ನೇ ತುಂಬಿಕೊಂಡಂತಹ ಹುಡುಗಿಯೊಬ್ಬಳು ತಾನು ಪ್ರೀತಿಸಿದ ಹುಡುಗನೊಬ್ಬನಿಗೆ ಹೇಳುವಂತೆ ಇದೆ. ಅರಳಿದ ಹೂವಿನಲ್ಲಿ ನಿನ್ನ ನೋಟ, ಹರಿತಿರುವ ನೀರಿನಲ್ಲಿ ನಿನ್ನ ಓಟ ಅಂತ ಹೇಳಿ ಶುರು ಮಾಡಿದಾಗ, ನೀ ನಗುತ್ತಿರಲು ಭೂಮಿಯೆಲ್ಲ ಬೆಳದಿಂಗಳು, ಮಿನುಗುತ್ತಿಹ ತಾರೆಯೆಲ್ಲ ನಿನ್ನ ಕಂಗಳು, ಈ ರೀತಿಯೆಲ್ಲ ಹಾಡಿದಾಗ ಹುಡುಗರಿಗೆ ಬಹಳ ಖುಷಿಯಾಗುತ್ತೆ ಮತ್ತು ತಮ್ಮ ಬಗ್ಗೆ ಬಹಳ ಹೆಮ್ಮೆಯಾಗುತ್ತೆ. ಆಗಸದ ನೀಲಿಯೆಲ್ಲ ನೀ ನಡೆಯುವ ಹಾದಿಯೋ ಎಂದಾಗ ಮಾತ್ರ, ಇದು ಪ್ರಿಯತಮನನ್ನು ಕುರಿತದ್ದಲ್ಲ, ಸೂರ್ಯನನ್ನು ಕುರಿತ ಹಾಡು ಎಂದು ಅರ್ಥವಾಗಿ ಬಿಡುತ್ತದೆ. ಈ ಸಾಲು ಕೇಳಿದ ಕ್ಷಣ ಹಿಂದೆ ಕೇಳಿದ ಸಾಲುಗಳೆಲ್ಲ ಹೊಸ ಅರ್ಥ ಹೊಳೆಯಿಸುತ್ತದೆ. ಏಕಕಾಲಕ್ಕೆ ಪ್ರೇಮಗೀತೆ, ಭಾವಗೀತೆ, ವಿರಹಗೀತೆ ಮತ್ತು ಪ್ರಕೃತಿ ಗೀತೆ ಆಗುವಂತ ಈ ಹಾಡನ್ನು ಚಿ ಉದಯಶಂಕರ್ ಹೇಗೆ ಬರೆದ್ರು? ಹೀಗೆ ಕೇಳಿದ್ರೆ ಭಗವಾನ್ ಹೀಗೆ ವಿವರಿಸ್ತಾರೆ. ಗಾಳಿ ಮಾತು ಸಿನಿಮಾದ ಕಥೆಯೇ ಆಗಿತ್ತು. ಕಥಾನಾಯಕಿ ಸುಂದರಿ, ಆದರೆ ಸಂಪ್ರದಾಯದ ಮಧ್ಯೆಯೇ ಬೆಳೆದ ಆಕೆ ಅಪ್ಪ ಅಮ್ಮ ತೋರಿಸಿದವರನ್ನೇ ಮದುವೆಯಾಗ್ತೇನೆ ಎಂದು ನಿರ್ಧರಿಸ್ತಾಳೆ. ಅಂತ ಅಮ್ಮಾಯಕಿಯನ್ನ ಕಾಲೇಜ್ನ ಅಷ್ಟೂ ಹುಡುಗರು ಪ್ರೀತಿಸ್ತಾರೆ. ಅಷ್ಟು ಸಾಲದೆಂಬಂತೆ ಆಕೆಯನ್ನ ಮದುವೆಯಾಗುವ ಉದ್ದೇಶದಿಂದಲೇ ಪಕ್ಕದೂರಿನ ಶ್ರೀಮಂತರ ಮಗನೂ ಬಂದಿರ್ತಾನೆ. ಇಷ್ಟೆಲ್ಲ ಜನರ ಮುಂದೆ ಕಾಲೇಜಿನ ವಾರ್ಷಿಕೋತ್ಸವದ ದಿನ ಆಕೆ ಹಾಡು ಹೇಳಬೇಕು. ಈ ಸಂದರ್ಭವನ್ನು ಉದಯಶಂಕರ್ಗೆ ವಿವರಿಸಿ ಇದಕ್ಕೆ ಹೊಂದುವಂತೆ ಒಂದು ಹಾಡು ಬರೀರಿ ಸರ್ ಎಂದೆವು. ಈ ಮಾತುಕತೆಯೆಲ್ಲ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲ್ನ ರೂಮ್ ನಂಬರ್ 108. ಸಿನಿಮಾದ ಒಟ್ಟು ಕತೆ ಗೊತ್ತಿತ್ತಲ್ಲ, ಅದನ್ನೇ ಒಮ್ಮೆ ನೆನಪು ಮಾಡಿಕೊಂಡ ಉದಯಶಂಕರ್ ಹೇಳಿದ್ರು, ಸರಿ, ಈ ಸಂದರ್ಭಕ್ಕೆ ಒಂದು ಒಗಟಿನಂತ ಹಾಡು ಬರೆದುಕೊಡ್ತೇನೆ. ಅದು ಏಕಕಾಲಕ್ಕೆ ಭಾವಗೀತೆಯೂ ಆಗಬೇಕು, ಪ್ರೇಮಗೀತೆಯೂ ಆಗಬೇಕು. ಇವೆರಡೂ ಅಲ್ಲದ ಇನ್ನೊಂದು ಅರ್ಥ ಕೂಡ ಈ ಹಾಡಲ್ಲಿರಬೇಕು. ಕಾಲೇಜು ವಾರ್ಷಿಕೋತ್ಸವ ಅಂದಮೇಲೆ ಮುಸ್ಸಂಜೆ ಹೊತ್ತು ಶುರುವಾಗುತ್ತೆ ತಾನೇ, ಈ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಹಾಡು ಬರೆದುಕೊಡ್ತೇನೆ ಎಂದರು. ನಂತರದ 10 ನಿಮಿಷದಲ್ಲಿ ಯಾವುದೋ ಧ್ಯಾನದಲ್ಲಿ ಮುಳುಗಿದವರಂತೆ ಕೂತು ಹಾಡು ಬರೆದೇ ಬಿಟ್ರು. ಹೀಗಿದ್ದಾಗಲೇ ಕನಸಲ್ಲಿ ಬಂದಿದ್ದ ಹುಡುಗ ಕಣ್ಮುಂದೆಯೇ ಬಂದು ಕೂತಿದ್ದರೆ ಮಲ್ಲಿಗೆಯಂತ ನಗುವಿನ, ಸಂಪಿಗೆಯಂತ ಮೈಬಣ್ಣದ ಆ ಬೆಡಗಿ ನಾಚಿಕೊಂಡು ಏಕಕಾಲಕ್ಕೆ ಹುಡುಗನನ್ನ ಪರವಶಗೊಳಿಸುವ ಹಾಗೂ ತಬ್ಬಿಬ್ಬು ಮಾಡುವಂತ ಹಾಡೊಂದನ್ನ ಹೀಗೂ ಮಾಡಬಹುದು ಎಂದು ತೋರಿಸಿಕೊಟ್ಟವರು ಉದಯಶಂಕರ್. ಗಾಳಿ ಮಾತು ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆಯ, ರಾಜನ್ ನಾಗೇಂದ್ರವರ ಸಂಗೀತದ, ಎಸ್ ಜಾನಕಿಯವರು ಹಾಡಿರುವಂತಹ ಹಾಡು ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ. ಕೇಳ್ತಾ ಬನ್ನಿ, ನಾನು ಆರ್ಜಿ ಅಭಿಷೇಕ್.

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂಥ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿರ್ದೇಶಕ ಕೆ ಎಸ್ ಎಲ್ ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿವುದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡ್ರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿವುದಯಶಂಕರ್, ಕೆ ಎಸ್ ಎಲ್ ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿವುದಯಶಂಕರ್. ಅವರ ಮಾತು ಎಲ್ಲರೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ನಿಮಿಷದಲ್ಲಿ ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದು ಉದಯಶಂಕರ್ ಆಟದೆ ಸೋತು ರೋಷದಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು.

ಬಂತು. ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನಾಡಿಕೊಂಡು ಶ್ರೀನಾಥ್ಗೆ ಒಳಿತಾಗ್ಲಿ ಎಂಬ ಸದಾಶಯದಿಂದಲೇ ಉದಯಶಂಕರ್ ಹಾಡು ಬರೆದ್ರು. ವಿಜಯಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ SPB ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯಶಂಕರ್ ಅವರ ಗೀತ ರಚನೆಯ, ವಿಜಯಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

ಇದು 70ರ ದಶಕದ ಮಾತು. ಆಗ ಚಿ ಉದಯಶಂಕರ್ ಹಾಗೂ ಆರ್ಎನ್ಜೆ ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ರು. ವಿಪರೀತ ಬ್ಯುಸಿಯಾಗಿದ್ದ ಅವರು ದಿನಕ್ಕೆ 8-9 ಚಿತ್ರಗಳಿಗೆ ಹಾಡು ಬರೆತಿದ್ದದು ಉಂಟು. ಇಂಥ ಸಂದರ್ಭದಲ್ಲಿಯೇ ಸಂಗೀತ ನಿರ್ದೇಶಕರಾದ ರಾಜೇಂದ್ರ ನಾಗೇಂದ್ರರ ಮುಂದೆ ದೊಡ್ಡರಂಗೇಗೌಡರನ್ನ ಕರೆದೊಯ್ದು ನಿಲ್ಲಿಸಿದ ಮಾರುತೀಶ್ವರಾಮ್ ಇವರೇ ನನ್ನ ಸಿನಿಮಾದ ಗೀತ ರಚನೆಕಾರರು ಎಂದರಂತೆ. ಈ ಪರಿಚಯದ ನಂತರ ಸನ್ನಿವೇಶಕ್ಕೆ ತಕ್ಕಂತೆ ಹಾಡು ಬರೆಯಲು ಚರ್ಚೆ ಶುರುವಾಯಿತು. ಗೆಂಡತಿಮ್ಮ ಬೆಳಗ್ಗೆ ತನ್ನ ಬಿದಿರಿನ ಬುಟ್ಟಿಯಲ್ಲಿ ಹಳ್ಳಿಗರಿಗೆ ಬೇಕಿದ್ದ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಹೊರಟಿರ್ತಾನೆ. ಖುಷಿ ಖುಷಿಯಾಗಿ ಹಾಡು ಹೇಳುತ್ತಾ ಬರುವಂತ ಸನ್ನಿವೇಶ, ಅವನ ಜೊತೆಯಲ್ಲಿ ಒಬ್ಬ ಹುಡುಗನೂ ಇರ್ತಾನೆ. ಇದು ಸನ್ನಿವೇಶ. ಅದನ್ನ ಅದ್ಭುತವೆಂಬಂತೆ ಹೇಳಿದ್ದು ತೇರಾ ಏರಿ ಅಂಬರದಾಗಿ ಹಾಡು. ಈ ಗೀತೆ ಹಾಡು ಸೃಷ್ಟಿಯಾದದ್ದು ಹೇಗೆ? ಈ ಪ್ರಶ್ನೆಗೆ ದೊಡ್ಡರಂಗೇಗೌಡರು ಉತ್ತರ ಹೇಳಿದ್ದು ಹೀಗೆ. ಹಾಡು ಬರೆಯಲು ಕೂತಾಗ ನನಗೆ ತಕ್ಷಣವೇ ನನ್ನೂರು ನೆನಪಾಯಿತು. ಮನೆಯಿಂದ ಹೊರಬಂದ ರೈತಾಪಿ ಜನರೆಲ್ಲ ಮೊದಲು ಮುಗಿಲು ನೋಡ್ತಾರೆ, ಸೂರ್ಯದೇವನಿಗೆ ನಮಸ್ಕರಿಸ್ತಾರೆ. ಈ ಸಂದರ್ಭ ನೆನಪಿಗೆ ಬಂದಾಗ ಗೆಂಡತಿಮ್ಮ ಕೂಡ ಹಾಗೆ ಮಾಡಬೇಕು ಅಂದ್ಕೊಂಡೆ. ಮತ್ತೆ ಮತ್ತೆ ನಮ್ಮೂರಿನ ಅಡಿಕೆ ತೋಟ, ತೆಂಗಿನ ತೋಟ, ಕೊಕ್ಕರೆ, ಬೆಳ್ಳಕ್ಕಿ, ಸುವರ್ಣಮುಖಿ, ನದಿ ಎಲ್ಲವೂ ನೆನಪಾದವು. ರಾಜನ್ ನಾಗೇಂದ್ರ ಹಾಕಿದ ಟ್ಯೂನ್ಗೆ ಮೊದಲು ತೇರಾ ಏರಿ ಅಂಬರದಾಗೆ ನೇಸರೆ ನಗುತ್ತಾನೆ ಎಂದು ಬರೆದೆ. ಹಾಗೆ ಬರೆದ ಸಾಲು ನನಗೆ ವಿಪರೀತ ಇಷ್ಟವಾಯಿತು. ಮರುಕ್ಷಣದಿಂದಲೇ ನಾನೇ ಗೆಂಡೆತಿಮ್ಮ ಆಗಿ ಹೋದೆ. ಬಾಲ್ಯದ ನನ್ನೆಲ್ಲ ಅನುಭವವನ್ನು, ನನ್ನ ಊರಿನ ಅಷ್ಟೂ ಪರಿಸರವನ್ನು ಆ ಹಾಡಲ್ಲಿ ತಂದೆ. ತಿಮ್ಮನ ಜೊತೆಯಲ್ಲಿ ಒಬ್ಬ ಹುಡುಗನು ಕುಣಿಯುತ್ತಾ ಬರ್ತಾ ಇರ್ತಾನಲ್ಲ, ಅದೇ ಕಾರಣದಿಂದ ನಾವು ಹಾಡಿ ಕುಣಿಯೋಣ ತಮ್ಮ ಎಂಬ ಹೊಸದೊಂದು ಸಾಲನ್ನು ಸೇರಿಸಿದೆ. ಎರಡನೇ ಪ್ಯಾರ ಬರೆಯುವ ಸಂದರ್ಭದಲ್ಲಿ ಮತ್ತೆ ನನ್ನೂರಿ ನೆನಪಾಯಿತು. ಸದಾ ಮೌನವಾಗಿರುತ್ತಿದ್ದ ಬೆಟ್ಟ ಗುಡ್ಡದ ಸಾಲು, ಆ ಮೌನವನ್ನೇ ನಾವೆಲ್ಲ ಪ್ರೀತಿಸುತ್ತಿದ್ದ ರೀತಿ ನೆನೆದು. ಸಾಲು ಸಾಲು ಬೆಟ್ಟ ಗುಡ್ಡ ಮೌನ ತಳೆದಾವೆ, ಆ ಮೌನದ ಗಾನ ಎಲ್ಲರ ಮನಸ್ಸ ಸೆಳೆದಾವೆ ಎಂದು ಬರೆದೆ. ಏನೇ ಹಳ್ಳಿಮುಖ ಅನಿಸಿಕೊಂಡ್ರೂ ಗೆಂಡತಿಮ್ಮ ಬದಲಾವಣೆಗೆ ತುಡಿಯುವ ಜೀವ. ಹಳ್ಳಿಯಲ್ಲಿ ಚಾಲ್ತಿಯಲ್ಲಿದ್ದ ಮೇಲು ಕೀಳಿನ ಭಾವನೆ ಕಂಡು ಅವನು ಬೇಸರಗೊಂಡಿರ್ತಾನೆ. ಅದನ್ನು ಹೇಳಬೇಕು ಅನಿಸಿ ಭೇದ ಭಾವ ಮುಚ್ಚು ಮರೆ ಒಂದೂ ಮಾಡ್ದೇನೆ ಎಂದು ಮೂರನೇ ಚರಣ ಬರೆದೆ. ಜೆಮಿನಿ ಸ್ಟುಡಿಯೋದಲ್ಲಿ ರೀರೆಕಾರ್ಡಿಂಗ್ ನಡೆದಾಗ ಅಲ್ಲಿದ್ದವರೆಲ್ಲ ಹಾಡುಗುನುಗಲು ಶುರು ಮಾಡಿದ್ರು. ನಾನು ಗೆದ್ದೆ ಅನಿಸಿದ್ದೆ ಆಗ. ಇಷ್ಟು ಹೇಳಿ ದೊಡ್ಡರಂಗೇಗೌಡರು ಮೌನವಾದ್ರು. ಮರುಕ್ಷಣದಿಂದಲೇ ಗೆಂಡೆತಿಮ್ಮ, ಅವನ ಡ್ಯಾನ್ಸು, ತಾಳ, ಗೆಜ್ಜೆನಾದಂಥ ಸಂಗೀತ ಬಿಡದೆ ಕಾಡತೊಡಗಿತು. ಪರಸಂಗದ ಗೆಂಡೆತಿಮ್ಮ ಸಿನಿಮಾದ ದೊಡ್ಡರಂಗೇಗೌಡರ ಗೀತ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿದ್ದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಈ ಹಾಡು ಚಿತ್ರದಲ್ಲಿ ಸಂಗೀತಗಾರರ ಗಾಯನ ಶಕ್ತಿ ಪ್ರದರ್ಶನಕ್ಕೆ ಬಳಕೆಯಾಗಿದೆ ನಿಜ. ಆದರೆ ನಿಜವಾಗಿ ಹಾಡು ಸೃಷ್ಟಿಯಾದ ಸಂದರ್ಭದ ಹಿಂದೆ ಸ್ವಾರಸ್ಯವಿದೆ, ಪ್ರೀತಿ ಇದೆ, ಕೊಂಚ ಅಸಮಾಧಾನವಿದೆ, ಬೊಗಸೆ ತುಂಬುವಷ್ಟು ಭಾವುಕತೆ ಇದೆ. ವಿಶೇಷವೇನೆಂದರೆ ಈ ಹಾಡಿನ ಒಂದೊಂದು ಸಾಲು ಕೂಡ ಗಾನಗಾರುಡಿಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಉದ್ದೇಶಿಸಿಯೇ ಬರೆದಿದ್ದಾಗಿದೆ. ಈ ಹಾಡಿನ ಹಿಂದಿನ ಕಥೆಯನ್ನು ಹಂಸಲೇಖ ವಿವರಿಸಿದ್ದು ಹೀಗೆ. ರವಿಚಂದ್ರನ್ ಹಂಸಲೇಖ ಎಸ್ ಪಿ ಬಿ ಕಾಂಬಿನೇಷನ್ ಇದ್ರೆ ಸಾಕು, ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗ್ತವೆ ಎಂದು ಗಾಂಧಿನಗರ ಮಾತಾಡಿಕೊಳ್ತಿದ್ದಂತ ಕಾಲ ಅದು. ಆ ಸಂದರ್ಭದಲ್ಲಿಯೇ ನನ್ನ ಏಳಿಗೆಯನ್ನು ಸಹಿಸದ ಒಂದು ಗುಂಪು ಹುಟ್ಟಿಕೊಂಡಿತು. ಹಂಸಲೇಖ ಅವರಿಗೆ ಜಂಬ ಬಂದಿದೆ, ಅವರು ನಡೆದು ಬಂದ ದಾರಿನ ಮರ್ತಿದ್ದಾರೆ, ಹತ್ತಿದ ಏಣಿಯನ್ನ ಒದೆಯುತ್ತಿದ್ದಾರೆ, ಎಸ್ ಪಿ ಬಿ ಅವರನ್ನ ಬೇಕೆಂದೇ ನಿರ್ಲಕ್ಷಿಸ್ತಾ ಇದ್ದಾರೆ, ಅವರಿಗೆ ಪರ್ಯಾಯ ಆಗಬಲ್ಲ ಗಾಯಕರನ್ನ ತಯಾರು ಮಾಡ್ತಾ ಇದ್ದಾರೆ. ಹೀಗೆಲ್ಲ ಗುಂಪು ಸುದ್ದಿ ಹಬ್ಬಿಸಿತು. ಈ ಸುದ್ದಿ ಎಸ್ ಪಿ ಬಿ ಅವರಿಗೂ ತಲುಪುವಂತೆ ನೋಡಿಕೊಂಡಿತು. ನಾನು ಆತ್ಮಸಾಕ್ಷಿಯಾಗಿ ಹೇಳಬೇಕಾದಂತ ಮಾತೊಂದಿದೆ, ಯಾಕಂದ್ರೆ ಈಗಲೂ ಮನುಷ್ಯತ್ವಕ್ಕೆ, ಸಹನೆ ತಾಳ್ಮೆಗೆ, ಸಮಚಿತ್ತಕ್ಕೆ, ಶಿಸ್ತಿಗೆ ನನಗೆ ಮಾದರಿಯಾಗಿರುವವರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಪಿ ಬಿ. ಬಹುಶಃ ಈ ಸಮಯದಲ್ಲಿ ಎಸ್ ಪಿ ಮನಸ್ಸನ್ನ ಕಹಿ ಮಾಡಿಕೊಂಡ್ರು ಅನ್ಸುತ್ತೆ. ಈ ಸಂದರ್ಭದಲ್ಲೇ ರವಿಚಂದ್ರನ್ ಅವರು ರಾಮಚಾರಿ ತೆಗಿತಾ ಇದ್ರು. ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಅವರಿಗೆ ತಕ್ಷಣಕ್ಕೆ ಒಂದು ಹಿಟ್ ಸಿನಿಮಾ ಬೇಕಿತ್ತು. ಈ ಚಿತ್ರಕ್ಕೆ ಹಾಡುವಂತೆ ಕೇಳಿಕೊಳ್ಳಲು ನಾನು ಮೇಲಿಂದ ಮೇಲೆ ಎಸ್ ಪಿ ಅವರಿಗೆ ಫೋನ್ ಮಾಡ್ತಲೇ ಇದ್ದೆ. ಫೋನ್ ರಿಸೀವ್ ಮಾಡ್ತಾ ಇದ್ದಂಥವರ ಸಹಾಯಕರು ಸರಿಗೆ ಹುಷಾರಿಲ್ಲ, ಗಂಟ್ಲು ನೋವಿನ ತೊಂದರೆ, ಅವರು ಚಿಕಿತ್ಸೆಗಾಗಿ ಲಂಡನ್ಗೆ ಹೋಗ್ತಾ ಇದ್ದಾರೆ ಅಂತ ಇದ್ರು. 15 ದಿನಗಳ ನಂತರವೂ ಇದೇ ರಿಪೀಟ್ ಆದಾಗ ಅನಿವಾರ್ಯವಾಗಿ ಮನು ಹಾಗೂ ಯೇಸುದಾಸ್ ಅವರಿಂದ ಹಾಡಿಸಿದೆ. ನನ್ನ ಈ ನಿರ್ಧಾರ ಮತ್ತಷ್ಟು ಗುಸುಗುಸುಗಳಿಗೆ ಕಾರಣವಾಯಿತು. ಗಾಳಿ ಸುದ್ದಿಗಳಿಗೆ ರೆಕ್ಕೆ ಪುಕ್ಕ ಅಂಟಿಕೊಂಡಿತು. ಪರಿಣಾಮ ಎಸ್ ಪಿ ಹಾಗೂ ನನ್ನ ಮಧ್ಯೆ ಗೊತ್ತಿಲ್ಲದ ಹಾಗೆ ಒಂದು ಅಂತರ ಬೆಳೆದು ಬಿಡ್ತು. ನಂತರದ ದಿನಗಳಲ್ಲಿ ಬಂದಿದ್ದೆ ಗಡಿಬಿಡಿಗಂಡ. ಮೂಲ ತೆಲುಗು ಚಿತ್ರದಲ್ಲಿ ಎಸ್ ಪಿ ಹಾಡಿದ್ದ ಎಲ್ಲ ಹಾಡುಗಳು ಹಿಟ್ ಆಗಿದ್ದವು, ಹಾಗಾಗಿ ಕನ್ನಡದಲ್ಲೂ ಅವರಿಂದಲೇ ಹಾಡಿಸಬೇಕೆಂಬ ಹಂಬಲ ನಿರ್ಮಾಪಕ ರಾಘವೇಂದ್ರ ರಾವ್ ಅವರಿಗಿತ್ತು. ಅವರಿಗೆ ನಮ್ಮ ಮಧ್ಯೆ ಬೆಳೆದಿರುವ ಅಂತರದ ಬಗ್ಗೆ ತಿಳಿಸಿದೆ. ರಾಘವೇಂದ್ರ ರಾವ್ ಅವರ ಸಿನಿಮಾ ಪ್ರೀತಿ ದೊಡ್ಡದು. ಅವರು ಎಸ್ ಪಿ ಅವರೊಂದಿಗೆ ಮಾತನಾಡಿದರು, ಎಲ್ಲ ಸಂಗತಿಯನ್ನು ಕೂಡ ತಿಳಿಸಿದರು, ತಮ್ಮ ಸಿನಿಮಾಕ್ಕೆ ಹಾಡಲು ಒಪ್ಪಿಸಿಯೂ ಬಿಟ್ರು. ನಂತರ ನನ್ನ ಬಳಿ ಬಂದು ಎಸ್ ಪಿ ಹಾಡಲು ಒಪ್ಪಿದ್ದಾರೆ, ನಾಳೆ ಬರ್ತಾರಂತೆ, ಹಾಡಿನ ಸಾಹಿತ್ಯ ಹಾಗೂ ಟ್ಯೂನ್ ರೆಡಿ ಮಾಡಿಕೊಳ್ಳಿ ಎಂದರು. ಆ ವೇಳೆಗಾಗಲೇ ಹಿಂದೋಳ ರಾಗದಲ್ಲಿ ಟ್ಯೂನ್ ಮಾಡಿದ್ದೆ. ಎಸ್ ಪಿ ಬರುವ ದಿನವೇ ಬೆಳ್ಳಂಬೆಳಿಗ್ಗೆ ಹಾಡು ಬರೆಯಲು ಕೂತೆ. ಹಾಡು ಬರಬೇಕಿದ್ದ ಸಂದರ್ಭ ನೆನಪಿತ್ತು. ಹಾಡು ಬರೆಯಲು ಶುರು ಮಾಡಿದಾಗ ಮನದಲ್ಲಿ ಯಾವ್ಯಾವ ಯೋಚನೆಗಳು ಸರಿದಾಡುತ್ತಿದ್ದವು ಎಂಬುದು ನನ್ನ ಪಾಲಿಗೂ ನೀವು ಕೂಡ. ಹಾಡಿನ ಸಾಲುಗಳು ತಂತಾನೆ ಸೇರಿಕೊಳ್ಳುತ್ತಾ ಹೋದವು. ಕೆಲ ಸಮಯದ ನಂತರ ರೆಕಾರ್ಡಿಂಗ್ ರೂಮ್ಗೆ ಎಸ್ ಪಿ ಬಂದರು. ನನ್ನನ್ನು ನೋಡಿದವರ ತೆಲುಗಿನಲ್ಲಿ ನಿನ್ ಮೇಲೆ ಬೇಜಾರಾಗಿತ್ತು ಅಂದರು. ನಾನು ಅದೇ ತೆಲುಗಿನಲ್ಲಿ ನನಗೂ ನಿಮ್ಮ ಮೇಲೆ ಬೇಜಾರಾಗಿತ್ತು ಅಂದೆ. ತಕ್ಷಣವೇ ನನ್ನತ್ತ ನೋಡಿ ನಸುನಕ್ಕ ಎಸ್ ಪಿ, ಹಳೆಯದೆಲ್ಲ ಮರೆತು ಬಿಡೋಣ ಗುರುಗಳೇ ಎಂಬರ್ಥದ ಮಾತನಾಡಿದರು. ಅವರ ಮಾತಿಗೆ ತಕ್ಷಣವೇ ಒಪ್ಪಿಕೊಂಡೆ. 2 ನಿಮಿಷದ ನಂತರ ಸಾಹಿತ್ಯ ಬರೆದುಕೊಳ್ಳಲು ರೆಡಿಯಾದರು ಎಸ್ ಪಿ. ಮೊದಲ ಸಾಲೆಂದು ನೀನು ನೀನೇ, ಇಲ್ಲಿ ನಾನು ನಾನೇ, ಹೀಗಂದೆ ನೋಡಿ. ಆ ಸಾಲು ನೋಡಿದ ನನ್ನನ್ನೇ ತೀಕ್ಷ್ಣವಾಗಿ ನೋಡಿದರು ಎಸ್ ಪಿ. ಇದೆಂಥ ಅಹಂಕಾರ ನಿಮ್ಮದು ಎಂಬಂತಿತ್ತು ಆ ನೋಟ. ನಾನು ಅದನ್ನು ಕಂಡು ಕಾಣದವನಂತೆ ನಿರ್ಲಿಪ್ತ ಭಾವದಲ್ಲಿ 2ನೇ ಸಾಲು ಓದಿದೆ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಮಾಡಲಯ್ಯ ದಾಸಾನುದಾಸ. ಈ ಸಾಲುಗಳನ್ನು ಕೇಳ್ತಿದ್ದಂತೆ ಎಸ್ ಪಿ ಭಾವುಕರಾದರು. ಚಕ್ಕನೆ ನನ್ನ ಕೈ ಹಿಡಿದುಕೊಂಡು ನಿಮ್ಮನ್ನು ಅಪಾರ್ಥ ಮಾಡಿಕೊಂಡಿದ್ದೆ, ಸಾರಿ ಎಂದರು. ಅವರ ಮಾತಲ್ಲಿ ತಾಯ್ತನದ ಸ್ಪರ್ಶವಿತ್ತು, ಪ್ರೀತಿ ಇತ್ತು, ಗೆಳೆತನವಿತ್ತು, ಸಂತೋಷವಿತ್ತು. ಅವರ ಮಾತು ಕೇಳಿ ನನಗೂ ಮನ ತುಂಬಿ ಬಂತು. ಪುನರ್ಮಿಲನದ ಈ ಸಡಗರದ ಮಧ್ಯೆಯೇ ತಾಯಿ ನಾಗೇಶ್ ಹಾಗೂ ರವಿಚಂದ್ರನ್ ಇಬ್ಬರಿಗೂ ಹೊಂದುವಂಥ ಭಿನ್ನ ಧ್ವನಿಯಲ್ಲಿ ಅದ್ಭುತವಾಗಿ ಹಾಡಿದರು ಬಾಲು. ದೇಶ ಕಂಡ ಮಹಾನ್ ಗಾಯಕ ಎಸ್ ಪಿ ಅಂತ ಹಾಡುಗಾರನ ಮನಸ್ಸನ್ನು ಒಂದು ಹಾಡಿನಿಂದಲೇ ಗೆದ್ದಿದ್ದೇನೆ ಅಂತಾರೆ ಹಂಸಲೇಖ. ಗಡಿಬಿಡಿಗಂಡ ಚಿತ್ರದ ಹಂಸಲೇಖ ಅವರ ಸಂಗೀತ ಹಾಗೂ ಸಾಹಿತ್ಯದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಈ ಹಾಡಿನ ಸಂದರ್ಭವನ್ನ ಗೀತಪ್ರಿಯ ಅವರು ನೆನಪಿಸಿಕೊಂಡದ್ದು ಹೀಗೆ. ಇದು 1981-82 ಮಾತು. ತನ್ನ ಜೀವದ್ ಗೆಳೆಯ ಅಂಬರೀಷ್ ಅವರನ್ನ ಹೀರೋ ಮಾಡಬೇಕು ಎಂಬ ಆಸೆಯಿಂದ ರಾಜೇಂದ್ರ ಸಿಂಗ್ ಬಾಬು ಅಂತ ಚಿತ್ರದ ತಯಾರಿಗೆ ಸಿದ್ಧತೆ ನಡೆಸಿದರು. ಈ ಚಿತ್ರಕ್ಕೆ ನನ್ನಿಂದ ಒಂದು ಹಾಡು ಬರೆಸಬೇಕೆಂದು ಅವರ ಆಸೆಯಾಗಿತ್ತು. ನನ್ನನ್ನು ಸಂಪರ್ಕಿಸಿ ಹೇಳಿದರು, ಸರ್, ನಮ್ಮ ಹೊಸ ಸಿನಿಮಾದಲ್ಲಿ ಹೀಗೊಂದು ಸನ್ನಿವೇಶ, ನಾಯಕ ಮತ್ತು ಅವನ ಸೋದರಿ ಚಿಕ್ಕಂದಿನಿಂದಲೇ ಬೇರೆ ಬೇರೆಯಾಗಿರ್ತಾರೆ. ಮುಂದೆ ನಾಯಕ ತಂಗಿಯನ್ನು ಹುಡುಕಲೆಂದೇ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾನೆ. ಹಲವಾರು ಕಡೆ ಹುಡುಕಿದ್ರೂ ಆಕೆ ಸಿಗೋದಿಲ್ಲ. ಮುಂದೆ ನಾಯಕನ ವೃತ್ತಿ ಬದುಕಿನಲ್ಲಿ ಹಲವಾರು ಏರುಪೇರುಗಳಾಗುತ್ತೆ. ಈತ ವೇಷ ಮರೆಸಿಕೊಂಡು ಖಳನಾಯಕರ ಅಡ್ಡೆಗೆ ಬರ್ತಾನೆ. ಖಳನಾಯಕರ ಜೊತೆಯಲ್ಲಿದ್ದುಕೊಂಡೇ ಅವರನ್ನ ನಿರ್ಮೂಲನೆ ಮಾಡುವ ಹವಣಿಕೆ ಅವನದ್ದು. ಕನ್ವರ್ಲಾಲ್ ಹೆಸರಿನ ಈತ ತಮ್ಮೊಂದಿಗೆ ಸೇರಿಕೊಂಡ ಖುಷಿಗೆ ಆತನ ಹಿನ್ನೆಲೆ ಗೊತ್ತಿಲ್ಲದ ಕಳರೆ ಒಂದು ಕ್ಯಾಬರೆಟ್ ಡ್ಯಾನ್ಸ್ ಏರ್ಪಡಿಸ್ತಾರೆ. ಈಗ ನರ್ತಿಸಲು ಬಂದಾಕೆ ನಾಯಕನ ಸೋದರಿಯಾಗಿರ್ತಾಳೆ. ಈ ಸಂದರ್ಭದಲ್ಲಿ ಅಣ್ಣ ತಂಗಿಗೆ ಪರಸ್ಪರ ಗುರುತು ಸಿಗುತ್ತೆ. ಆದರೆ ಇಬ್ಬರೂ ಪರಿಚಯ ಹೇಳಿಕೊಳ್ಳದ ಪರಿಸ್ಥಿತಿಯಲ್ಲಿರ್ತಾರೆ. ತಂಗಿಯನ್ನ ವೇಷದಲ್ಲಿ ಅಂಥ ಜಾಗದಲ್ಲಿ ನೋಡಿ ನಾಯಕನಿಗೆ ಶಾಕ್ ಆಗುತ್ತೆ. ಕ್ಯಾಬರೆ ಡ್ಯಾನ್ಸರ್ ಆಗಿದ್ದ ತಂಗಿಯದ್ದು ಅದೇ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಮನದ ಸಂಕಟವೆಲ್ಲ ಹಾಡಾಗಿ ಬರಬೇಕು, ಅದು ಕ್ಯಾಬರೆ ಹಾಡಿನಂತೆಯೂ ಭಾಸವಾಗಬೇಕು. ಅಣ್ಣ ತಂಗಿಯ ಮನದ ನೋವು ಪ್ರೇಕ್ಷಕರನ್ನು ತಾಕಬೇಕು, ಅಂಥದ್ದೊಂದು ಹಾಡು ಬರೆದುಕೊಡಿ ಎಂದಿದ್ರು ರಾಜೇಂದ್ರ ಸಿಂಗ್ ಬಾಬು. ಅದುವರೆಗೂ ಮೃದು ಮಧುರ ಹಾಡು ಬರೀತಿದ್ದವ ನಾನು, ಈಗ ಕ್ಯಾಬರೆ ಹಾಡಿಗೆ ಪೆನ್ ತಿರುಗಿಸಬೇಕಿತ್ತು. ಇರಲಿ, ಇಂಥ ಸವಾಲುಗಳು ಆಗಿಂದಾಗೆ ಎದುರಾಗಬೇಕು, ಆಗಲೇ ಬಾಳಿಗೊಂದು ಅರ್ಥ ಅಂದುಕೊಂಡೆ. ಸ್ವಲ್ಪ ಹೊತ್ತಿನ ನಂತರ ಜಿ ಕೆ ವೆಂಕಟೇಶ್ ಅವರು ಟ್ಯೂನ್ ಕೇಳಿಸಿದ್ರು. ಈ ಸಂದರ್ಭದಲ್ಲಿಯೇ ಹೆಣ್ಣನ್ನು ಹೂವಿಗೆ ಹೋಲಿಸುವುದು ನೆನಪಿಗೆ ಬಂತು. ಆದರೆ ಈ ಸಿನಿಮಾದಲ್ಲಿ ಬರುತ್ತಿದ್ದ ಹೆಣ್ಣು ಕೆಲವೇ ಹೊತ್ತು ಕಾಣಿಸಿಕೊಂಡು ಕಣ್ಮರೆಯಾಗುವಾಕೆ. ಅವಳನ್ನು ಯಾವ ಹೂವಿಗೆ ಹೋಲಿಸಬೇಕು ಎಂದು ಯೋಚಿಸ್ತಾ ಕೂತೆ. ಆಗ ಕಣ್ಮುಂದೆ ಕಂಡ ಚಿತ್ರವೇ ಸಂಜೆ ಮಲ್ಲಿಗೆಯದು. ಸಾಮಾನ್ಯವಾಗಿ ಎಲ್ಲ ಹೂಗಳು ಮುಂಜಾನೆ ಅರಳುತ್ತದೆ. ಅವುಗಳನ್ನು ಮಂಗಳ ಕಾರ್ಯಗಳಿಗೆ, ದೇವರ ಪೂಜೆಗೆ ಬಳಸುತ್ತಾ ಹೆಂಗಳೆಯರು ಅವುಗಳನ್ನು ಮುಡಿಗೇರಿಸಿಕೊಳ್ತಾರೆ. ಹೆಚ್ಚಿನ ಹೂಗಳು ಬೆಳಗಿಂದ ಸಂಜೆಯವರೆಗೂ ಫ್ರೆಶ್ ಆಗುವಂಥ ಗುಣ ಹೊಂದಿರ್ತದೆ. ಆದರೆ ಸಂಜೆ ಮಲ್ಲಿಗೆಯದು ಹಾಗಲ್ಲ. ಇನ್ನೇನು ಸೂರ್ಯ ಮುಳುಗ್ತಾನೆ ಎನ್ನುವ ಹೊತ್ತಿನಲ್ಲಿ ಅದು ಅರಳುತ್ತದೆ, ಕತ್ತಲಾಗ್ತಾ ಇದ್ದಂತೆ ಬಾಡಿ ಹೋಗುತ್ತೆ. ಸಂಜೆ ಮಲ್ಲಿಗೆಯ ಬಗ್ಗೆ ಯೋಚಿಸಿದ್ದಾಗಲೇ ನರ್ತಕಿಯರ ಬದುಕು ನೆನಪಾಯಿತು. ಯೌವನವಿದ್ದಾಗ ಎಲ್ಲರೂ ನರ್ತಕಿಯರನ್ನು ಪ್ರೀತಿಸ್ತಾರೆ, ಅರಸುತ್ತಾರೆ, ಆಸೆಗಣ್ಣಿನಿಂದ ನೋಡ್ತಾರೆ, ಬಯಸ್ತಾರೆ. ಆದರೆ ಮುಪ್ಪು ಸಮೀಪಿಸಿದರೆ ಸಾಕು, ಅವರನ್ನು ಯಾರೂ ತಿರುಗಿ ನೋಡೋದಿಲ್ಲ. ಅವರ ಬದುಕು ತೇಟ್ ಸಂಜೆ ಮಲ್ಲಿಗೆಯ ತರವೇ ಮುಗಿದು ಹೋಗ್ತದೆ. ಹೀಗೊಂದು ಯೋಚನೆ ಬರ್ತಾ ಇದ್ದಂತೆ ಒಂದೊಂದು ಹೊಸ ಪದಗಳು ಹಾಡಿನ ಸಾಲುಗಳಾಗಿ ಜೊತೆಯಾಗತೊಡಗಿದವು. ಅಣ್ಣನಿಗೆ ತನ್ನ ಬದುಕಿನ ಸಂಕಟ ಹೇಳಲೆಂದು ಆ ಕ್ಯಾಬರೆ ನರ್ತಕಿ ತನ್ನನ್ನು ತಾನು ಸಂಜೆ ಮಲ್ಲಿಗೆ ಎಂದು ಕರೆದುಕೊಂಡ್ರೆ ಚಂದ ಅನಿಸಿತು. ಹಾಗೆ ಬರ್ದೆ ಆ ನಂತರದಲ್ಲಿ ಒಂದೊಂದೇ ಹೊಸ ಪದ, ಹೊಸ ಸಾಲು ಸೇರಿಕೊಳ್ಳುತ್ತಾ ಹಾಡು ಸಿದ್ಧವಾಗಿ ಹೋಯಿತು. ಅಣ್ಣ ತಂಗಿಯಾಗಿ ತಮ್ಮ ಅಸಹಾಯಕತೆಯನ್ನು ಮುಖಭಾವದಲ್ಲಿ ಪ್ರದರ್ಶಿಸುವ ಸಂದರ್ಭದಲ್ಲಿ ಅಂಬರೀಷ್ ಜಯಮಾಲ ಪೈಪೋಟಿಗೆ ಬಿದ್ದು ನಟಿಸಿದರು. ಈ ಹಾಡಿನ ದೃಶ್ಯೀಕರಣ ಎಲ್ಲರ ಮನಸ್ಸಿಗೂ ನಾಟುವಂತಿತ್ತು. ಜೊತೆಗೆ ಎಸ್ ಜಾನಕಿಯವರ ದನಿಯಲ್ಲಿನ ಮಾದಕತೆ, ಜಿ ಕೆ ವೆಂಕಟೇಶ್ ಅವರ ಮಧುರ ಸಂಗೀತ ಈ ಗೀತೆಯನ್ನು ಸೂಪರ್ ಹಿಟ್ ಹಾಡಾಗಿಸಿತು. ಇಷ್ಟೇ ನೋಡಿ ಈ ಹಾಡಿನ ಕತೆ ಎನ್ನುತ್ತಾ ಮಾತು ಮುಗಿಸಿದರು ಗೀತಪ್ರಿಯ. ಅಂತ ಸಿನಿಮಾದ ಗೀತಪ್ರಿಯ ಅವರ ಗೀತ ರಚನೆಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತದ, ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನನ್ನ ಮಾಡಿ ಅಭಿಷೇಕ್.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಏನು ಅಂದು ಮಲ್ತೊಂದು ದಿನೇಶ್ವರ ಸ್ವಾಮಿಗಳ ಕೈ ಮುಗಿದು ಸ್ವಾಮಿಲನ ಅನುವುದೇ ತಂದು ಕವಿ ಮಂದಾರ ಕೇಶವ ಭಟ್ರು ತುಳು ವಾಲ್ಮೀಕಿಂದು ಪುದರ್ದಿತ್ತಿನಾರು ಮಂದಾರ ರಾಮಾಯಣ ಬರಿಪುಣಿಗೆ ದುಂಬೆ ಬೇತೆ ಬೇತೆ ಕೃತಿಗಳೇನಾರು ಕೊರ್ತೇರು ಅಂಡಾರನ್ನ ಪುದರು ನೆಗತ್ತಿನಿ ರಾಮಾಯಣದ ಮಹಾಕಾವ್ಯನು ಬರೆಯಿತು ಆಯ್ತ ಒಟ್ಟುಗೂ ಬೇತೆ ಬೇತೆ ಕಾವ್ಯ ರೂಪಗಳನ್ನು ಕುರಿಯರು ಪ್ರಸಂಗಗಳನ್ನು ಬರೆಯರು ಐಟ್ಲ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಬರೆಯಿನಂಚಿನ ಈ ಬೀರದ ಬುಲ್ಪು ಒಂದು ಬಾಲೆ ಕೃಷ್ಣನ

ಪೊರ್ಲು ಪೋಲಿಗೆದ ಜೋಕ್ಲಾಟಿಗೆದ ಆ ಒಂಜಿ ಕಸುಬುಲು ಒಂಜಿ ಬೀರ ತೋಜವನೇನು. ಅಂಚನೆ ಅಂಕೋದ ಬೀರ ಬೇತೆ ಅವಂಜಿ ಬಿರ್ಸಾದಿಗೆ ತೋಜವನದ ಲೆಕ್ಕ. ಇಂದು ಜೋಕ್ಲೆ ಬೀರದ ಕತೆ. ಕೇಶವ ಭಟ್ರು ಆರು ಯಕ್ಷಗಾನದ ಅರ್ಥಧಾರಿಲು ಭಾಗವತೇರು ಅಂಚನೆ ಮಾಸ್ಟ್ರಾದ ಭಾರಿ ದೀರ್ಘಕಾಲ ಕೆಲಸ ಮಲ್ತಿನಾರು. ಇಡೀ ತುಳುನಾಡದ ಕೊಡಿ ಕಡೆಟ್ಟು ಸಂಚಾರ ಮಲ್ತಿನಾರು. ಅಂಚಾದು ತುಳುನಾಡದ ಬಗೆಟ್ಟು ವಿಶೇಷವಾಯಿನ ಒಂಜಿ ಅಭಿಮಾನ ರೀ. ಅನ್ನ ರಾಮಾಯಣದ ಒಂಜಿ ಕಾವ್ಯ ಯಾನ ಒಂದೇ ಜಾಗೆಡು ಸ್ವಾಮಿಲ್ನ ಒಂಜಿ ಸದೃಢ ಒಂಜಿ ವಾರ ಮುಟ್ಟ ನಡತನೆಗಳು ಪೂರ ಕತೆನ ಬಂದ ಅಯ್ನು ಓದುದ. ಐಟ್ಲ ಇಡೀ ಒಂಜಿ ರಾಮಾಯಣ ಕತೆ ಅವು ತುಳುನಾಡದೇ ನಡತಿಲೆಕ್ಕ. ತುಳುನಾಡದ ಆಚಾರ ವಿಚಾರ ಜನಜೀವನ ಪೂರ ಇಟ್ಟು ಬರ್ಕೊಂಡು ರಾಮಾಯಣದ ಕತೆ ದೊಟ್ಟಿಗೆ ಇನ್ನು ಸೇರೋದಿರು ಅವು ಮುಲ್ಪನೆ ನಡತಿಲೆಕ್ಕ. ಬಹುಶಃ ಅಂಚನೆ ಈ ಬೀರದ ಮುಲ್ಪುಲ ವಿಶೇಷವಾದ ಕೃಷ್ಣನ ಕತೆ ಅನ್ನೊಂದಾಂಡಲ ಐಟ ತುಳುನಾಡದ ಇಡೀ ಒಂಜಿ ಚಿತ್ರಣಲ ನಂಗತಿ ಕೊಡು. ತುಳುನಾಡು ವಾರಿತಿಡು ಬರ್ಸ ಬರ್ಕೊಂಡು ವಾರಿತಿಡು ಬೇತೆ ಬೇತೆ ರೀತಿಯ ಆಚಾರ ವಿಚಾರಗಳು ಮುಲ್ಪದ ನಲಿಕೆಲು ಮುಲ್ಪದ ಕೆಲವು ನಂಬುಗಳು ದೈವಾರಾಧನೆ ಕೋಲ ತಂಬಿಲ ಆಟ ಒಂದು ಮಾತ ಹಾಸು ಹೊಕ್ಕಾದು ಈ ಕಥೆ ಇಟ್ಟು ಬರ್ಬೋದು. ಇಡೀ ಬೀರದ ಬಲ್ಪುಣು ಪನೋಡಾಂಡ ಒಂಜೆ ಅದು ಹೊರ್ತು ಬೋಡಾಪುಂಡೈಕು. ಅಂಜೆ ಅದು ಇನಿ ಇಂಕ್ಲೂ ಒಂಜಿ ರೆಡ್ ರೆಡರೆ ಗಂಟೆ ಏತ ಆಪುಂಡ ಆತೇನು ಮಲ್ಪುವ ಪಂಡ ಬಾಲ ಲೀಲೆದ ಕಥೆನ ಮಾತ್ರ ದಿತ್ತೋನು ಕಂಸವದೇನು ಇನಿ ದಿತ್ತೊಂಡ್ರೆ ಗಾಪೂಜಿ ನನ್ನ ತುಕ. ಇಂದು ಈ ಕೃಷ್ಣ ಲೀಲೆದ ಸಂಕಲ್ಪ ಇಂಜಾಂಡು ಪನ್ಪುಣೇನು ಪ್ರಾರಂಭ ಪನ್ಪೇರು. ಪ್ರಾರಂಭ ಹೊಡೆದುಲೇ ಒಂಜಿ ಪಾಡ್ದನ ದಾಟಿದ ಅರು ಬರೆಯರು ದೇವ ವಿಘ್ನೇಶಗ ನಮಸ್ಕಾರ ಮಲ್ಪುಣ ಡೆನ ಡೆನ ಅನ್ಕೊಂಡು ಒಂದು ಐದು ಬುಕ್ಕ ಪತ್ತವತಾರದ ವಾದಿರಾಜ ಸ್ವಾಮಿಲು ಪತ್ತವರತಾರ ಕತೆ ಬರೀತೀರಿ. ಪತ್ತವರದ ದಶಾವತಾರದ ಕತ್ ಒಂಜಿ ಪದ ಬರೀತೀರಿ. ಅವು ಏನು ನಮ್ಮ ನಡು ಮೇಲೆ ರೆಡ್ ಪ್ಯಾರಾಗ್ರಾಫುಡು ಇಡೀ ದಶಾವತಾರದ ಕಥೆಯನ್ನು ಪಂಡೀರು ಇಂತೆ ಈಗಲ ವಾಚನಕಾರರು ಪಂಡೀರು. ನಾನು ಇನ್ನೇನು ಪಂಡದು ಈ ಪತ್ತಾವತಾರುಡು ಬಹಳ ಮುಖ್ಯವಾಗಿನ ಒಂದು ಪೂರ್ಣಾವತಾರ ಅಂದಿತ್ತಲ್ಲ ಅವು ಕೃಷ್ಣಾವತಾರ. ನಾರಾಯಣ ದೇವರು ಸಂಕಲ್ಪ ಮಲ್ತದು ಭೂಮಿಗೆ ಅವತಾರದ ಒಂದು ಬತ್ತೇರು ಬಂದ್ಬಿಟ್ಟ ಕತೆ ನನಗೆ ಪುರಾಣ ತೆಕ್ಕೊಂಡು ಖ್ಯಾತಿ ದೇವಿನ ಒಂದು ಶಾಪದ ಭೃಗು ಪತ್ನಿಯಾಯಿನ ಖ್ಯಾತಿ ದೇವಿನ ಶಾಪನು ಅಂದು ಮಲ್ತೊಂದು ಬತ್ತಿನ ಅದು ದುಂಬೆ ದೇವರ ಸಂಕಲ್ಪ ದುಂಬೆ ಮಲ್ದೇರು. ಆದ್ರೆ ಪತ್ತವತಾರತ್ತು ನೂತ ಎಂಬ ಅವತಾರದ ಸಂಕಲ್ಪ ಮಲ್ತಿನಾರು ಅಂಜಿನಲ್ಪ ಈ ಪತ್ತವತಾರ ಆ ಖ್ಯಾತಿನ ಒಂಜಿ ಶಾಪವು ಅಂಶ ಅಂಶಾವತಾರ ಅಂಶಾಂಶಾವತಾರ ಅವೇಶ ಅವತಾರ ಅಂದ ಬೇತೆ ಬೇತೆ ಅವತಾರ. ಆಡ ಪೂರ್ಣ ಭಗವಂತನೇ ಭೂಲೋಕಕ್ಕೆ ಬರ್ಪುನ ಅಂಚಿನ ಒಂಜಿ ಅವತಾರ ಆವಡು ಬರ್ಪುಣ ಜನಕುಲ್ನ ಒಂಜಿ ಆಸೆಲ ಇತ್ತು ಋಷಿ ಮುನೀಶಿಲ ಇನ್ನು ಕೇಳೊಂದಿತ್ತೇರು. ಅಂಚಾದು ಐಕ ಸಂಕಲ್ಪ ಮಲ್ತು ಕೃಷ್ಣ ಅವತಾರ ಬರ್ತಂಡು ಆ ಸಂಕಲ್ಪ ಮಲ್ತಿನಂಚಿನ ಸಂದರ್ಭ ಈ ಕಾವ್ಯಡು ಸುರುವು ಅರ್ಪಣ್ತೀರು ಏನು.

ಮಾತೆರ್ಲ ನಿರೀಕ್ಷೆ ಮಲ್ತೊಂದಿತ್ತಲೆಕ ಸ್ವಯಂ ಭಗವಂತನೇ ಭೂಮಿಗೆ ಜತದ ಭೂಪಿರಿ ವ್ಯಾಸರೈಕ್ಯ ಬಣ್ಣಿ ಕೃಷ್ಣಸ್ತು ಭಗವಾನ್ ಸ್ವಯಂ ದಯಪಂಡ ಕೃಷ್ಣಾವತಾರ ಪಂಡ ಸ್ವಯಂ ಭಗವಂತನೇ ಬತ್ತಿನಿಂದು

0: ಇದು ಎಂಬಿಎ ದಾನ ಯಾರ ಬಲ್ಲಿ? ಅದು ತುಂಬ ಮದುವೆ ಆದರೂ ಕೊಡು, ಮದುವೆ ಒಟ್ಟಿಗೆ ಹೊಣ್ಣ ಒಟ್ಟು ಹೊಣ್ಣು ಕುರುಪಣೆ ಅಂದಲ್ಲ, ಅರಸುಲಿಗದಲ್ಲ ಕಮ್ಮಿ ಇದ್ದವು ಅಂಚ. ಅದು ಪಾತ್ರ ಕಥೆ ಆಂಡು ವಸುದೇವಾಗ ಮದುವೆ ಮಲ್ಪದ್ದು ಕುರುಪಣೆ ಅಂದ ಆಂಡು ಮದುವೆ ಮಲ್ತು ಕುರುಪಣೆ ಅಂದು ಅದು ಇರ್ಬೇಕು. ಆಯ್ ಸಂಕಲ್ಪ ಮಲ್ತು ನಡೆದಕ್ಕ ಆಯ್ ಕಂಸಿ ದುಂಬು ಬೀರ ತೀಯರಜ್ಜಿ ಆಯ್ಕೆ ವ್ಯವಸ್ಥೆ ಲಾಂಡು ದಿನೋಳ ದೀಯರು ಮದುವೆ ಲಾಂಡು ಮದುವೆ ಆದು ತನ್ನ ಮೆಗ್ದಿಲ್ಲ ಭಾವನಲ್ಲ ದಿಬ್ಬ ನಡ್ಕೊಂಡು ಹೋನಾಗ ಆ ತೇರಿಗೆ ಕಂಸನೇ ಸಾರಥಿಯಾಗೆ ಆ ತೇರನ್ನು ನೋತೊಂದು ಪೋಯ್. ಇಂಚಿನ ಸಂದರ್ಭ ಅಕ್ಕ ಸುಡ್ದು ವಾಣಿ ಆಂಡು ದಾದಂದು ದೂದಾಲ ಜನ ಮೃತ್ಯುನ ಫೆದು ನಂಜನ ಮಗ ಮೆದ್ದಿನ ಯಾನು ಎಂಚ ಪಿದಾಯಿ ಬಿಡ್ಪಿನಿ ಅಪಕಡ ತೂಕ ಪಂಡದ ಆ ಪೊರ್ತುಡೆ ಹೊಸ ಮದಿಮಾಯಂಗ ಮದಿಮಾಲೆ ಕರ್ಪಿಲ್ಲದ ಸಾದಿ ತೋಜಾಯಿ ಕೈಕಾಲಕ್ಕೆ ಸಂಕೊಲೆ ಪಾಡ್ದ ಕರ್ಪಿಲ್ಡ್ ಪಾಡಿಯಗೆ ಪಾಡದು ಪಂಡೆ ವಸುದೇವೆ ಅಪ್ಪ ವಸುದೇವೆ ಪಂಡೆ ಕರ್ಪಿಲ್ಡ್ ಪಾಡ್ಲ ತೊಂದರೆಜ್ಜಿ ಅಂಡ ಕೈಕಾಲಕ್ಕೆ ಸಂಕೊಲೆ ಪಾಡ್ನ ಇಂಕ್ಲಿಂಚ ಅದನ್ನು ಜೀವನ ಪೂರ್ತಿ ಅನುಭವಿಸಿನಿ ಕೊಂಚ ವೇಲೆ ಮಲ್ಪಗ ಆಲ್ನ ಬಂಜಿರಿ ಪುಟ್ಟು ನಂಚಿನ ಜೋಕುಲು ಎನ್ಮನೇ ಒಂಜಿ ಗರ್ಭೋ ಬತ್ತಿನ ಅಂಚಿನ ಮಗ್ಗೆ ಕಿರ್ಪೆಂದತ್ತ ಬಿಡು ಆ ಎನ್ಮ ಜೋಕುಲೆಲ್ಲ ನಿಕ್ಕೆ ಎಂಕ್ಲು ಏನು ಒಪ್ಪಿಸವೆ ಪೆದ್ದಿನ ಅಂಚಿನ ಜೋಕುಲಿನ ಬಡಣ ನಿಕ್ಕ ಏನು ಕೊರ್ಪೆ ದಾನೆ ಬಡಣಲ್ಲ ಈ ಮಲ್ಪುಲ ಅಂಡ ಈ ನಮ್ಮನೆ ತ ಸ್ಥಿತಿ ಇಂಚ ಭಂಗ ಎಂಕ್ಲಿ ಕೊರ್ರವಲ್ಲಿ ಅಂದು ಕಡೆಗೆ ಅನ್ನ ತೋಜಿನ ಎನ್ಮ ಮುಟ್ಟ ದಯ ಮೇಕಲಿ ಇಂಚ ದೀವೋಡು ಸರಿ ಪಂಡದು ಸೆರೆಮನ ವಾಸುರಾಗಲಿ ದೀಯೇ ಆ ಕೈಕೋಲಲ್ಲಿ ಮದ್ದೆ ದೆತ್ತೆ ಇಂಚ ದಿನ ನಡೆದು ಹೊಂದಿತ್ತನು ಆತು ಪೊರ್ತು ಬಲು ಮಂಜಿನಾಳ ಅಪ್ಪ
1: ಈತನೇಟ ಇಂಚಿಪ್ಪ ಮೂಡಬಿದ್ರದ ಜೈನ ಬಸದಿಡ್ ಮಂದಾರ ರಾಮಾಯಣ ತುಳು ಕಾವ್ಯ ವಾಚನ ಬೀರದ ಬೊಲ್ಪು ಸುಗಿಪು ದುನಿಪು ಈ ಲೇಸದ ಸುರುತ ಯಜ್ಞನ ಕೇಂಡರ್ ಸುಗಿಪು ಅಂಚನೆ ದುನಿಪು ಮಲ್ತಿನಕುಲು ಪ್ರಶಾಂತ್ ರೈ ಪುತ್ತೂರು ರಚನಾ ಚಿತ್ಕಲ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಮದ್ದಲೆಡೆ ಸಹಕಾರ ಕೊರ್ನಾರ್ ದೇವಾನಂದ ಭಟ್ ಉಂದು ಈ ಕಾರ್ಯಕ್ರಮದ ಸುರೂತ ಯಜ್ಞೆ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲ್ಲಿ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

0: रेडियो सारंग 107.8 FM
1: ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಮೋಟಾರು ವಾಹನಗಳ ಕಾಯ್ದೆ ಮತ್ತು ತಿದ್ದುಪಡಿಯ ಬಗೆಗಿನ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಾದ ಕೆಎಸ್ ಅಡಿಗ ಇವರ ಮಾತುಗಳನ್ನು ಕೇಳೋಣ.
2: ಕಾರ್ಯಕ್ರಮದ ವಿಶೇಷವಾದಂತಹ ಅಂಶ ಏನು ಅಂತಂದರೆ, ಕಾನೂನಿನ ಅರಿವನ್ನು ಕೊಡಬೇಕು ಅಂತ. ಕಾನೂನಿನ ಅರಿವು ಯಾಕೆ ಅಂತಂದರೆ ಅದು ಉರಿ ಯಾಕೆ ಅಂತಂದರೆ ಅದು ಸುಟ್ಟು ಹೋಗ್ತದೆ. ಗೊತ್ತಿಲ್ಲ ಅಂತ ಹೇಳುವ ಪ್ರಶ್ನೆ ಇಲ್ಲ. ಎಷ್ಟೋ ಮಂದಿ ನಾನು ನೋಡಿದ್ದೇನೆ, ಹೆಲ್ಮೆಟ್ ಹಾಕಲಿಲ್ಲ, ಹಿಡಿದ್ರು, ಸರ್ ನನಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ಏನು ಅಂತ ಹೇಳುವಂಥದ್ದು ಕಾರಣ ಅಲ್ಲ. ಗೊತ್ತಿಲ್ಲದೆ ಉರಿಯನ್ನು ಮಡಿಲಲ್ಲಿ ಇಟ್ಟುಕೊಂಡ್ರೆ ಉರಿದು ಹೋಗ್ತದೆ. ಅದಕ್ಕೋಸ್ಕರವಾಗಿ ಕಾನೂನಿನ ಅರಿವು ನಮಗೆಲ್ಲರಿಗೂ ಆಗಬೇಕು, ಸಮಾಜಕ್ಕೆ ಇದನ್ನು ನಾವು ಕೊಡಬೇಕು, ತಲುಪಿಸಬೇಕು ಅನ್ನುವಂಥದ್ದು ನಮ್ಮ ಜಿಲ್ಲಾ ಪ್ರಾಧಿಕಾರದ ಒಂದು ಪ್ರಾಮುಖ್ಯವಾದಂಥ ಉದ್ದೇಶ. ಇವತ್ತು ಆರಿಸಿಕೊಂಡಂತಹ ಅಂಶ ಬಹಳ ಸ್ಪಷ್ಟ. ಮೋಟಾರು ವಾಹನ ಕಾಯಿದೆಯ 11 ಮತ್ತು 12 ಅಷ್ಟೇ, ಇಡೀ

ಸೆಟ್ಲ್ಮೆಂಟ್ ಅದನ್ನು ಮಾಡಿದರು. ಇನ್ಸೂರೆನ್ಸ್ ಕಂಪನಿಯವರು ಒಬ್ಬ ವ್ಯಕ್ತಿಯನ್ನು ಸೆಟ್ಲ್ಮೆಂಟ್ ಮಾಡಲಿಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಬೇಕು. ಆ ನೇಮಕ ಮಾಡಿದಂತಹ ವ್ಯಕ್ತಿ ಯಾವಾಗ ಕ್ಲೈಮೆಂಟ್ನಿಂದ ಈ ರೀತಿ ಅಪಘಾತ ಆಗಿದೆ ಅಂತ ಹೇಳುವಂತಹ ಮಾಹಿತಿ ಸಿಕ್ಕಿತೋ ಆ ತಕ್ಷಣ ತನ್ನ ಇನ್ಸೂರೆನ್ಸ್ ಕಂಪನಿ ಹೌದಾಗಿದ್ದರೆ ಕೂಡಲೇ ಅವನನ್ನು ಭೇಟಿಯಾಗಿ ಅವನ ಜೊತೆಯಲ್ಲಿ ಮಾತುಕಡಿಸಿ ಸಂಧಾನ ಮಾಡಿ ಅವನ ಏನು ಕಷ್ಟಗಳು ನಷ್ಟಗಳು ಅವನಿಗೆ ಆದ ಖರ್ಚುಗಳು ಹೇಳು ಆ ಖರ್ಚುಗಳನ್ನೆಲ್ಲ ತಾನು ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಆ ಸೆಟ್ಲ್ಮೆಂಟ್ ಮಾಡುವ ಮೂಲಕವಾಗಿ ಅವನಿಗೆ ಶೀಘ್ರ ಹಣ ಪಾವತಿ. ಇವತ್ತು ಕೋರ್ಟ್ನಲ್ಲಿ ಒಂದು ಕೇಸು 1995 ಫೈಲ್ ಆಗಿದ್ದರೆ 2025 ಹಾಗೆ ಇರ್ತದೆ, ಯಾವುದೇ ಮುಂದುವರಿಕೆ ಇಲ್ಲ. ಮುಂದುವರೆದರೂ ಕೂಡ ಇಲ್ಲಿಂದ ತಗೊಂಡು ಹೋಗಿ ಅಪೀಲ್ ಹೋಗಿ ಅಲ್ಲಿ ಇಡ್ತಾರೆ ಇನ್ಸೂರೆನ್ಸ್ ಕಂಪನಿಯವರು, ಅಲ್ಲಿಟ್ಟರೆ ಅಲ್ಲಿ ಒಂದು 25 ಇರ್ತದೆ. ಅಂತೂ ಆ ಹಣ ಸಿಕ್ಕುವಾಗ ಈ ವ್ಯಕ್ತಿ ಸತ್ತು ಅವನ 10 ಪಿಂಡ ಇಡ್ತಾನೆ. ಅದು ನಡೀಬಾರದು. ಅದಕ್ಕೋಸ್ಕರವಾಗಿ ಅಮಿಕೇಬಲ್ ಸೆಟಲ್ಮೆಂಟ್ ಆಫ್ ಆಲ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಪಾರ್ಟೀಸ್. ಇನ್ಸೂರೆನ್ಸ್ ಕಂಪನಿಯವರು ಖುದ್ದಾಗಿ ಹೋಗಿ ಅವರನ್ನು ನೋಡಿ ನಿನಗೆ ಎಷ್ಟು ಖರ್ಚಾಗಿದೆ, ಏನು ಖರ್ಚಾಗಿದೆ, ಇದು ನನ್ನದು ಇಷ್ಟು ಇಷ್ಟು ಕೊಡ್ತೇನೆ ನಾನು, ನಿನಗೂ ನಷ್ಟ ಆಗಬಾರ್ದು ನನಗೂ ನಷ್ಟ ಆಗಬಾರ್ದು, ಈ ಮಾತುಕತೆಯಿಂದ ಸೆಟಲ್ಮೆಂಟ್ ಮಾಡಿ ವಿತಿನ್ 30 ಆಫ್ ದಿ ಆಕ್ಸಿಡೆಂಟ್ ಆ ಹಣವನ್ನು ಅವನಿಗೆ ಪಾವತಿ ಮಾಡುವಂತಹ ನಿಟ್ಟಿನಲ್ಲಿ ಸೆಕ್ಷನ್ 149 ಅವನಿಗೆ ವಿಶೇಷವಾದಂತಹ ಇನ್ಸೂರೆನ್ಸ್ ಕಂಪನಿಗೆ ಒಂದು ವಿಶೇಷ ಜವಾಬ್ದಾರಿಯನ್ನು ಹೊರಿಸಿದೆ. ಆಮೇಲೆ 146-147 ಅದು ಆ್ಯಕ್ಚುಲಿ ಇದ್ದದ್ದೇ ಅದರಲ್ಲಿ, ಆದರೆ 147 ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಆ 147 ಯಾರೆಲ್ಲ ಕವರೇಜ್ ಇದ್ದಾರೆ ಅಂತ ಹೇಳೋದ್ರಲ್ಲಿ ಕೆಲವು ವಿಷಯಗಳನ್ನು ತೆಗೆದುಬಿಟ್ಟಿದ್ದಾರೆ. ಆಮೇಲೆ ಸೆಕ್ಷನ್ 149 ನಂತರ ಸೆಕ್ಷನ್ 150 ಎಲ್ಲ ರೀತಿಯಲ್ಲಿ ಸೆಟಲ್ಮೆಂಟ್ ಆದ ನಂತರ ಅವನಿಗೆ ಆ ಹಣವನ್ನು ತಲುಪಿಸುವಂತಹ ಜವಾಬ್ದಾರಿ ಇದು ಇನ್ಸೂರೆನ್ಸ್ ಕಂಪನಿಗೆ. ಈ ಇನ್ಸೂರೆನ್ಸ್ ಕಂಪನಿಗೆ ಏನಾಗಿದೆ ಅಂತಂದರೆ, ಈಗ ಕೆಲವೊಂದು ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ತದೆ ಇನ್ಸೂರೆನ್ಸ್ ಕಂಪನಿಯವರು. ಏನು ಅಂತಂದರೆ, ಯಾವ ಒಂದು ವಿಶೇಷ ಸಂದರ್ಭಗಳಲ್ಲಿ ಕಂಪನಿ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಕೊಡುವುದಿಲ್ಲ ಎನ್ನುವಂತಹ ಕೆಲವೊಂದು ಪ್ರೊವಿಷನ್ಸ್ ಸೆಕ್ಷನ್ 147 ಸೆಕ್ಷನ್ 147 ಯಾವ ವಿಷಯಗಳಲ್ಲಿ ಯಾವ ಕಾರಣಕ್ಕೆ ಯಾವ ಸಂದರ್ಭಗಳಲ್ಲಿ ಇನ್ಸೂರೆನ್ಸ್ ಕಂಪನಿಯವರು ಹಣ ಕೊಡುವುದು ಬೇಡ, ಆ ಸಂದರ್ಭಗಳನ್ನೆಲ್ಲ ಅದನ್ನು ಹೊಣೆ ತಪ್ಪಿಸಲಿಕ್ಕೆ ತಾನು ಪ್ರಯತ್ನ ಪಡುವಂಥದ್ದು, ಅದನ್ನು 150 ಅದನ್ನು ಮೇಲೆ ಕೊಂಡೋದ್ರು. ಯಾವೆಲ್ಲ ಸಂದರ್ಭದಲ್ಲಿ ವಿಮಾ ಪಾಲಿಸಿ ಇದ್ದಂತಹ ವಾಹನದ ಮಾಲಕ ಅಥವಾ ಇನ್ಸೂರೆನ್ಸ್ ಕಂಪನಿ ಹಣವನ್ನು ಕೊಡಲಿಕ್ಕೆ ಬಾಧ್ಯಸ್ಥನಲ್ಲ ಎನ್ನುವಂತಹ ನಿಟ್ಟಿನಲ್ಲಿ, ಒಂದು ಹೈಯರ್ ಆರ್ ರಿವಾರ್ಡ್ನ ಮೂಲಕವಾಗಿ ವಾಹನವನ್ನು ಚಲಾಯನ ಮಾಡಿದರೆ, ಒಂದು ವಾಹನ ಬಾಡಿಗೆ ಕೊಡಲಿಕ್ಕೆ ಇಲ್ಲ, ಬಾಡಿಗೆಗೆ ಹೋಗುವಂಥ ವಾಹನ ಅಲ್ಲ, ಪ್ರೈವೇಟ್ ವೆಹಿಕಲ್ ಆಗಿದ್ದರೆ ಆ ಪ್ರೈವೇಟ್ ವೆಹಿಕಲ್ನಲ್ಲಿ ಬಾಡಿಗೆ ಮಾಡಬಾರ್ದು. ನೀನು ಅದನ್ನು ಬಾಡಿಗೆ ಮಾಡಿದರೆ ಅದರಿಂದ ಅಪಘಾತ ಆದರೆ ಅಪಘಾತದ ಒಳಗಿದ್ದಂತಹ ವ್ಯಕ್ತಿಗಳಿಗೆ ನಾವು ಹಣ ಕೊಡಲಿಕ್ಕಿಲ್ಲ ಅಂತ ಕಂಪನಿಯವರು ಹೇಳ್ತಾರೆ. ಒಂದದು. ಎರಡನೆಯದ್ದು, ಯಾವುದೇ ವಾಹನವನ್ನು ರೇಸಿಂಗ್ ಅಥವಾ ಸ್ಪೀಡ್ ಟೆಸ್ಟಿಂಗ್ ಉಪಯೋಗಿಸಬಾರ್ದು, ಅದನ್ನು ಉಪಯೋಗಿಸಿ ಅಪಘಾತ ಆದರೆ ನಾವು ಇನ್ಸೂರೆನ್ಸ್ ಕಂಪನಿಯವರು ಕೊಡೋದಿಲ್ಲ. ಮೂರನೆಯದ್ದು, ಈ ಕಾಯ್ದೆಯ ಅಡಿಯಲ್ಲಿ ಕೆಲವು ಪರ್ಮಿಟ್ ಅಂತ ಕೊಡ್ತಾರೆ. ಪರ್ಮಿಟ್ ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ವಾಹನವನ್ನು ಚಾಲನೆ ಮಾಡಬೇಕು ಅಂತ. ಗುಡ್ಸ್ ವೆಹಿಕಲ್, ಟೂರಿಸ್ಟ್ ವೆಹಿಕಲ್, ಟೂರಿಸ್ಟ್ ವೆಹಿಕಲನ್ನು ಸಂಚಾರ ಸಂದರ್ಭದಲ್ಲಿ ಪ್ರಯಾಣಿಕರನ್ನು ಸಾಗಿಸ್ಲಿಕ್ಕೆ ಮಾತ್ರ, ಟೂರಿಸ್ಟ್ಗಳನ್ನು ಸಾಗಿಸ್ಲಿಕ್ಕೆ ಮಾತ್ರ. ಗುಡ್ಸ್ ವೆಹಿಕಲ್ ಸಾಮಾನು ಸರಂಜಾಮುಗಳನ್ನು ಸಾಗಿಸ್ಲಿಕ್ಕೆ ಮಾತ್ರ. ಆ ಸಾಮಾನು ಸರಂಜಾಮುಗಳನ್ನು ಸಾಗಿಸುವಂತಹ ಗುಡ್ಸ್ ವೆಹಿಕಲ್ನಲ್ಲಿ ಪ್ರಯಾಣಿಕರು ಹೋದರೆ ಅದು ಪರ್ಮಿಟ್ ವಯೋಲೇಷನ್ ಆಯಿತು. ಅಂತಹ ಪರ್ಮಿಟ್ ವಯೋಲೇಷನ್ ಆದಂತಹ ಸಂದರ್ಭಗಳಲ್ಲಿ ನಾವು ಹಣ ಕೊಡಲಿಕ್ಕಿಲ್ಲ. ಆಮೇಲೆ ಸಿಂಧುವಲ್ಲದಂತಹ ಚಾಲನಾ ಪತ್ರವನ್ನು ಹೊಂದಿರುವವ, ಡ್ರೈವಿಂಗ್ ಲೈಸೆನ್ಸ್ ಸಿಂಧುವಲ್ಲದಂತಹ ನಾಟ್ ವ್ಯಾಲಿಡ್ ಅಂದರೆ ಚಾಲನಾ ಪತ್ರ ಉಂಟು ಆದರೆ ಆ ವಾಹನ ಚಲಾಯಿಸಲಿಕ್ಕೆ ಚಾಲನಾ ಪತ್ರ ಇಲ್ಲ. ಚಾಲನಾ ಪತ್ರ ಇದೆ. ಚಾಲನಾ ಪತ್ರಗಳಲ್ಲಿ ವಿಧ ವಿಧವಾದ ಬೇರೆ ಬೇರೆ ಹಂತಗಳನ್ನು ಹೇಳಿದ್ದಾರೆ. ಮೋಟರ್ ಸೈಕಲ್ ವಿತ್ ಗೇರ್, ವಿದೌಟ್ ಗೇರ್, ಆಮೇಲೆ LMV ಲೈಟ್ ಮೋಟರ್ ವೆಹಿಕಲ್, ಆಮೇಲೆ ಒಂದೊಂದೇ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಹಾಗೆ ಬರ್ತದೆ, HGV ಹಾಗೆಲ್ಲ ಮೇಲೆ ಬರ್ತದೆ.

ಬಹುಶಃ ಇಡತಕ್ಕಂತಹ ಒಂದು ಸೆಕ್ಷನ್ 155 150 ಸಬ್ ಕ್ಲಾಸ್ 5 ಆ ಕ್ಲಾಸ್ನಲ್ಲಿ ಏನು ಹೇಳೋ ಅಮೆಂಡ್ಮೆಂಟ್ನಲ್ಲಿ, ಹೊಸ ಅಮೆಂಡ್ಮೆಂಟ್ನಲ್ಲಿ ಯಾವುದರಲ್ಲಿ ಅವರು ಹಣ ಕೊಡಲಿಕ್ಕೆ ಬಾಧ್ಯಸ್ಥರಲ್ಲ ಅಂತ ಹೇಳೋದಕ್ಕೆ ಎರಡು ವಿಷಯಗಳನ್ನು ಸೇರಿಸಿಕೊಂಡಿದ್ದೆ. ಕುಡಿದಿದ್ದಾನೆ ಅಂತ ಹೇಳುವುದನ್ನು ಪರಿಹಾರ ಕೊಡಲಿಕ್ಕೆ ನಾನು ಬಾಧ್ಯಸ್ಥನಲ್ಲ ಅಂತ ಹೇಳುವ ಮಟ್ಟಿಗೆ ನೀನು ಏರಿಸಬೇಕು ಅಂತಿದ್ರೆ, ಆ ಕುಡಿದಿರುವವನ ಇಷ್ಟು ಕ್ವಾಂಟಿಟಿ ಆಲ್ಕೋಹಾಲ್ ಇದ್ರೆ ಮಾತ್ರ ಇನ್ಸೂರೆನ್ಸ್ ಕಂಪನಿ ಅವ ಡ್ರಂಕನ್ ಅಂತ ತೀರ್ಮಾನ ಮಾಡುವುದಿಲ್ಲ, ಅಂತ ಮಾಡಲಿಕ್ಕೆ ಆಗುದಿಲ್ಲ. ಬರೀ ವಾಸನೆ ಬಂದಿದ್ದು, ನನಗೆ ವಾಸನೆ ಬರ್ತಾ ಇತ್ತು ಸ್ವಾಮಿ ಅಂತ ಹೇಳಿ ಆಗುದಿಲ್ಲ. ಅಥವಾ ಅದೇ ಕ್ವಾಂಟಿಟಿಯಲ್ಲಿ ಅವನ ದೇಹದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಚಾಲನೆ ಮಾಡ್ತಾ ಇದ್ದಾನೆ ಅಂತ ಹೇಳುವಂತಹ ಅಮಲ ಪದಾರ್ಥ. ಅಮಲ ಪದಾರ್ಥ ಎಲ್ಲ ತಕೊಂಡ ಈಗ ಎಲ್ಲ ಅಮಲ ಪದಾರ್ಥ ಉಂಟು. ಒಂದು ಮಾತ್ರ ತಗೊಂಡ್ರೆ ಅಮಲ ಪದಾರ್ಥ ಉಂಟು, ಒಂದು ಟಾನಿಕ್ನಲ್ಲಿ ಅಮಲ ಪದಾರ್ಥ ಉಂಟು. ಮೊನ್ನೆ ಕೆಮ್ಮಿಗೆ ಔಷಧ ತಗೊಂಡು ನನ್ನ ಅತ್ತೆ ಏನು ಮಾತಾಡೋದಿಲ್ಲ, ಏನು ಅಂತ ಕೇಳಿ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ತಾರಲ್ಲ ಅಮಲ ಪದಾರ್ಥ ಉಂಟು ಅಂತ. ಹಾಗಂತ ನಾವು ಅವರನ್ನು ಕುಡ್ದಿದ್ದಾರೆ ಅಂತ ಹೇಳಲಿಕ್ಕೆ ಆಗ್ತದೆ? ಎಲ್ಲದರಲ್ಲಿ ಕೂಡ ಅಮಲ ಪದಾರ್ಥ ಸೇರ್ತಾರೆ. ಆದರೆ ಆ ಅಮಲ ಪದಾರ್ಥವನ್ನು ಸ್ವೀಕಾರ ಮಾಡಿದ ಕಾರಣದಿಂದ ಅವನಿಗೆ ಚಾಲನೆ ಮಾಡಲಾಗದಷ್ಟು ಅವನ ದೇಹ ನಿಯಂತ್ರಣ ತಪ್ಪಿತ್ತು ಅಂತಾದರೆ ಆಗಲೂ ಕೂಡ ಇನ್ಸೂರೆನ್ಸ್ ಕಂಪನಿ ನಾಟ್ ಲಯಬಲ್. ಆದರೂ ಇನ್ಸೂರೆನ್ಸ್ ಕಂಪನಿಯವರು ಫಸ್ಟ್ ಕೊಡಬೇಕು, ಆಮೇಲೆ ಆರ್ ಸಿ ಓ ನನ್ನ ಕೈಯಿಂದ ಅದನ್ನು ತಗೊಳ್ಬೇಕು ಅಂತ. ಈಗ ಮಂಗಳೂರು ನ್ಯಾಯಾಲಯದಲ್ಲಿ ಕೆಲವೊಂದು ನ್ಯಾಯಾಧೀಶರು ಅದನ್ನು ಅನುಸರಿಸಿ ನಮಗೆ ಫೇವರ್ ಮಾಡ್ತಾ ಇದ್ದಾರೆ ಮೇಡಮ್. ನಾವು ತುಂಬ ಅದರ ಬಗ್ಗೆ ತುಂಬ ಫೈಟ್ ಮಾಡಿದ್ದೇವೆ. ಇಲ್ಲಿಯೇ ಮಂಗಳೂರಿನಲ್ಲಿ ಆದಂತಹ ಒಂದು ಕಾನೂನಿನಲ್ಲಿ ಪೇನ್ ರಿಕವರಿ 2005 2004 ಇಸ್ವಿಯಲ್ಲಿ ಸ್ವರ್ಣ ಸಿಂಗ್ ಅಂತ ಹೇಳುವಂತಹ ಒಬ್ಬ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಪೇನ್ ರಿಕವರಿ ಕೊಟ್ಟಿತ್ತು. ಅದನ್ನು ಅನುಸರಿಸಿಕೊಂಡು ಮಾನ್ಯ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಲಯ ಮಂಗಳೂರಿನವರು ನಮ್ಮ ಒಂದು ಕೇಸ್ನಲ್ಲಿ 2005 ಪೇನ್ ರಿಕವರಿ ಕೊಟ್ಟಿತ್ತು. ಆದರೆ ಅದನ್ನು ಪ್ರಶ್ನಿಸಿ ಇನ್ಸೂರೆನ್ಸ್ ಕಂಪನಿಯವರು ಅಪೀಲ್ ಹೋದರು. 2015 ಅಪೀಲ್ ಡಿಸ್

ಸಂದರ್ಭದಲ್ಲಿ ಬಂದದ್ದು ಹೇಗಂತಂದ್ರೆ, ಆರ್ಟಿಕಲ್ 142 ಅಂತ ಒಂದು ಆದೇಶ ಮಾಡಿತು. ಅಲ್ಲಿ ಏನಾಗಿದೆ ಅಂತಂದ್ರೆ, ಇನ್ಸೂರೆನ್ಸ್ ಪಾಲಿಸಿ ಆಕ್ಟ್ ಪಾಲಿಸಿ ಆಗಿತ್ತು. ಆ ಆಕ್ಟ್ ಪಾಲಿಸಿಯಲ್ಲಿ ಸರಿಯಾಗಿ ಇದ್ದಂಥದ್ದಕ್ಕೆ ಸುಪ್ರೀಂ ಕೋರ್ಟೇ ಮಾಡಬೇಕು ಅಂದಿರಲಿಲ್ಲ, ಟ್ರಿಬ್ಯುನಲ್ ಕ್ಯಾನ್ ಆರ್ಡರ್ ಪೇ ಅಂಡ್ ರಿಕವರಿ ಅಂತ ಇತ್ತೀಚೆಗಿನ ತೀರ್ಪುಗಳು ಬಂದಿದೆ. ಅದು ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೇನೆ, ಅದು ತಮಗೇನು ಅದರ ಇದಿಲ್ಲ. ಆದರೂ ಪೇ ಅಂಡ್ ರಿಕವರಿ ಅಂತ ಹೇಳುವಂಥ, ಯಾಕೆಂದರೆ ನನಗೆ ಗೊತ್ತಿದೆ ಪೊಲೀಸ್ ಅಧಿಕಾರಿಗಳು ತುಂಬ ಕೇಸುಗಳಲ್ಲಿ ಕ್ಲೈಮೆಂಟಿಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಗೆ ವಿಷಯ ಗೊತ್ತಾಗ್ತದೆ, ಪೊಲೀಸ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಅಂತ, ಅವರು ಕೆಲವೊಂದು ಒಳ್ಳೊಳ್ಳೆಯ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ, ಅವರಿಗೂ ಈ ವಿಚಾರ ತಿಳಿಯಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಕ್ಲೈಮೆಂಟ್ಸ್ಗಳಿಗೆ ಈ ವಿಚಾರವನ್ನು ತಾವು ತಿಳಿಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪೇ ಅಂಡ್ ರಿಕವರಿ ಅವಕಾಶ ಉಂಟು ಅಂತ ಹೇಳುವಂಥ ನಿಟ್ಟಿನಲ್ಲಿ. ಆ ಬಳಿಕ 156 ಸೆಕ್ಷನ್ ಪ್ರಕಾರ, ಯಾವುದೇ ವಾಹನ ಅಪಘಾತ ಆದಾಗ ಅದರ ವಿಮಾ ಮಾಹಿತಿ ಕ್ಲೈಮೆಂಟಿಗೆ ಸಿಗದೇ ಇದ್ದಂತಹ ಪಕ್ಷದಲ್ಲಿ ವಿಮಾ ಕಂಪನಿಯವರಿಗೆ ಅಥವಾ ಯಾವ ವಿಮಾ ಕಂಪನಿಯಲ್ಲಿ ಕವರೇಜ್ ಉಂಟು ಅಂತ ಹೇಳುವಂಥ ವಿಷಯ ಕ್ಲೈಮೆಂಟಿಗೆ, ಯಾರೋ ಗಾಯಾಳು ಇದ್ದಾನೆ ಅಥವಾ ತೀರಿಕೊಂಡವನ ಉತ್ತರಾಧಿಕಾರಿಗಳಿದ್ದಾರೆ ಅವನಿಗೆ ಸಿಕ್ಕದಿರುವಂತಹ ಪಕ್ಷದಲ್ಲಿ ವಾಹನ ಮಾಲಕನು ಅದನ್ನು ಸರಿಯಾದ ರೀತಿಯಲ್ಲಿ ಆ ಯಾರು ಕೇಸ್ ಹಾಕ್ತಾನೆ ಅಂತಹ ಒಬ್ಬ ಕ್ಲೈಮೆಂಟಿಗೆ ಕೊಡಬೇಕು ಅಂತ ಸೆಕ್ಷನ್

ಇರುವಂತ ಇನ್ಸೂರೆನ್ಸ್ ಕಂಪನಿಯೇ ಬೇರೆ. ಮತ್ತೆ ನಾವು ಆ ಕಂಪನಿಯವರನ್ನು ತರಿಸಿ ಈ ಕಂಪನಿಯವರನ್ನು ಡಿಲೀಟ್ ಮಾಡಿಸಿ ಮತ್ತೆ ಕೇಸ್ ಮುಂದುವರಿಸಿದವು. ಇಂಥ ಸಂದರ್ಭಗಳು ಬಂದಾಗ ಗೊತ್ತಿಲ್ಲದಿರುವಂತಹ ಒಬ್ಬ ಪಾರ್ಟಿ ಯಾವುದೋ ಒಂದು ಇನ್ಸೂರೆನ್ಸ್ ಪಾಲಿಸಿ ಸಿಕ್ಕಿದೆ ಅಂತ ಹೇಳ್ಕೊಂಡು ಅದನ್ನು ಮಾಡಿಕೊಂಡು ಹೋದರೆ ಅದರಿಂದ ಅವನ ನಷ್ಟ ಅನುಭವಿಸ್ತಾನೆ. ಆದ್ದರಿಂದ ಇಟ್ ಈಸ್ ದ ಡ್ಯೂಟಿ ಆಫ್ ದ ಆರ್ ಸಿ ಓನರ್ ಟು ಪ್ರೊವೈಡ್ ಆ್ಯಂಡ್ ಫರ್ನಿಷ್ ಎಂಟೈರ್ ಇನ್ಸೂರೆನ್ಸ್ ಪರ್ಟಿಕ್ಯುಲರ್ಸ್. ಯಾವುದೆಲ್ಲ ಇನ್ಸೂರೆನ್ಸ್ ಪಾಲಿಸಿ ಉಂಟು, ಏನೆಲ್ಲ ಉಂಟು, ಎಷ್ಟು ಕವರೇಜ್ ಉಂಟು, ಅದನ್ನು ಕೊಡುವಂತಹ ಒಂದು ಹೊಣೆಯನ್ನು ಈ ಅಮೆಂಡ್ಮೆಂಟ್ನ ಪ್ರಕಾರ ಅವನಿಗೆ ಆರ್ ಸಿ ಓನರ್ನಿಗೆ ಕೊಟ್ಟರು. ಆಮೇಲೆ ಅಪಘಾತದಲ್ಲಿ ವಿಮಾದಾರರು ಕೆಲವೊಮ್ಮೆ ಮರಣಿಸ್ತಾರೆ, ಅಂತ ಸಂದರ್ಭದಲ್ಲಿ ಇದು ಎರಡು ರೀತಿಯಲ್ಲಿ ಇದು ಅಮೆಂಡ್ಮೆಂಟ್ ಆಗಿದೆ ಬಂದು ಹೇಳಿ ನಾನು ಹೇಳ್ತೇನೆ. ಒಂದು 156 ಮತ್ತೊಂದು ಅಲ್ಲಿ 166 ಇನ್ನೊಂದು ಅಮೆಂಡ್ಮೆಂಟ್ ಆಗಿದೆ. ಈ 156 ಪ್ರಕಾರ ಮತ್ತು 166 ಪ್ರಕಾರ ಇಲ್ಲಿ ಕೇಸ್ ಹಾಕಿದ ನಂತರ ವಿಮಾ ಕಂಪನಿಯ ಎದುರು ಇರುವಂತಹ ಯಾವ ಪಾಲಿಸಿಯನ್ನು ಕವರೇಜ್ ಮಾಡಿಕೊಂಡಿದ್ದಾನೆ ವಿಮಾದಾರ ಅಂತ ಹೇಳ್ತೇವೆ ನಾವು, ಇನ್ಸೂರರ್ ಇನ್ಸೂರ್ಡ್ ಅಂತ ಹೇಳ್ತೇವೆ. ಆ ವಿಮಾದಾರ ತೀರಿ ಹೋದರೆ ಇನ್ಸೂರೆನ್ಸ್ ಕಂಪನಿಯವರು ಹೇಳ್ತಾರೆ ಅವ ತೀರಿ ಹೋಗಿದ್ದಾನೆ, ನನಗೆ ಲಯಬಿಲಿಟಿ ಇಲ್ಲ. ಯಾಕೆಂದರೆ ಪರ್ಸನಲ್ ಆಕ್ಸಿಡೆಂಟ್ಸ್ ಡೈಸ್ ವಿತ್ ಪರ್ಸನ್, ಇದು ಸೆಕ್ಷನ್ 306 ಆಫ್ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್. ಅದರ ಪ್ರಕಾರ ಒಂದು ಪರ್ಸನಲ್ ಕ್ಲೈಮ್ ಇದ್ದರೆ ಅದು ಪರ್ಸನ್ ಒಟ್ಟಿಗೆ ತೀರಿ ಹೋಗ್ತದಂತೆ, ಪರ್ಸನ್ ಒಟ್ಟಿಗೆ ಮುಗಿದು ಹೋಗ್ತದೆ. ಇದು 306 ಹೇಳ್ತದೆ. ಯಾವುದೇ ಒಂದು ವಿಷಯದಲ್ಲಿ ಕೇಸ್ ಹಾಕಿದಾಗ ಆ ಕೇಸ್ ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ಯಾರು ಕೇಸ್ ಮಾಡಿದ್ದಾನೆ ಅವನು ತೀರಿ ಹೋದರೆ ಅವನ ಜೊತೆಯಲ್ಲಿ ಅವನು ಮಾಡಿದಂಥ ಕ್ಲೈಮ್ ತೀರಿ ಹೋಗ್ತದೆ, ಅದರಿಂದ ಮುಂದೆ ಕೇಸ್ ನಡೆಸುವ ಹಾಗಿಲ್ಲ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಇದು ಕವರೇಜ್ ಉಂಟು ಅಂತೇಳಿ 306 ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅದನ್ನು ಅನುಸರಿಸಿ ಇಲ್ಲಿ 306 ಇಸ್ ನಾಟ್ ಅಪ್ಲಿಕೇಬಲ್ ಟು ದಿ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಹೇಳಿಕೊಂಡು ವಿಮಾದಾರ ತೀರಿ ಹೋದರೂ ಕೂಡ, ಒಂದು ವೇಳೆ ಆರ್ ಸಿ ಓನರ್ ತೀರಿ ಹೋದರೂ ಕೂಡ ಅವನ ಲೀಗಲ್ ಹ್ಯಾರ್ಸನ್ನು ಇಂಪ್ಲೀಡ್ ಮಾಡಿಕೊಂಡು ಕೇಸನ್ನು ಮುಂದುವರಿಸಲಿಕ್ಕೆ ಆಗ್ತದೆ. ಇಲ್ಲರೆ ವಿಮಾ ಕಂಪನಿಯವರು ನಮಗಲ್ಲಿ ಅಲ್ಲಿಲ್ಲ ಯಾರಿಲ್ಲ ಅವನಿಗೆ ಜವಾಬ್ದಾರಿ ಬಂದರೆ ಮಾತ್ರ ನಾನು ಅಂತ. ಇದು ಹೇಗಂತಂದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದ ಮೇಲೆ ಭೂಮಿಗೆ, ಚಂದ್ರನಿಗೆ ಬೆಳಕಿಲ್ಲ. ಹಾಗೆ ಆರ್ ಸಿ ಓನರಿಗೆ ಇನ್ಸೂರೆನ್ಸ್ ಕಂಪನಿಯವರು ಲಯಬಿಲಿಟಿ ಇಲ್ಲ. ಆರ್ ಸಿ ಓನರಿಗೆ ನ್ಯಾಯಾಲಯದಿಂದ ಅವನು ಕೊಡಬೇಕು ಅಂತಾದ ಮೇಲೆ ಅವನಿಗೆ ಇಂಡೆಮಿನಿಫಿಕೇಷನ್ ಇನ್ಸೂರೆನ್ಸ್ ಕಂಪನಿಯವರು, ನೀನು ಕೊಡಲಿಕ್ಕೆ ಬಾಧ್ಯಸ್ಥನಾದ್ದರಿಂದ ನಿನ್ನ ಮತ್ತು ನನ್ನ ಜೊತೆಯಲ್ಲಿ ಆದಂಥ ಇನ್ಸೂರೆನ್ಸ್ ಪಾಲಿಸಿಯ ಆ ಅಗ್ರಿಮೆಂಟ್ನ ಪ್ರಕಾರ ನಿನಗಾದ ನಷ್ಟವನ್ನು ನಾನು ಇಂಡೆಮಿನಿಫಿಕೇಷನ್ ಮಾಡ್ತೇನೆ, ಆದ ಕಾರಣ ನನಗೆ ಲಯಬಿಲಿಟಿ. ಈಗ ನೀನೇ ಇಲ್ಲ ಅಂತಾದ್ರೆ ನಾನು ಯಾರಿಗೆ ಇಂಡೆಮಿನಿಫಿಕೇಷನ್ ಮಾಡುವಂಥದ್ದು? ಹಾಗೆ ತಪ್ಪಿಸಿಕೊಳ್ಳುವಂತಹ ಪ್ರಸಂಗ ಬಂದಾಗ ಈ ಒಂದು ಆಕ್ಷನ್ ಈ ಒಂದು ಸೆಕ್ಷನ್ನ ಪ್ರಕಾರ ವಿಮಾದಾರರು ತೀರಿ ಹೋದರೂ ಕೂಡ ಅವನ ಲೀಗಲ್ ಹ್ಯಾರ್ಸನ್ನು ಇಂಪ್ಲೀಡ್ ಮಾಡಿಕೊಂಡು ಕೇಸು ಮುಂದುವರಿಸಬಹುದು. 166 ಕೇಸ್ ನಡೆಸಿಕೊಂಡು ಹೋಗುವಂತಹ ಪಿಟಿಷನರ್ಸ್ ತೀರಿ ಹೋದಾಗ ಎಷ್ಟೋ ಪ್ರಕರಣಗಳಲ್ಲಿ ಕೇಸ್ ಡಿಸ್ಮಿಸ್. ಯಾಕೆಂದರೆ ಪರ್ಸನಲ್ ಇಂಜುರಿ ಡೈಸ್ ವಿತ್ ಪರ್ಸನ್. ನನಗೆ ಆಕ್ಸಿಡೆಂಟ್ ಆಯಿತು, ನನಗೆ ಗಾಯ ಆಯಿತು, ನಾನು ಕೇಸ್ ಹಾಕಿದೆ, ಕೇಸ್ ಇರುವಂಥ ಸಂದರ್ಭದಲ್ಲಿ ನಾನು ತೀರಿ ಹೋದೆ, ಕೇಸ್ ಮುಗಿಯಿತು. ಯಾಕೆಂತಂದರೆ ನನ್ನ ಯಾವ ಕ್ಲೈಮ್ ಉಂಟು ಅದು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಮೇಲೆ ನಾವು ಎಷ್ಟೋ ಕೇಸು ಹಾಕಿ ಅಪೀಲು ಹಾಕಿ ಎಲ್ಲ ಮಾಡಿ ಮತ್ತೆ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಮೆಡಿಕಲ್ ಬಿಲ್ ಖರ್ಚಾದ ಮಾತು ಕೊಡ್ತೇವೆ ಅಂತ ಹೇಳಿ ಜಡ್ಜರು ಸ್ವಲ್ಪ ಏನು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದುಂಟು ನಾವು. ಆದರೆ ಇಲ್ಲಿ ಈ ಅಮೆಂಡ್ಮೆಂಟ್ನ ಪ್ರಕಾರ 166 ಪ್ರಕಾರ ಯಾವ ಕ್ಲೈಮೆಂಟ್ ತೀರಿ ಹೋದರೂ ಕೂಡ ಅವನ ಲೀಗಲ್ ಹ್ಯಾರ್ಸಿಗೆ ಅವ ತೀರಿ ಹೋದದ್ದು ಆಕ್ಸಿಡೆಂಟ್ನಿಂದ ಆದ ಗಾಯದಿಂದಲೇ ಆದರೂ ಅಥವಾ ಆಕ್ಸಿಡೆಂಟ್ನಿಂದ ಆದ ಗಾಯದ ಪರಿಣಾಮದಿಂದ ಅಲ್ಲವಾದರೂ ಕೂಡ ಇದೆರಡು ಪರಿಸ್ಥಿತಿಯಲ್ಲಿಯೂ ಅವರ ಲೀಗಲ್ ಹ್ಯಾರಿಗೆ ಕ್ಲೈಮ್ ಮಾಡುವಂಥ ಅಧಿಕಾರವನ್ನು ಈ ಅಮೆಂಡ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಸೆಕ್ಷನ್ 161 ನಾನು ಆರಂಭದಲ್ಲಿ ಹೇಳಿದ್ದೇನೆ, ಹಿಟ್ ಆ್ಯಂಡ್ ರನ್ ಕೇಸ್. ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ 25,000 ಪರಿಹಾರವನ್ನು 200,000, 12,500 ಇಂಜುರಿಗಿದ್ದ ಪರಿಹಾರವನ್ನು 50,000 ಕೇರಿಸಿದರು. ಈಗ ಸಮಸ್ಯೆ ಏನು ಅಂತಂದರೆ ಹಣ ಕೊಡುವವರು ಯಾರು? ಹಣ ಕೊಡಲಿಕ್ಕೆ ಜನ ಇಲ್ಲ. ಯಾರು ಹಣ ಕೊಡೋದು? ಯಾವ ಇನ್ಸೂರೆನ್ಸ್ ಕಂಪನಿ? ವೆಹಿಕಲ್ ಇಲ್ಲದ್ರೆ ಇನ್ಸೂರೆನ್ಸ್ ಕಂಪನಿ ಯಾವುದು? ಅಂಥ ಸಂದರ್ಭದಲ್ಲಿ ಸೆಕ್ಷನ್ 164 ಪ್ರಕಾರ ಆ ಸೆಕ್ಷನ್ನಲ್ಲಿ ಒಂದು ವಿಶೇಷವಾದಂತಹ ಒಂದು ಇನ್ಸೂರೆನ್ಸ್ ಒಂದು ಕಮಿಟಿ

ಲಕ್ಷದ 50,000 ರೂಪಾಯಿ ಪರಿಹಾರವನ್ನ ಇದರಲ್ಲಿ ಫಿಕ್ಸ್ಡ್ ಆಗಿ ಅವನಿಗೆ ಕೊಡಬೇಕು ಅಂತ ಇದರಲ್ಲಿ ತೀರ್ಮಾನ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಹೊಸತಾದಂತಹ 2-3 ಸೆಕ್ಷನ್ಗಳು, ಅದೆಲ್ಲ ಸೆಕ್ಷನ್ನಲ್ಲಿ ಕೊನೆಗೆ 165 ಅಲ್ಲಿ ಟ್ರಿಬ್ಯುನಲ್ಗಳನ್ನು ರಚನೆ ಮಾಡುವಂತಹ ಅಧಿಕಾರಗಳು, ಒಂದೊಂದು ಜಿಲ್ಲೆಗಳಲ್ಲಿ ಟ್ರಿಬ್ಯುನಲ್ಗಳು ಮೋಟಾರು ವಾಹನದ ಈ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಕ್ಲೈಮ್ಗಳನ್ನು ತೀರ್ಮಾನ ಮಾಡಲಿಕ್ಕೆ ಹೊಸತಾದಂತಹ ಟ್ರಿಬ್ಯುನಲ್ ಮಾಡುವಂಥ ಅಧಿಕಾರ. 166 ಯಾವ ರೀತಿಯಲ್ಲಿ ಪರಿಹಾರವನ್ನು ತಾವು ಸ್ವೀಕಾರ ಮಾಡಬಹುದು, ಅದಕ್ಕೆ ಅರ್ಜಿಯನ್ನು ಹೇಗೆ ಹಾಕಬಹುದು ಅಂತ ಹೇಳುವುದನ್ನು 166 ಹೇಳಿದೆ. ಅದರಲ್ಲಿ 166(3) ಇದು ಅಮೆಂಡ್ಮೆಂಟ್. 166(3) ಪ್ರಕಾರ

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡಿದಿ. ಈಗ
1: ಮದಿಮಲೆ ಹಿಗ್ ಬದಾನ ತಿನ್ನೆಲಾಗಿದೆ ಮುದ್ದು ಕೊರ್ಪೆ ಒತ್ತುಗು ಮುಲ್ಕಾಯದೆ ಕಣ್ಣಿಲ್ಲದ ಚತ್ನಿ ಕೊರ್ಪೆ ಬಾಜರಗ ಪರಿಣಾಮ ಉಂದತ ನೂದು ಕುಲಿತು ನೂದು ಕರಿನ ವಾರಡು ಕಿಳಿಲದ್ದೇನು ತಿಂದದ್ದು ನನ್ನ ಸ್ವಲ್ಪ ತಾಜುಂದು ಈ

ಬಾಲೆ ಮನಸಾರ್ನ ಸಾಲ ಕಪಟತನ ಅರಡಕ್ಕೆ ವಂಚನೆ ಪಂದೆ ಪೂರ ವಿಚಾರುಳ್ಳ ದುಂಬತ ದಿವನುಳ್ಳೆರು ಕುರುಬರೆ ಕೇರಿಟ್ಟು ಪುಟುಂಡ ಅಣ್ಣದಾನೆ ಬರವು ಸರವು ದಾಳ ಇಜ್ಜಿಡ್ಲ ಅನ್ನ ಮನಸ್ಸಿಡು ವಂಚನೆ ನೆನಪಿನ ಇಜ್ಜಿ ಈಸ ಮನಸ್ಸಾರ್ನತ್ತು ತಿಳಿವಂಡೆಯಾನೆ ಸತ್ಯ ಸಂಗತಿನ ಪೂರ ಬುಡ್ಪಾದದು ಏನು ಅಂಡ ಎನ್ನ ಪಾಲುದ ಕಂಡನ ಯಾರು ಎನ್ನ ಕಡೇತ ಕಾಲುಗು ಮುಟ್ಟ ಆರ್ನೊಟ್ಟಿಗೆ ಜೀವನ ಮಾಡ್ಕೊಡ ಇನ ಎನ್ನ ಧರ್ಮ ಜೀವನೋಡು ಕಂಡನೆ ಬುಡಿದಿ ಪಂಡ ಗಾಡಿದ ರಡ್ಡು ಚಕ್ರದ ಲೆಕ್ಕನೆ ದುಂಬತ್ತ ಪೋಡತ್ತೆ ಸರಿ ಅರೆನ ಬಾಮಿಯೋಡು ಬಾಮಿದು ಅರೆನ ಸರಿ ಸಾಧಿಗ ಕನೋಡು ಎನ್ನ

0: festivalist. ಬಾಡ ಸಾಧ್ಯ ನಡುವುಟು
1: ದಾಯೇ ನನ್ನ ಕಾದ ನನ್ನ ಕುಲೆ ತಂದು ಬರ್ತೀನಿ.
0: ಒಂದು ಗುಡಿ ತಿಯರಿ
1: ಅಂದ್ರೆ
0: ಕಾಳಿಗೆ ನ ಗುಡಿ.
1: ಕಾಳಿ
0: ಗುಡಿ
1: ಕಾಳಿ ಗುಡಿಯ ಏರ್ಲೆಜ್ಜೆ
0: ಅಂಚತ್ ಕಾಳಿ ಲೋಕನು ಕಾಕುನ ಅಪ್ಪೆ ದುಷ್ಟರ್ನ ಬಿಡೆ ಮುತ್ತಾದಿನ ಅಪ್ಪೆ
1: ದೇವರ್ನ ಗುಡಿ
0: ದೇವರ್ನ ಗುಡಿ
1: ದೇವರ್ನ ಕಾಳಿ ಗುಡಿ
0: ದೇವರ್ನ ಕಾಳಿ ಗುಡಿ ಅತ್ತ
1: ಕಾಳಿ ದೇವ
0: ಕಾಳಿ ದೇವರ್ನ ಗುಡಿ ದುಷ್ಟ ಚಂಡ ಮುಂಡೇರ್ನ ರುಂಡ ಚಂಡಾಟ ಮಲ್ತ ದಿನ ಅಪ್ಪೆ ಆ ಪರಾಶಕ್ತಿ ಅನುನಿತ್ಯನ ಆರಾಧನೆ ಮಲ್ಕೊಂಡ ಕುಳಿ ಅಂಚಿನ ಅಪ್ಪೆ ನಮ್ಮ ನಿಯಾಪಗಳ ಕೈ ಬುಡ್ಕುಜಳು ಚರಂಗೊಡ್ಡದು ನಟಂಡ ಅಕ್ಕಳಿಗೆ ಬೋಡು ಬೋಡಾಪಿ ನಾವೇನು ಖಂಡಿತ ಹೊರ್ಕೋನು ಐ ಕಾತ್ರ ಬಂದೇ ಈರು ಮೂಲ ಎಂತು ಕತ್ತಿ
1: ಕತ್ತಿ ಮುಂಚು ಕತ್ತಿ ತೋಜ ಬೆಂಕು ಬೋತಿಗೆ ಬಂದು ಅಜ್ಜಿ ಬಂತಲ್ಲಿ ಏಳು ಅಜ್ಜನ್ನ ಪಕ್ಕನ ಇಲ್ಲ ತೊಲೆ ನಮ್ಮ ಕೊಯಲೆ ಬಲ್ಲಿಗೆ
0: ಅವು ಅಜ್ಜಿ ಬಂತಿನಂತೆ ಅಜ್ಜಿನ ಅವಳು ಆತನು ಮೂಲ ಅಂಚತ್ತು
1: ಮೂಲು
0: ಪೋಲಿ.

0: ಎಂತ ಗೊತ್ತಾದೀತೆ, ಎಂತ ಉಲಾಯ್ಪೋದು ಉಲಾಯ್ಪೋದು ಕುಲ್ಲೋದು ಬಾಕಿಲು ಬಾದೋದು ಅಪ್ಪಗ ಕಾಲಿ ದೇವರು ಬರ್ತೇವೆ ಮತ್ತೆ ಬಿದ್ದು ಉಲಾಯಿ ಕೆನೇರಿ ಯಾನು ಕುಳುಬೆಲೆ ಕಾಲೇನು ಮನೋದು ಅಪ್ಪಗ ಬಾಕಿಲು ತೆಪ್ಪು ಬಂದ್ಬೇರೆ ತೆಪ್ಪುಜಿ ಬನ್ನೋದು ನಿಕ್ಕ ದಾದ ಬೋದು ಕೆನೇರಿ ಇದ್ದೇ ಬುದ್ಧಿ ಕೊಟ್ಟು ಬಾಕಿಲು ತೆಪ್ಪೆ ಬನ್ನೋದು
1: ಧರ್ಮದ ರಕ್ಷಣೆ ಗಾತ್ರದ ಭೂಮಿಗೆ ಜತ್ತ ಬತ್ತಿನ ಶಕ್ತಿಯ
2: ಮನ ಯಾನ ಮೂಳೆ.

ಹೇಳ್ತಾರೆ. ಅಂದ ದಾದನ ಒಂದು ಅವನಿಂದ ಅಂದು ಗೊತ್ತಾಗಿದ್ದಾನೆ ಅಂದು ಬರಿ ಲೈಕುಲ್ದೆ ಅಣ್ಣ ಯಾನೇಕೆ ನಿನ್ನಂಡ ಎಂಚ ಗೊತ್ತಾಪಿನಿ ಐಕ್ಯ ಬರದು ಆನೆ ಲೆತ್ತದೇಕೇನೆ.

0: ಉಲಯಬಹುದು ಕುಲ್ದ ದಾಯಿಗನ್ನು ಗೊತ್ತಾವಂದಜ್ಜಿ ಈ ವರ ಪಿದೈ ಬರುವನಪ್ಪ ಇತ್ತ ಈ ಕೇನೇನೇನು ಕೊರಡ ಈ ಕೇನೇನೇನು ಯಾನು ಕೊರ್ಪೆ ಪಿದೈ ಬಲಪ್ಪ ಪಿದೈ ಬಲ
1: ಕೇಳಿಗಟ್ಟಿಗೆ ಕೊರ್ಪೆ ಮಂದಳೆ

0: ಬಂದೆ.
1: ಮಾತೆಲ್ಲ ಬೆತ್ತಿ ಎತ್ತೆ ಅಂತ ಬಂದ್ಬೇ ಇಲ್ಲ ಅಂಚನೆ
0: ಇಜ್ಜಪ್ಪ
1: ವಿದ್ಯಾಬುದ್ಧಿ ಕೊಡ್ಬಂದ್ರೆ ಯಾರು ಬಾಕಿದ್ದೆ ಪೈಸಿನದೇ ಪಯ
0: ನಿಕ್ಕಿ ವಿದ್ಯಾಬುದ್ಧಿ ಕೊರಡು ಅಪ್ಪ ಕಂಡ ಈ

0: ಬಿಳಿಪಾಡಪ್ಪ ಬಿಳಿಪಾಡ, ದಾಯಿ ಬೇಜಾರು ಮಾತೊಂದಲ್ಲ, ನಿನ್ನ ಅಪ್ಪೆ ಉಲ್ಲಾದು ನಿಕ್ಕ ಬೋಡತ್ತಿನ ಕಷ್ಟ ಪೂರ ನಿವಾರಣ ಆಂಡೆಂದು ನೆನತೊಳ್ಳ ನನದು ಮಗು ಮಲ್ಲ ಬೇಲಾಯರಂಡು ನೀನ ಈ ಕುರುಬರ ಕಾಲತ್ತು ನನ ಕವಿರತ್ನ ಕಾಳಿದಾಸಿ
1: ಸಾಧನದ ಪಿರವು ಎನ್ನು ಬಿಡದಿ ಉಳ್ಳ ಬಣ್ಣ ಮಸ್ತ್ ಸಂತೋಷ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: रेडियो सारंग 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ರೇಡಿಯೋ ಸರಂಗಡು ತುಳು ಪ್ರಸಾರ ಕೇಳಂದುಲ್ಲರು. ಇತ್ತೆ ಕೊಂಕಣಿ ಕೋಗಿಲೆ ವಿಲ್ಫಿ ಮೀರು ಬರೆಯಿನ ಕೆಲವು ಪದುಕುಲಿನ ಕೀನಗ ಸುರುತ ಪದ ಪುರ್ಲುದ ತುಳುನಾಡು. ಈ ಪದಕು ಸುರಕುರುಪಿರು ವಿಲ್ಫಿ ಬುಕ ಕೂಟದಕ್ಕಲು. ಈ ಪದಕು ಸಂಗೀತ ಕೊರನಾರು ಉಪೇಂದ್ರ ಕುಮಾರ್.

ಯಾನ ರಮೇಶ್ ರೈ ಕುಕ್ಕುವಳ್ಳಿ ತುಳು ರಂಗಭೂಮಿದವರಿ ಎಲ್ಲ ಕಲಾವಿದೆ ನಿಗ್ಲ ಕೇನುದುಪ್ಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

sweet on the lips.